ರಾಧಾ ಅವರ ಹೆಜ್ಜೆ ಗುರುತು. ಇನ್ನೊಂದೆಡೆ ಕನ್ನಡದ ಅಪ್ಪಟ ಹಳ್ಳಿ ಸೊಗಡಿನಿಂದ ಹಿಡಿದು ಮನಮೋಹಕ ಅಭಿನಯದ ಮೂಲಕ ಪ್ರೇಕ್ಷಕರ ಹೃದಯ ಗೆದ್ದ ರೂಪಸಿ, ಕನ್ನಡಿಗರ ಪಾಲಿನ ಅಚ್ಚುಮೆಚ್ಚಿನ ನಟಿ ಮಂಜುಳಾ. ಹಾಗೆ ಆ ಕಾಲದ ಹ್ಯಾಂಡ್ಸಮ್ ಹಾಗೂ ಗಂಭೀರ ನಟನೆಯ ಮೂಲಕ ತೆರೆ ಮೇಲೆ ರಾರಾಜಿಸಿದ ನಟ ಅಶೋಕ್ ಅವರ ಚಾರ್ಮ್, ನಂತರ ಸದಾ ನಗುವಿನ ಮೊಗದಿಂದ ಪ್ರಬುದ್ಧ ಹಾಗೂ ವಿಭಿನ್ನ ಪಾತ್ರಗಳ ಮೂಲಕ ಕನ್ನಡಿಗರ ಮನೆ ಮಾತಾಗಿರುವ ನಮ್ಮೆಲ್ಲರ ಪ್ರೀತಿಯ ರಮೇಶ್ ಅರವಿಂದ್. ಎಸ್, ಹೌದು ಸ್ನೇಹಿತರೆ, ಇವರೆಲ್ಲರದ್ದು ಕನ್ನಡ ಸಿನಿಮಾದ ಸುವರ್ಣ ಅಧ್ಯಾಯಕ್ಕೆ ಬರೆದ ಅಳಿಸಲಾಗದ ಅಕ್ಷರಗಳು. ಇವರ ಪ್ರತಿಯೊಂದು ಪಾತ್ರದಲ್ಲೂ ನಮ್ಮ ಜೀವನದ ಒಂದಷ್ಟು ಛಾಯೆಗಳಿತ್ತು. ಬನ್ನಿ, ಇವತ್ತಿನ ಈ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಈ ದಿಗ್ಗಜರ ಬೆಳ್ಳಿ ಪರದೆಯ ರೋಮಾಂಚನಕಾರಿ ಪಯಣವನ್ನು ಒಟ್ಟಿಗೆ ಮೆಲುಕು ಹಾಕೋಣ. ಮೊದಲನೇದಾಗಿ ಬಿ ವಿ ರಾಧಾ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಕೇಳಿ. ಕನ್ನಡ ಚಿತ್ರರಂಗದ ಪ್ರವರ್ಧಮಾನ ವರ್ಷಗಳಿಂದ ಮೊದಲುಗೊಂಡು ಇಂದಿನ ಯುಗದ ಕಿರುತೆರೆಯ ಧಾರಾವಾಹಿಗಳವರೆಗೆ ವ್ಯಾಪಿಸಿದ್ದ ಕಲಾವಿದೆ ಬಿ ವಿ ರಾಧಾ. ಹಸನಾದ ತೇಜಸ್ವಿ ಕಳೆಯ ಬಿ ವಿ ರಾಧಾ ಅವರು ನಾಯಕಿಯಾಗಿ, ಪೋಷಕ ಪಾತ್ರಧಾರಿಯಾಗಿ, ಹಾಸ್ಯ ನಟಿಯಾಗಿ, ರಾಷ್ಟ್ರ ಮಟ್ಟದಲ್ಲಿ ಚಿತ್ರಗಳ ನಿರ್ಮಾಪಕಿಯಾಗಿ ಮತ್ತು ಕನ್ನಡ ಚಲನಚಿತ್ರದ ಮಹಾ ನಿರ್ಮಾಪಕ ನಿರ್ದೇಶಕರ ಸಾಲಿನಲ್ಲಿ ಪ್ರತಿಷ್ಠಿತರಾದ ಕೆಎಸ್ಎಲ್ ಸ್ವಾಮಿ ಅವರ ಜೀವನ ಸಂಗಾತಿಯಾಗಿ, ಅವರ ಸೃಜನಶೀಲತೆಯ ಸಹಚಾರಣಿಯಾಗಿ, ಚಲನಚಿತ್ರರಂಗದಲ್ಲಿ ವಿಶಿಷ್ಟ ಛಾಪು ಮೂಡಿಸಿದ ಮಹಾನೀಯೆ ಅವರು ವೃತ್ತಿ ರಂಗಭೂಮಿ ಕಲಾವಿದೆಯಾಗಿಯೂ ಸೇವೆ ಸಲ್ಲಿಸಿದವರು. 1948 ವರ್ಷದ ಆಗಸ್ಟ್ ಮಾಸದಲ್ಲಿ ಬೆಂಗಳೂರಿನ ಒಂದು ರೈತ ಕುಟುಂಬದಲ್ಲಿ ಜನಿಸಿದ ರಾಜಲಕ್ಷ್ಮಿ ಎಂಬ ಹೆಸರಿನ ಈ ಹುಡುಗಿಗೆ ಕಲಿಕೆಯ ದಿನಗಳಲ್ಲೇ ಚಲನಚಿತ್ರಗಳ ಆಕರ್ಷಣೆ ಹುಟ್ಟಿತು. 1960 ರಣಧೀರ ಕಂಠೀರವ ಚಿತ್ರದಲ್ಲಿ ಮೊದಲು ಮುಖ ತೋರಿದ ಇವರು 1964 ನವಕೋಟಿ ನಾರಾಯಣ ಚಿತ್ರದಲ್ಲಿ ನಟಿಸುವಾಗ ತಮ್ಮ ಹೆಸರನ್ನು ಬೆಂಗಳೂರು ವಿಜಯರಾಧಾ ಎಂದು ಬದಲಿಸಿಕೊಂಡು ಮುಂದೆ ಬಿ ವಿ ರಾಧಾ ಎಂದು ಎಲ್ಲೆಡೆ ಹೆಸರಾದರು. ಬಿ ವಿ ರಾಧಾ ಅವರು ಕನ್ನಡ ಅಲ್ಲದೆ ದಕ್ಷಿಣ ಭಾರತೀಯ ತಮಿಳು, ತೆಲುಗು, ಹಿಂದಿ, ತುಳು ಚಿತ್ರಗಳಲ್ಲೂ ಪಾತ್ರವಹಿಸಿದ್ದರು. ಒಟ್ಟು 5.5 ದಶಕಗಳಲ್ಲಿ 250 ಹೆಚ್ಚು ಚಿತ್ರಗಳಲ್ಲಿ ಎಲ್ಲ ತಲೆಮಾರಿನ ಕಲಾವಿದರು, ತಂತ್ರಜ್ಞರು ಮತ್ತು ನಿರ್ದೇಶಕರ ಜೊತೆಗೆ ಕೆಲಸ ಮಾಡಿದ್ದರು ಬಿ ವಿ ರಾಧಾ ಅವರು. ಹಲವಾರು ದೂರದರ್ಶನದ ಧಾರಾವಾಹಿಗಳಲ್ಲೂ ತಮ್ಮ ಕಲೆಯನ್ನು ಬೆಳಗಿದ್ದರು. ಯಾವುದೇ ವೈವಿಧ್ಯ ಪಾತ್ರವೇ ಇರಲಿ, ಅದರಲ್ಲಿ ಅವರು ತೊಡಗಿಕೊಳ್ಳುತ್ತಿದ್ದ ನಿಷ್ಠೆ, ಅವರ ಮೊಗದಲ್ಲಿದ್ದ ತೇಜಸ್ಸಿನಷ್ಟೇ ಎದ್ದು ಕಾಣ್ತಾ ಇತ್ತು. ಜಂಬೂ ಸವಾರಿ ಚಿತ್ರದ ನಿರ್ಮಾಣಕ್ಕೆ ರಾಷ್ಟ್ರೀಯ ಸ್ವರ್ಣ ಕಮಲ ಪ್ರಶಸ್ತಿ, ಹರಕೆಯ ಕುರಿ ಚಿತ್ರಕ್ಕೆ ರಜತ ಕಮಲ ರಾಷ್ಟ್ರೀಯ ಪ್ರಶಸ್ತಿ, ಕಲಾರಂಗದಲ್ಲಿನ ಜೀವನ ಸಾಧನೆಗಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯೂ ಸೇರಿದಂತೆ ಹಲವಾರು ಗೌರವಗಳು ಬಿ ವಿ ರಾಧಾ ಅವರಿಗೆ ಸಂದಿವೆ. ಬಿ ವಿ ರಾಧಾ ಅವರು 2017 ಸೆಪ್ಟೆಂಬರ್ 10 ಈ ಲೋಕವನ್ನಗಲಿದರು. ತಮ್ಮ ದೇಹವನ್ನು ವೈದ್ಯಕೀಯ ಉದ್ದೇಶಕ್ಕೆ ಧಾರೆ ಎರೆದು ಹೋದ ಈ ಮಹಾನ್ ಚೇತನದ ಬದುಕು ಮರೆತು ಬಿಡುವಂಥದ್ದಲ್ಲ. ಈಗ ನಮ್ಮ ಬಿ ವಿ ರಾಧಾ ಅವರು ನಟಿಸಿರುವಂತಹ ಒಂದು ಚಲನಚಿತ್ರ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗಷ್ಟೇ ಒಂದೇ ಬಳ್ಳಿಯ ಹೂವುಗಳು ಚಿತ್ರದಿಂದ ಒಂದು ಸುಂದರವಾದ ಗೀತೆಯನ್ನ ಕೇಳಿದ್ರಿ. ಈಗ ನಮ್ಮ ಕನ್ನಡ ಚಲನಚಿತ್ರಗಳಲ್ಲಿ ವಿಶಿಷ್ಟ ರೀತಿಯಲ್ಲಿ ಕಂಗೊಳಿಸಿದ ನಾಯಕಿಯರಲ್ಲಿ ಮಂಜುಳಾ ಅವರ ಪಾತ್ರದ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಕೇಳಿ. ಮಂಜುಳಾ ಅವರು ಜನಿಸಿದ್ದು 1951. ಕೇವಲ ತಮ್ಮ 35 ವರ್ಷದ ಅಲ್ಪಾಯುಷ್ಯದಲ್ಲೇ ಅವರು ಅಚ್ಚಳಿಯದ ಚಾಪನ್ನು ಬಿಟ್ಟು ಹೋದರು. ಮಂಜುಳಾ ಅವರು ತಮ್ಮ ಓದಿನ ದಿನದಲ್ಲೇ ನೃತ್ಯ ಪ್ರವೀಣೆಯಾಗಿ ಹಲವಾರು ನೃತ್ಯ ರೂಪಕಗಳಲ್ಲಿ ಕಂಗೊಳಿಸಿದ್ದರು. ಕಾಲೇಜಿನ ದಿನಗಳಲ್ಲಿ ಹಲವು ಸಿನಿಮಾ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದ ಅವರು ಮುಂದೆ ಶೀಘ್ರಗತಿಯಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸುವ ಅವಕಾಶ ಪಡೆದರು. ಸಿನಿಮಾ ರಂಗದಲ್ಲಿ ಸಾಮಾನ್ಯವಾಗಿ ನಟಿಯರಲ್ಲಿ ಎರಡು ರೀತಿಯ ವಿಂಗಡಣೆ ಕಾಣುತ್ತೆ. ಒಂದ್ ರೀತಿಯ ನಟಿಯರು ನಾಯಕಿಯರಿಗಾಗಿ ಹೆಣದ ಪಾತ್ರಗಳಲ್ಲಿ ಹೆಸರು ಮಾಡಿದ್ರೆ, ಮತ್ತೊಂದು ರೀತಿಯ ನಟಿಯರು ನಾಯಕರೊಂದಿಗೆ ಮರಸುತ್ತುವ ಪಾತ್ರಗಳಲ್ಲಿ ಒಂದಷ್ಟು ಬಣ್ಣದ ಮೆರುಗಿನಲ್ಲಿ ಪ್ರಾಧಾನ್ಯತೆ ಪಡೆದವರು. ನಾಯಕ ನಟರಿಗೆ ಪ್ರಾಧಾನ್ಯತೆಗಳಿಗಿದ್ದ ಚಿತ್ರಗಳಲ್ಲೂ ಅವರಿಗೆ ಸರಿಸಮಾನವಾಗಿ ಜೊತೆ ಜೊತೆಯಾದ ಪಾತ್ರಗಳನ್ನು ಅಷ್ಟೇ ಸಮ ಮಹತ್ವದಲ್ಲಿ ನಟಿಸಿದ ಅಪರೂಪದ ನಟಿ ಅಂತಂದರೆ ಮಂಜುಳಾ ಒಬ್ಬರೇ. ಈ ನಿಟ್ಟಿನಲ್ಲಿ ಅವರು ರಾಜ್ಕುಮಾರ್ ಅವರೊಂದಿಗೆ ನಟಿಸಿದ ಸಂಪತ್ತಿಗೆ ಸವಾಲ್, ಸಂಪತ್ತಿಗೆ ಸವಾಲ್, ವಿಷ್ಣುವರ್ಧನ್ ಅವರ ಜೊತೆಗೆ ನಟಿಸಿದ ಗಲಾಟೆ ಸಂಸಾರ, ಸೊಸೆ ತಂದ ಸೌಭಾಗ್ಯ, ವಸಂತ ಲಕ್ಷ್ಮಿ, ಹಾಗೆ ಶ್ರೀನಾಥ್ ಅವರ ಜೊತೆಗೆ ನಟಿಸಿದ ಬದುಕು ಬಂಗಾರವಾಯಿತು, ಹುಡುಗಾಟದ ಹುಡುಗಿ, ಬೆಸುಗೆ, ಹಾಗೆ ಶಂಕರ್ ನಾಗ್ ಅವರ ಜೊತೆ ನಟಿಸಿದ ಸೀತಾರಾಮು, ಇವು ಪ್ರಮುಖವಾಗಿ ನೆನಪಿನಲ್ಲಿ ಉಳಿಯುವ ಚಿತ್ರಗಳು. ಸೊ ಸ್ನೇಹಿತರೆ, ಮಂಜುಳಾ ಅವರು ಬಜಾರಿ ಪಾತ್ರಗಳನ್ನು ನಿರ್ವಹಿಸುವಾಗಲೂ ಆ ಪಾತ್ರಗಳಲ್ಲಿ ಅವರು ಬೆರೆಸುತ್ತಿದ್ದ ಹಿತಮಿತವಾದ ಗಡಸುತನ, ಹಾಸ್ಯ ಪ್ರವೃತ್ತಿ, ಸೂಕ್ಷ್ಮ ಸ್ತ್ರೀ ಸಂವೇದನೆ, ಮುಗ್ಧತೆ, ಮುಖಭಾವದ ಅಭಿವ್ಯಕ್ತಿ, ಇವೆಲ್ಲ ಒಂದಕ್ಕೊಂದು ಪೂರಕವಾಗಿ ಬೆರೆತ ಬಗೆ ವಿಶಿಷ್ಟವಾದದ್ದು ಅಂತಲೇ ಹೇಳಬಹುದು. ಕನ್ನಡವನ್ನು ಸೇರಿ ಹಲವು ಭಾಷೆಗಳಲ್ಲಿ ಮಂಜುಳಾ ಅವರು ನಿರ್ವಹಿಸಿದ ಇಂತಹ ಪಾತ್ರಗಳ ಪುನರಾವರ್ತನೆಯ ಪ್ರಯತ್ನಗಳು ಅಲ್ಲಲ್ಲಿ ನಡೆದವು. ಆದರೂ ಅದು ಇನ್ಯಾರಲ್ಲೂ ಇಷ್ಟು ಹದವಾದ ಸಮ್ಮಿಶ್ರತೆಯಲ್ಲಿ ಅದು ಕಂಗೊಳಿಸಲಿಲ್ಲ. ಮಂಜುಳಾ ಅವರು ಕಾದಂಬರಿ ಆಧಾರಿತ ಮತ್ತು ಭಾವಪೂರ್ಣ ಪಾತ್ರಗಳಲ್ಲೂ ಸಹ ಮನೋಜ್ಞಾನ ಅಭಿನಯ ನೀಡಿ ಪ್ರಸಿದ್ಧರಾಗಿದ್ದರು ಅನ್ನೋದು ಮಹತ್ವದ ಅಂಶವಾಗಿದೆ. ಅವರ ಬೆಸುಗೆ, ಎರಡು ಕನಸು, ಸವತಿಯ ನೆರಳು, ದೀಪ, ದೇವರ ಗುಡಿ, ಕುಂಕುಮ ರಕ್ಷೆ, ನಿನಗಾಗಿ ನಾನು ಮುಂತಾದ ಚಿತ್ರಗಳು ಪ್ರೇಕ್ಷಕರು ಮತ್ತು ವಿಮರ್ಶಾ ವಲಯ ಇವೆರಡರಲ್ಲೂ ಅಪಾರ ಮೆಚ್ಚುಗೆ ಪಡೆದಿದ್ದವು ಅನ್ನುವುದು ಗಮನಾರ್ಹವಾಗಿದೆ. ಸೊಬಗಿನ ಕಂಗಳ ಸುಂದರಿಯಾಗಿ ವಿವಿಧ ಪಾತ್ರಗಳ ಅಭಿನಯವನ್ನು ಸುಲಲಿತವಾಗಿ ನಿರ್ವಹಿಸುವ ಚಾತುರ್ಯತೆಯಿಂದ ಕಂಗೊಳಿಸಿದ ಅವರ ಇನ್ನಿತರ ಚಿತ್ರಗಳಲ್ಲಿ ಪ್ರಮುಖವಾದ ದಾರಿ ತಪ್ಪಿದ ಮಗ, ಭಕ್ತ ಕುಂಬಾರ, ಕಿಟ್ಟು ಪುಟ್ಟು, ಸಿಂಗಾಪುರ್ನಲ್ಲಿ ರಾಜ ಕುಳ್ಳ, ಗುರು ಶಿಷ್ಯರು, ಹಾಗೆ ಬಯಸದೆ ಬಂದ ಭಾಗ್ಯ ಮುಂತಾದವು ಕೂಡ ಅಂದಿನ ದಿನದ ಯಶಸ್ವಿ ಚಿತ್ರಗಳೇ. ಎಂಎಸ್ ಸತ್ಯು ಅವರ ಚಿತೆಗೂ ಚಿಂತೆಯಂತಹ ಚಿಂತನಾ ಪ್ರಧಾನ ಕಲಾತ್ಮಕ ಚಿತ್ರದಲ್ಲೂ ಕೂಡ ಅವರು ನಟಿಸಿದ್ದರು. ಸ್ನೇಹಿತರೆ, ಇಷ್ಟೆಲ್ಲಾ ಪ್ರತಿಭೆ ಯಶಸ್ಸುಗಳು ಜೊತೆ ಇದ್ದರೂ ನಿಜ ಜೀವನದಲ್ಲಿ ಒಬ್ಬ ತಮಿಳು ನಿರ್ಮಾಪಕ ನಿರ್ದೇಶಕ ಎರಡನೇ ವೈವಾಹಿಕ ಬದುಕಿಗೆ ತಮ್ಮನ್ನು ಒಪ್ಪಿಸಿಕೊಂಡ ಈ ವಿಶಿಷ್ಟ ನಟಿ ಹಲವು ದುರಂತಗಳ ದುಃಖದ ಪಾತ್ರವೂ ಆದದ್ದು ಬದುಕಿನ ವೈಪರೀತ್ಯದ ಮತ್ತೊಂದು ಆಯಾಮ. ಮಂಜುಳಾರವರು 12 ಸೆಪ್ಟೆಂಬರ್ 1986 ಬೆಂಕಿ ಅವಘಡದಲ್ಲಿ ತೀರಿ ಹೋದರು ಎಂದು ಸುದ್ದಿಯಾಯಿತು. ಅವರು ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್, ಶ್ರೀನಾಥ್, ವಿಷ್ಣುವರ್ಧನ್, ಶಂಕರ್ ನಾಗ್ರಂತಹ ಪ್ರತಿಭೆಗಳ ಜೊತೆಗೆ ತಾನು ಸರಿಸಮಾನವಾಗಿ ಕಂಗೊಳಿಸಿದ ರೀತಿ ಮಾತ್ರ ಅನನ್ಯವಾದದ್ದು. ಹೀಗಾಗಿ ಅವರು ಬಹಳ ಕಾಲದವರೆಗಿನ ನೆನಪಿನಲ್ಲಿ ಉಳಿಯುವ ನಟಿ ಅಂತಲೇ ಹೇಳಬಹುದು. ಸ್ನೇಹಿತರೆ, ಈಗ ಮಂಜುಳಾ ಅವರು ನಟಿಸಿರುವಂತಹ ಒಂದು ಚಿತ್ರದ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ಇದು ಅರುಣೋದಯ ಕಾರ್ಯಕ್ರಮ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗಷ್ಟೇ ಎರಡು ಕನಸು ಚಿತ್ರದ ಒಂದು ಗೀತೆಯನ್ನ ಕೇಳಿದ್ರಿ. ಈಗ ಸ್ಫುರದ್ರೂಪಿ ನಟರಾಗಿ ಮತ್ತು ಚಲನಚಿತ್ರೋದ್ಯಮದಲ್ಲಿನ ಕಾರ್ಮಿಕ ಸಂಘಟನಾಕಾರರಾಗಿ ಸುದ್ದಿ ಮಾಡಿದ ಅಶೋಕ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ. ಅಶೋಕ್ ಅವರು 1951 ಸೆಪ್ಟೆಂಬರ್ 12 ಆನೇಕಲ್ನಲ್ಲಿ ಜನಿಸಿದರು. ತಂದೆ ಲಕ್ಷ್ಮೀ ನರಸಿಂಹಯ್ಯ, ಅವರು ವೃತ್ತಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದರು. ತಾಯಿ ಪುಟ್ಟಮ್ಮ. ಅಶೋಕ್ ಅವರಿಗೆ ಚಿಕ್ಕನಿಂದಲೂ ಚಿತ್ರನಟನಾಗುವ ಹಂಬಲವಿತ್ತು. ಸ್ನೇಹಿತರೆ, ತಮ್ಮ ಪದವಿ ಶಿಕ್ಷಣವನ್ನು ಪೂರೈಸಿ ಮದ್ರಾಸ್ ಫಿಲಂ ಇನ್ಸ್ಟಿಟ್ಯೂಟ್ಗೆ ಸೇರಿ ನಟನೆಯಲ್ಲಿ ತರಬೇತಿ ಪಡೆದರು. ಅಶೋಕ್ ರವರು 1975 ತೆರೆ ಕಂಡ ಶ್ರೀನಾಥ್ ನಾಯಕರಾಗಿದ್ದ ಹೆಣ್ಣು ಸಂಸಾರದ ಕಣ್ಣು ಚಿತ್ರದಲ್ಲಿ ನಟಿಸಿರುವುದರ ಮೂಲಕ ಕನ್ನಡ ಚಿತ್ರರಂಗವನ್ನು ಪ್ರವೇಶಿಸಿದರು. ಸನಾದಿ ಅಪ್ಪಣ್ಣ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಮಗನ ಪಾತ್ರದಲ್ಲಿ ನಿರ್ವಹಿಸಿದರು. ದ್ವಾರಕೀಶ್ ನಿರ್ಮಿಸಿದ ಭಾಗ್ಯವಂತರು ಚಿತ್ರದಲ್ಲಿ ರಾಜ್ಕುಮಾರ್ ಅವರ ಪುತ್ರರಾಗಿ ಅಭಿನಯಿಸಿದರು. ಮುಂದೆ ಅಶೋಕ್ ಅವರು ದೀಪ, ಗೆದ್ದವಳು ನಾನೇ, ಬಯಲುದಾರಿ, ರಂಗನಾಯಕಿ, ತಾಯಿಯ ಮಡಿಲಲ್ಲಿ, ಗಣೇಶನ ಮಹಿಮೆ, ಕ್ರಾಂತಿಯೋಗಿ ಬಸವಣ್ಣ, ಮುಗಿಲ ಮಲ್ಲಿಗೆ, ತುಂಬಿದ ಮನೆ, ಅರ್ಚನ, ಕೆಂಪೇಗೌಡ, ಮಹಾರಾಜ, ಹಾಗೆ ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿದ ಅಪ್ಪು ಚಿತ್ರ, ಹಾಗೆ ನಮ್ಮ ಬಸವ ರಾಜ್ಕುಮಾರ್, ಹಾಗೆ ಉಪೇಂದ್ರ ಅವರು ಅಭಿನಯಿಸಿದ ಕುಟುಂಬ ಚಿತ್ರ ನ್ಯೂಸ್, ಹಾಗೆ ದರ್ಶನ್ ಅಭಿನಯದ ಸ್ವಾಮಿ ಚಕ್ರವರ್ತಿ ಸೇರಿ ಅನೇಕ ಚಿತ್ರಗಳಲ್ಲಿ ನಟ, ನಾಯಕ ನಟ, ಪೋಷಕ ನಟ ಮತ್ತು ಖಳನಾಯಕನ ಪಾತ್ರಗಳಲ್ಲಿ ಅಶೋಕ್ ಅವರು ನಟಿಸಿದ್ದಾರೆ. ಅಶೋಕ್ ಅವರು ಕರ್ನಾಟಕ ಚಲನಚಿತ್ರ ಕಲಾವಿದರು ಮತ್ತು ಕಾರ್ಮಿಕ ವರ್ಗದ ನಾಯಕರಾಗಿ ಕರ್ತವ್ಯ ನಿರ್ವಹಿಸಿದವರು. ಅಂತೆಯೇ ಕನ್ನಡ ಪರ ಗೋಕಾಕ್ ಚಳುವಳಿ ಮತ್ತು ರೈತ ಪರ ಚಳುವಳಿಗಳಲ್ಲಿ ಸಕ್ರಿಯರಾಗಿ ಭಾಗವಹಿಸಿದ್ದವರು. ಹಾಗೆ ಕಿರುತೆರೆಯಲ್ಲೂ ಅವರು ಪಾತ್ರ ನಿರ್ವಹಿಸಿದ್ದಾರೆ. ಸ್ನೇಹಿತರೆ, ಸೊ ಈಗ ಅಶೋಕ್ ಅವರು ನಟಿಸಿದಂತಹ ಒಂದು ಚಿತ್ರದ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ಇದು ಅರುಣೋದಯ ಕಾರ್ಯಕ್ರಮ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗಷ್ಟೇ ರಂಗನಾಯಕಿ ಚಿತ್ರದ ಒಂದು ಗೀತೆಯನ್ನ ಕೇಳಿದ್ರಿ. ರಮೇಶ್ ಅರವಿಂದ್ ಅಂತ ಹೆಸರು ಕೇಳಲಿಕ್ಕೆ ಸುಂದರ. ಇವರ ಹೆಸರಿನಷ್ಟೇ ರೂಪು, ನಡೆ, ಮಾತು, ಕ್ರಿಯೆ ಎಲ್ಲವೂ ಸುಂದರ. ರಮೇಶ್ ಎಂದರೆ ಅಖಿಲವು ಮಧುರ ಮಧುರ. ಸ್ನೇಹಿತರೆ, ರಮೇಶ್ ಅವರು ಹುಟ್ಟಿದ್ದು 1964 ಸೆಪ್ಟೆಂಬರ್ 10ರಂದು. ರಮೇಶ್ ಅವರು ಓದಿನಲ್ಲಿ ಅಪಾರ ಬುದ್ಧಿವಂತ. SSLCಯಲ್ಲಿ ಅವರು 7ನೇ ರ್ಯಾಂಕ್ ಅನ್ನ ಗಳಿಸಿದ್ರು. PUCಯಲ್ಲೂ ಕೂಡ ರ್ಯಾಂಕ್ ಗಳಿಸಿದ್ರು. ಓದಿದ್ದು ಎಂಜಿನಿಯರಿಂಗ್, ಅಲ್ಲೂ ಕೂಡ ರ್ಯಾಂಕ್ ತೆಗೆದಿದ್ರು. ಓದುವ ದಿನದಿಂದಲೂ ಅಭಿನಯ ಕಲೆಯಲ್ಲಿ ಅಪಾರ ಆಸಕ್ತಿ. ಅವರು ಮೊದಲು ಬಂದದ್ದು ದೂರದರ್ಶನದಲ್ಲಿ, ಪರಿಚಯ ಕಾರ್ಯಕ್ರಮದಲ್ಲಿ, ಲವಲವಿಕೆಯ ನಿರೂಪಕನಾಗಿ. ಶ್ರೇಷ್ಠ ನಿರ್ದೇಶಕ ಕೆ ಬಾಲ್ಚಂದರ್ ಅವರ ಸುಂದರ ಸ್ವಪ್ನಗಳು ರಮೇಶ್ ಅವರನ್ನು ಚಿತ್ರರಂಗಕ್ಕೆ ಕರೆತಂದಿತು. ತಂತ್ರಜ್ಞತೆಯ ಜಾಡಿನಲ್ಲಿ ಹೊರಟ ಬುದ್ಧಿವಂತ ಹುಡುಗ ನಮ್ಮನ್ನೆಲ್ಲ ಮನರಂಜಿಸಲು ಚಿತ್ರಕ್ಕೆ ಬಂದಿಳಿದರು. ರಮೇಶ್ ಅವರು ಇವತ್ತು ನಟ, ನಿರ್ದೇಶಕ, ಕಥೆಗಾರ, ನಿರ್ಮಾಪಕ, ಕಿರುತೆರೆಯಲ್ಲಿ ಜನಮೆಚ್ಚಿರುವ ಕಾರ್ಯಕ್ರಮ ನಿರ್ವಾಹಕ, ಹೀಗೆ ವಿಭಿನ್ನ ನೆಲೆಗಳ ಸಾಮರ್ಥ್ಯಶಾಲಿ. ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ಅವರು ತಮ್ಮ ಪ್ರತಿಭೆಯನ್ನು ಮೆರೆದು ಎಲ್ಲೆಡೆ ಪ್ರಶಸ್ತಿ ಗೌರವಗಳಿಗೆ ಭಾಜನರಾಗಿದ್ದಾರೆ. ಇವೆಲ್ಲದಕ್ಕೂ ಮಿಗಿಲಾಗಿ ಮಿಸ್ಟರ್ ನೈಸ್ ಎಂಬ ಬಿರುದಿನೊಂದಿಗೆ ಕನ್ನಡಿಗರು ಸಜ್ಜನರು ಎಂದು ತಮ್ಮ ಪ್ರವೃತ್ತಿಯಿಂದ ಹೋದ ಕಡೆಲೆಲ್ಲ ಬಿಂಬಿಸಿದ್ದಾರೆ. 1997-98 ವರ್ಷದಲ್ಲಿ ರಮೇಶ್ ಅವರು ಚಿತ್ರರಂಗದಲ್ಲಿ ಹೊಸ ಭಾಷ್ಯವನ್ನೇ ಬರೆದರು. ಅವರ 6-7 ಚಿತ್ರಗಳು ಈ ಅವಧಿಯಲ್ಲಿ ಭರ್ಜರಿ ಜಯ ಸಾಧಿಸಿದವು. ಇದರ ಜೊತೆಗೆ ಅವರ ಪ್ರತಿಭೆಯ ವಿವಿಧ ಮಜಲುಗಳನ್ನು ಹೊರತಂದವು. ಅಮೆರಿಕ ಚಿತ್ರದ ಸುಂದರ ಯಶಸ್ಸಿನ ಹಿನ್ನೆಲೆಯಲ್ಲೇ ಅವರು ಸ್ವತಃ ಚಿತ್ರಕಥೆ ರಚಿಸಿದ ಚಿತ್ರ ಹೂಮಳೆ ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿಗಳಿಸಿತು. ಈ ಎರಡು ಚಿತ್ರಗಳ ನಿರ್ದೇಶಕರಾದ ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಗೆ ಅಮೃತಧಾರೆ ಚಿತ್ರದ ಚಿತ್ರಕಥೆಗೂ ರಮೇಶ್ ಅವರು ಸಹಯೋಗ ನೀಡಿದರು. ಸೋ ಸ್ನೇಹಿತರೆ, ಈಗಾಗಲೇ ರಮೇಶ್ ಅವರು ವಿವಿಧ ಭಾಷೆಗಳ ಸುಮಾರು 150ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಪಯಣವನ್ನು ನೆನಪಿಸಿಕೊಳ್ಳುವ ರಮೇಶ್ ಅವರು, ಹಣ, ಹೆಸರು ಇವೆಲ್ಲ ಹೆಚ್ಚುವರಿ ಸಂತಸಗಳು, ಆದರೆ ನಿಜವಾದ ತೃಪ್ತಿ ಇರುವುದು ಕೆಲಸದಲ್ಲೇ. ಅದು ನಟನೆಯಾಗಿರಲಿ, ನಿರ್ದೇಶನವಾಗಿರಲಿ, ಅಥವಾ ಟಿವಿ ವಾಹಿನಿ ಕಾರ್ಯಕ್ರಮ ನಡೆಸಿಕೊಡುವುದರಾಗಲಿ, ಇವೆಲ್ಲವೂ ನನ್ನನ್ನು ಜೀವಂತವಾಗಿಡುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ರಮೇಶ್ ಅವರು ಅಂತಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು. ಆತ ಚಿತ್ರರಂಗದಲ್ಲಿಯೇ ಅಪರೂಪವೆನ್ನುವಂತೆ ವಿವಾದಾತೀತ. ಸರಳ ಸಜ್ಜಿನಿಕೆಯ ಸ್ನೇಹಮಯಿ. ಹಿರಿಯ ನಟರಾದ ಕಮಲಹಾಸನ್, ವಿಷ್ಣುವರ್ಧನ್ ಅಂತಹವರಿಗೆ ರಮೇಶ್ ಅಂತಂದರೆ ಬಹಳ ಪ್ರೀತಿ. ಕಮಲಹಾಸನ್ ಅವರ ಜೊತೆಗೆ 10 ಚಿತ್ರಗಳಲ್ಲಿ ನಟಿಸಿದ್ದಾರೆ. ವಿಷ್ಣುವರ್ಧನ್ ಸರ್ ಅವರ ಹಲವಾರು ಚಿತ್ರಗಳಲ್ಲಿ ಪ್ರೀತಿಯಿಂದ ನಟಿಸಿದ್ದ ರಮೇಶ್ ಅವರ ಅಪಾರ ಯಶಸ್ವಿ ಚಿತ್ರವಾದ ಆಪ್ತಮಿತ್ರದಲ್ಲಿಯೂ ಪ್ರಮುಖ ಪಾತ್ರ ನಿರ್ವಹಿಸಿದ್ದರು. ನಾಡಿನ ಮಹಾನ್ ಸಾಧಕರನ್ನು ಆತ್ಮೀಯವಾಗಿ ಸಂದರ್ಶಿಸಿ ಪರಿಚಯ ಮಾಡಿಕೊಡುತ್ತಾ ಬಂದಿರುವ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮ ಮನನೀಯವಾದದ್ದು. ಇದಲ್ಲದೆ ಅವರು ಕೆಲ ಕಾಲ ಕೋಟ್ಯಾಧಿಪತಿಗಳನ್ನು ಸೃಷ್ಟಿಸಿದ್ದೂ ಉಂಟು. ಅಂದ ಹಾಗೆ ರಮೇಶ್ ಅವರು ಕನಸುಗಾರ. ಅವರು ಯಾವಾಗಲೂ ಮುಂದಿನ ದಿನಕ್ಕೆ ತಯಾರಾಗಿರ್ತಾರೆ. ಹಲವು ಚಿತ್ರಗಳಲ್ಲಿ ಅಭಿನಯ, ವಿಶಿಷ್ಟವಾದದ್ದು ಕಂಡರೆ ನಿರ್ಮಾಣ, ನಿರ್ದೇಶನ, ಹೀಗೆ ಅವರದ್ದು ನಿರಂತರ ಕ್ರಿಯಾಶೀಲ ಮನಸ್ಸು. ರಮೇಶ್ ಅವರು ಮುಂದೆಯೂ ಕೂಡ ಉತ್ತಮ ಪ್ರಯತ್ನಗಳನ್ನು ಮಾಡ್ತಾರೆ. ಅವರು ಖಂಡಿತ ಯಶಸ್ವಿಯಾಗಿಯೂ ಆಗ್ತಾರೆ ಅಂತ ಕನ್ನಡಿಗರೆಲ್ಲರೂ ವಿಶ್ವಾಸದಿಂದ ಹೇಳುವ ಮಾತು. ಎಸ್, ಹೌದು ಸ್ನೇಹಿತರೆ, ಕಾಲ ಬದಲಾಗಬಹುದು, ಬೆಳ್ಳಿತೆರೆಯ ಮೇಲಿನ ಬೆಳಕು ಮಂದವಾಗಬಹುದು, ಆದರೆ ಆ ತಾರೆಗಳು ನಮ್ಮ ಮನಸ್ಸಿನಲ್ಲಿ ಬಿಟ್ಟು ಹೋದ ಹಸಿಬಿಸಿ ನೆನಪುಗಳು ಯಾವತ್ತಿಗೂ ಮಾಸುವುದಿಲ್ಲ. ಬಿವಿ ರಾಧಾ ಅವರ ದೃಢವಾದ ಹೆಜ್ಜೆ ಗುರುತುಗಳು, ಮಂಜುಳಾ ಅವರ ಆ ಕಣ್ಣಂಚಿನ ನಗು, ಹಾಗೂ ಅಶೋಕ್ ಅವರ ಗಂಭೀರ ನಟನೆಯ ಗತ್ತು, ನಂತರ ರಮೇಶ್ ಅರವಿಂದ್ ಅವರ ಸದಾ ಚಿರಯೌವ್ವನದ ಪ್ರಬುದ್ಧ ನಟನೆ, ಇವರೆಲ್ಲರೂ ಕೇವಲ ನಟ ನಟಿಯರಲ್ಲ,
ಬದಲಿಗೆ ನಮ್ಮ ಕನ್ನಡ ಚಿತ್ರರಂಗದ ಬೆಲೆ ಕಟ್ಟಲಾಗದ ಸುವರ್ಣ ರತ್ನಗಳು ಅಂತಲೇ ಹೇಳಬಹುದು. ತೆರೆ ಮೇಲೆ ಅವರು ತೋರಿದ ಆ ಜೀವಂತ ಭಾವನೆಗಳೇ ಇವತ್ತು ನಮ್ಮ ನಿಮ್ಮೆಲ್ಲರ ನಡುವೆ ಇರುವ ಸುಂದರ ಅನುಬಂಧ. ಈ ದಿಗ್ಗಜರ ನೆನಪುಗಳನ್ನು ನಿಮ್ ಜೊತೆಗೆ ಮೆಲುಕು ಹಾಕುತ್ತಾ ಹಳೆ ಮಧುರ ನೆನಪಿನೊಂದಿಗೆ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
1: ಹಾಗಾದ್ರೆ ನಾನು ಯಾವ ಹಾಲನ್ನ ಬಳಸಲಿ?
0: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
2: ಬಳಸಿ ಪರಿಶುದ್ಧ ನಂದಿನಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
6: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
5: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪರಿಸರ ಸಂರಕ್ಷಣೆ ಯಾರ ಹೊಣೆ? ಇದು ಎಲ್ಲರ ಪ್ರಶ್ನೆ. ಪರಿಸರದ ಕಾನೂನುಗಳ ಕುರಿತಾದ ಮಾಹಿತಿಯನ್ನ ಈಗ ನೀವು ಕೇಳಲಿದ್ದೀರಿ. ಈ ಮಾಹಿತಿಯನ್ನ ಡಿಆರ್ ಕುಮಾರಸ್ವಾಮಿ ಅವರು ನೀಡಲಿದ್ದಾರೆ. ಶ್ರೀಯುತ ಡಿಆರ್ ಕುಮಾರಸ್ವಾಮಿ ಅವರು ನಮ್ಮ ಶಿವಮೊಗ್ಗದ ದಿವಂಗತ ರಂಗಪ್ಪ ಮತ್ತು ದಿವಂಗತ ಲಕ್ಷ್ಮಮ್ಮರವರ ಪುತ್ರರಾಗಿ 1959 ಜನಿಸಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ಜಿಲ್ಲೆಯ ವಿವಿಧೆಡೆ ನಡೆಸಿ ಆನಂತರ ಇಂಜಿನಿಯರಿಂಗ್ ಪದವಿಯನ್ನು ದಾವಣಗೆರೆಯಲ್ಲಿ 1983 ಪಡೆದುಕೊಂಡಿರುತ್ತಾರೆ. ಆನಂತರ 1984 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಪರಿಸರ ವಿಜ್ಞಾನಿಯಾಗಿ ಸೇರಿಕೊಂಡು ಅವಿರತ 35 ಕಾಲ ಕಾರ್ಯನಿರ್ವಹಿಸಿರುತ್ತಾರೆ. ಇಲಾಖೆಯ ಪ್ರಮುಖ ಜವಾಬ್ದಾರಿಯಾದ ಸದಸ್ಯ ಕಾರ್ಯದರ್ಶಿ, ಮುಖ್ಯ ಪರಿಸರಾಧಿಕಾರಿ, ಮುಖ್ಯ ವೈಜ್ಞಾನಿಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುತ್ತಾರೆ. ಶ್ರೀಯುತರು ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ಎಂಟೆಕ್ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ವಿಶ್ವದ ಹಲವಾರು ದೇಶಗಳಲ್ಲಿ ಅಧ್ಯಯನ ಪ್ರವಾಸ ಮಾಡಿದ ಅನುಭವಿಗಳಾಗಿದ್ದಾರೆ. ಪ್ರಸ್ತುತ ನಿವೃತ್ತ ಜೀವನವನ್ನು ಬೆಂಗಳೂರಿನಲ್ಲಿ ಪತ್ನಿಯೊಂದಿಗೆ ಕಳೆಯುತ್ತಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಪರಿಸರದ ಕುರಿತು ಇರುವ ಕಾರ್ಯಕ್ರಮಗಳ ಅರಿವನ್ನು ಶಾಲಾ ಕಾಲೇಜುಗಳಿಗೆ, ಉದ್ಯಮಗಳಿಗೆ ನೀಡುತ್ತಾ ತಮ್ಮ ವಿಶ್ರಾಂತ ಜೀವನವನ್ನ ನಡೆಸುತ್ತಿದ್ದಾರೆ. ಶ್ರೀಯುತರು ಪ್ರೀತಿಯಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಎಫ್ಎಂ ಕೇಳುಗರಿಗಾಗಿ ಪರಿಸರದ ಕಾನೂನು ಮಾಹಿತಿಯನ್ನು ಈ ಸರಣಿ ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಬನ್ನಿ ಶ್ರೀಯುತ ಕುಮಾರಸ್ವಾಮಿಯವರ ಮಾತುಗಳನ್ನು ಕೇಳೋಣ.
8: ಎಪಿಸೋಡ್ 17 ತಮ್ಮೆಲ್ಲರಿಗೂ ಸ್ವಾಗತ. ಮನುಷ್ಯನಲ್ಲಿ ಶೇಖರಣೆಯಾದ ಕ್ರೋಮಿಯಂ ಮಲಮೂತ್ರಗಳ ಮೂಲಕ ದೇಹದಿಂದ ಹೊರಗೆ ವಿಸರ್ಜಿಸಲ್ಪಡುತ್ತದೆ. ಸೀಸವು ಪರಿಸರದಲ್ಲಿ ಕಾಯಂಆಗಿಯೇ ಇರುತ್ತದೆ, ಪರ್ಮನೆಂಟಾಗಿರುತ್ತದೆ. ಆದರೆ ಕೆಲವು ವಿಧಾನಗಳಿಂದ ಇದನ್ನು ಪರಿವರ್ತಿಸಿ ತೆಗೆಯಬಹುದಾಗಿದೆ. ಇದನ್ನು ಜೆಲಾಟಿಂಗ್ ಚಿಕಿತ್ಸೆ ಎಂದು ಹೇಳಬಹುದು. ಭಾರಲೋಹಗಳು ಮತ್ತು ಲೋಹಗಳ ಸ್ವಾಭಾವಿಕವಾಗಿ ಪರಿಸರದಲ್ಲಿ ಇರುತ್ತವೆ. ಲೋಹಗಳು ಮಾನವನ ಚಟುವಟಿಕೆಯಿಂದ ಪರಿಸರಕ್ಕೆ ಸೇರುತ್ತವೆ ಅಥವಾ ಗಣಿಗಾರಿಕೆಯಿಂದ ಹೆಚ್ಚು ಸೇರುತ್ತವೆ. ಮೀನಾಮಾಟ ಕಾಯಿಲೆಗೆ ಕಾರಣವಾದ ಭಾರಲೋಹ ಪಾದರಸ. ಈಟೆ ಕಾಯಿಲೆಗೆ ಕಾರಣವಾದ ಭಾರಲೋಹ ಕ್ಯಾಡ್ಮಿಯಂ. ಭಾರತದಲ್ಲಿ ಲೋಹ ಮಾಲಿನ್ಯಕ್ಕೆ ಕಾರ್ಖಾನೆಗಳ ಮುಖ್ಯ ಕಾರಣವಾಗಿವೆ. ಲೋಹ ಉಪಯೋಗಿಸುವ ಕಾರ್ಖಾನೆಗಳು, ಚರ್ಮ ಹದ ಮಾಡುವ ಕಾರ್ಖಾನೆಗಳು, ಜವಳಿ ಕಾರ್ಖಾನೆಗಳು, ಬಣ್ಣ ತಯಾರಿಕೆಯ ಕಾರ್ಖಾನೆಗಳು, ಗಣಿಗಾರಿಕೆ ಮತ್ತು ಲೋಹ ಸಂಸ್ಕರಣಾ ಕಾರ್ಖಾನೆಗಳು ಭಾರಲೋಹವನ್ನು ಪರಿಸರಕ್ಕೆ ಬಿಡುಗಡೆ ಮಾಡುತ್ತವೆ. ಕುಡಿಯುವ ನೀರಿನಲ್ಲಿ, ತರಕಾರಿಯಲ್ಲಿ, ಹಾಲಿನಲ್ಲಿ, ಆಹಾರದಲ್ಲಿ ಭಾರಲೋಹಗಳು ಇರಬಹುದು. ಏಕೆಂದರೆ ಮೇಲೆ ತಿಳಿಸಿದ ಎಲ್ಲ ಲೋಹಗಳಿಂದ ಕಲುಷಿತವಾದ ನೀರನ್ನು ಸಂಸ್ಕರಣಗೊಳಿಸದೆ ಕೆಲವೊಮ್ಮೆ ಹೊರಗಡೆ ಬಿಡಲಾಗುತ್ತದೆ. ಆದ ಕಾರಣ ನೀರನ್ನು ಕುಡಿಯುವಾಗ, ನಾವು ತರಕಾರಿಯನ್ನು ಪಡೆಯುವಾಗ ಹಾಗೂ ಆಹಾರ ಧಾನ್ಯಗಳನ್ನು ಪಡೆಯುವಾಗ ಅವುಗಳಲ್ಲಿ ಭಾರ ಲೋಹಗಳು ಇದೆಯೇ ಇಲ್ಲವೇ ಎಂದು ಖಾತ್ರಿಪಡಿಸಿಕೊಂಡು ತಿನ್ನಬೇಕಾಗುತ್ತದೆ. ಕುಡಿಯುವ ನೀರು ಸಹ ಭಾರ ಲೋಹಗಳಿಂದ ಕಲುಷಿತವಾಗುವ ಸಾಧ್ಯತೆ ಇರುತ್ತದೆ. ಇದಕ್ಕೆ ಕಾರಣ, ನಗರಗಳ ಕಲುಷಿತ ನೀರು ನೇರವಾಗಿ ನದಿಗಳನ್ನು, ಕೆರೆಗಳನ್ನು, ಸಮುದ್ರವನ್ನು ಸೇರುತ್ತದೆ. ಉಷ್ಣ ಸ್ಥಾವರಗಳಿಂದ ಉಂಟಾದ ಕಲುಷಿತ ನೀರು ಸಂಸ್ಕರಣೆ ಮಾಡದೆ ಹೊರಗಡೆ ಬಿಟ್ಟಾಗ ಕಾರ್ಖಾನೆಯಿಂದ ಚಿಮಣಿಯ ಹೊಗೆಯ ಸಹ ಅದರಿಂದ ವಿಸರ್ಜಿಸಲ್ಪಡುವ ಧೂಳಿನ ಕಣಗಳಲ್ಲೂ ಸಹ ಕಲುಷಿತವಾಗಿರುತ್ತವೆ. ಅಂತಹ ಕಣಗಳು ಮಳೆಗಾಲದಲ್ಲಿ ಮಳೆ ನೀರಿನ ಜೊತೆ ನೀರಿನ ಸೆಲೆಗಳನ್ನು ಸೇರುತ್ತವೆ. ಹಾಗಾಗಿ ಯಾವುದೇ ಕುಡಿಯುವ ನೀರನ್ನು ನಾವು ಮೊದಲು ಪರೀಕ್ಷಿಸಿ ನಂತರ ಕುಡಿಯಬೇಕಾಗುತ್ತದೆ. ಮುನಿಸಿಪಲ್ನಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ, ಘನತ್ಯಾಜ್ಯ, ಕೃಷಿಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ, ಪ್ರಾಣಿಗಳಿಂದ ಉತ್ಪತ್ತಿಯಾಗುವ ತ್ಯಾಜ್ಯ, ಮುನಿಸಿಪಲ್ಗಳಿಂದ ಉತ್ಪತ್ತಿಯಾಗುವ ತ್ಯಾಜ್ಯ, ಕಾರ್ಖಾನೆಗಳಿಂದ ಉತ್ಪತ್ತಿಯಾಗುವ ತ್ಯಾಜ್ಯ ಹಾಗೂ ಉಷ್ಣ ಸ್ಥಾವರಗಳಿಂದ ಉತ್ಪತ್ತಿಯಾಗುವ ಬೂದಿ, ಇವುಗಳೆಲ್ಲವನ್ನು ವೈಜ್ಞಾನಿಕವಾಗಿ ಸಂಗ್ರಹಿಸಿ ಅವುಗಳನ್ನು ಟ್ರೀಟ್ ಮಾಡಬೇಕಾಗಿರುತ್ತದೆ. ವೈಜ್ಞಾನಿಕವಾಗಿ ಸಂಗ್ರಹಿಸಿದೆ ಓಪನ್ ಜಾಗದಲ್ಲಿ ಸಂಗ್ರಹಿಸಿದಾಗ ಗಾಳಿಯಿಂದಾಗಿ ಅಥವಾ ಮಳೆಯಿಂದಾಗಿ ಈ ತ್ಯಾಜ್ಯವು ನೀರಿನ ಮೂಲಗಳನ್ನು ಸೇರುತ್ತದೆ. ಹಾಗಾಗಿ ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಜನಗಳಿಗೆ ಇದರಿಂದ ವಿವಿಧ ರೋಗಗಳು ಬರಬಹುದಾಗಿರುತ್ತದೆ. ಅತಿ ಹೆಚ್ಚಿನ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಕೃಷಿಗೆ ಉಪಯೋಗಿಸುವುದರಿಂದ ಮಣ್ಣಿನಲ್ಲಿ ಕ್ಯಾಡ್ಮಿಯಂ, ಲೆಡ್ ಮತ್ತು ಜಿಂಕ್ ಸೇರಿರುತ್ತದೆ. ಸೊ ಎಂಡೋಸಲ್ಫಾನ್ ಕೀಟನಾಶಕವನ್ನು ಕಾಸರಗೋಡು ಏರಿಯಾದಲ್ಲಿ ಗೋಡಂಬಿ ಗಿಡಗಳಿಗೆ ಸಣ್ಣ ವಿಮಾನಗಳ ಮೂಲಕ ಸಿಂಪಡಿಸಿದಾಗ ಆ ಕೀಟನಾಶಕಗಳು 5 ಕಿಲೋಮೀಟರ್ವರೆಗೂ ಗಾಳಿಯಲ್ಲಿ ಸಂಚರಿಸಿ ಅಲ್ಲಿರುವ ಕುಡಿಯುವ ನೀರಿನ ಸೆಲೆಗಳನ್ನು ಕಲುಷಿತಗೊಳಿಸಿತ್ತು. ಅಂಥ ನೀರನ್ನು ಅಲ್ಲಿಯ ಕೃಷಿಕರು ಕುಡಿದಾಗ ಅವರ ದೇಹದಲ್ಲಿ ಕೀಟನಾಶಕವು ಸೇರಿ ಇಡೀ ದೇಹವನ್ನು ವ್ಯಾಪಿಸಿ ಅವರಿಗೆ ವಿವಿಧ ರೋಗಗಳನ್ನು ಉಂಟು ಮಾಡಿದ್ದವೆ. ಪ್ರೆಗ್ನೆಂಟ್ ಲೇಡಿಗಳು ಇಂಥ ಕಲುಷಿತ ನೀರನ್ನು ಕುಡಿದಾಗ ಈ ಕೀಟನಾಶಕಗಳು ಮಗುವಿನ ದೇಹವನ್ನು ಸಹ ಸೇರುತ್ತವೆ. ಅಂಥ ಮಕ್ಕಳು ಅಂಗವಿಕಲರಾಗಿ ಹುಟ್ಟುವ ಸಾಧ್ಯತೆ ಇರುತ್ತದೆ, ಅಥವಾ ಅವರ IQ ಇಂಟೆಲಿಜೆನ್ಸ್ ಕೋಷಂಟ್ ಅಂತ ಏನು ಕರೀತಾರೆ ಅದು ಅತ್ಯಂತ ಕಡಿಮೆ ಮಟ್ಟದಲ್ಲಿದ್ದು ಅಂಥ ಮಗುವಿಗೆ ತಂದೆ ತಾಯಿಗಳು ತುಂಬ ದಿನಗಳವರೆಗೆ ಅಂತೆ ಸಾಯುವವರೆಗೆ ಅವರಿಗೆ ಯಾರಾದರೂ ಒಬ್ಬರು ಆಸರೆಯಾಗಿ ಇರಲೇಬೇಕಾಗುತ್ತದೆ. ಏಕೆಂದರೆ ಕೆಲವೊಮ್ಮೆ ಬುದ್ಧಿಮಾಂದ್ಯ ಮಕ್ಕಳು ಸಹ ಹುಟ್ಟುತ್ತಾರೆ. ಕಲ್ಲಿದ್ದಲು ಗಣಿಗಳಿಂದ ಅತ್ಯಂತ ಹೆಚ್ಚು ಮಾಲಿನ್ಯವಾಗುತ್ತದೆ. ಗಣಿಗಳಿಂದನೇ ಅತ್ಯಂತ ಹೆಚ್ಚು ಮಾಲಿನ್ಯವಾಗುತ್ತದೆ. ಈ ಗಣಿಗಳಿಂದ ಕಲ್ಲಿದ್ದಲುಗಳನ್ನು ತೆಗೆದು ಅವುಗಳನ್ನು ಉಷ್ಣ ಸ್ಥಾವರಗಳಿಗೆ ಸರಬರಾಜು ಮಾಡಲಾಗುತ್ತದೆ. ಕಲ್ಲಿದ್ದಲುಗಳನ್ನು ಉಷ್ಣ ಸ್ಥಾವರಗಳು ಟನ್ಗಟ್ಟಲೆ ಉಪಯೋಗ ಮಾಡಿ ಅದರಿಂದ ವಿದ್ಯುಚ್ಛಕ್ತಿಯನ್ನು ಉತ್ಪಾದನೆ ಮಾಡುತ್ತಾರೆ. ನಂತರ ಕಲ್ಲಿದ್ದಲನ್ನು ಉರಿಸುವಾಗ ಆ ಬೂದಿಯೊಂದಿಗೆ ಕ್ರೋಮಿಯಂ, ಕ್ಯಾಡ್ಮಿಯಲ್, ಲೆಡ್ ಮತ್ತು ಮರ್ಕ್ಯುರಿ ಪರಿಸರಕ್ಕೆ ಬಿಡುಗಡೆಯಾಗುತ್ತದೆ. ಸೊ ಅವುಗಳನ್ನು ಇತ್ತೀಚಿನ ನೋಟಿಫಿಕೇಶನ್ ಪ್ರಕಾರ ಕೇಂದ್ರ ಸರ್ಕಾರವು ಕಲ್ಲಿದ್ದಲು ಬೂದಿ ಅಥವಾ ಹಾರು ಬೂದಿಯನ್ನು ಉಷ್ಣ ಸ್ಥಾವರಗಳು ಸಿಮೆಂಟ್ ಮಿಲ್ಗಳಿಗೆ ನೀಡಬೇಕೆಂದು ನೋಟಿಫಿಕೇಶನ್ ಮಾಡಿರುತ್ತಾರೆ. ಆದರೆ ಕಲ್ಲಿದ್ದಲು ಗಣಿಯಲ್ಲಿ ಆ ಧೂಳನ್ನು ಬೇರೆ ಕಡೆ ಗಾಳಿಗೆ ಹೊರಹೋಗದಂತೆ ತಡೆಯಲು ತುಂಬ ಕಷ್ಟ ಸಾಧ್ಯವಾಗಿದೆ. ಅವುಗಳನ್ನು ವೈಜ್ಞಾನಿಕವಾಗಿ ಗಣಿಗಳಿಂದ ಕಲ್ಲಿದ್ದಲನ್ನು ಪಡೆಯಬೇಕಾಗಿದೆ. ಇಲ್ಲದೇ ಇದ್ದ ಪಕ್ಷದಲ್ಲಿ ಅಲ್ಲಿರುವ ನೌಕರರಿಗೆ, ವರ್ಕರ್ಸ್ಗಳಿಗೆ ಅಥವಾ ಅದರ ಹತ್ತಿರದಲ್ಲಿರ್ತಕ್ಕಂಥ ಹಳ್ಳಿ ಜನರಿಗೆ ಈ ಕ್ರೋಮಿಯಂ, ಕ್ಯಾಡ್ಮಿಯಂ, ನಿಕಲ್ ಹಾಗೂ ಮರ್ಕ್ಯುರಿಯೋ ಪೊಲ್ಯೂಷನ್ನಿಂದಾಗಿ, ಮಾಲಿನ್ಯದಿಂದಾಗಿ ಅವರ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇರುತ್ತದೆ. ಗಣಿಗಾರಿಕೆ, ಚರ್ಮ ಹದ ಮಾಡುವ ಕಾರ್ಖಾನೆ, ರಾಸಾಯನಿಕ ಕಾರ್ಖಾನೆ, ಉಷ್ಣ ಸ್ಥಾವರಗಳಿಂದ ಭಾರಲೋಹಗಳು ಪರಿಸರಕ್ಕೆ ಬಿಡುಗಡೆಯಾಗುತ್ತವೆ. ಬ್ಯಾಟ್ರಿಗಳಲ್ಲಿ, ಬ್ಯಾಟ್ರಿಗಳಂದರೆ ವಾಹನಗಳಿಗೆ ಉಪಯೋಗಿಸುವ ಬ್ಯಾಟ್ರಿಗಳು, ಕಂಪ್ಯೂಟರ್ ಬ್ಯಾಟ್ರಿಗಳು ಅಥವಾ ಮೊಬೈಲ್ ಬ್ಯಾಟ್ರಿ ಸೆಲ್ಗಳು, ಅವುಗಳು ಈ ರೂಲ್ಸ್ಗಳಲ್ಲಿ ಬರುವುದಿಲ್ಲ. ಬ್ಯಾಟ್ರಿಗಳೆಂದರೆ ಲೆಡ್ ಆ್ಯಸಿಡ್ ಬ್ಯಾಟ್ರಿಗಳು ಮಾತ್ರ. ಅದರಲ್ಲಿ ಲೆಡ್, ಕ್ಯಾಡ್ಮಿಯಂ, ನಿಕ್ಕಲ್ ಲೋಹಗಳನ್ನು ಉಪಯೋಗಿಸುತ್ತಾರೆ. ಬ್ಯಾಟ್ರಿ ರೂಲ್ಸ್ ಪ್ರಕಾರ ಹಳೆಯ ಬ್ಯಾಟ್ರಿಗಳನ್ನು ವೈಜ್ಞಾನಿಕವಾಗಿ ಪುನರ್ಬಳಕೆ ಮಾಡಬೇಕೆಂದು ಹೇಳುತ್ತದೆ. ಆದರೆ ಎಷ್ಟೋ ಸಮಯದಲ್ಲಿ ಈ ಹಳೆಯ ಬ್ಯಾಟ್ರಿಗಳನ್ನು ಕಬಾಡಿ ವಾಲರ್ಗಳಿಗೆ ಮಾರುತ್ತಾರೆ, ಏಕೆಂದರೆ ಅವರು ಹೆಚ್ಚಿನ ಡಿಸ್ಕೌಂಟ್ಗಳನ್ನು ಕೊಡುತ್ತಾರೆ. ಹಾಗಾಗಿ ಬ್ಯಾಟ್ರಿಗಳು ಇಲ್ಲೀಗಲ್ಲಾಗಿ ಯಾವುದೇ ಕಂಟ್ರೋಲ್ ಸಿಸ್ಟಮ್ ಇಲ್ಲದೆ ರೀಸೈಕಲ್ ಮಾಡಲಾಗುತ್ತದೆ. ಇಂಥ ಸಂದರ್ಭದಲ್ಲಿ 60-70% ಅಷ್ಟು ಲೆಡ್ಡನ್ನು ಮಾತ್ರ ಪಡೆಯಲಾಗುತ್ತದೆ. ಉಳಿದ ಲೆಡ್ಡನ್ನು ಅವರು ಅಲ್ಲಿರುವ ನೆಲದ ಮೇಲೆ ಬಿಸಾಕುತ್ತಾರೆ. ಇಂಥ ಬಿಸಾಡಿರತಕ್ಕಂಥ ಲೆಡ್, ನಿಕ್ಕಲ್, ಕ್ಯಾಡ್ಮಿಯಂ ಟ್ರೇಸಸ್ಗಳು ನೀರಿನ ಜೊತೆ ಸೇರಿ ಕುಡಿಯುವ ನೀರಿನ ಮೂಲಗಳನ್ನು ಸೇರುತ್ತವೆ. ಅಂಥ ನೀರನ್ನು ಕುಡಿದಾಗ ಜನರಿಗೆ ವಿವಿಧ ಕಾಯಿಲೆಗಳು ಬರುತ್ತವೆ. ಆದರೆ ಸರ್ಕಾರದ ನೋಟಿಫಿಕೇಷನ್ನನ್ನು ಫಾಲೋ ಮಾಡಿದಾಗ ನಮಗೆ ಬ್ಯಾಟರಿಗಳನ್ನು ನಾವು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಪರವಾನಿಗೆ ಪಡೆದ ಕಾರ್ಖಾನೆಗಳಿಗೆ ಮಾತ್ರ ನೀಡಬೇಕಾಗಿರುತ್ತದೆ. ಸೊ ಇದನ್ನು ಅತ್ಯಂತ ಹೆಚ್ಚು ಕಠಿಣವಾಗಿ ಈ ನಿಯಮವನ್ನು ಬ್ಯಾಟರಿಯ ಉಪಯೋಗ ಮಾಡತಕ್ಕಂಥವ್ರು ಅಂದರೆ ಸಾರ್ವಜನಿಕರು, ಟೂ ವೀಲರ್ಸ್ ಇರ್ಬೋದು, ಅಥವಾ ಕಾರ್ಗಳಿರ್ಬೋದು, ಅಥವಾ ಬಸ್ಗಳಿರ್ಬೋದು, ಅಥವಾ ಲಾರಿಗಳಿರ್ಬೋದು, ಅವರು ಅವರ ಹಳೆಯ ಬ್ಯಾಟ್ರಿಗಳನ್ನು ಅಧಿಕೃತವಾಗಿ ಮ್ಯಾನುಫ್ಯಾಕ್ಚರರ್ ಜೊತೆ ವಿನಿಮಯ ಮಾಡಿಕೊಂಡಾಗ ಮಾತ್ರ ಇದು ಬ್ಯಾಟ್ರಿಯ ಪೊಲ್ಯೂಷನ್ನನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯವಾಗುತ್ತದೆ. ಆಹಾರ, ಉಸಿರಾಟ, ಚರ್ಮದ ಮೂಲಕವೂ ಸಹ ಪಾರಲುಹಗಳು ಕೆಲವೊಮ್ಮೆ ಮಾನವನ ದೇಹವನ್ನು ಸೇರುತ್ತವೆ. ಪಿಂಗಾಣಿ ಪಾತ್ರೆಗಳಿಗೆ ಚಿತ್ರಗಳನ್ನು ಬರೆಯುತ್ತಾರೆ. ಆ ಚಿತ್ರಗಳಿಗೆ ಉಪಯೋಗಿಸುವ ಇಂಕ್ನಲ್ಲಿ ಲೆಡ್, ಕ್ಯಾಡ್ಮಿಯಂ, ಕ್ರೋಮಿಯಂ ಹಾಗೂ ಕೋಬಾಲ್ಟ್ ಇವುಗಳು ಇರುತ್ತವೆ. ಸೊ ಅಂತಹ ಪಿಂಗಾಣಿ ಪಾತ್ರೆಗಳನ್ನು ಊಟಕ್ಕೆ ಉಪಯೋಗಿಸುವಾಗ ಸಾರ್ವಜನಿಕರು ಸ್ವಲ್ಪ ಎಚ್ಚರ ವಹಿಸಬೇಕಾಗುತ್ತದೆ. ಕಲ್ಲಿದ್ದಲು ಉಷ್ಣ ಸ್ಥಾವರಗಳಲ್ಲಿ ಕಲ್ಲಿದ್ದಲನ್ನು ಉಪಯೋಗಿಸುವ ಕಾರ್ಖಾನೆಗಳು ಹಾಗೂ ಬ್ಯಾಟರಿಗಳಿಂದ ಕ್ಯಾಡ್ಮಿಯಂ ಪರಿಸರವನ್ನು ಸೇರುತ್ತದೆ. ಮಕ್ಕಳ ಆಟಿಕೆಗಳಿಗೆ ಬಣ್ಣವನ್ನು ಹಚ್ಚುತ್ತಾರೆ. ಇಂತಹ ಬಣ್ಣಗಳಲ್ಲಿಯೂ ಸಹ ಲೆಡ್ ಮತ್ತು ಕ್ಯಾಡ್ಮಿಯಂಗಳು ಇರುತ್ತದೆ ಎಂದು ಒಂದು ವರದಿ ಹೇಳುತ್ತದೆ. ಗಿಡಗಳಿಗೆ, ಪ್ರಾಣಿಗಳಿಗೆ, ಸೂಕ್ಷ್ಮಾಣುಜೀವಿಗಳಿಗೆ ಲೋಹಗಳ ಅವಶ್ಯಕತೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುತ್ತದೆ. ಹೆಚ್ಚು ಪ್ರಮಾಣದಲ್ಲಿದ್ದರೆ ಸೂಕ್ಷ್ಮಾಣುಜೀವಿಗಳು ಆಕ್ಚುಲಿ ಸಾಯುತ್ತವೆ. ಪೊಟ್ಯಾಸಿಯಂ, ಕ್ಯಾಲ್ಸಿಯಂ, ಕಾಪರ್, ಜಿಂಕ್ ಲೋಹಗಳ ಪೋಷಕಾಂಶಗಳಾಗಿ ಗಿಡಗಳಿಗೆ ಮತ್ತು ಪ್ರಾಣಿಗಳಿಗೆ ಉಪಯೋಗವಾಗುತ್ತವೆ. ಜಿಂಕ್ ಯಾರಿಗೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಇದೆಯೋ ಅವರಿಗೆ ಅಲ್ಪ ಪ್ರಮಾಣದಲ್ಲಿ ಜಿಂಕ್ನ ಅವಶ್ಯಕತೆ ಇರುತ್ತದೆ. ಸೊ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿದ್ದಾಗ ಅವು ಮಾನವನಿಗೆ ಬೇರೆ ಬೇರೆ ವಿವಿಧ ಕಾಯಿಲೆಗಳನ್ನು ತರುತ್ತವೆ. ಕ್ಯಾಡ್ಮಿಯಂ ಮತ್ತು ಪಾದರಸ ಭಾರಲೋಹಗಳು, ಇವುಗಳಲ್ಲಿ ಯಾವುದೇ ಪೋಷಕಾಂಶಗಳು ಇರುವುದಿಲ್ಲ. ಇವು ಮನುಷ್ಯನಿಗೆ ಮತ್ತು ಪರಿಸರಕ್ಕೆ ಅತ್ಯಂತ ಹೆಚ್ಚಿಗೆ ಡ್ಯಾಮೇಜನ್ನು ಮಾಡುತ್ತವೆ. ಹೆಚ್ಚಿನ ಕ್ಷಾರದಲ್ಲಿ ಅಂದರೆ ಸುಣ್ಣದ ತಿಳಿ ನೀರದ ಇದೆಯಲ್ಲ ಆ ಥರದಲ್ಲಿ ಕೆಲವೊಮ್ಮೆ ಹೆಚ್ಚು ಲೋಹಗಳು ಕರಗುತ್ತವೆ. ಅಂತಹ ಸಮಯದಲ್ಲಿ ನಾವು ಪ್ರತಿ ಸಲ ನಾವು ಕುಡಿಯುವ ನೀರನ್ನು ವರ್ಷಕ್ಕೆ ಒಮ್ಮೆಯಾದರೂ ನಾವು ಅದನ್ನು ಪ್ರಯೋಗಶಾಲೆಗಳಲ್ಲಿ ಟೆಸ್ಟ್ ಮಾಡಿಸಿ ಕುಡಿಯಬೇಕಾಗುತ್ತೆ. ಎಸ್ಪೆಷಲಿ ಬೋರ್ವೆಲ್ಗಳಲ್ಲಿ, ಏಕೆಂದರೆ ಬೋರ್ವೆಲ್ಗಳಲ್ಲೇ ಪ್ರತಿ ಮನೆಯಲ್ಲೂ ಇತ್ತೀಚಿನ ದಿನಗಳಲ್ಲಿ ಬೋರ್ವೆಲ್ಗಳಿರ್ತದೆ. ಒಂದು ಅಂದಾಜಿನ ಪ್ರಕಾರ ಬೆಂಗಳೂರಿನಲ್ಲಿ ಸುಮಾರು 500,000 ಹೆಚ್ಚು ಬೋರ್ವೆಲ್ಗಳು ಇವೆ ಎಂದು ವರದಿ ಹೇಳುತ್ತದೆ. ಹೆಚ್ಚು ಹೆಚ್ಚು ಬೋರ್ವೆಲ್ಗಳನ್ನು ಕೊರೆದಂತೆ ಹಾಗೂ ಅಲ್ಲಿಂದ ನೀರನ್ನು ಹೊರತೆಗೆದಾಗ ಕಲ್ಲುಗಳ ಪದರಿನಲ್ಲಿ ಇರತಕ್ಕಂಥ ಭಾರಲೋಹಗಳು ಹಾಗೂ ನೀರಿನ ಜೊತೆ ಆಕ್ಸಿಜನ್ ಬೋರ್ವೆಲ್ನ ಕೊಳವೆ ಮೂಲಕ ಆಕ್ಸಿಜನ್ ಎಂಟ್ರಿ ಆಗುತ್ತೆ. ಅವು ವಿವಿಧ ಲೋಹಗಳ ಜೊತೆ ಕ್ರಿಯೆಯಾಗುತ್ತದೆ. ಆಗಲೂ ಸಹ ಕೆಲವು ಟಾಕ್ಸಿಕ್ ಎಲಿಮೆಂಟ್ಗಳು ಉತ್ಪತ್ತಿಯಾಗುತ್ತವೆ. ಆ ಟಾಕ್ಸಿಕ್ ಎಲಿಮೆಂಟ್ಗಳು ನೀರಿನಲ್ಲಿ ಕರಗಿರುತ್ತವೆ. ಅಂಥ ನೀರನ್ನು ಕುಡಿದಾಗ ಅದು ಮನುಷ್ಯ

0: ಮನುಷ್ಯನಿಗೆ ವಿವಿಧ ಕಾಯಿಲೆಯನ್ನು ತರುತ್ತದೆ. ಇಲ್ಲಿಗೆ 17ನೇ ಎಪಿಸೋಡ್ ಮುಕ್ತಾಯವಾಯಿತು. ಈ ಎಲ್ಲ ವಿಷಯಗಳು ನಾನು ಓದಿರುವ ಬುಕ್ಕಿನಿಂದ ಪಡೆಯಲಾಗಿದೆ. ಇದ್ಯಾವುದೂ ನನ್ನ ಸ್ವಂತ ಅನುಭವವಲ್ಲ, ಎಲ್ಲ ಬುಕ್ಕಿನಲ್ಲಿರ್ತಕ್ಕಂಥ ವಿಷಯವಾಗಿದೆ. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಪರಿಸರ ಸಂರಕ್ಷಣೆ ಯಾರ ಹೊಣೆ, ಪರಿಸರದ ಕಾನೂನು ಕುರಿತಾದ ಮಾಹಿತಿಯನ್ನ ಕೇಳಿದ್ದೀರಿ. ಇದನ್ನು ಕುಮಾರಸ್ವಾಮಿಯವರು ತಿಳಿಸಿದ್ದಾರೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ ಧಾರವಾಡ. ಇವರ ಪ್ರಸ್ತುತಿಯಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ.

ಬಹಳ ದಿನಗಳ ಹಿಂದೆ ಒಂದು ಊರಿನಲ್ಲಿ ಕಾಕರಾಜ ಅಂದರೆ ಕಾಗೆಗಳ ರಾಜ ವಾಸ ಮಾಡಿಕೊಂಡಿತ್ತು. ಅದಕ್ಕೆ ಕಾಕರಾಣಿಯೂ ಇತ್ತು. ಅವೆರಡೂ ತುಂಬ ಪ್ರೀತಿಯಿಂದ ಇದ್ವು. ಒಂದಿನ ಕಾಕರಾಜ ಪತ್ನಿಯೊಡನೆ ಹಾರಿ ಹೋಗ್ತಿದ್ದ. ಆಗ ಕಾಕರಾಣಿ ಮನುಷ್ಯನೊಬ್ಬನ ಕೈಚೀಲದಲ್ಲಿದ್ದ ಮೀನುಗಳನ್ನು ನೋಡ್ತು. ಆ ಮೀನು ಪದಾರ್ಥ ರುಚಿ ನನಗೆ ಸಿಕ್ಕರೆ ಎಂದೊಮ್ಮೆ ಬಾಯಿ ಚಪ್ಪರಿಸ್ತು. ಮಾರನೇ ದಿನ ಕಾಕರಾಜ ಕಾಕರಾಣಿಗೆ ಹೊರಗೆ ಹೋಗಿ ಸ್ವಲ್ಪ ಆಹಾರ ಹುಡುಕೊಂಡು ಬರೋಣ ಬಾ ಎಂದು ಕರೆಯಿತು. ಆಗ ಕಾಕರಾಣಿ, ನಮ್ಮ ಪ್ರತಿದಿನದ ಆಹಾರ ನನಗೆ ಬೇಡ, ನಿನ್ನೆ ನೋಡಿದಂತಹ ಮೀನೇ ನನಗೆ ಬೇಕು, ಅದು ಸಿಗದಿದ್ರೆ ನಾನು ಉಪವಾಸ ಇರ್ತೇನೆ ಎಂದಿತು. ಕಾಕರಾಜನಿಗೆ ಏನು ಮಾಡುವುದೋ ತಿಳಿಯಲಿಲ್ಲ. ಅಷ್ಟರಲ್ಲಿ ಕಾಗೆಗಳ ಸೇನಾಪತಿ ಅಲ್ಲಿಗೆ ಬಂತು. ಪ್ರಭು, ಏಕೆ ಈ ರೀತಿ ಮಂಕಾಗಿದ್ದೀರಿ? ನಿಮ್ಮ ಚಿಂತೆಗೆ ಕಾರಣವೇನು ಎಂದು ಕೇಳ್ತು. ಕಾಕರಾಜ ವಿಷಯವನ್ನು ತಿಳಿಸಿದಾಗ, ಓ ಇಷ್ಟೇ ತಾನೇ, ಚಿಂತಿಸಬೇಡಿ, ನಿಮ್ಮ ಕಾಕರಾಣಿಗೆ ಬೇಕಾದ ಆಹಾರದ ವ್ಯವಸ್ಥೆ ನಾನು ಮಾಡ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟಿತು. ಕಾಕರಾಜನಿಂದ ಬೀಳ್ಕೊಂಡ ಕಾಕಸೇನಾಪತಿ ತನ್ನೊಡನೆ 8 ಸಮರ್ಥ ಕಾಕ ಸೈನಿಕರನ್ನ ಕರೆದುಕೊಂಡು ಮನುಷ್ಯ ಮಹಾರಾಜನ ಅರಮನೆಗೆ ಹಾರಿ ಹೋಯಿತು. ಹೋಗುವಾಗ ತನ್ನ ಸಂಗಡಿಗರಿಗೆ ಹೀಗೆ ಹೇಳ್ತು, ಎಚ್ಚರಿಕೆಯಿಂದ ಕೇಳಿ, ಮಹಾರಾಜರಿಗೆ ಊಟ ತೆಗೆದುಕೊಂಡು ಹೋಗುವಾಗ ಅಡುಗೆಯವನ ಕೈಯಲ್ಲಿದ್ದ ಪಾತ್ರೆ ಬೀಳುವಂತೆ ಮಾಡುತ್ತೇನೆ. ನಿಮ್ಮಲ್ಲಿ 4 ಅನ್ನವನ್ನು ನಿಮ್ಮ ಬಾಯಿ ತುಂಬ ತುಂಬಿಕೊಳ್ಳಿ, ಉಳಿದ 4 ಮೀನನ್ನು ತೆಗೆದುಕೊಂಡು ಕಾಕರಾಣಿಯವರಲ್ಲಿಗೆ ಹಾರಿ ಹೋಗಿ ಎಂದಿತು. ಅದರಂತೆ ಅರಮನೆಯ ಕೋಟೆಗೋಡೆಯ ಮೇಲೆ ಕುಳಿತುಕೊಂಡು ಕಾಕಸೇನಾಪತಿ, ಓ ಅಡುಗೆಯವನು ಬರ್ತಿದ್ದಾನೆ, ಅವನು ಅಂಗಳಕ್ಕೆ ಬಂದಾಗ ನಾನು ಅವನ ಮೇಲೆ ನುಗ್ಗುತ್ತೇನೆ ಎಂದಿತು. ಅಡುಗೆಯವ ಅಂಗಳಕ್ಕೆ ಬರುತ್ತಿದ್ದಂತೆ ಕಾಕಸೇನಾಪತಿ ದಾಳಿ ಮಾಡ್ತು. ಮರುಕ್ಷಣದಲ್ಲಿ ಅಡುಗೆಯವನು ಕಾಕಸೇನೆಯ ದಾಳಿಯಿಂದ ಅಯ್ಯೋ ಅಯ್ಯಯ್ಯೋ ಎಂದು ಕೂಗಿದನು. ಆತನ ಕೈಯಲ್ಲಿದ್ದ ಪಾತ್ರೆ ಕೆಳಗೆ ಬಿದ್ದು ಊಟವೆಲ್ಲ ಚಲ್ತು. ಕಾಕಸೇನಾಪತಿಯ ಉಪಾಯ ಫಲಿಸ್ತು. ಕಾಕಸೇನಾಪತಿಯ ದಾಳಿ ನೋಡಿದ ಮನುಷ್ಯ ಮಹಾರಾಜ ಅಡುಗೆಯವನಿಗೆ, ಆ ದುಷ್ಟ ಕಾಗೆಯನ್ನ ಹಿಡಿ ಎಂದನು. ಅಡುಗೆಯವ ಕಾಕಸೇನಾಪತಿಯನ್ನು ಹಿಡ್ಕೊಂಡನು. ಉಳಿದ ಕಾಗೆಗಳಿಗೆ ಕಾಕಸೇನಾಪತಿ, ಇವರು ನನಗೇನಾದರೂ ಮಾಡಲಿ ಪರವಾಗಿಲ್ಲ, ನೀವು ಹೋಗಿ ಕಾಕರಾಣಿಗೆ ಮೀನುಗಳನ್ನು ಕೊಡಿ, ನಮ್ಮ ಕಾಕರಾಣಿಯ ಆಸೆ ಪೂರ್ಣಗೊಳಿಸಿ ಎಂದಿತು. ಉಳಿದ ಕಾಕ ಸೈನಿಕರು ಕಾಕಸೇನಾಪತಿಯ ಮಾತಿನಂತೆ ಹಾರಿ ಹೋದವು. ಅಡುಗೆಯವ ಕಾಕಸೇನಾಪತಿಯನ್ನು ಮಹಾರಾಜನ ಬಳಿ ಹಿಡಿದು ತಂದ. ಮಹಾರಾಜ, ಎಲ್ಲವೋ ಕಾಗೆ, ನನ್ನನ್ನು ಅಸಂತಸಗೊಳಿಸಲು ಧೈರ್ಯ ಮಾಡಿದ್ದೀಯೇ? ಈ ಮೂರ್ಖ ಸಾಹಸದಲ್ಲಿ ನಿನ್ನ ಪ್ರಾಣವನ್ನು ಅಪಾಯಕ್ಕೆ ಒಡ್ಡಿದ್ದೀಯೇ? ಏಕೆ ಹೀಗೆ ಮಾಡಿದೆ ಎಂದು ಕೇಳ್ದ. ಕಾಕಸೇನಾಪತಿ, ನನ್ನ ಕಾಕರಾಜನಿಗಾಗಿ ನಿಮ್ಮ ರಾಜಭೋಜನದ ಮೀನಿನ ಮೇಲಿದ್ದ ನಮ್ಮ ಕಾಕರಾಣಿಯ ಆಸೆಯನ್ನು ಈಡೇರಿಸಲು ಈ ರೀತಿ ಮಾಡಿದೆ ಎಂದಿತು. ಬಲೆ ಬಲೆ, ಬೇಷ್ ಬೇಷ್, ನೀನು ಕಾಕರಾಜನಿಗಾಗಿ ನಿನ್ನ ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧನಿದ್ದಿ, ಇಂತಹ ನಿನ್ನ ನಿಷ್ಠೆಗೆ ಬಹುಮಾನ ನೀಡಬೇಕು. ಇನ್ನು ಮುಂದೆ ನನಗಾಗಿ ತಯಾರಿಸಿದ ಅಡುಗೆಯ ಸ್ವಲ್ಪ ಭಾಗವನ್ನು ಪ್ರತಿದಿನವೂ ನಿನಗೂ ನಿನ್ನ ಕಾಕರಾಜ ರಾಣಿಯರಿಗೂ ನಿನ್ನ ರಾಜಪರಿವಾರಕ್ಕೂ ಕೊಡಲಾಗುವುದು ಎಂದು ಹೇಳುತ್ತಾ ಮನುಷ್ಯ ಮಹಾರಾಜನು ಕಾಕಸೇನಾಪತಿಯನ್ನ ಕಳುಹಿಸಿದನು. ಜೀವಸಹಿತ ಮರಳಿ ಬಂದ
ಕಾಕಸೇನಾಪತಿಯನ್ನು ಕಂಡು ಕಾಕರಾಜನಿಗೂ ಅವನ ಪರಿವಾರಕ್ಕೂ ಅಪಾರ ಸಂತೋಷವಾಯಿತು. ಕಾಕಸೇನಾಪತಿ ನಡೆದ ಸಮಾಚಾರವನ್ನೆಲ್ಲ ಕಾಕರಾಜನಿಗೆ ತಿಳಿಸ್ತು. ಮನುಷ್ಯ ಮಹಾರಾಜ ಕಳುಹಿಸಿದ್ದ ಆಹಾರವನ್ನು ಅವುಗಳೆಲ್ಲ ಸಂತೋಷದಿಂದ ತಿಂದುವು.

ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
1: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
0: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
1: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ ಮೂರು ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
0: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
1: ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು, ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
2: LIC ಹರ್ ಪಲ್ ಆಪ್ಕೆ ಸಾಥ್.
3: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
4: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
3: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
4: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
8: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಒಲಿಸುವುದೆಂತು? ಜೀವಸತ್ವದ ಪಾರ ಭಂಡಾರ ಒಂದಿಹುದು ಸಾವಕಾರನ ದೃಷ್ಟನ್ ಅದನಾಳುತಿಹನ್ ಆವಶ್ಯಕದ ಕಡವನಾವ ನೀವುದುಂಟಂತೆ ನಾವೊಲಿಪುದೆಂತವನ ಮಂಕುತಿಮ್ಮ? ಜೀವಸತ್ವದ ಪಾರ ಭಂಡಾರ ಒಂದಿಹುದು, ಹಾಗಂದ್ರೆ ಜೀವಸತ್ವದ ಅಪಾರ ಭಂಡಾರ ಒಂದು ಇಹುದು, ಒಂದು ಬಹಳ ದೊಡ್ಡ ಜೀವಸತ್ವದ ಭಂಡಾರ ಇದೆ. ಸಾವಕಾರನ ಅದೃಷ್ಟನ್, ಸಾವಕಾರನು ಸಾಹುಕಾರ, ಅದೃಷ್ಟನ್ ಅವನ ಕಣ್ಣಿಗೆ ಕಾಣ್ತಾ ಇಲ್ಲ, ಅದನ್ನ ಆಳು ತಿಹನು ಕಾಣದೆ ಇರೋ ಹಾಗ ಅವನು ಅದನ್ನ ಆಳ್ತಾ ಇದ್ದಾನೆ ಆ ಸಾಹುಕಾರ. ಅವಶ್ಯಕದ ಕಡವ ನೀವುದುಂಟಂತೆ, ಅವಶ್ಯಕದ ನಮ್ಗೆ ಅಗತ್ಯ ಇರುವಂತಹ ಕಡವನು ಅಂದರೆ ಸಾಲವನ್ನು ಅವನು ಈವುದು ಉಂಟಂತೆ, ಅವನು ಕೊಡೋದಿದೆಯಂತೆ. ನಾವು ಒಲಿಪುದೆಂತವನ, ನಾವು ಒಲಿಪುದು ಅಂದರೆ ಒಲಿಸೋದು ಹೇಗೆ ಅವನನ್ನು? ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಜೀವಸತ್ವದ ಪಾರ ಭಂಡಾರ ಒಂದಿಹುದು ಸಾವಕಾರನ ದೃಷ್ಟನ್ ಅದನಾಳು ತಿಹನ್ ಆವಶ್ಯಕದ ಕಡವನ್ ಅವ ನೀವು ದುಂಟಂತೆ ನಾ ಒಲಿಪುದೆಂತವನ ಮಂಕುತಿಮ್ಮ? ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಲೋಕದ ಜೀವಸತ್ವವು ಒಂದು ದೊಡ್ಡ ಭಂಡಾರದಿಂದ ಕೂಡಿದೆ. ಕಣ್ಣಿಗೆ ಕಾಣದೇ ಇರುವಂತಹ ಸಿರಿವಂತ ಅದನ್ನ ಆಳ್ತಾ ಇದ್ದಾನೆ. ಕಷ್ಟ ಬಂದಾಗ ನಮಗೆ ಸಾಲ ಕೊಡ್ತಾನಂತೆ. ಆದರೆ ಆ ಸಾಲ ಪಡೆಯೋದಕ್ಕೆ ಅವನನ್ನು ಒಲಿಸಿಕೊಳ್ಳೋ ತಂತ್ರವೇ ನಮಗೆ ಅರ್ಥ ಆಗ್ತಾ ಇಲ್ಲ, ತಿಳಿತಾ ಇಲ್ಲ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ಪ್ರತಿಯೊಂದು ವಸ್ತುವಿಗೂ ಸೃಷ್ಟಿಕರ್ತ ಅನ್ನೋನು ಒಬ್ಬನಿದ್ದಾನೆ. ರೇಡಿಯೋನ ಕಂಡುಹಿಡ್ದವನೊಬ್ಬ, ದೂರದರ್ಶನನ ಇನ್ನೊಬ್ಬ ಕಂಡುಹಿಡ್ದ, ಅಕ್ಕಿ ರಾಗಿ ಹತ್ತಿಗಳ ತಳಿಗಳನ್ನು ಸಹ ಇನ್ಯಾರೋ ಒಬ್ಬ ಕಂಡುಹಿಡಿತಾನೆ. ಹೀಗೆ ಪ್ರತಿಯೊಂದು ಸೃಷ್ಟಿಯ ಹಿಂದೆ ಒಂದು ಕಾರಣ ಮತ್ತು ಕರ್ತೃ ಇದ್ದಾರೆ. ಆದರೆ ಈ ಪ್ರಪಂಚ ಇದೆಯಲ್ಲ, ಬೆರಗಾಗುವಂತಹ ಪ್ರಪಂಚ, ಇದನ್ನು ನಿರ್ಮಾಣ ಮಾಡಿದ್ಯಾರು? ಪ್ರತಿ ಕ್ಷಣಕ್ಕೂ ಕಲ್ಪನಾತೀತವಾದ ಪ್ರಮಾಣದಲ್ಲಿ ಸೃಷ್ಟಿ ಆಗ್ತಾ ಇದೆ, ಅಷ್ಟೇ ಪ್ರಮಾಣದಲ್ಲಿ ನಾಶ ಸಹ ಆಗ್ತಾ ಇದೆ. ಅಮೀಬಾದಂತಹ ಸೂಕ್ಷ್ಮ ಜೀವಿಯಿಂದ ಆನೆಯಂತಹ ಬೃಹತ್ ಪ್ರಾಣಿಗಳ ಸೃಷ್ಟಿ ನಡೆದೇ ಇದೆ. ಭೂಕಂಪ ಮಹಾಪೂರದಂತಹ ಅನಾಹುತಗಳಿಂದ ಸಾವಿರಾರು ಪ್ರಾಣಗಳ ನಾಶ ಕೂಡ ಆಗಿದೆ. ಇದೊಂದು ಬಹಳ ದೊಡ್ಡ ಜೀವಸತ್ವದ ಉಗ್ರಾಣ. ಈ ಉಗ್ರಾಣದ ಯಜಮಾನ ಯಾರು? ಈ ಚಿಂತನೆ ಸಹಸ್ರಾರು ವರ್ಷಗಳಿಂದ ನಡೆದೇ ಇದೆ. ಕೆಲವರು ಆ ಶಕ್ತಿನ ದೇವರು ಅಂತ ಕರೆದ್ರು. ದೇವರು ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಪ್ರತಿಯೊಂದು ಅಣುನಲ್ಲೂ ಸೇರ್ಕೊಂಡಿದ್ದಾನೆ. ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ಆಗಿದ್ದಾನೆ. ಅಂತರ್ಯಾಮಿಯಾಗಿ ಎಲ್ಲವನ್ನ ಎಲ್ಲರನ್ನ ನಿಯಂತ್ರಿಸ್ತಾ ಇದ್ದಾನೆ. ಕರ್ಮಾಧ್ಯಕ್ಷನಾಗಿ ಫಲ ಕೊಡ್ತಾನೆ. ಅವನು ಸಾಕಾರನೂ ಹೌದು, ನಿರಾಕಾರನೂ ಹೌದು. ನಮ್ಮ ಬುದ್ಧಿಶಕ್ತಿಯಿಂದ ಅವನನ್ನ ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ಳೋದಾಗ್ಲಿ ವರ್ಣಿಸೋದಾಗ್ಲಿ ಸಾಧ್ಯ ಇಲ್ಲ. ಆದರೆ ನಾವು ಅಹಂಕಾರ ರಹಿತರಾಗಿ ಅನನ್ಯ ಭಕ್ತಿಯಿಂದ ಪೂಜಿಸಿದರೆ ಅವನು ಸುಪ್ರೀತನಾಗಿ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ. ಇದು ನಮ್ಮ ದರ್ಶನಗಳ ಅಂತರಂಗ. ಸಹಜವಾಗಿ ನಾವು ಪಡೆಯೋದೆಲ್ಲ ಆ ಪರಮಾತ್ಮನ ಕೃಪೆಯಿಂದಲೇ ಪಡಿತೀವಿ. ಆದರೆ ಮಾನುಷ ಅಹಂಕಾರದಿಂದ ನಾವು ಪಡೆದ್ವಿ ಅಂತ ಅನ್ಕೊಳ್ತೀವಿ. ಆದರೆ ನಾವು ಬಯಸಿದ್ದನ್ನು ನಮ್ಮ ಪ್ರಯತ್ನದಿಂದಲೇ ಪಡೆಯೋದಕ್ಕೆ ಆಗದಿದ್ರೆ ಆ ಪರಮಾತ್ಮನಲ್ಲಾಗ ನಾವು ಮೊರೆ ಇಡ್ತೀವಿ. ನಮಗೆ ನಾವು ಬಯಸಿದ್ದು ಸಿಗದಿದ್ದಾಗ ಇದು ನಮ್ಮ ವಿಧಿಯಲ್ಲಿಲ್ಲ ಅಂತ ಬಿಟ್ಟು ಬಿಡದೆ ಮತ್ತೆ ಬೇಡ್ತೀವಿ, ಹರಕೆ ಹೊರ್ತೀವಿ, ಮುಡಿಪು ಕಟ್ತೀವಿ, ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತೀವಿ ಅಲ್ವಾ? ಆಸೆ ಕೈಗೂಡಿದ್ರೆ ಪರಮಾತ್ಮನ ಕೃಪೆಯಿಂದ ಸಿಕ್ತು ಅಂತ, ಮತ್ತೆ ನಾವು ಇವುಗಳನ್ನೆಲ್ಲ ಮಾಡಿದ್ದಕ್ಕೆ ಪರಮಾತ್ಮನ ಕೃಪೆ ಆಯಿತು ಅಂತ ಕೂಡ ಅನ್ಕೊಳ್ತೀವಿ. ಇಲ್ದಿದ್ರೆ ದೈವೇಚ್ಛೆ ಅಂತ ಸುಮ್ಮನಾಗ್ತೀವಿ, ಮತ್ತು ನಮ್ಮ ಹಣೆ ಬರಹನೇ ಇಷ್ಟು ಅಂತ ನಮ್ಮ ನಾವೇ ಅಳಿದುಕೊಳ್ತೀವಿ. ಇದು ಮನುಷ್ಯರ ಸಹಪ್ರವೃತ್ತಿ ಅಂತಾನೆ ಹೇಳ್ಬೋದು. ನಾವು ಪಡೆಯೋದು ಎಲ್ಲವೂ ಆ ಪರಮಾತ್ಮನ ಭಂಡಾರದಿಂದನೇ. ಆದರೆ ಪಡೆಯೋ ಅರ್ಹತೆ ಅಥವಾ ಯೋಗ್ಯತೆ ನಮ್ಮ ಮೇಲೆ ನಿರ್ಭರ ಆಗಿರುತ್ತೆ. ನಮ್ಮ ಪೂರ್ವ ಕರ್ಮದ ಅನುಸಾರ ನಮಗೆ ಒಳ್ಳೆಯದೋ ಕೆಟ್ಟದ್ದೋ ನಮಗೊಂದಷ್ಟು ಸಿಗಬೇಕು. ಆ ಪರಮಾತ್ಮನಿಂದ ಪಡೆಯೋದಕ್ಕೆ ನಾವು ಯೋಗ್ಯತೆಯನ್ನು ಪ್ರಸ್ತುತ ಸಾಧನೆಯಿಂದ ಬೆಳೆಸ್ಕೊಳ್ಬೇಕು. ನಾನು ಮಾಡ್ತಾ ಇದ್ದೀನಿ ಅಥವಾ ನಾನೇ ಮಾಡ್ತೀನಿ ಅನ್ನೋ ಅಹಂಕಾರದ ಭಾವ ಬಿಟ್ಟು ನಮ್ಮ ಪೂರ್ವ ಕರ್ಮ ಮತ್ತು ಪ್ರಸ್ತುತ ಕರ್ಮ ಎರಡನ್ನೂ ಆ ಪರಮಾತ್ಮನ ಪಾದಗಳಿಗೆ ಅರ್ಪಿಸಿ ನೀನೇ ಶರಣು ಅಂದಾಗ ಮನಸ್ಸು ತಿಳಿಯಾಗತ್ತೆ. ಅಪೇಕ್ಷೆ ರಹಿತವಾದ ಮನಸ್ಸು ಬಂದದ್ದನ್ನು ಸ್ವೀಕರಿಸಿ ಶಾಂತವಾಗಿ ಅನುಭವಿಸುತ್ತೆ. ಆಗ ನಮಗೆ ಸಿಕ್ಕಿದ್ದೆಲ್ಲ ಹಿತವಾಗೇ ಇರುತ್ತೆ. ಹಾಗಾಗಿ ಬೇಡಿದ್ದನ್ನೆಲ್ಲ ಕೊಡೋ ಆ ಪರಮಾತ್ಮನಲ್ಲಿ ಬೇಡಿ ಪಡೆದದ್ದರಿಂದ ಬರೋ ಸುಖ ಹಿತಕ್ಕಿಂತ ನಮ್ಮ ಸಮಸ್ತವನ್ನು ಅವನಿಗೆ ಅರ್ಪಿಸಿ ಬೇಡದೆ ಬಂದದ್ದೆಲ್ಲ ಅವನ ಪ್ರಸಾದ ಅಂತ ಸ್ವೀಕರಿಸಿದಾಗ ಸಿಗೋ ಸುಖ ಹಿತ ಮತ್ತು ಆನಂದ ಹೆಚ್ಚು ನೆಮ್ಮದಿನ ಕೊಡುತ್ತೆ. ನಮ್ಮ ಕರ್ತವ್ಯವನ್ನು ಮಾಡಬೇಕು. ಪರಮಾತ್ಮನಲ್ಲಿ ಅಚಲವಾದ ಭಕ್ತಿ ಮತ್ತು ನಂಬಿಕೆ ಇರಬೇಕು. ಹಾಗಾದಾಗ ಅವನನ್ನು ಒಲಿಸೋದು ಸುಲಭ, ಮತ್ತು ಅವನಿಂದ ಪಡೆದು ಆನಂದ ಪಡೋದು ಸುಲಭ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
9: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಖ್ಯಾತ ಚಿಂತಕ ನಾಟಕಕಾರ, ನಾಟಕ ಶಿಕ್ಷಣಕ್ಕೆ ಪಠ್ಯಕ್ರಮಗಳನ್ನು ನೀಡಿದ ಮೈಸೂರಿನ ಶ್ರೀ ನಾ ಶ್ರೀನಿವಾಸು ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸರವರು ಮನೋನಾಟಕ ವಿಚಾರದ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಇವರ ಜೊತೆಗೆ ಸಂವಾದದಲ್ಲಿ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀತಾ ಜನಾರ್ದನ್ ಜಿಎಲ್ರವರು ಭಾಗವಹಿಸಲಿದ್ದಾರೆ. ಈಗ ನಿಮ್ಮ ಮುಂದೆ ಮನೋನಾಟಕ ಚಿಂತನ ಮಂಥನ ಕಾರ್ಯಕ್ರಮ.
10: ಸ್ನೇಹಿತರೆ, ನಾವು ಈ ಹಿಂದೆ ಭಾವ ವಿರೇಚನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ವಿ. ಅದರ ಮುಂದುವರಿದ ಭಾಗನ ಈಗ ನಾವು ಕೇಳೋಣ. ಇದು 19th ಎಪಿಸೋಡ್ ಆಗಿದೆ ನಮ್ಮದು. ಶ್ರೀನಿವಾಸ್ ಅವ್ರನ್ನ ಈ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಶ್ರೀನಿವಾಸ್.
11: ನಮಸ್ಕಾರ.
10: ನೋಡಿ, ಈ ಸಂಚಿಕೆಗಳಲ್ಲಿ ನಾವು ಪದೇ ಪದೇ ಈ ಕೆಥಾರ್ಸಿಸ್ ಅಥವಾ ಭಾವಶೋಧನೆ ಅನ್ನೋ ಪದಗಳನ್ನ ಉಪಯೋಗಿಸ್ತಾ ಇದ್ದೀವಿ ಈ ಮನೋನಾಟಕದ ಆ ತತ್ವಗಳಲ್ಲಿ. ಇದಕ್ಕೆ ನಾವು ಈಗಾಗಲೇ ನಾವು ಕಳೆದ ಸಂಚಿಕೆಯಲ್ಲಿ ಭಾಳ ವಿಸ್ತೃತವಾಗಿ ನಾವು ಯಾವುದು ಈ ಸಹಾಯಕ ಈಗೋ ಅಂತನೋ ಆಕ್ಸಿಲರಿ ಈಗೋ ಅಂತನೋ ಅದ್ರ ಬಗ್ಗೆನೂ ನಾವು ಮಾತಾಡಿದ್ವಿ. ಹಾಗೆಯೇ ಭಾಳ ಇಂಪಾರ್ಟೆಂಟಾಗಿ ನಾವು ಕಳೆದ ಒಂದು ಹಂತದಲ್ಲಿ ನಾವು ಯೋಚನೆ ಮಾಡಿದ್ದು ಸರ್ಪ್ಲಸ್ ರಿಯಾಲಿಟಿ ಅನ್ನೋದ್ರ ಬಗ್ಗೆ. ಆ ಸರ್ಪ್ಲಸ್ ರಿಯಾಲಿಟಿಯ ಒಂದು ನೆಕ್ಸ್ಟಿನ ತತ್ವ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತದೆ ಮನೋನಾಟಕದಲ್ಲಿ ಅಂದರೆ, ಈ ಕೆಥಾರ್ಸಿಸ್ ಅಥವಾ ಭಾವ ವಿರೇಚನಾ ಅಥವಾ ಭಾವಶೋಧನೆ ಅನ್ನೋದ್ರ ಕಡೆ ಹೋಗ್ತದೆ. ಈ ಮನೋಚಿಕಿತ್ಸೆಯಲ್ಲಿ ಭಾವಶೋಧನೆ ಮತ್ತು ಭಾವ ವಿರೇಚನದ ಚಿಕಿತ್ಸಕ ಅಂಶಗಳ ನಾವು ಕೆಥಾರ್ಸಿಸ್ ಆಗುತ್ತೆ ಅನ್ನೋದನ್ನು ಹೇಳ್ತೀವಿ. ಆ ಕೆಥಾರ್ಸಿಸ್ ಆಗೋದ್ರಿಂದ ಮನೋಚಿಕಿತ್ಸೆ ಆಗುತ್ತೆ ಅನ್ನೋ ಅಂಶದ ಬಗ್ಗೆ
11: ಹೈಲೈಟ್
10: ಮಾಡಬೇಕಾಗುತ್ತೆ. ಅದು ತುಂಬ ವಿವಾದಗಳು ಭಾಳ ವರ್ಷದಿಂದ ನಡೀತಿದೆ. ಕೆಲವರು ಮನಃಶಾಸ್ತ್ರಜ್ಞರು ಹೇಳ್ತಾರೆ ಭಾವಶೋಧನೆ ಭಾವ ವಿರೇಚನ ಪ್ರಮುಖವಾದ ಮನೋಚಿಕಿತ್ಸಾ ಸಾಧನ ಅಂತ ಹೇಳ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ, ಮನೋಚಿಕಿತ್ಸಾ ಗುರಿ ಮುಟ್ಟೋದರಲ್ಲಿ ಇದು ಅತಿ ಕಡಿಮೆ ಅಥವಾ ಯಾವುದೇ ಮೌಲ್ಯವನ್ನು ಹೊಂದಿರುವುದಿಲ್ಲ ಅಂತ ತಿರಸ್ಕರಿಸ್ತಾರೆ. ಸೊ ಇದಿನ್ನೂ ಸ್ಟಿಲ್ ಇದರೊಳಗಿದೆ ಆಯಿತಾ. ಇದರ ಮನೋಚಿಕಿತ್ಸಕ ಪರಿಣಾಮದ ಬಗ್ಗೆ ಒಂದು ಇವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಗುರಿಯಾಗಿಟ್ಕೊಂಡು ನಿಕೋಲ್ ಮತ್ತು ಜಾಕ್ಸ್ ಅನ್ನೋರು 1977 ಒಂದು ಪ್ರಾಯೋಗಿಕ ಅಧ್ಯಯನ ಮಾಡ್ತಾರೆ, ಎಂಪಿರಿಕಲ್ ಸ್ಟಡೀಸ್ ಮಾಡಿ ಅವರು ಮಿಶ್ರ ಫಲಿತಾಂಶ ನೀಡಿದ್ದೆ ಅಂತ ಒಂದು ವರದಿ ನೀಡ್ತಾರೆ. ಭಾವಶೋಧನೆ ಭಾವ ವಿರೇಚನವು ಅಂದರೆ ಕೆಥಾರ್ಸಿಸು ವ್ಯತಿರಿಕ್ತ ಪರಿಣಾಮ ಕೌಂಟರ್ ಪ್ರೊಡಕ್ಟಿವ್ ಬೀರಬಹುದಾದ ಸಾಧ್ಯತೆ ಇದೆ ಎಂಬುದಕ್ಕೆ ಸಂಶೋಧನಾ ಆಧಾರಗಳಿವೆ ಅಂತ ಬಂಡೂರ ಮತ್ತು ವಾಲ್ಟರ್ಸ್ 1963 ಹೇಳ್ತಾರೆ.
11: ಕಂಡ್ಕೊಳ್ತಾರೆ ಅವರು
10: ತೀವ್ರ ಭಾವನಾತ್ಮಕ ಅಭಿವ್ಯಕ್ತಿಗಳನ್ನ ಇಂಟೆನ್ಸ್ ಎಮೋಷನಲ್ ಎಕ್ಸ್ಪ್ರೆಷನ್ಸು ಒಳಗೊಂಡ ಹಲವಾರು ವಿದ್ಯಮಾನಗಳಿಗೆ ಭಾವಶೋಧನೆ ಭಾವ ವಿರೇಚನದ ಹಣೆಪಟ್ಟಿಯನ್ನು ನೀಡಲಾಗಿದೆ ಅಂತ ಸ್ಕೆಪ್ಪೋರು 1979 ಹೇಳ್ತಾರೆ. ಕೆಥಾರ್ಸಿಸ್ ಅದಕ್ಕೆಲ್ಲ ಅದಂತ ಯಾವ ತೀವ್ರ ಶೋಧನೆ ಇರ್ತದೆ ಆ ಥರ ಎಕ್ಸ್ಪ್ರೆಸ್ ಯಾವಾಗ ಮಾಡೋಕ್ಕಲ್ಲ ಇವನು ಕೆಥಾರ್ಸಿಸ್ ಅಂತ ಆಗಿದೆ ಅಂತಾರೆ. ಭಾವಶೋಧನೆ ಭಾವ ವಿರೇಚನ ಅಂದರೆ ಕೆಥಾರ್ಸಿಸನ್ನು ಎಷ್ಟು ವಿಧಾನಗಳಲ್ಲಿ ವಿವರಿಸಲಾಗಿದೆ ಅಂದರೆ ಬೇರೆ ಬೇರೆ ಲೇಖಕರು ಒಂದೇ ವಿದ್ಯಮಾನವನ್ನು ಉಲ್ಲೇಖಿಸುತ್ತಿದ್ದಾರೆಯೇ ಎಂದು ಕೆಲ್ಲರ್ಮನ್ 1992 ಆಶ್ಚರ್ಯ ವ್ಯಕ್ತಪಡಿಸ್ತಾರೆ.
11: ಒಂದೇ ಥರ ಹೇಳ್ತಾ ಇದ್ದಾರೆ,
10: ಒಂದನ್ನೇ ಬೇರೆ ಬೇರೆ ಥರ ಹೇಳ್ತಾ ಇದ್ದಾರ. ಏಕೆಂದರೆ ಭಾವಶೋಧನೆ ಮತ್ತು ಭಾವ ವಿರೇಚನ ಮನೋನಾಟಕಕಾರರಿಗೆ ವಿಶೇಷ ಆಸಕ್ತಿಯ ಪರಿಕಲ್ಪನೆ ಆಗಿದೆ. ಈಗ ನಾವು ಈ ಇದುವರೆಗಿನ ತತ್ವಗಳನ್ನ ನೋಡ್ತಾ ಒಂದೊಂದು ಹಂತ ಹಂತವಾಗಿ ಹೋದಾಗ ಕೆಥಾರ್ಸಿಸ್ ಇಸ್ ದಿ ಫೈನಲ್ ಇನ್ನೊಂದು ಅಂಶದ ಕಡೆ ಕರ್ಕೊಂಡು ಅಂತ ಹೋಗ್ತಾ ಹೋಗ್ತದೆ. ಯಾಕಂದರೆ ಭಾವಶೋಧನೆಯು ಮನೋನಾಟಕದ ಪರಿಣಾಮವನ್ನು ಹೆಚ್ಚು ಲಾಭದಾಯಕವಾಗಿಸ್ತದೆ ಅಂತ ಜೆ ಎಲ್ ಮುರನ್ನು ಗುರುತಿಸ್ತಾರೆ. ಇದು ಮೋರ್ ಪ್ರಾಫಿಟಬಲ್ ನಾವು ಭಾವಶೋಧನೆ ಟ್ರೀಟ್ಮೆಂಟಲ್ಲಿ. ಇದರ ಜೊತೆಗೆ ಅವರು ಭಾವಶೋಧನೆ ಮತ್ತು ಭಾವ ವಿರೇಚನಾ ಕೆಥಾರ್ಸಿಸ್ ಪರಿಕಲ್ಪನೆಯ ಅರಿಸ್ಟಾಟಲ್ನ ಮೂಲ ವಿವರಣೆ ಹತ್ರ ಹೋಗ್ತಾರೆ ಮತ್ತು ಸಮಕಾಲೀನ ಮನೋಚಿಕಿತ್ಸೆಯಲ್ಲಿ ಉಪಯೋಗಿಸ್ತಾರೋ ವಿವರಣೆಗಳನ್ನ ವಿಸ್ತರಿಸ್ತಾರೆ. ಮೊರನ್ ಅವರದು ಏಸ್ಥೆಟಿಕ್ ಆ್ಯಂಡ್ ಥೆರಪೆಟಿಕ್ ಅಂದರೆ ಸೌಂದರ್ಯಾತ್ಮಕ ಮತ್ತು ಚಿಕಿತ್ಸಕ ಭಾವಶೋಧನೆ ಭಾವ ವಿರೇಚನಾ ನಡುವಿನ ನಿರಂತರತೆಯನ್ನು ಸೃಷ್ಟಿಸ್ತಾರೆ. ಒಂದು ಕಡೆ ಎಸ್ಥೆಟಿಕ್ ಆಗೂ ಇರ್ತದೆ, ಕಲಾತ್ಮಕವಾಗೂ ಇರ್ತದೆ, ಅದೇ ಟೈಮಲ್ಲಿ ಥೆರಪೆಟಿಕ್ ಆಗೂ ಇರುತ್ತೆ.
11: ಮತ್ತು ಎರಡು ಎಲ್ಲರೂ ಕೆಲಸ ಆಗುತ್ತೆ.
10: ಅದೆಲ್ಲೋ ಒಂದು ಕಡೆ ಕಲೆ
11: ಮತ್ತು
10: ಥೆರಪಿ ಈ ಚಿಕಿತ್ಸಕ ದೃಷ್ಟಿಗಾಗಿ ಕಲೆ ಅನ್ನೋ ದೃಷ್ಟಿನೋ ಅಥವಾ ಕಲಾತ್ಮಕವಾಗಿ ಯೋಚನೆ ಮಾಡ್ತಾಗಲೇ ನಾವು ಪರಿಷ್ಕರಣೆ ಅಂತ ಇರ್ತೀವ, ನಮ್ಮ ಮನೆ ಪರಿಷ್ಕರಣೆ ಆಗ್ತಾ ಇರ್ತದ ಅಥವಾ ಅದು ಒಂದೇ ನಾಣ್ಯದ ಎರಡು ಮುಖಗಳ ಅನ್ನೋದನ್ನ ಅವರು ಆ ಒಂದು
11: ಪರಿಕಲ್ಪನೆ
10: ಭಾವಶೋಧನೆ ಭಾವ ವಿರೇಚನ ಅಥವಾ ಕೆಥಾರ್ಸಿಸ್ ಪರಿಕಲ್ಪನೆ ಕುರಿತು ಮೊರನ್ ಅವರು ಮೊಟ್ಟ ಮೊದಲು 1949 ಒಂದು ಲೇಖನ ಪ್ರಕಟಿಸ್ತಾರೆ. ಆ ವಿಷಯ ಮನೋನಾಟಕದ ಬಗೆಗಿನ ಸಾಹಿತ್ಯದಲ್ಲಿ ಸಾಕಷ್ಟು ಗಮನ ಸೆಳೆಯಂಗಾಯಿತು.
12: ನೋಡಿ ಎಷ್ಟು ಜನ ಯೋಚನೆ ಮಾಡಿದ್ರೆ ಶಾರ್ಪ್ 1968, ಜೆ ಟಿ ಮರನೋ 1971, ಗಿನ್ 1973, ಕೆಲರ್ಮ 1984, ಬ್ಯಾಟ್ನರ್ 1985, ಯಂಗ್ 1998. ಈ ವಿಚಾರದಲ್ಲಿ
11: ಇದನ್ನೇ
12: ಫೋಕಸ್ ಮಾಡಿದೆ. ಮನೋನಾಟಕ, ಕೆಥಾರ್ಸಿಸ್ಸು, ಇನ್ನೊಂದ್ರ ಬಗ್ಗೆ ಭಾವಶೋಧನೆ ಅಥವಾ ಭಾವ ವಿರೇಚನದ ಪ್ರಸ್ತುತ ಚಿಕಿತ್ಸಾ ನಿರ್ವಹಣೆಯಲ್ಲಿ ಇವರ ಲೇಖನಗಳು ಏನಿದೆ ಪ್ರಮುಖ ಸಂಪನ್ಮೂಲವಾಗಿ ಸಹಾಯ ಮಾಡ್ತದೆ. ಸೊ ನಾವು ಪರಿಣಾಮಗಳ ನಿರ್ವಹಣೆಯಾಗಿ ಭಾವಶೋಧನೆ ಮತ್ತು ಭಾವ ವಿರೇಚನೆ ಕೆಥಾರ್ಸಿಸ್ ಆ್ಯಸ್ ಡಿಸ್ಚಾರ್ಜ್ ಆಫ್ ಅಫೆಕ್ಟ್ ಅಂತ ಹೇಳ್ತೀವಿ. ಈ ಪರಿಣಾಮಗಳನ್ನ ಹೇಗೆ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಈ ಭಾವಶೋಧನೆ ಅವಶ್ಯಕತೆ ಇನ್ನೊಂದು ಅನ್ನೋದು
11: ಮ್ಯಾನೇಜ್ಮೆಂಟಿಗೆ ಬರ್ತದೆ ಅಂತ.
12: ಅಲ್ಟಿ ಮನೋನಾಟಕ ಮ್ಯಾನೇಜ್ಮೆಂಟ್ ಥಿಯರಿ ಮತ್ತು ಥೆರಪಿಟಿಕ್ ಥಿಯರಿ ಎರಡಕ್ಕೂ
11: ಆಗಿದೆ
12: ಮೊರನ್ ಅವರು ರೂಪಿಸಿದ್ದಾರೆ. ಕ್ರಿಯೇಟಿವಿಟಿ ಆ್ಯಂಡ್ ಕನ್ಸರ್ವೇಟಿ ಇರೋ ಕಾನ್ಫ್ಲಿಕ್ಟು ಮ್ಯಾನೇಜ್ಮೆಂಟ್ಗೂ ಅನ್ವಯ ಆಗುತ್ತೆ, ಯಾವುದೇ ನಿರ್ವಹಣೆಗೂ
11: ಬರ್ತದೆ
12: ಬರ್ತಾ ಹೋಗ್ತದೆ. ನೋಡಿ ಭಾವಶೋಧನೆ ಮತ್ತು ಭಾವ ವಿರೇಚನಾ ವಿಧಾನ ಕೆಥಾರ್ಟಿಕ್ ಮೆಥಡ್ ಅನ್ನೋ ಪದಾನ ಮನೋವೈದ್ಯ ಶಾಸ್ತ್ರಕ್ಕೆ ಸೈಕಿಯಾಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಮೊಟ್ಟ ಮೊದಲು ಸಿಗ್ಮಂಡ್ ಫ್ರಾಯ್ಡ್.
11: ಓಕೆ,
12: ಫ್ರಾಯ್ಡ್ ಅವರು ಈ ಪದೇನ ವಿಯೆನ್ನಾದ ವೈದ್ಯರಾದ ಜೋಸೆಫ್ ಬ್ರೂಯರ್ ಅವರ ಅನ್ವೇಷಣೆಯ ಕುರಿತು ಅವರೇನೇನು ರಿಸರ್ಚ್ ಮಾಡ್ತಾರೆ ಅದನ್ನು ಎಕ್ಸ್ಪ್ಲೈನ್ ಮಾಡುವಾಗ ಬಳಸ್ತಾರೆ. ಅದೇನು ಹೇಳ್ತಾರೆ ಆ ಯಾರು ಜೋಸೆಫ್ ಬ್ರೂಯರ್ ಹೇಳೋದು, ಅವ್ರದ್ದು ಒಬ್ಬ ರೋಗಿ ಅವ್ರು ಟ್ರೀಟ್ಮೆಂಟ್ ಮಾಡಿದಾಗ ಸಂವಹನದ ಅರೆ ಪ್ರಜ್ಞಾವಸ್ಥೆ ಹಿಪ್ನೋಟಿಕ್ ಟ್ರಾನ್ಸ್ಗೆ ಒಳಗಾದಾಗ ಹಿಂದೆ ನಡೆದಿದ್ದ ಆಕೆಯ ಅಸಂಖ್ಯ ಉನ್ಮಾದದ ಲಕ್ಷಣಗಳು ಹಿಸ್ಟರಿಕಲ್ ಸಿಂಪ್ಟಮ್ಸಲ್ಲಿ ಒಂದು ಘಟನೆ ನೆನಪಿಸ್ಕೋತಾರೆ. ತದನಂತರದಲ್ಲಿ ಆಕೆಯ ಉನ್ಮಾದದ ಲಕ್ಷಣವು ಮಾಯ ಆಗುತ್ತೆ. ಅದನ್ನು ನೆನಪಿಸ್ಕೊಂಡ ತಕ್ಷಣ ಲಕ್ಷಣ ಈ ರೀತಿಯಲ್ಲಿ ರೋಗ ವಾಸಿಯಾದ ಕುರಿತು ಫ್ರಾಯ್ಡ್ ಅವರ ಹಿಂದಿನ ಸ್ನೇಹಿತ ಅಥವಾ ಅವ್ರ ಕೊಲೀಗರು ಈ ಬ್ರೂಯರ್ ಅವರು ಒಂದು ಮಾಹಿತಿ ಕೊಡ್ತಾರೆ. ಫ್ರಾಯ್ಡ್ ಅದರಿಂದ ಇನ್ಫ್ಲೂಯೆನ್ಸ್ ಆಗ್ತಾರೆ. ಅದು ಹೇಳುತ್ತೆ ಆ ಸಮಯದಲ್ಲಿ ಫ್ರಾಯ್ಡ್ ಅವರು ವಿಶ್ವವಿದ್ಯಾನಿಲಯ ಒಂದರ ಶಾರೀರಿಕ ಸಂಶೋಧನೆ ಫಿಸಿಯಾಲಜಿಕಲ್ ರಿಸರ್ಚ್ ಅಲ್ಲಿ ಅವನ್ನ ತೊಡಗಿಸ್ಕೊಂಡಿದ್ರು. ನಂತರದ ದಿನದಲ್ಲಿ ಅವ್ರಿಗೆ ಅತ್ಯಂತ ಪ್ರಸಿದ್ಧಿ ತಂದುಕೊಟ್ಟಿದ್ದು ನವವೈಜ್ಞಾನಿಕ ಸಮಾಲೋಚನೆ ನ್ಯೂರಲಾಜಿಕಲ್ ಕನ್ಸಲ್ಟೆಂಟ್ ಅನ್ನೋ ವೃತ್ತಿನ ಅವರಿಂದ ಆರಂಭಿಸಿರಲಿಲ್ಲ. ದೇಹಶಾಸ್ತ್ರದಲ್ಲಿ ಇತ್ತು,
11: ಕಾಲಿಟ್ಟಿರಲಿಲ್ಲ ಅವರು.
12: ಹೀಗಾಗಿ ಫ್ರಾಯ್ಡ್ ಅವರು ಸುಮಾರು 6-7 ವರ್ಷದ ನಂತರ ಅವರು ಖಾಸಗಿ ವೈದ್ಯರಾಗಿ ಕಾರ್ಯನಿರ್ವಹಿಸೋಕ್ಕೆ ಆರಂಭಿಸಿದ ನಂತರ ಹಿಪ್ನೋಸಿಸ್ ಸಂವಹನದ ಮೂಲಕ ತಪಾಸಣೆ ಮಾಡೋ ಬ್ರೂಯರ್ ಅವರ ಚಿಕಿತ್ಸಾ ತಂತ್ರ ಅಳವಡಿಸ್ಕೋತಾರೆ,
11: ಅದನ್ನು ಮುಂದುವರಿಸ್ತಾರೆ. ಓಕೆ,
12: ಫ್ರಾಯ್ಡ್ ಅವರಿಗೆ ಪ್ರಾರಂಭಿಕ ಯಶಸ್ಸು ಎಷ್ಟರ ಮಟ್ಟಿಗೆ ದೊರೆಯುತ್ತದೆ ಅಂದರೆ ಇದರ ಪರಿಣಾಮವಾಗಿ ಬ್ರೂಯರ್ ರಚಿಸಿದ ಉನ್ಮಾದದ ಕುರಿತಾದ ಅಧ್ಯಯನ ಎಂಬ ಲೇಖನ ಸ್ಟಡೀಸ್ ಆನ್ ಹಿಸ್ಟೀರಿಯಾ 1895 ಪ್ರಕಟ ಆಗಿದ್ದು 1957 ತಿರುಗಾ ಆಯಿತು. ಒಂದು ಪ್ರಕಟ ಮಾಡೋದಕ್ಕೆ ಮನವೊಲಿಸ್ತಾರೆ. ಅದರಲ್ಲಿ ಅವರು ಉನ್ಮಾದದ ಕಾಯಿಲೆಗೆ ಹಿಸ್ಟೀರಿಯಾಕ್ಕೆ ಚಿಕಿತ್ಸೆಯನ್ನು ಕಂಡುಹಿಡಿದಿದ್ದೇನೆ ಅಂತ ಹೇಳ್ಕೊಂಡಿರ್ತಾರೆ. ಫ್ರಾಯ್ಡ್ ಅವರು ಈ ತೀವ್ರ ಭಾವನೆಗಳ ಅಭಿವ್ಯಕ್ತಿಯನ್ನು ಭಾವ ವಿಸರ್ಜನೆ ಅಬ್ರಿಯಾಕ್ಷನ್ ಒಳಗೊಂಡ ವಿಧಾನ ಅಂತ ಕರೀತಾರೆ. ನಾವು ರಿಯಾಕ್ಷನ್ಸ್ ಗೊತ್ತು, ಅಬ್ರಿಯಾಕ್ಷನ್ಸ್
11: ಇಲ್ಲ
12: ಹೌದಾ, ಅಂದರೆ ಆ ಭಾವ ವಿಸರ್ಜನೆ ಪರಿಣಾಮವನ್ನು ಅಫೆಕ್ಟ್ ಅಭಿವ್ಯಕ್ತಿ ಮಾಡಲಾಗದ ಸಹಜವಾದ ಪ್ರಚೋದನೆಗಳ ಉಳಿಕೆ ರೆಸಿಡಿಯಲ್ ಆಫ್ ಅನ್ಎಕ್ಸ್ಪ್ರೆಸ್ಡ್ ಇನ್ಸ್ಟಿಂಕ್ಚುಯಲ್ ಎಕ್ಸೈಟೇಷನ್ಸ್
11: ಒಳಗಡೆ ಉಳ್ಕೊಂಡಿರ್ತವೆ
12: ಎಂದು ಫ್ರಾಯ್ಡ್ ಅವರು ಇದೇ ಸಮಯದಲ್ಲಿ ಪರಿಗಣಿಸ್ತಾರೆ. ಯಾವಾಗ ಅದು ಸಹಜವಾಗಿ ಅಭಿವ್ಯಕ್ತಿಯಾಗಲು ಬ್ಲಾಕ್ಡ್ ಆಗುತ್ತೆ, ತಡೆ ಇರುತ್ತೋ ಅವರ ಕತ್ತು ಅದು ಸ್ಟ್ಯಾಂಗ್ಯುಲೇಟೆಡ್ ಕತ್ತಿಸಿದಂಗಾಗಿ ಅದರದ್ದು ವಿಷಕಾರಿಯಾಗಿ ಟಾಕ್ಸಿಕ್ ಆಗಿ ಪರಿವರ್ತನೆಯಾಗುತ್ತದೆ ಮತ್ತು ಉನ್ಮಾದದ ಲಕ್ಷಣಗಳನ್ನ ಹಿಸ್ಟೀರಿಕಲ್ ಸಿಂಪ್ಟಮ್ಸ್ಗಳನ್ನ ಸೃಷ್ಟಿಸುತ್ತೆ ಅಂತ ಹೇಳ್ತಾರೆ.

0: ಪ್ರಕಾರ ಅಬ್ರಿಯಾಕ್ಷನ್ ಮೇಲೆ ಅಥವಾ ಭಾವವಿಸರ್ಜನೆಯಲ್ಲಿಟ್ಟ ನಂಬಿಕೆ ಮಾಯ ಆಗುತ್ತೆ ಅವರಲ್ಲಿ.
1: ಹಾಂ ಹಾಂ, ಟೆಂಪರರಿ ನೀಟ್ ಅನಿಸಿದಾಗ,
0: ಯಾಕಂದರೆ ಅವರ ಭಾಳಷ್ಟು ರೋಗಿಗಳಿಗೆ ಕಾಯಿಲೆ ಮರುಕಳಿಸ್ತಾ ಇರುತ್ತೆ,
1: ಮತ್ತೆ ಬರ್ತಾ ಇದೆ. ಓಕೆ,
0: ಹೌದಾ? ಚಿಕಿತ್ಸೆ ಮುಗಿದ ಒಂದು ವರ್ಷದ ನಂತರ ಅಥವಾ ಚಿಕಿತ್ಸೆ ಮುಗಿದ ನಂತರ ರೋಗಿಯ ಮೂಲ ರೋಗ ಲಕ್ಷಣಗಳು ಮತ್ತೆ ಕಾಣಿಸಿಕೊಳ್ಳುತ್ತೆ. ಫ್ರಾಯ್ಡ್ ಅವರಿಗೆ ಭಾಳ ನಿರಾಸೆ ಆಗುತ್ತೆ.
1: ಓಕೆ, ನನ್ನ ಪ್ರಯೋಗ ಈಗಾಯ್ತಲ್ಲ ಅಂತ. ಹಾಂ,
0: ಮತ್ತು ಹಿಪ್ನಾಸಿಸ್ ಚಿಕಿತ್ಸಾ ವಿಧಾನನ ಅವ್ರು ಕೈಬಿಡ್ತಾರೆ, ಅದರ ಬದಲಿಗೆ ಫ್ರೀ ಅಸೋಸಿಯೇಷನ್ ವಿಧಾನನ ಅವ್ರು ಅನುಸರಿಸೋಕೆ ಮುಂದಾಗ್ತಾರೆ. ಇದು ಒಂದು ಹಿನ್ನೆಲೆ.
1: ಓಕೆ,
0: ಅಂದರೆ ಫ್ರೀ ಅಸೋಸಿಯೇಷನ್ಗೂ ಆ್ಯಕ್ಟಿಂಗ್ ಔಟ್ಗೂ ಒಂದಕ್ಕೊಂದಕ್ಕೆ
1: ಸಂಬಂಧಗಳು ಬರ್ತಾ ಇದೆ,
0: ಸೂಕ್ಷ್ಮ ಸಂಬಂಧ ಇದೆ. ಫ್ರೀ ಅಸೋಸಿಯೇಷನ್ನ ಮುಂದುವರಿದ ಭಾಗ ಆ್ಯಕ್ಟಿಂಗ್
1: ಔಟ್
0: ಅಥವಾ ಅದರ ಡೆವಲಪ್ಡ್ ಫಾರ್ಮ್ ಅಥವಾ ಪರಿಷ್ಕೃತ ಫಾರ್ಮ್ ಆಗಿ ಹೋಗ್ತದೆ ಅಂತ ಕಾಣುತ್ತೆ. ಸೊ ಈ ಅಂಶವನ್ನು ನಾವೀಗ ಈ ಹಂತದಲ್ಲಿ ನಿಲ್ಲಿಸ್ತಾ ಇದ್ವಿ, ಯಾಕಂದರೆ ಕೆಥಾರ್ಸಿಸ್ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇಡೀ ಮನೋನಾಟಕದಲ್ಲಿ ಕೆಥಾರ್ಸಿಸ್ ಅನ್ನೋದು ಒಂದು ಪ್ರಮುಖ ಘಟ್ಟ
1: ಘಟ್ಟ ಘಟ್ಟ ಆಗಿ
0: ಅಂದರೆ, ಯಾಕಂದರೆ ತತ್ವಗಳ ಪ್ರಕಾರ ಹಂತ ಹಂತ ಹೋಗ್ತಾರೆ. ಮನೋನಾಟಕದ ನಿರ್ದೇಶಕ ಅವರನ್ನು ಫಾರಂ ಮಾಡೋ ಪ್ರಾಕ್ಟೀಷನರ್ಸು ಯಾವ ರೀತಿ ಅಪ್ರೋಚ್ ಮಾಡಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ.
1: ಚಿಕಿತ್ಸಕ ಮನೋ ದೃಷ್ಟಿ ಇಟ್ಕೊಂಡೇ ನೋಡಿದಾಗ
0: ಹೌದು,
1: ಇದು ಭಾವವಿರೇಚನೆ ಪ್ರಥಮ ಚಿಕಿತ್ಸೆ ಇದು. ಅದಕ್ಕೆ ಇದು ಆದ ನಂತರ ಉಳಿದದ್ದಾಗಬೇಕಿದೆ ಅಂತ ಆ ಹಂತಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊಳ್ತೇನೆ ಅಲ್ವಾ? ಓಕೆ, ಹಾಗಾದರೆ ಮುಂದಿನ ಚಿಕಿತ್ಸೆಗೆ ಸಂಬಂಧಪಟ್ಟ ವಿಚಾರಗಳನ್ನ ಯೋಚನೆ ಮಾಡೋಣ. ಇವತ್ತಿಗೆ ಎಪಿಸೋಡನ್ನು ನಿಲ್ಲಿಸೋಣ. ನಮಸ್ಕಾರ ಸಣ್ಣ.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಮನೋನಾಟಕ ಕುರಿತಾದ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ನಾ ಶ್ರೀನಿವಾಸ್ ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸು ಇವರಿಗೂ ಹಾಗೂ ಇವರ ಜೊತೆಗೆ ಸಂವಾದದಲ್ಲಿ ಭಾಗಿಯಾದ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀ ಜನಾರ್ದನ್ ಜಿಎಲ್ ರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.

0: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
1: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
0: ಪರಿಶುದ್ಧವಾದ ಹಾಲು?
2: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
3: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
10: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ಬರಿಗೂ ಸೇರಿ.
9: ಹೌದಾ, ಅದ್ ಹೇಗೆ?
10: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇನ್ಶೂರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ಅಂತ ಗ್ಯಾರಂಟಿಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ. ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
11: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ಶಾಲೆ ಮಕ್ಕಳ ಶೈಕ್ಷಣಿಕ ಜ್ಞಾನದ ಜೊತೆಗೆ ಶಿಸ್ತು, ಕೌಶಲ್ಯ, ಸಾಂಸ್ಕೃತಿಕ ಮೌಲ್ಯಗಳು ಜೊತೆಗೆ ಮಕ್ಕಳ ಸೃಜನಶೀಲ ಕಲೆಗೆ ಪ್ರೋತ್ಸಾಹಿಸುವಂತ ತಾಣ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಮಕ್ಕಳ ಭವಿಷ್ಯದ ನಾಗರಿಕರನ್ನ ರೂಪಿಸುವಲ್ಲಿ ಶಾಲೆಗಳು ಬಹಳ ಪ್ರಮುಖವಾದಂತ ಸ್ಥಾನ ಪಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಶಾಲೆಯಲ್ಲಿರುವಂತಹ ಮಕ್ಕಳ ಮೇಲೆ ಅಲ್ಲಿಯ ವಾತಾವರಣ ಇರ್ಬೋದು, ಹಾಗೆ ಶಿಕ್ಷಕರು ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾರೆ, ಹಾಗೆ ಮಕ್ಕಳ ಮೇಲೆ ಹೆಚ್ಚು ಪ್ರಭಾವವನ್ನ ಬೀರ್ತಾರೆ. ಮಕ್ಕಳು ಕೇವಲ ಪಠ್ಯದ ವಿಷಯವನ್ನಷ್ಟೇ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಮಕ್ಕಳಲ್ಲಿ ಅಡಗಿರುವಂತಹ ಸೂಕ್ತ ಪ್ರತಿಭೆಯನ್ನ ಹೊರಹಾಕೋದಕ್ಕೆ ಶಾಲೆ ಒಂದು ವೇದಿಕೆ. ಆದ್ರೆ ನಮ್ಮ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮ ಸಹ ಮಕ್ಕಳಲ್ಲಿ ಅಡಗಿರುವ ಪ್ರತಿಭಾನ್ವಿತ ಕಲೆಗೆ ಒಳ್ಳೆಯ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಆ ಮೂಲಕ ಪ್ರತಿ ಭಾನುವಾರ ಇದೇ ಸಮಯಕ್ಕೆ ಬೆಳಿಗ್ಗೆ 8 ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದ ಮೂಲಕ ಪ್ರತಿ ಶಾಲೆಯ ಮಕ್ಕಳ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗಾಜನೂರಿನ ಜ್ಞಾನತುಂಗ ವಿದ್ಯಾಲಯದ ಮಕ್ಕಳಿಂದ ಕಾರ್ಯಕ್ರಮವನ್ನ ಆಲಿಸೋಣ. ಅದಕ್ಕೂ ಮೊದಲು ಶಾಲೆಯ ಪರಿಚಯವನ್ನ ತಿಳ್ಕೊಳ್ಳೋಣ. ಈ ಶಾಲೆಯ ಪರಿಚಯವನ್ನ ಶಾಲೆಯ ಶಿಕ್ಷಕರಾದ ಶ್ರೀಯುತ ಸುನಿಲ್ ಅವರು ಶಾಲೆಯ ಪರಿಚಯವನ್ನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ, ಕೇಳೋಣ.
12: ನನ್ನ ಹೆಸರು ಸುನಿಲ್ ಕುಮಾರ್. ಜ್ಞಾನತುಂಗ ಶಾಲೆಯ ಶಿಕ್ಷಕನಾಗಿ ಗಣಿತ ಮತ್ತು ವಿಜ್ಞಾನ ವಿಷಯಗಳನ್ನು ಬೋಧನೆ ಮಾಡುತ್ತಿದ್ದೇನೆ. ಮಲೆನಾಡಿನ ತವರಿನಲ್ಲಿ ತುಂಗೆಯ ಮಡಿಲಿನಲ್ಲಿ ಶಿವಮೊಗ್ಗ ಜಿಲ್ಲೆಯ ಗಾಜನೂರಿನಲ್ಲಿ 1996 ಹಾಗೂ 1997 ಸಾಲಿನಲ್ಲಿ ಜ್ಞಾನತುಂಗ ಗ್ರಾಮೀಣ ಶೈಕ್ಷಣಿಕ ಸಂಸ್ಥೆಯ ಅಡಿಯಲ್ಲಿ ಜ್ಞಾನತುಂಗ ವಿದ್ಯಾಲಯವನ್ನು ಪ್ರಾರಂಭಿಸಲಾಯಿತು. ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ವೇಮರೆಡ್ಡಿ ಸರ್ ರವರು ಗ್ರಾಮೀಣ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಬೇಕೆಂಬ ಉದ್ದೇಶದಿಂದ ಶಾಲೆಯನ್ನು ಪ್ರಾರಂಭಿಸಿದರು. ಪ್ರತಿಷ್ಠಿತ ಶಾಲೆಗಳಲ್ಲಿ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ದೊರಕಿಸಿಕೊಡಬೇಕೆಂಬ ಉದ್ದೇಶದಿಂದ ಪ್ರಾರಂಭವಾದ ನಮ್ಮ ಶಾಲೆಯಲ್ಲಿ ನವೋದಯ ಮತ್ತು ಮುರಾರ್ಜಿ ಶಾಲೆಗಳಿಗೆ ಆಯ್ಕೆ ಆಗಲು ತರಬೇತಿ ನೀಡುತ್ತಾ, ಇದರಿಂದ ನಮ್ಮ ಶಾಲೆಯ ಮಕ್ಕಳು ಆಯ್ಕೆಯಾಗಿ ಆ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ನಮ್ಮ ಶಾಲೆಯಿಂದ ಶಿಕ್ಷಣ ಪಡೆದ ಮಕ್ಕಳು ಇಂದು ಉನ್ನತ ಉದ್ಯೋಗದಲ್ಲಿದ್ದಾರೆ. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಹಬ್ಬಗಳನ್ನು ತುಂಬಾ ಉತ್ಸಾಹದಿಂದ ಮತ್ತು ಸಡಗರ ಸಂಭ್ರಮದಿಂದ ಆಚರಿಸುತ್ತೇವೆ. ಅಷ್ಟೇ ಅಲ್ಲದೆ ನಮ್ಮ ಶಾಲೆಯ ಮಕ್ಕಳು ಪ್ರತಿ ವರ್ಷ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಪಡೆದುಕೊಂಡಿದ್ದಾರೆ. ಹಾಗೆಯೇ ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ವಾರ್ಷಿಕೋತ್ಸವವನ್ನು ತುಂಬಾ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ನಮ್ಮ ಶಾಲೆಯಲ್ಲಿ 10 ಬೋಧಕ ಸಿಬ್ಬಂದಿ ವರ್ಗದವರಿದ್ದಾರೆ. ನಮ್ಮ ಎಲ್ಲಾ ಶಿಕ್ಷಕ ಶಿಕ್ಷಕಿಯರು ಮಕ್ಕಳಿಗೆ ಪ್ರೀತಿಯಿಂದ ಉತ್ಸಾಹದಿಂದ ಹಾಗೂ ನಿಷ್ಠೆಯಿಂದ ಬೋಧನೆಯನ್ನು ಮಾಡುತ್ತಾರೆ. ಒಟ್ಟಿನಲ್ಲಿ ಮಕ್ಕಳಿಗೆ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಲು ಮಾಡುವುದೇ ನಮ್ಮ ಶಾಲೆಯ ಮುಖ್ಯ ಉದ್ದೇಶವಾಗಿದೆ. ಈ ಸವಿ ಮಾತುಗಳನ್ನು ಹೇಳುತ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.
11: ಧನ್ಯವಾದಗಳು ಸರ್, ನಿಮ್ಮ ಶಾಲೆಯ ಪರಿಚಯವನ್ನ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ಜ್ಞಾನತುಂಗ ವಿದ್ಯಾಲಯದಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಶ್ರೀಯುತ ಸುನಿಲ್ ಅವರು ಶಾಲೆಯ ಪರಿಚಯವನ್ನ ತಿಳಿಸಿದ್ರು. ಈಗ ಜ್ಞಾನತುಂಗ ವಿದ್ಯಾಲಯದ ಸಂಸ್ಥಾಪಕರಾದಂತ ಶ್ರೀಯುತ ವೇಮರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಈ ಶಾಲೆಯನ್ನ ಪ್ರಾರಂಭಿಸಿದ ಕುರಿತು ಹಾಗೆ ಈ ಶಾಲೆನ ಪ್ರಾರಂಭಿಸೋದಕ್ಕೆ ಇವರಿಗೆ ಏನ್ ಸ್ಫೂರ್ತಿ ಈ ಎಲ್ಲ ಮಾಹಿತಿಯನ್ನ ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್ ನಿಮ್ಮ ಶಾಲೆ ಜ್ಞಾನತುಂಗ ವಿದ್ಯಾಲಯದ ಪರಿಚಯ ಹಾಗೆ ಈ ಶಾಲೆಯನ್ನ ಪ್ರಾರಂಭಿಸೋದಕ್ಕೆ ನಿಮ್ಗೆ ಏನೆಲ್ಲ ಕನಸುಗಳಿತ್ತು, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
13: ಈ ಸಂಸ್ಥೆಯನ್ನ ಪ್ರಾರಂಭಿಸಲು ಮೂಲತಃ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ನೀಡುವ ಉದ್ದೇಶದಿಂದ ಈ ಸಂಸ್ಥೆಯನ್ನ ಪ್ರಾರಂಭಿಸಿ ಬೆಳಗಿನಿಂದ ಸಂಜೆವರೆಗೆ ಮಕ್ಕಳನ್ನು ಇಟ್ಟುಕೊಂಡು ಪಾಠವನ್ನು ಮಾಡುತ್ತಾ ಬಂದಾಗ ತೆಗೆದುಕೊಂಡ ಎಲ್ಲ ಮಕ್ಕಳು ಪಾಸಾಗಿ ಒಳ್ಳೆಯ ಜೀವನವನ್ನು ಕಟ್ಟಿಕೊಂಡಿರುವುದನ್ನು ನೋಡಿ ತುಂಬ ಸಂತೋಷವಾಗಿ ಆ ಪ್ರೇರಣೆಯಿಂದ ಈ ಸಂಸ್ಥೆಯನ್ನು ಮೊದಲಿಗೆ ನಡೆಸುತ್ತಿರುವಾಗ ತುಂಬ ತೊಂದರೆಯಲ್ಲಿದ್ದಾಗ ಇದೇ ಊರಿನಲ್ಲಿ ಒಂದು ಕ್ಯಾಂಟೀನನ್ನು ತೆಗೆದು 10 ವರ್ಷಗಳ ಕಾಲ ಕ್ಯಾಂಟೀನನ್ನು ನಡೆಸುವುದರ ಜೊತೆ ಶಾಲೆಯನ್ನು ನಡೆಸುತ್ತಾ ಈಗ ಒಂದು ವ್ಯವಸ್ಥಿತ ರೂಪಕ್ಕೆ ಬಂದಿದ್ದು ಆ ಸಂದರ್ಭದಲ್ಲಿ ಬೆಳಿಗ್ಗೆ ಅಲ್ಲಿ 1 ಗಂಟೆ, ಮಧ್ಯಾಹ್ನ 1 ಗಂಟೆ ಇದ್ದು ಉಳಿದಿರುವ ಸಮಯವನ್ನು ಶಾಲೆಗೆ 2 ಕಡೆ ನೋಡುತ್ತಾ ಶಾಲೆಯನ್ನು ಬದುಕಿಸುತ್ತಾ ಈಗ ಈ ಹಂತಕ್ಕೆ ಬಂದಿದ್ದು. ಅದರ ಜೊತೆ ನಮ್ಮನ್ನು ಸೇರಿಸಿಕೊಳ್ಳಿ ಅಂತ ತುಂಬಾ ಜನರು ಕೇಳಿಕೊಂಡಾಗ ನಾನು ಅವ್ರನ್ನ ಸೇರಿಸಿಕೊಡದೆ ಇರೋದಕ್ಕಾಗಿ ಅವರು ನನಗೆ ಕೊಟ್ಟ ರೂಮನ್ನು ಕೂಡ ಕಿತ್ತುಕೊಂಡು ಬೀಗ ಹಾಕಿ ಗಲಾಟೆ ಮಾಡಿದ್ರು. ಅಂತಹ ಸಂದರ್ಭದಲ್ಲಿ ನಾನು ಬಿಡದೆ ಸರ್ಕಾರಿ ಶಾಲೆಯಲ್ಲಿ ಬೆಳಗ್ಗೆ ಸಂಜೆ ಅಲ್ಲಿರುವ ಶಿಕ್ಷಕರ ಅನುಮತಿಯನ್ನು ಪಡೆದು ಟ್ಯೂಷನ್ ಮಾಡುತ್ತಾ ಬಂದೆ. ಕೊನೆಗೆ ಫಲಿತಾಂಶವನ್ನು ನೋಡಿ ಇದೇ ಊರಿನವರೇ ನನಗೆ ಸಹಕಾರ ನೀಡಿ ಈಗ ನಡೆಸಿಕೊಂಡು ಹೋಗಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬ ಸಂತೋಷವಾಗುತ್ತದೆ. ನನ್ನ ಜೊತೆ 15-16 ಜನ ಸಿಬ್ಬಂದಿಗಳು ಇದ್ದು ನನ್ನ ಜೊತೆ ಅವರ ಜೀವನವನ್ನು ಕೂಡ ನಡೆಯುತ್ತಿದ್ದು ಮಕ್ಕಳುಗಳು ಈ ಶಾಲೆಯಲ್ಲಿ ಓದಿದವರು ಇಲ್ಲಿವರೆಗೆ ಪ್ರಪಂಚದ ಎಲ್ಲಾ ದೇಶಗಳಲ್ಲಿ ಇದ್ದಾರೆ ಎಂದು ತಿಳಿಸಲು ನನಗೆ ತುಂಬಾ ಹೆಮ್ಮೆ ಆಗುತ್ತಿದೆ. ಮೊದಲಿಗೆ ನಾನು ಮಕ್ಕಳ ಮಾನಸಿಕ ದೈಹಿಕ ಸರ್ವತೋಮುಖ ಅಭಿವೃದ್ಧಿಯ ಕಡೆ ಹೆಚ್ಚು ಗಮನವನ್ನು ಕೊಡುವುದರ ಜೊತೆ ನಾವು ಮಕ್ಕಳಿಗೆ ಸಣ್ಣರಿದ್ದಾಗಿಂದನೇ ಮುಂದೆ ಜೀವನದಲ್ಲಿ ಬದುಕಬೇಕಾದ ಕಲೆ, ಸಂಯಮ, ತಾಳ್ಮೆ ಈ ಎಲ್ಲ ವಿಶೇಷ ವಿಷಯಗಳನ್ನು ನಾವು ಚಿಕ್ಕಂದಿನಲ್ಲೇ ಮಕ್ಕಳಿಗೆ ಕಲಿಸುವುದರಿಂದ ಅವರು ಈ ದೇಶದ ಈ ನಾಡಿನ ಒಳ್ಳೆಯ ಪ್ರಜೆಗಳಾಗಲು ತುಂಬಾ ಅನುಕೂಲವಾಗುತ್ತದೆ ಅನ್ನೋ ಉದ್ದೇಶವನ್ನಿಟ್ಟುಕೊಂಡು ಈ ಸಂಸ್ಥೆಯನ್ನು ನಡೆಸ್ತಾ ಇದೆ. ಮುಂದಿನ ಎಲ್ಲ ಹಂತಗಳನ್ನು ಈ ಚಿಕ್ಕ ವಯಸ್ಸಿನಲ್ಲಿ ಅವನು ಅಭಿವೃದ್ಧಿ ಪಡಿಸಿಕೊಳ್ಳೋದ್ರಿಂದ ಬೆಳೆಯ ಸಿರಿ ಮೊಳಕೆಯಲ್ಲಿ ಕಾಣುವಂತ ಈಗಿರ್ತಕ್ಕಂಥ ಎಲ್ಲಾ ಗುಣಗಳನ್ನು ರೂಢಿಸಿಕೊಂಡು ಹೋದಾಗ ಒಳ್ಳೆಯ ಪ್ರಜೆಯಾಗಿ ಬೆಳೆಯುತ್ತಾನೆ. ಈ ದೇಶದ ಒಂದು ದೊಡ್ಡ ಆಸ್ತಿ ಆಗುತ್ತದೆ. ಈಗ ನಾವು ಮೇಲ್ಗಡೆ ಎಷ್ಟು ಬಿಲ್ಡಿಂಗ್ ಕಟ್ಟಿದ್ರೆ ನಿಲ್ಬೇಕು ಅಂದ್ರೆ ಮಕ್ಕಳು ಬೇಸ್ ಭಾರಿ ಇಂಪಾರ್ಟೆನ್ಸ್. ಆ ಬೇಸ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಿ ಸರ್ವತೋಮುಖ ಶಾರೀರಿಕ ಶೈಕ್ಷಣಿಕ ಮಾನಸಿಕ ದೈಹಿಕ ಸರ್ವತೋಮುಖ ಬೆಳವಣಿಗೆಗೆ ಈ ಹಂತ ತುಂಬಾ ಅನುಕೂಲವಾಗಿರ್ತಕ್ಕಂಥದ್ದು ಅನ್ನುವ ಉದ್ದೇಶದಿಂದ ನಾವು ಒಳ್ಳೆ ಫೌಂಡೇಶನ್ ಶಿಕ್ಷಣವನ್ನು ನೀಡಲಾಗುತ್ತೆ. ಸಣ್ಣ ಮಕ್ಕಳಾಗಿರೋದ್ರಿಂದ ಶಿಕ್ಷಣದ ಮುಂದಿನ ಭವಿಷ್ಯದ ಜೀವನದ ಅರಿವು ಗೊತ್ತಿರಲ್ಲ, ಆ ಅರಿವನ್ನ ಮೂಡಿಸ್ತಕ್ಕಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇದೆ. ತುಂಬಾ ಸೂಕ್ಷ್ಮ ಮನಸ್ಸಿನ ಚಿಕ್ಕ ಮಕ್ಕಳಾಗಿರೋದ್ರಿಂದ ತಮ್ಮ ಜೀವನದ ಶಿಲ್ಪಿ ತಾವೇ ಅನ್ನುವ ಅರಿವು ಗೊತ್ತಿರಲ್ಲ. ಅವುಗಳನ್ನ ನಾವು ಚಿಕ್ಕಂದಿನಲ್ಲೇ ಹೆಚ್ಚು ಒತ್ತು ಕೊಟ್ಟು ಭವಿಷ್ಯದ ಹಂತಗಳನ್ನ ತಿಳಿಸೋದ್ರಿಂದ ಕಲಿಕೆಯಲ್ಲಿ ಆಸಕ್ತಿಯಿಂದ ನಮ್ ಜೊತೆ ಸಹಕರಿಸಿ ಕಲ್ತು ಈ ಹಿಂದೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳ ಅನೇಕ ಉದಾಹರಣೆಗಳನ್ನು ಕೊಟ್ಟಾಗ ಅದರಿಂದ ಪ್ರತಿಭಾನ್ವಿತರಾಗಿ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸಿ ಅದರಂತೆ ಒಳ್ಳೆಯ ಪ್ರಜೆಗಳಾಗುತ್ತಾರೆ ಅನ್ನುವುದು ನಮ್ಮ ಮೂಲ ಉದ್ದೇಶವಾಗಿರುತ್ತೆ. 3ನೇ ತರಗತಿಯ ನಂತರ ಪೋಷಕರ ಇಷ್ಟಪಟ್ಟಲ್ಲಿ ಹಾಸ್ಟೆಲ್ ವ್ಯವಸ್ಥೆಯನ್ನು ಒದಗಿಸಲಾಗಿದೆ. ಪೋಷಕರ ಸಹಕಾರದಿಂದ ಈ ಹಾಸ್ಟೆಲ್ ಅನ್ನು ನಡೆಸಲು ತುಂಬಾ ಸಹಾಯ ಆಗ್ತದೆ. ಗಣಿತ ಮಕ್ಕಳಿಗೆ ತುಂಬಾ ಕಷ್ಟ, ಗಣಿತ ವಿಷಯವನ್ನ ಹೆಚ್ಚು ಒತ್ತು ಕೊಟ್ಟು ಕಳಿಸಲಾಗುತ್ತೆ.
14: ಸರ್, ಯಾವ್ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮ್ಮ ಮಕ್ಕಳನ್ನ ತಯಾರಿ ಮಾಡ್ತೀರಾ ಸರ್?
13: ಸರ್ಕಾರಿ ಶಾಲೆಗಳು ಏರ್ಪಡಿಸ್ತಕ್ಕಂಥ ಮುರಾರ್ಜಿ, ಸೈನಿ, ಕಿತ್ತೂರು ಚೆನ್ನಮ್ಮ, ನವೋದಯ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ಅನ್ನ ನೀಡುವುದರ ಜೊತೆ ಶಾಲೆಯ ಪಠ್ಯಕ್ರಮವನ್ನು ಕೂಡ ಮಾಡಲಾಗುತ್ತದೆ. ಬೆಳಿಗ್ಗೆ 5-6 ಗಂಟೆಯವರೆಗೆ ಮಕ್ಕಳಿಗೆ ಈ ದೈಹಿಕ ಶಾರೀರಿಕ ಚಟುವಟಿಕೆಗಳ ನಂತರ 6-7 ವಿಶೇಷ ತರಬೇತಿಯನ್ನ ನೀಡಲಾಗಿ 8-10 ಮಕ್ಕಳಿಗೆ 2 ನಂತರ ಅವಕಾಶ ಫ್ರೀ ಟೈಮ್ ಅನ್ನು ಕೊಟ್ಟು ನಂತರ ಯಥಾ ಪ್ರಕಾರ ಸರ್ಕಾರಿ ಆದೇಶದನ್ವಯ 10-4:30 ಶಾಲೆಗಳನ್ನು ನಡೆಸಲಾಗುತ್ತಿದ್ದು 4:30 ಬಿಟ್ಟ ನಂತರ 4:30-6 ಮತ್ತೆ ಅವರಿಗೆ ರೆಸ್ಟ್ ಅನ್ನು ಕೊಟ್ಟು 6-8:30 ವಿಶೇಷ ತರಗತಿಗಳನ್ನು ನಡೆಸಲಾಗುತ್ತಿದೆ. ಈ ಸಂದರ್ಶನಕ್ಕಾಗಿ ಆಗಮಿಸಿರುವ ರೇಡಿಯೋ ಶಿವಮೊಗ್ಗದವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ವಿದ್ಯಾಲಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ.
14: ಧನ್ಯವಾದಗಳು ಸರ್. ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರುವಂತ ಹಾಗೆ ಈ ಶಾಲೆಯನ್ನ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳಿಗೆ ಒಂದು ಒಳ್ಳೆಯ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆಯುವ ಮೂಲಕ ಅವರು ಕೂಡ ಉನ್ನತ ಶಿಕ್ಷಣವನ್ನ ಪಡಿಬೇಕು ಅನ್ನೋಂತ ಕನಸನ್ನ ಇಟ್ಕೊಂಡು ನೀವು ಈ ಶಾಲೆಯನ್ನ ಪ್ರಾರಂಭಿಸಿದ್ರಿ ಎಂಬ ಉದ್ದೇಶವನ್ನ ಹಾಗೆ ಈ ಶಾಲೆಯ ಸಮಗ್ರ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ಗಾಜನೂರಿನ ಜ್ಞಾನತುಂಗ ವಿದ್ಯಾಲಯ ಹೇಗ್ ಪ್ರಾರಂಭ ಆಯಿತು ಅನ್ನೋದರ ಕುರಿತು ಇದರ ಸ್ಥಾಪಕರಾದ ವೇಮರೆಡ್ಡಿ ಅವರು ತಿಳಿಸಿದ್ರು. ಈಗ ಇದೇ ಶಾಲೆಯ ಮಕ್ಕಳ ಕಾರ್ಯಕ್ರಮಗಳನ್ನ ಆಲಿಸೋಣ.
15: ಈಗ ಇದೇ ಶಾಲೆಯಲ್ಲಿ 5 ಓದ್ತಾ ಇರುವಂತಹ ಧನ್ಯ ಭಾವಗೀತೆಯೊಂದನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ ಬನ್ನಿ.
16: ನನ್ನ ಹೆಸರು ಧನ್ಯ, ನಾನು 5 ಓದುತ್ತಿದ್ದೇನೆ. ನಾನು ಭಾವಗೀತೆಯನ್ನು ಹೇಳುತ್ತಿದ್ದೇನೆ. ಅಮ್ಮ

ದಿನ ದುಡು ಹೊರಗೆ ನನ್ನ ನಿನ್ನ ರಕ್ಷೆ ಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ

ಮದಡಗೇ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡು.

0: ಧನ್ಯವಾದಗಳು. ಧನ್ಯವಾದಗಳು.
1: ಬಿ ಆರ್ ಲಕ್ಷ್ಮಣ್ ರಾವ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಂಥ ಅಮ್ಮ ನಿನ್ನ ಎದೆಯಾಳದಲ್ಲಿ ಭಾವಗೀತೆಯನ್ನ ಹಾಡಿದಂಥ ಧನ್ಯಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಜ್ಞಾನತುಂಗ ವಿದ್ಯಾಲಯದಲ್ಲಿ 5ನೇ ತರಗತಿ ಓದ್ತಾ ಇರುವಂತಹ ವಿಸ್ತೃತ ಇವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಯು ಆರ್ ಅನಂತಮೂರ್ತಿ ಅವರ ಪರಿಚಯವನ್ನ ತಿಳಿಸ್ಕೊಡ್ತಾರೆ, ಕೇಳೋಣ ಬನ್ನಿ.
0: ನನ್ನ ಹೆಸರು ವಿಶ್ರುತ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಜ್ಞಾನತುಂಗ ವಿದ್ಯಾಲಯ ಗಾಜನೂರು. ಡಾಕ್ಟರ್ ಯು ಆರ್ ಅನಂತಮೂರ್ತಿ ಕನ್ನಡ ಸಾಹಿತ್ಯದ ಪ್ರಮುಖ ಸಾಹಿತಿಗಳು, ಚಿಂತಕರು ಹಾಗೂ ವಿಮರ್ಶಕರೆಂದು ಪ್ರಖ್ಯಾತರಾದವರು ಡಾಕ್ಟರ್ ಯು ಆರ್ ಅನಂತಮೂರ್ತಿ. ಇವರ ಪೂರ್ಣ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ಇವರು 1932 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಗ್ರಾಮದಲ್ಲಿ ಜನಿಸಿದ್ದರು. ಇವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ MA ಪದವಿ ಪಡೆದರು ಮತ್ತು ಇಂಗ್ಲೆಂಡಿನಲ್ಲಿ ಇಂಗ್ಲಿಷ್ ಮತ್ತು ತೌಲಾನಿಕ ಸಾಹಿತ್ಯ ಎಂಬ ವಿಷಯದಲ್ಲಿ PhD ಪದವಿ ಪಡೆದರು. ಇವರ ಪ್ರಮುಖ ಕೃತಿಗಳೆಂದರೆ ಸಂಸ್ಕಾರ, ಭವ, ಅವಸ್ಥೆ, ಭಾರತಿಪುರ ಮುಂತಾದ ಕಾದಂಬರಿಗಳ ಆವಾಹನೆ ನಾಟಕ ರಚಿಸಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಭಾರತ ಸರ್ಕಾರದಿಂದ, ಪದ್ಮಭೂಷಣ ಪ್ರಶಸ್ತಿ ಸಮಗ್ರ ಸಾಹಿತ್ಯಕ್ಕೆ, ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಧನ್ಯವಾದ.
1: ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರ ಪರಿಚಯವನ್ನ ತಿಳಿಸಿಕೊಟ್ಟಂತಹ ವಿಸ್ತೃತಗೆ ಧನ್ಯವಾದಗಳನ್ನ ಹೇಳ್ತಾ ಇದೇ ರೀತಿ ಗಾಜನೂರಿನ ಜ್ಞಾನತುಂಗ ವಿದ್ಯಾಲಯದ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮವನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡ್ ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: SSLC ಮುಗಿಸಿರೋ ಹೆಣ್ಣು ಮಕ್ಕಳು ಮೆಡಿಕಲ್ ಫೀಲ್ಡ್ ನಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಇಲ್ಲಿದೆ ಬಂಗಾರದಂತ ಅವಕಾಶ.
3: ಹೌದು, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ತಿನ ಮಾನ್ಯತೆ ಪಡೆದ ಶಿವಮೊಗ್ಗದ ಮಾನಸ ಟ್ರಸ್ಟ್ ನಿಂದ 2 ವರ್ಷಗಳ ಪೇಷಂಟ್ ಕೇರಿಂಗ್ ಹಾಗೂ ನರ್ಸಿಂಗ್ ಅಸಿಸ್ಟೆಂಟ್ ವೃತ್ತಿ ಕೌಶಲ್ಯ ಕೋರ್ಸ್ಗೆ ಪ್ರವೇಶ ಆರಂಭವಾಗಿದೆ.
2: ಎಲ್ಲಾ ವರ್ಗದ ವಿದ್ಯಾರ್ಥಿನಿಯರಿಗೂ ಇಲ್ಲಿ ಓದಲು ಸಮಾನ ಅವಕಾಶವಿದ್ದು ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷ ಆದ್ಯತೆ ನೀಡಲಾಗುವುದು. ಉಚಿತ ಊಟ, ಹಾಸ್ಟೆಲ್ ವ್ಯವಸ್ಥೆ ಹಾಗೂ ಕೋರ್ಸ್ ಮುಗಿಯುವವರೆಗೂ ಸ್ಟೈಫಂಡ್ ಕೂಡ ಲಭ್ಯ.
3: ಕೋರ್ಸ್ ಮುಗಿದ ತಕ್ಷಣ ಕೈತುಂಬ ಸಂಬಳ ನೀಡುವ ಉದ್ಯೋಗಾವಕಾಶಗಳು ನಿಮ್ಮ ಕೈಯಲ್ಲಿರಲಿವೆ.
2: ಪ್ರವೇಶಕ್ಕೆ ಕೇವಲ 15 ದಿನಗಳಷ್ಟೇ ಬಾಕಿ. ಪೋಷಕರೇ, ನಿಮ್ಮ ಮಗಳ ಭವಿಷ್ಯಕ್ಕೆ ಹಿಂದೆ ಭದ್ರ ಬುನಾದಿ ಹಾಕಿ.
3: ಭೇಟಿ ನೀಡಿ ಮಾನಸ ನರ್ಸಿಂಗ್ ಹೋಮ್ ಶಿವಮೊಗ್ಗ. ಕಾಂಟ್ಯಾಕ್ಟ್ 9448288489. ಸಂಖ್ಯೆ ಮತ್ತೊಮ್ಮೆ 9448288489.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗಾಜನೂರಿನ ಜ್ಞಾನತುಂಗ ವಿದ್ಯಾಲಯದ ಮಕ್ಕಳ ಕಾರ್ಯಕ್ರಮವನ್ನ ಆಲಿಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಇದೇ ಶಾಲೆಯಲ್ಲಿ 5ನೇ ತರಗತಿ ಓದ್ತಾ ಇರುವಂತಹ ಯೋಗರಾಜ್ ಒಂದು ಹಾಡನ್ನ ಹೇಳ್ತಾರೆ. ಯಾವ ಹಾಡನ್ನ ಹೇಳ್ತಾರೆ ಅಂತ ಕೇಳೋಣ ಬನ್ನಿ.
6: ನನ್ನ ಹೆಸರು ಯೋಗರಾಜ್ MD. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಜ್ಞಾನತುಂಗ ವಿದ್ಯಾಲಯ. ನಾನು ದೇಶಭಕ್ತಿ ಗೀತೆಯನ್ನು ಹೇಳುತ್ತಿದ್ದೇನೆ. 5 ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಸಮಷ್ಟಿಯು. 5 ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಸಮಷ್ಟಿಯು. ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು, ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು ಕೂಡಿ.

ಹಿಮಾಲಯದ ನೆತ್ತಿ ಅಲ್ಲಿ, ಕಾಶ್ಮೀರದ ಬಿತ್ತಿ ಅಲ್ಲಿ, ಅಸ್ಸಾಮಿನ ಕಾಡಿನಲ್ಲಿ, ಐದು ನದಿಯ ನಾಡಿನಲ್ಲಿ. ಹಿಮಾಲಯದ ನೆತ್ತಿ ಅಲ್ಲಿ, ಕಾಶ್ಮೀರದ ಬಿತ್ತಿ ಅಲ್ಲಿ, ಅಸ್ಸಾಮಿನ ಕಾಡಿನಲ್ಲಿ, ಐದು ನದಿಯ ನಾಡಿನಲ್ಲಿ. ಒತ್ತಿ

ಗುಡಿಗಳಲ್ಲಿ ಭತ್ತ ಗೋಧಿ ಬೆಳೆಯುವಲ್ಲಿ ಪ್ರೀತಿ ಮೈ ತಳೆಯುವಲ್ಲಿ ಲಡಾಖ ನೇಪ ಗಡಿಗಳಲ್ಲಿ ಮಂತ್ರಾಲಯ ಗುಡಿಗಳಲ್ಲಿ ಭತ್ತ ಗೋಧಿ ಬೆಳೆಯುವಲ್ಲಿ ಪ್ರೀತಿ

0: ಸುಪ್ರಭಾತವು, ಧನ್ಯವಾದಗಳು.
1: ಈ ಒಂದು ದೇಶಭಕ್ತಿ ಗೀತೆ ಪ್ರತಿಯೊಬ್ಬ ಭಾರತೀಯನಲ್ಲೂ ದೇಶ ಪ್ರೇಮದ ಕಿಡಿಯನ್ನ ಹೊತ್ತಿಸಿ ನಾಡಿನ ಗೌರವವನ್ನ ಎತ್ತಿ ಹಿಡಿಯಲು ಕರೆ ನೀಡುವಂತಹ ಒಂದು ಸ್ಫೂರ್ತಿದಾಯಕವಾದಂತಹ ಹಾಡನ್ನ ಪ್ರಸ್ತುತಪಡಿಸಿದ ಯೋಗರಾಜ್ಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ನಮ್ಮೆಲ್ಲರ ಹೆಮ್ಮೆಯ ಕವಿ ರಾಷ್ಟ್ರಕವಿ ಕುವೆಂಪು ಅವರ ಪರಿಚಯವನ್ನ ತಿಳಿಸ್ಕೊಡೋದಕ್ಕೆ ಬರ್ತಾ ಇದ್ದಾರೆ ತನ್ವಿತಾ. ತನ್ವಿತಾ ಅವರು ಜ್ಞಾನತುಂಗ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇದ್ದಾರೆ. ಇವರು ರಾಷ್ಟ್ರಕವಿ ಕುವೆಂಪು ಅವರ ಪರಿಚಯವನ್ನ ಮಾಡಿಕೊಡ್ತಾರೆ, ಕೇಳೋಣ ಬನ್ನಿ.
2: ನನ್ನ ಹೆಸರು ತನ್ವಿತಾ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಜ್ಞಾನತುಂಗ ವಿದ್ಯಾಲಯ ಗಾಜನೂರು. ನಾನು ಕುವೆಂಪುರವರ ಪರಿಚಯ ಮಾಡುತ್ತಿದ್ದೇನೆ. ಕುವೆಂಪು ಕಾವ್ಯನಾಮದಿಂದ ಪ್ರಸಿದ್ಧರಾದ ಕುಪ್ಪಳ್ಳಿ ವೆಂಕಟಪ್ಪ ಅವರು ಮಲೆನಾಡ ಮಡಿಲಾದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿಯವರು. ಇವರು 1904 ಡಿಸೆಂಬರ್ 29ರಲ್ಲಿ ಜನಿಸಿದರು. ಅವರ ಆರಂಭಿಕ ವಿದ್ಯಾಭ್ಯಾಸವು ಕುಪ್ಪಳ್ಳಿ ಮತ್ತು ತೀರ್ಥಹಳ್ಳಿಯಲ್ಲಿ ನಡೆಸಿದರು. ನಂತರ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕನ್ನಡದಲ್ಲಿ MA ಪದವಿ ಪಡೆದರು. ಮುಂದೆ ಅದೇ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕ ಪ್ರಾಂಶುಪಾಲರಾಗಿ ಮತ್ತು ಉಪಕುಲಪತಿಯಾಗಿ ಸೇವೆ ಸಲ್ಲಿಸಿದರು. ಇವರ ಕೃತಿಗಳೆಂದರೆ ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಪಕ್ಷಿ ಕಾಶಿ, ನನ್ನ ದೇವರು ಹಾಗೂ ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಎಂಬ ಕಾದಂಬರಿಗಳು ರಚಿಸಿದ್ದಾರೆ. ಶ್ರೀರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಮತ್ತು ಇವರಿಗೆ ಗೌರವ ಡಾಕ್ಟರೇಟ್, ಪದ್ಮವಿಭೂಷಣ ಪ್ರಶಸ್ತಿ, ಪಂಪ ಪ್ರಶಸ್ತಿ ಲಭಿಸಿದೆ. ಧನ್ಯವಾದಗಳು.
1: ರಾಷ್ಟ್ರಕವಿ ಕುವೆಂಪು ಅವರ ಪರಿಚಯವನ್ನ ತಿಳಿಸಿಕೊಟ್ಟಂತಹ ತನ್ವಿತಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಜ್ಞಾನತುಂಗ ವಿದ್ಯಾಲಯದಲ್ಲಿ 2ನೇ ತರಗತಿ ಓದ್ತಾ ಇರುವಂತಹ ಪುಟಾಣಿ ಧೀರಜ್ ನಮ್ಮ ಜೊತೆಗಿದ್ದಾರೆ. ಧೀರಜ್ ಅವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪರಿಚಯವನ್ನ ಮಾಡಿಕೊಡ್ತಾರೆ, ಕೇಳೋಣ ಬನ್ನಿ.
3: ನನ್ನ ಹೆಸರು ಧೀರಜ್, ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಅಬ್ದುಲ್ ಕಲಾಂ

0: 2007ರವರೆಗೆ ಭಾರತ ದೇಶದ ರಾಷ್ಟ್ರಪತಿಯಾಗಿದ್ದರು. ಇವರ ಪೂರ್ತಿ ಹೆಸರು ಅವುಲ್ ಫಕೀರ್ ಜೈನುಲಬ್ದೀನ್ ಅಬ್ದುಲ್ ಕಲಾಂ. ಇವರು 1931 ಅಕ್ಟೋಬರ್ 15 ತಮಿಳುನಾಡಿನ ರಾಮೇಶ್ವರ ಎಂಬ ಹಳ್ಳಿಯಲ್ಲಿ ಜನಿಸಿದರು. ಇವರಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದುದರಿಂದ ಏರೋನಾಟಿಕಲ್ ಇಂಜಿನಿಯರಿಂಗ್ ಓದಿದರು. ಇವರು DRDO ಮತ್ತು ಇಸ್ರೋ ಸಂಸ್ಥೆಗಳಲ್ಲಿ ವಿಜ್ಞಾನಿಯಾಗಿದ್ದರು. ಇವರನ್ನು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ, ಭಾರತದ ಕ್ಷಿಪಣಿ ಮನುಷ್ಯ ಎಂದು ಕರೆಯಲಾಗುತ್ತದೆ. ಇವರು ಮಕ್ಕಳ ಜೊತೆ ಹೆಚ್ಚು ಸಮಯವನ್ನು ಕಳೆಯಲು ಇಷ್ಟಪಡುತ್ತಿದ್ದರು ಮತ್ತು ಯುವಕರಿಗೆ ಒಳ್ಳೆಯ ಭವಿಷ್ಯಕ್ಕಾಗಿ ಕಷ್ಟಪಟ್ಟು ದುಡಿಯುವಂತೆ ಹೇಳುತ್ತಿದ್ದರು. ಇವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಇವರ ಪ್ರಸಿದ್ಧ ಪುಸ್ತಕ India 2020. ಇವರಿಗೆ ಪದ್ಮಭೂಷಣ, ಪದ್ಮವಿಭೂಷಣ ಮತ್ತು ಭಾರತ ರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಲಾಗಿದೆ. ಇವರು 2015 ಜುಲೈ 27ರಂದು ಶಿಲಾಂಗ್ನಲ್ಲಿ ಹೃದಯಾಘಾತದಿಂದ ಮರಣ ಹೊಂದಿದರು.
1: ನಮ್ಮ ಭಾರತದ ಅತ್ಯಂತ ಜನಪ್ರಿಯ ವಿಜ್ಞಾನಿ ಹಾಗೆ ನಮ್ಮೆಲ್ಲರ ಹೆಮ್ಮೆಯ ರಾಷ್ಟ್ರಪತಿಗಳಾಗಿದ್ದಂಥ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪರಿಚಯವನ್ನು ತಿಳಿಸಿಕೊಟ್ಟಂತ ಧೀರಜ್ಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಜ್ಞಾನತುಂಗ ಶಾಲೆಯಲ್ಲಿ 5ನೇ ತರಗತಿ ಓದ್ತಿರುವಂತಹ ಸನ್ನಿಧಿ ಒಂದು ಜಾನಪದ ಗೀತೆಯನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
2: ನನ್ನ ಹೆಸರು ಸನ್ನಿಧಿ, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಜ್ಞಾನತುಂಗ ವಿದ್ಯಾಲಯ. ನಾನು ಜನಪದ ಗೀತೆಯನ್ನು ಹೇಳುತ್ತಿದ್ದೇನೆ. ಚೆಲ್ಲಿ.

ಪರುಸೇ ಸಂಪಿಗೆ ಹೂನಂಗೆ ಗುಂಪಾದೋ ನಿನ್ನ ಪರುಸೇ ಗುಂಪಾದೋ ಕೌದಳ್ಳಿ ಬಯಲಲ್ಲಿ ಮಾದಪ್ಪ ಚೆಲ್ಲಿದರು.

0: ಧನ್ಯವಾದ.
1: ಜನಪದ ಗೀತೆಯೊಂದನ್ನ ಪ್ರಸ್ತುತಪಡಿಸಿದಂತಹ ಸನ್ನಿಧಿಗೆ ಧನ್ಯವಾದಗಳನ್ನು ಹೇಳ್ತಾ, ಇದೇ ರೀತಿ ಗಾಜನೂರಿನ ಜ್ಞಾನತುಂಗ ವಿದ್ಯಾಲಯದ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅಮ್ಮ, ನಾನ್ ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
3: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
2: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
3: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
4: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
5: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನನ್ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗಾಜನೂರಿನ ಜ್ಞಾನತುಂಗ ವಿದ್ಯಾಲಯದ ಮಕ್ಕಳ ಕಾರ್ಯಕ್ರಮವನ್ನ ಆಲಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ನಮ್ಮ ಜೊತೆಗೆ ಮೂರನೇ ತರಗತಿ ಓದ್ತಾ ಇರುವಂತಹ ಹರ್ಷಿತ್ ಅವರು ನಮ್ಮ ಜೊತೆಗಿದ್ದಾರೆ. ಹರ್ಷಿತ್ ಅವರು ಭಾರತಾಂಬೆಯ ಮನದಾಳದ ಮಾತುಗಳನ್ನ ಆಡ್ತಾರೆ, ಕೇಳೋಣ ಬನ್ನಿ.
10: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತ, ಶಾಲೆಯ ಹೆಸರು ಜ್ಞಾನತುಂಗ ವಿದ್ಯಾಲಯ.

0: ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಭಾರತಾಂಬೆಯ ಮನದಾಳದ ಮಾತುಗಳನ್ನು ಹೇಳುತ್ತಿದ್ದೇನೆ. ನಾನು ಭಾರತಾಂಬೆ ಪ್ರತಿ ವರ್ಷ ಆಗಸ್ಟ್ 15ರಂದು ನನ್ನ ಜನ್ಮದಿನವನ್ನು ಸ್ವಾತಂತ್ರ್ಯ ದಿನಾಚರಣೆಯೆಂದು ಆಚರಿಸುತ್ತಾರೆ. ಏಕೆಂದರೆ 1947 ಆಗಸ್ಟ್ 17ರಂದು ನನ್ನನ್ನು ಬ್ರಿಟಿಷರಿಂದ ಬಂಧನದಿಂದ ಮುಕ್ತಿಗೊಳಿಸಿದ ಶುಭ ದಿನವಾಗಿದೆ. ನನ್ನನ್ನು ಬ್ರಿಟಿಷರ ಬಂಧನದಿಂದ ಮುಕ್ತಿಗೊಳಿಸಲು ಅನೇಕ ಮಹಾ ನಾಯಕರು ದೇಶಭಕ್ತರು ತಮ್ಮ ಪ್ರಾಣನ ತ್ಯಾಗ ಮಾಡಿದ್ದಾರೆ. ಅವರಿಗೆಲ್ಲ ನನ್ನ ತುಂಬುಹೃದಯದ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ನನ್ನಲ್ಲಿ ಅನೇಕ ಧರ್ಮ ಮಕ್ಕಳು ಒಗ್ಗಟ್ಟಿನಿಂದ ವಾಸಿಸುತ್ತಿದ್ದಾರೆ. ನನ್ನ ಎಲ್ಲ ಪ್ರೀತಿಯ ಮಕ್ಕಳಿಗೆ ತುಂಬು ಹೃದಯದ ಧನ್ಯವಾದಗಳು. ಜೈ ಭಾರತಾಂಬೆ.
1: ಭಾರತ ಮಾತೆಯ ಮನದಾಳದ ಮಾತನ್ನ ತಿಳಿಸ್ಕೊಟ್ಟಂತ ಹರ್ಷಿತಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಜ್ಞಾನತುಂಗ ವಿದ್ಯಾಲಯದಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಶ್ರೀಮತಿ ವೈಶಾಲಿ ಇವರು ಕೃಷ್ಣನ ಕುರಿತಾದಂತಹ ಒಂದು ಹಾಡನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
2: ನಮಸ್ಕಾರ, ನನ್ನ ಹೆಸರು ವೈಶಾಲಿ. ನಾನು ಜ್ಞಾನತುಂಗ ವಿದ್ಯಾಲಯ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಈಗ ಒಂದು ಶ್ರೀಕೃಷ್ಣನ ಒಂದು ಕೀರ್ತನೆಯನ್ನು ಹಾಡುತ್ತಿದ್ದೇನೆ. ರಚನೆ ವಾದಿರಾಜರದ್ದು. ಆವಕು

0: ಆಗದು.
1: ಕೃಷ್ಣನ ಕುರಿತಾದಂತ ಒಂದು ಹಾಡನ್ನ ಪ್ರಸ್ತುತಪಡಿಸಿದಂತಹ ವೈಶಾಲಿಯವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯಲ್ಲಿ ಜ್ಞಾನತುಂಗ ವಿದ್ಯಾಲಯದಲ್ಲಿ 5ನೇ ತರಗತಿ ಓದ್ತಾ ಇರುವಂತಹ ಪ್ರಯಾಗ್ ಡಿಎಚ್ ಮತ್ತು ಭುವನ್ ನಾಯಕ್ ಇವರಿಬ್ರು ಸೇರಿ ಪ್ರಶ್ನೋತ್ತರಗಳ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾರೆ, ಕೇಳೋಣ ಬನ್ನಿ.
2: ನನ್ನ ಹೆಸರು ಪ್ರಯಾಗ್ ಡಿಎಚ್, ನಾನು 5ನೇ ತರಗತಿ ಓದುತ್ತಿದ್ದೇನೆ, ಜ್ಞಾನತುಂಗ ವಿದ್ಯಾಲಯ ಗಾಜನೂರು.
3: ನನ್ನ ಹೆಸರು KR ಭುವನ್ ನಾಯಕ್, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ಜ್ಞಾನತುಂಗ ವಿದ್ಯಾಲಯ ಗಾಜನೂರು. ನಾವಿಬ್ಬರು ಸಾಮಾನ್ಯ ಜ್ಞಾನದ ಬಗ್ಗೆ ಮಾತಾಡೋಣ.
2: ಓಕೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್.
3: ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ
2: DG ಪರಮೇಶ್ವರ್.
3: ನಮ್ಮ ರಾಜ್ಯದ ರಾಜ್ಯಪಾಲರು
2: ಥಾವರ್ಚಂದ್ ಗೆಹ್ಲೋಟ್.
3: ನಮ್ಮ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವರು
2: SMadhu Bangarappa.
3: ಉನ್ನತ ಶಿಕ್ಷಣ ಸಚಿವರು
2: MC Sudhakar.
3: ವೈದ್ಯಕೀಯ ಶಿಕ್ಷಣ ಸಚಿವರು
2: Charan Prakash R. Patel.
3: ನಮ್ಮ ರಾಜ್ಯದ ಆರೋಗ್ಯ ಸಚಿವರು
2: UT Kadar.
3: ನಮ್ಮ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಸಚಿವರು
2: Ishwar Khandre.
3: ಭಾರತ ದೇಶದ ಶಿಕ್ಷಣ ಸಚಿವರು
2: ಪ್ರಹ್ಲಾದ್ ಜೋಶಿ.
3: ಭಾರತದ ರಾಷ್ಟ್ರಪತಿ
2: ದ್ರೌಪದಿ ಮುರ್ಮು.
3: ಉಪರಾಷ್ಟ್ರಪತಿ
2: CP Radhakrishnan.
3: ನಮ್ಮ ರಾಷ್ಟ್ರದ ರಾಷ್ಟ್ರಪಿತರು
2: ಮಹಾತ್ಮ ಗಾಂಧೀಜಿ.
3: ಭಾರತದ ಮೊದಲ ಮಹಿಳಾ ಶಿಕ್ಷಕಿ
2: ಸಾವಿತ್ರಿಬಾಯಿ ಫುಲೆ.
3: ಭಾರತದ ಮೊದಲ ಪ್ರಧಾನಮಂತ್ರಿ
2: ಪಂಡಿತ್ ಜವಾಹರಲಾಲ್ ನೆಹರು.
3: ಭಾರತದ ಸಂವಿಧಾನದ ಶಿಲ್ಪಿ
2: DR BR ಅಂಬೇಡ್ಕರ್.
3: ನಮ್ಮ ಶಾಲೆಯ ವಿಶೇಷ
2: ನವೋದಯ ಮತ್ತು ಮುರಾರ್ಜಿ ತರಬೇತಿ.
3: ಆರೋಗ್ಯವೇ
2: ಭಾಗ್ಯ.
3: ಶಿಕ್ಷಕರ ದಿನಾಚರಣೆ ಯಾರ ಜನ್ಮದಿನ?
2: DR SARVAPALLI RADHAKRISHNAN.
3: ಮಕ್ಕಳ ದಿನಾಚರಣೆ ಯಾರ ಜನ್ಮದಿನ?
2: ಪಂಡಿತ್ ಜವಾಹರಲಾಲ್ ನೆಹರು.
1: ಪ್ರಶ್ನೋತ್ತರ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತಹ ಪ್ರಯಾಗ್ ಡಿಎಚ್ ಹಾಗೂ ಭುವನ್ ನಾಯ್ಕ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯಲ್ಲಿ ಓದ್ತಾ ಇರುವಂತಹ ಆದ್ಯ ಜಿ ಪೂಜಾರಿ ಇವರು ಕವಿ ದರಬೇಂದ್ರೆ ಅವರ ಪರಿಚಯವನ್ನ ಮಾಡಿಕೊಡ್ತಾರೆ, ಕೇಳೋಣ.
4: ನನ್ನ ಹೆಸರು ಆದ್ಯೆಯೇ ಪೂಜಾರಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ದರಬೇಂದ್ರೆರವರ ಬಗ್ಗೆ ಹೇಳುತ್ತೇನೆ. ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆರವರು 1896 ಧಾರವಾಡದಲ್ಲಿ ಜನಿಸಿದರು. ಇವರು ಧಾರವಾಡದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸಿ ನಂತರ ಪುಣೆಯಲ್ಲಿ ಸಂಸ್ಕೃತ ಮತ್ತು ಇಂಗ್ಲಿಷ್ ವಿಷಯಗಳಲ್ಲಿ MA ಪದವಿ ಪಡೆದರು. ಸೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ದರಬೇಂದ್ರೆರವರು ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ನಾದಲೀಲೆ, ಮೇಘದೂತ, ಸಾಹಿತ್ಯದ ವಿರಾಜ್ ಸ್ವರೂಪ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. 4 ತಂತಿ ಎಂಬ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪುರಸ್ಕಾರಕ್ಕೆ ಭಾಜನಾಗಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು.
1: ಕವಿ ದರಬೇಂದ್ರೆ ಅವರ ಪರಿಚಯವನ್ನ ತಿಳಿಸಿಕೊಟ್ಟಂತಹ ಆದ್ಯ ಜಿ ಪೂಜಾರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದೇ ರೀತಿ ಗಾಜನೂರಿನ ಜ್ಞಾನತುಂಗ ವಿದ್ಯಾಲಯದ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.

0: ಸಾಕು. ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೆಡ್ ಅನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಪಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗಾಜನೂರಿನ ಜ್ಞಾನ ತುಂಗ ವಿದ್ಯಾಲಯದ ಮಕ್ಕಳ ಕಾರ್ಯಕ್ರಮವನ್ನ ಆಲಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಸ್ನೇಹಿತರೆ, ಭಾರತೀಯ ಸಾಹಿತ್ಯ ಕ್ಷೇತ್ರದಲ್ಲಿ ನೀಡಲಾಗುವ ಅತ್ಯುನ್ನತ ಮತ್ತೆ ಗೌರವಾನ್ವಿತ ರಾಷ್ಟ್ರೀಯ ಸಾಹಿತ್ಯ ಪ್ರಶಸ್ತಿಯಾಗಿರುವಂತಹ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕವಿಗಳ ಪರಿಚಯವನ್ನ ತಿಳ್ಕೊಳ್ಳೋಣ. ನಮ್ಮ ಜೊತೆಗೆ ಇವಾಗ ಪರಿಣಿತ ಎಂ ಹಿರೇಮಠ್ ನಮ್ಮ ಜೊತೆಗಿದ್ದಾರೆ. ಇವರು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿಗಳ ಪರಿಚಯ ಹಾಗೆ ಅವರ ಕೃತಿಯ ಪರಿಚಯವನ್ನ ಮಾಡಿಕೊಡ್ತಾರೆ, ಕೇಳೋಣ.
2: ನನ್ನ ಹೆಸರು ಪರಿಣಿತ ಬಿಎಂ ಹಿರೇಮಠ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಜ್ಞಾನ ತುಂಗ ವಿದ್ಯಾಲಯ, ಗಾಜನೂರು. ನನ್ನ ವಿಷಯ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಗಳ ಪರಿಚಯ. ಕುವೆಂಪುರವರಿಗೆ ಶ್ರೀ ರಾಮಾಯಣ ದರ್ಶನಂ ಎಂಬ ಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ದಾರಾಬೇಂದ್ರರವರಿಗೆ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಶಿವರಾಮ ಕಾರಂತರವರಿಗೆ ಮೂಕಜ್ಜಿಯ ಕನಸುಗಳು ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ರವರಿಗೆ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಯು ಆರ್ ಅನಂತಮೂರ್ತಿಗೆ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ವಿಕೃ ಗೋಕಕ್ ರವರಿಗೆ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಗಿರೀಶ್ ಕಾರ್ನಾಡ್ ರವರಿಗೆ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಚಂದ್ರಶೇಖರ್ ಕಂಬಾರ್ ರವರಿಗೆ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಧನ್ಯವಾದ.
1: ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿಗಳು ಹಾಗೆ ಆ ಕೃತಿಗಳ ಕುರಿತು ಮಾಹಿತಿಯನ್ನ ತಿಳಿಸ್ಕೊಟ್ಟಂತ ಪರಿಣಿತ ಎಂ ಹಿರೇಮಠ್ಗೆ ಧನ್ಯವಾದಗಳನ್ನ ಹೇಳ್ತಾ, ಸ್ನೇಹಿತರೆ, ಕನ್ನಡ ಭಾಷೆಗೆ ಇದುವರೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿದೆ. ಅದರಲ್ಲಿಯೂ ಭಾರತದಲ್ಲಿ 2ನೇ ಅತಿ ಹೆಚ್ಚು ಪ್ರಶಸ್ತಿಯನ್ನ ಪಡೆದಂತಹ ಭಾಷೆ ನಮ್ಮ ಕನ್ನಡ ಅನ್ನೋದು ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬೋದು. ಹಾಗೆ ಈ ಪ್ರಶಸ್ತಿಯು ವಾಗ್ದೇವಿ ಅಂದ್ರೆ ಸರಸ್ವತಿಯ ಒಂದು ವಿಗ್ರಹ ಪ್ರಶಸ್ತಿ ಪತ್ರ, ಹಾಗೆ 11 ಲಕ್ಷ ನಗದು ಬಹುಮಾನವನ್ನ ಒಳಗೊಂಡಿರುವಂತಹ ಭಾರತೀಯ ಸಾಹಿತ್ಯ ಕ್ಷೇತ್ರದಲ್ಲಿ ನೀಡುವಂತಹ ಅತ್ಯುನ್ನತ ಮತ್ತು ಗೌರವಾನ್ವಿತ ಪ್ರಶಸ್ತಿ ಇದಾಗಿದೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿಗಳು ಮತ್ತು ಕೃತಿಗಳ ಪರಿಚಯವನ್ನ ತಿಳ್ಕೊಂಡ್ವಿ. ಈಗ ಜ್ಞಾನ ತುಂಗ ವಿದ್ಯಾಲಯದಲ್ಲಿ 3ನೇ ತರಗತಿ ಓದ್ತಾ ಇರುವಂತಹ ಲೇಖನ ಒಂದು ಜನಪದ ಗೀತೆಯನ್ನ ಹಾಡ್ತಾರೆ, ಕೇಳೋಣ. ಬನ್ನಿ.
2: ನನ್ನ ಹೆಸರು ಲೇಖನ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಜನಪದ ಗೀತೆಯನ್ನು ಹೇಳುತ್ತಿದ್ದೇನೆ. ಕೂಸು ಇದ್ದ ಮನೆಗೆ ಬೀಸಣಿಗೆಯಾತಾಕ, ಕೂಸು ಕಂದಯ್ಯ ಒಳವರಗ, ಕೂಸು ಕಂದಯ್ಯ ಒಳವರಗ ಆಡಿದರ, ಬೀಸಣಿಗೆ ಗಾಳಿ ಸುಳಿದ್ಯಾವ, ಬೀಸಣಿಗೆ ಗಾಳಿ ಸುಳಿದ್ಯಾ.

0: ಹಾಲೂಸ್ ಸುರಿವಂದ ಚಂದಿಯ ಚಂದ್ರಮಣ ತಂದು ನಿಲಿಸಂದ ಚಂದ್ರಮಣ ತಂದು ನಿಲಿಸಂದ.
1: ಜಾನಪದ ಗೀತೆಯನ್ನ ಹಾಡಿದಂತಹ ಲೇಖನಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಜ್ಞಾನತುಂಗ ವಿದ್ಯಾಲಯದ 4ನೇ ತರಗತಿಯ ವಿದ್ಯಾರ್ಥಿಗಳು ಒಂದು ಕಿರು ನಾಟಕವನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ ಬನ್ನಿ.
2: ನನ್ನ ಹೆಸರು ತರುಣ್, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
3: ನನ್ನ ಹೆಸರು ಪ್ರೀತಮ್, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
4: ನನ್ನ ಹೆಸರು ಅನ್ವಿತಾ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
5: ನನ್ನ ಹೆಸರು ಧನ್ಯ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
2: ನಾವು ಕಿರು ನಾಟಕ ಮಾಡುತ್ತಿದ್ದೀವಿ. ಏ ಚಿಂಟು, ಬ್ಯಾಗ್ ಎತ್ತಿಡು ಮರೆಯ ಬೇಗ, ಇವತ್ತು ಸ್ಕೂಲ್ ಮುಗಿದ್ಮೇಲೆ ಗ್ರೌಂಡ್ ನಲ್ಲಿ 4th vs. 5th ಕ್ರಿಕೆಟ್ ಮ್ಯಾಚ್ ಇದೆ, ಹೋಗೋಣ.
3: ಓ ಅಪ್ಪು, ಓ ಇರೋಣ ಅಪ್ಪು, ಒಂದೇ ನಿಮಿಷ. ನಿನ್ನೆ ನೈಟ್ ಆಗಿದ ಇನ್ಸ್ಟ್ರೋಲಿಕ್ಸ್ಗೆ ಎಷ್ಟು ಲೆಕ್ಸ್ ಬಂದಿದೆ ಅಂತ ಚೆಕ್ ಮಾಡ್ತಿದ್ದೀನಿ. ಛೀ, 40 ಲಕ್ಷ ಅಷ್ಟೇ ಬಂದಿರೋದು ಮರೆಯ.
4: ಹೌದಾ ಮಿಸ್ಟರ್ ಯೂಟ್ಯೂಬರ್, ಬೆಳಗ್ಗೆ ಮಿಸ್ ಸೈನ್ಸ್ ಹೋಮರ್ ಕೇಳಿದಾಗ ಲೈಕ್ಸ್ ಬರಲೇ ಇಲ್ಲ, ಬೆತ್ತದ ಎಟ್ಟು ಮಾತ್ರ ಬಿತ್ತು, ನೆನಪಿದೆಯಾ?
3: ನಿನ್ಗೇನ್ ಗೊತ್ತು ಅನನ್ಯ, ಇವತ್ತು ನಾನು ಹೊಸ ಡೇಂಜರಸ್ ಚಾಲೆಂಜ್ ಮಾಡ್ತಿದ್ದೀನಿ. ನಾನು ನಮ್ಮ ಸ್ಕೂಲ್ ಗೇಟ್ ಮೇಲಿಂದ ಕೆಳಗೆ ಜಂಪ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡ್ತೀನಿ. ಫುಲ್ ಟ್ರೆಂಡಿಂಗ್ ಆಗ್ಬೇಕು ಇವತ್ತು.
2: ಹುಚ್ಚ ನೀನು ಚಿಂಟು, ಗೇಟ್ 10 ಅಡಿ ಎತ್ತರವಿದೆ. ಮಾರಯ್ಯ, ಕೆಳಗೆ ಬಿದ್ದರೆ ಕಾಲ್ ಮುರಿದುಕೊಂಡು ಮೆಗನ್ ಹಾಸ್ಪಿಟಲ್ಗೆ ಸೇರ್ತೀಯ ಅಷ್ಟೇ, ಬೇಡ ಕಣೋ. ಅಯ್ಯೋ ಚಿಂಟು, ಬಿದ್ಬಿಟ್ಯಾ?
3: ಅಯ್ಯೋ ಅಮ್ಮ, ಕಾಲು ಕಾಲು ಉಳುಕಿ ಹೋಯ್ತು ಕಣೋ. ಅಯ್ಯೋ ಅಮ್ಮ ಕಾಲು, ಯಾರು ಬನ್ನಿ ಎತ್ತಿ ನನ್ನನ್ನ. ಅಯ್ಯೋ ಅಮ್ಮ ಕಾಲು ಕಾಲು.
4: ನೋಡು ಅಪ್ಪು, ಹೇಳ್ದೆ ಅಲ್ವಾ ಕೇಳಲಿಲ್ಲ, ಬಿದ್ದು ಬಿಟ್ಟ ಚಿಂಟು. ನಿನ್ನ ಮೊಬೈಲ್ ಕೂಡ ಕೆಳಗೆ ಬಿದ್ದು ಸ್ಕ್ರೀನ್ ಪುಡಿ ಪುಡಿ ಆಗೋಯ್ತು ನೋಡು.
5: ಚಿಂಟು ಏನಿದು ಹುಚ್ಚಾಟ, ಮೊದಲು ಮೆಡಿಕಲ್ ರೂಮ್ಗೆ ಹೋಗಿ ಬ್ಯಾಂಡೇಜ್ ಹಾಕೋಣ, ನಡೆಯೋಕ್ಕಾಗುತ್ತಾ?
3: ಅಯ್ಯೋ ಅಮ್ಮ ಕಾಲು, ಸಿಕ್ಕಾಪಟ್ಟೆ ನೋವುತ್ತಿದೆ, ಮೊಬೈಲ್ ಕೂಡ ಹೋಯ್ತು, ನನ್ನ ವಿಡಿಯೋ ರೆಕಾರ್ಡ್ ಆಗಲೇ ಇಲ್ಲ.
4: ಚಿಂಟು 4ನೇ ಕ್ಲಾಸ್ನಲ್ಲಿ ಓದೋ ವಯಸ್ಸಿಗೆ ಈ ಮೊಬೈಲ್ ಫೇಕ್ ರೀಲ್ಸ್ ಹುಚ್ಚು ಯಾಕೆ ಬೇಕು ಹೇಳು? 4 ಜನ ಸ್ಕ್ರೀನ್ ಮೇಲೆ ಕೊಡುವ ಲೈಕ್ಸ್ಗಿಂತ ನಿನ್ನ ಜೊತೆ ಮೈದಾನದಲ್ಲಿ ಆಡೋ ಫ್ರೆಂಡ್ಸ್ ಕೊಡುವ ನಗು ನಿನಗೆ ಮುಖ್ಯ ಅಲ್ವಾ? ಆನ್ಲೈನಲ್ಲಿ ಫೇಕ್ ವೈರಲ್ ಆಗೋದ್ರಿಂದ ಆರೋಗ್ಯ ಹಾಳಾಗತ್ತೆ, ಹೊರತು ಜೀವನದಲ್ಲಿ ಏನೂ ಸಿಗೋಲ್ಲ. ಹೌದು, ಆನ್ಲೈನ್ ಗೇಮ್ಸ್ ಮತ್ತು ವಿಡಿಯೋ ಗೇಮ್ಸ್ಗಿಂತ ಗ್ರೌಂಡ್ ಗೇಮ್ನಲ್ಲೇ ರಿಯಲ್ ಮಜಾ ಇರೋದು.
3: ಸಾರಿ ಮಿಸ್, ತಪ್ಪಾಯ್ತು, ನಾನು ಮೊಬೈಲ್ನಲ್ಲೇ ಮುಳುಗಿ ರಿಯಲ್ ಲೈಫ್ ಮರ್ತು ಬಿಟ್ಟಿದ್ದೆ, ಇನ್ಮೇಲೆ ಯಾವತ್ತು ಈ ಥರ ಮಾಡಲ್ಲ ಮಿಸ್.
2: ಪರವಾಗಿಲ್ಲ ಬಿಡು ಚಿಂಟು, ಮೊದಲು ನಿನ್ನ ಕಾಲ್ ಗುಣವಾಗಲಿ, ಆಮೇಲೆ ನಾವೆಲ್ಲ ಸರಿ ರಿಯಲ್ ಕ್ರಿಕೆಟ್ ಆಡೋಣ, ಆಯ್ತಾ?
3: ಡನ್ ಅಪ್ಪು, ಇನ್ಮೇಲೆ ಸ್ಕ್ರೀನ್ ಆಫ್, ಫ್ರೆಂಡ್ಶಿಪ್ ಆನ್.
4: ಮಕ್ಕಳೇ ಕೇಳಿಸಿಕೊಂಡ್ರ, ಮೊಬೈಲ್ ಪರದೆಯ ಮೇಲಿನ ನಕಲಿ ಹೊಗಳಿಕೆ ಮತ್ತು ಅಪಾಯಕಾರಿ ಚಾಲೆಂಜ್ಗಳಿಗಿಂತ ನಿಜ ಜೀವನದ ಸ್ನೇಹ, ಶಿಕ್ಷಣ ಹಾಗೂ ದೈಹಿಕ ಆಟೋಟಗಳೇ ಅಮೂಲ್ಯ.
6: ನಾವೆಲ್ಲ ಮೊಬೈಲಿಂದ ದೂರ ಇರೋಣ, ಕಲಿಕೆಗೆ ಹೆಚ್ಚು ಒತ್ತು ಕೊಡೋಣ.
1: ಮಕ್ಕಳು ಅತಿಯಾದ ಮೊಬೈಲ್ ಗೇಮ್ಗಳನ್ನ ಆಡುವುದರಿಂದ ಅದರಿಂದ ಆಗುವಂತಹ ದುಷ್ಪರಿಣಾಮದ ಕುರಿತು ಒಂದು ಕಿರು ನಾಟಕವನ್ನ ಪ್ರಸ್ತುತಪಡಿಸಿದಂತ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ, ಇಂದಿನ ಕಾಲದಲ್ಲಿ ಅತಿಯಾದಂತಹ ಮೊಬೈಲ್ ಬಳಕೆ ಇರ್ಬೋದು, ಮೊಬೈಲ್ ಗೇಮ್ಗಳನ್ನ ಮಕ್ಕಳು ಆಡ್ತಾ ಇರ್ತಾರೆ, ಇದರಿಂದ ಅವರ ದೈಹಿಕ ಮಾನಸಿಕ ಹಾಗೆ ಸಾಮಾಜಿಕ ಬೆಳವಣಿಗೆ ಮೇಲೆ ಹಲವು ರೀತಿಯ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಅವರ ದೃಷ್ಟಿದೋಷದ ಇರ್ಬೋದು, ದೈಹಿಕ ಸಮಸ್ಯೆಗಳು ಉಂಟಾಗುತ್ತೆ, ಮಾನಸಿಕ ಒತ್ತಡ, ಸಿಟ್ಟು, ಏಕಾಗ್ರತೆಯ ಕೊರತೆ, ನಿದ್ರಾಹೀನತೆ. ಜೊತೆಗೆ ಇಂತಹ ಆನ್ಲೈನ್ ಗೇಮ್ಗಳಿಂದ ಮಕ್ಕಳು ತಮ್ಮನ್ನೇ ತಾವು ಅಪಾಯಕ್ಕೆ ಒಡ್ಕೊಳ್ತಾರೆ. ಆದಷ್ಟು ಮಕ್ಕಳನ್ನ ಮೊಬೈಲ್ ಇಂದ ದೂರ ಇಡುವಂತಹ ಪ್ರಯತ್ನವನ್ನ ನಾವೆಲ್ಲ ಪೋಷಕರು ಮಾಡೋಣ ಅಂತ ಹೇಳ್ತಾ, ಈ ಮೊಬೈಲ್ ಕುರಿತಾದಂತಹ ಮೊಬೈಲ್ ಗೇಮ್ನ ಕುರಿತಾದಂತಹ ಒಂದು ಕಿರು ನಾಟಕವನ್ನ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ರು, ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಇದೇ ಶಾಲೆಯಲ್ಲಿ 5ನೇ ತರಗತಿ ಓದ್ತಾ ಇರುವಂತಹ ರೋಹಿತ್ HJ ಇವರು ಪರಿಸರದ ಕುರಿತಾದಂತಹ ಒಂದು ಪರಿಸರ ಪರಿಚಯವನ್ನ ಮಾಡಿಕೊಡ್ತಾರೆ, ಕೇಳೋಣ ಬನ್ನಿ.
7: ನನ್ನ ಹೆಸರು ರೋಹಿತ್ HJ, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಜ್ಞಾನತುಂಗ ವಿದ್ಯಾಲಯ ಗಾಜನೂರು. ವಿಷಯ ಪರಿಸರದ ಪರಿಚಯದ ಬಗ್ಗೆ ಮಾತನಾಡುತ್ತಿದ್ದೇನೆ, ಅಂದರೆ ವಿವಿಧ ರೀತಿಯಲ್ಲಿ ಪರಿಸರವನ್ನು ಅರ್ಥೈಸುತ್ತೇನೆ. ನಾವು ಮತ್ತು ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿನ ಗಾಳಿ, ನೀರು, ಕಲ್ಲು, ಮಣ್ಣು, ಶಬ್ದ, ಬೆಳಕು, ಪ್ರಾಣಿ, ಪಕ್ಷಿ, ಚರಾಚರ ವಸ್ತುಗಳನ್ನು ಪರಿಸರವೆಂದು ಕರೆಯಬಹುದು. ಹಾಗೆಯೇ ಎಲ್ಲ ಜೀವಿಗಳು, ಜೈವಿಕ ವಸ್ತುಗಳು ವಾಸಿಸುವ ಸುತ್ತಲಿನ ಸನ್ನಿವೇಶವನ್ನು ಪರಿಸರ ಎಂದು ಕರೆಯುತ್ತೇವೆ. ಸೊ ಒಟ್ಟಾರೆ ನಾವು ವಾಸಿಸುವ ಸುತ್ತಲಿನ ವಾತಾವರಣದಲ್ಲಿನ ಗಾಳಿ, ನೀರು, ಕಲ್ಲು, ಮಣ್ಣು, ಶಬ್ದ, ಬೆಳಕು ಮತ್ತಿತರ ಅಂಶಗಳನ್ನು ಪರಿಸರವೆಂದು ಕರೆಯಬಹುದು. ಹೀಗಾಗಿ ಪ್ರತಿ ವರ್ಷ ಜೂನ್ 5ರಂದು ಪರಿಸರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಮಾನವನ ಜೀವನಕ್ಕೆ ಅತ್ಯಂತ ಪ್ರಮುಖವಾದದ್ದು ಪರಿಸರ. ನಮಗೆ ಬೇಕಾದ ನೀರು, ಗಾಳಿ, ಕಲ್ಲು, ಮಣ್ಣು ಇತ್ಯಾದಿಗಳು ಪರಿಸರದಿಂದಲೇ ಸಿಗುತ್ತವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾನವನ ದುರ್ಬುದ್ಧಿಯಿಂದ ಪರಿಸರ ಮಾಲಿನ್ಯ ಹೆಚ್ಚುತ್ತಿದೆ. ಪರಿಸರ ಮಾಲಿನ್ಯ ಎಂದರೆ ಪ್ರಕೃತಿಯ ನೈಸರ್ಗಿಕ ಸಂಪತ್ತು

0: ಕಾಡಿನ ಹಸಿರು ನಮ್ಮೆಲ್ಲರ ಉಸಿರು, ಪರಿಸರ ಉಳಿಸಿ ಭೂಮಿಯನ್ನು ಕಾಪಾಡಿ ಎಂಬ ಸಂದೇಶವನ್ನು ಎಲ್ಲರೂ ಪಾಲಿಸಬೇಕು ಎಂದು ಹೇಳುತ್ತಾ ಇಷ್ಟು ಹೇಳು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
1: ಪರಿಸರವನ್ನ ಚೆನ್ನಾಗಿಟ್ಕೋಬೇಕು, ಪರಿಸರವನ್ನ ರಕ್ಷಣೆಯನ್ನ ಮಾಡಬೇಕು ಎಂಬ ವಿಚಾರದ ಕುರಿತು ಮಾತನಾಡಿದಂತಹ ರೋಹಿತ್ಗೆ ಧನ್ಯವಾದಗಳನ್ನ ಹೇಳ್ತಾ, ಸ್ನೇಹಿತರೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಮಾತಿನಂತೆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಪರಿಸರವನ್ನ ರಕ್ಷಣೆಯನ್ನ ಮಾಡಬೇಕು, ಪರಿಸರ ಪ್ರಜ್ಞೆಯನ್ನ ಪರಿಸರದ ಬಗ್ಗೆ ಪ್ರೀತಿಯನ್ನ ಬೆಳೆಸಿದ್ರೆ ಮಕ್ಕಳು ಪರಿಸರವನ್ನ ಸಂರಕ್ಷಣೆಯನ್ನ ಮಾಡ್ತಾರೆ, ಪರಿಸರವನ್ನ ಉಳಿಸಿ ಬೆಳೆಸ್ತಾರೆ. ಇಂತಹ ಪರಿಸರದ ಕುರಿತು ಮಾತಾಡದಂತಹ ರೋಹಿತ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಇದೇ ರೀತಿ ಗಾಜನೂರಿನ ಜ್ಞಾನತುಂಗ ವಿದ್ಯಾಲಯದ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನು ಆಲಿಸೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗಾಜನೂರಿನ ಜ್ಞಾನತುಂಗ ವಿದ್ಯಾಲಯದ ಮಕ್ಕಳ ಕಾರ್ಯಕ್ರಮವನ್ನ ಆಲಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಇದೇ ಶಾಲೆಯಲ್ಲಿ ಓದ್ತಾ ಇರುವಂತಹ ಆದ್ಯ, ಇವರು ಕವಿ ಪರಿಚಯವನ್ನ ಮಾಡ್ಕೊಡ್ತಾರೆ. ಯಾವ ಕವಿಯ ಪರಿಚಯವನ್ನ ಮಾಡ್ಕೊಡ್ತಾರೆ ಅಂತ ಕೇಳೋಣ, ಬನ್ನಿ.
4: ನನ್ನ ಹೆಸರು ಆದ್ಯ, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಜ್ಞಾನ ತುಂಗ ವಿದ್ಯಾಲಯ. ವಿಷಯ ಡಾಕ್ಟರ್ ಎಂ ಗೋವಿಂದಪ್ಪರವರ ಜೀವನ ಚರಿತ್ರೆ. ರಾಷ್ಟ್ರಕವಿ ಡಾಕ್ಟರ್ ಎಂ ಗೋವಿಂದಪ್ಪರವರು ಕ್ರಿಸ್ತ ಶಕ 1883 March 23 ಕಾಸರಗೋಡು ಮಂಜೇಶ್ವರದಲ್ಲಿ ಜನಿಸಿದರು. ತಂದೆ ತಿಮ್ಮಪ್ಪ, ತಾಯಿ ದೇವಕಿಯಮ್ಮ. ಇವರದು ತುಂಬು ಕುಟುಂಬ. ಒಟ್ಟು 7 ಮಕ್ಕಳು. ಇವರೇ ಮೊದಲಿಗರು. ಇವರು ಪ್ರಾಥಮಿಕ ಹಾಗೂ ಪದವಿ ಪೂರ್ವ ಶಿಕ್ಷಣ ಮಂಗಳೂರಿನಲ್ಲೇ ನಡೆಯಿತು. ಬಿಎ ವಿದ್ಯಾಭ್ಯಾಸ ಚೆನ್ನೈನಲ್ಲಿ ಓದುತ್ತಿರುವಾಗ ಡಾಕ್ಟರ್ ಎಸ್ ರಾಧಾಕೃಷ್ಣನ್ರವರು ಇವರ ಸಹಪಾಠಿಯಾಗಿದ್ದರು. ಇವರಿಗೆ ಚಿಕ್ಕ ವಯಸ್ಸಿನಲ್ಲೇ ಕೃಷ್ಣಾಬಾಯಿ ಎನ್ನುವರ ಜೊತೆ ವಿವಾಹವಾಯಿತು. ಇವರಿಗೆ ಓದಿನಲ್ಲಿ ಬಹಳ ಆಸಕ್ತಿ ಇತ್ತು. ಬಿಎ ಕೊನೆಯ ವರ್ಷ ಪರೀಕ್ಷೆ ನಡೆಯುವಾಗಲೇ ಇವರ ತಂದೆ ಅನಾರೋಗ್ಯದಿಂದ ಮರಣವನ್ನು ಹೊಂದಿದ ಕಾರಣ ಇವರಿಗೆ ಪರೀಕ್ಷೆಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಇವರು ಬರೆದ ಒಂದು ಪರೀಕ್ಷೆ ಇಂಗ್ಲಿಷ್ ವಿಷಯ. ಅದೇ ಇಂಗ್ಲಿಷ್ನಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದರಿಂದ ವಿಶ್ವವಿದ್ಯಾಲಯದಿಂದ ಸುವರ್ಣ ಪದಕವನ್ನು ಬಹುಮಾನವಾಗಿ ನೀಡಿದ್ದರು. ಇವರು ಪ್ರತಿದಿನವೂ ಅಧ್ಯಯನ, ಬರವಣಿಗೆ, ಚರ್ಚೆ, ವಿಚಾರ ವಿನಿಮಯ, ಪಾತ್ರೋತ್ತರ, ಕಾವ್ಯ ಮತ್ತು ಸಂಶೋಧನೆಯ ಕುರಿತಾಗಿಯೂ ಹಗಲಿರುಳು ಚಿಂತನೆ ಮಾಡಿದರು. ದೇಶ ವಿದೇಶದ 33 ಭಾಷೆಗಳು ಬಲ್ಲವರಾಗಿದ್ದರು. ಕನ್ನಡ, ತುಳು, ಗುಜರಾತಿ, ಒರಿಯಾ, ಮಲಯಾಳಂ, ಪ್ರಾಕೃತ, ಪಾಳಿ ಇನ್ನು ಅನೇಕ ಭಾಷೆಯಲ್ಲಿ ಪರಿಣಿತರಾಗಿದ್ದರು. ಹಾಗಾದರೆ ಇವರ ಕೃತಿಗಳಿಗೆ ಬಂದಾಗ ಹೆಬ್ಬಿರಳು, ಚಿತ್ರಭಾನು, ಪಾರ್ಶ್ವನಾಥ, ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಆದ್ದರಿಂದ ಇವರು ಕವನ ಸಂಕಲನಗಳು, ಖಂಡ ಕಾವ್ಯಗಳು, ನಾಟಕಗಳು, ಪ್ರಬಂಧ, ಇತರೆ ಕೃತಿಗಳನ್ನು ರಚಿಸಿ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಹಾಗಾಗಿ 1949 ಮದ್ರಾಸ್ ಸರ್ಕಾರ ರಾಷ್ಟ್ರಕವಿ ಎಂಬ ಬಿರುದು ನೀಡಿ ಗೌರವಿಸಿತು. ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಹೆಗ್ಗಳಿಕೆಗೆ ಪಾತ್ರರಾದವರು. ಆದರೆ ಇವರು ಕ್ರಿಸ್ತ ಶಕ 1963 September 6 ಪ್ರಕೃತಿಯ ಮಡಿಲಿನಲ್ಲಿ ಲೀನವಾದರು. ಧನ್ಯವಾದಗಳು.
1: ಕವಿ ಗೋವಿಂದಪ್ಪಯ್ಯವರ ಪರಿಚಯವನ್ನ ತಿಳಿಸ್ಕೊಟ್ಟಂತ ಆದ್ಯಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಜ್ಞಾನತುಂಗ ವಿದ್ಯಾಲಯದಲ್ಲಿ 2ನೇ ತರಗತಿ ಓದ್ತಾ ಇರುವಂತಹ ರಿತಿಕಾ ಇವರೊಂದು ಕಥೆಯನ್ನ ಹೇಳ್ತಾರಂತೆ. ಯಾವ ಕಥೆಯನ್ನ ಹೇಳ್ತಾರೆ ರಿತಿಕಾ ಅಂತ ಕೇಳೋಣ, ಬನ್ನಿ.
5: ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ರಿತಿಕಾ, ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಂತ್ರಿಕ ಮೀನು ಕತೆ ಹೇಳುತ್ತೇನೆ. ಒಂದು ಊರಲ್ಲಿ ಒಬ್ಬ ಬೆಸ್ತ ಮತ್ತು ಅವರ ಹೆಂಡತಿ ವಾಸಿಸುತ್ತಿದ್ದರು. ಆಗ ಬೆಸ್ತ ಸಮುದ್ರ ತೀರಕ್ಕೆ ಹೋಗಿ ಒಂದು ಚಿನ್ನದ ಮೀನು ಕಾಣಿಸಿತು. ಬಲೆ ಹಾಕಿದಾಗ ಆ ಚಿನ್ನದ

0: ನೀನು ಸಿಕ್ಕಿತು. ಆ ಮೀನು ನನ್ನನ್ನು ಬಿಟ್ಟು ಬಿಡು, ನನ್ನನ್ನು ಬಿಟ್ಟು ಬಿಡು ಎಂದಿತ್ತು. ಆಗ ಅವನು ಬಿಟ್ಟು ಅವನು ಮನೆ ಹೋಗಿದಾಗ ಅವನ ಹೆಂಡತಿಗೆ ಮಾಂತ್ರಿಕ ಮೀನು ಬಗ್ಗೆ ಹೇಳಿದನು. ಈ ಮೀನು ಮಾತಾಡುತ್ತದೆ ಎಂದು ಆಶ್ಚರ್ಯಪಟ್ಟಳು. ಆಗ ಅವಳು ನನಗೆ ಒಂದು ಮನೆ ಬೇಕು ಎಂದಳು. ಆಗ ಆ ಬೆಸ್ತ ಸಮುದ್ರ ತೀರಕ್ಕೆ ಹೋಗಿ, ಓ ಮಾಂತ್ರಿಕ ಮೀನೆ, ಓ ಮಾಂತ್ರಿಕ ಮೀನೆ, ನನ್ನ ಹೆಂಡತಿಗೆ ಒಂದು ಮನೆ ಬೇಕು ಎಂದಳು. ನಿನ್ನ ಗುಡಿಸಲಿಗೆ ಹೋಗಿ ನೋಡು ಎಂದಿತ್ತು. ಆಗ ಅವನು ಹೋಗಿ ನೋಡಿದಾಗ ಈ ಮನೆ ಎಷ್ಟು ಸುಂದರವಾಗಿದೆ ಎಂದು ಆಶ್ಚರ್ಯ ಪಟ್ಟನು. ಒಂದು ದಿನಗಳ ನಂತರ ಅವಳು ಅವನ ಗಂಡನ ಹತ್ತಿರ ಹೋಗಿ ನನಗೆ ಒಂದು ಮನೆ ಬೇಕು ಎಂದಳು. ಆಗ ಅವನು ಸಮುದ್ರ ತೀರಕ್ಕೆ ಹೋಗಿ, ಓ ಮಾಂತ್ರಿಕ ಮೀನೆ, ಓ ಮಾಂತ್ರಿಕ ಮೀನೆ, ನನ್ನ ಹೆಂಡತಿಗೆ ಒಂದು ಅರಮನೆ ಬೇಕು ಎಂದಳು. ನನ್ನ ಮನೆಯ ಹೋಗಿ ನೋಡು ಎಂದಿತ್ತು. ಆಗ ಅವನು ಹೋಗಿ ನೋಡಿದಾಗ ಅವನ ಹೆಂಡತಿಗೆ ಮನಸ್ಸಿನಲ್ಲಿ ಒಂದು ದುರಾಸೆ ಉಂಟಾಯಿತು. ಸ್ವಲ್ಪ ದಿನಗಳ ನಂತರ ಅವಳು ಅವನ ಗಂಡನ ಹತ್ತಿರ ಹೋಗಿ ನಾನು ಸೂರ್ಯನಿಗೆ ಮತ್ತು ಚಂದ್ರನಿಗೆ ಒಡತಿ ಆಗಬೇಕು ಎಂದಳು. ಆಗ ಅವನು ಸಮುದ್ರ ತೀರಕ್ಕೆ ಹೋಗಿ, ಓ ಮಾಂತ್ರಿಕ ಮೀನೆ, ಓ ಮಾಂತ್ರಿಕ ಮೀನೆ, ನನ್ನ ಹೆಂಡತಿಗೆ ಸೂರ್ಯನಿಗೆ ಮತ್ತು ಚಂದ್ರನಿಗೆ ಒಡತಿ ಆಗಬೇಕು ಎಂದಳು. ಆಗ ಮಾಂತ್ರಿಕ ಮೀನಿಗೆ ಸಿಟ್ಟು ಬಂದಿತ್ತು. ಆಗ ನಿನ್ನ ಮನೆಗೆ ಹೋಗಿ ನೋಡು ಎಂದಿತ್ತು. ಆಗ ಅವಳು ಮುಂಚೆ ಇರುವ ಗುಡಿಸಿನಲ್ಲಿ ಅಳುತ್ತಾ ಇದ್ದಳು. ಇದರ ನೀತಿ ಅತಿ ಆಸೆ ಗತಿಗೇಡು. ಧನ್ಯವಾದಗಳು.
1: ಅತಿ ಆಸೆ ಗತಿಗೇಡು ಎಂಬ ನೀತಿಯನ್ನ ಹೊಂದಿರುವಂತಹ ಕಥೆಯನ್ನ ತುಂಬಾ ಚಂದ ಹೇಳಿದಂತಹ ರಿತಿಕಾಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಇದೇ ಶಾಲೆಯಲ್ಲಿ ಓದ್ತಾ ಇರುವಂತಹ ತನ್ಮಯ್ ಪಾಟೀಲ್ ಇವರು ಕವಿ ಪರಿಚಯ ಹೇಳ್ತಾರೆ, ಕೇಳೋಣ ಬನ್ನಿ.
2: ನನ್ನ ಹೆಸರು ತನ್ಮಯ್ ಪಾಟೀಲ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಜ್ಞಾನತುಂಗ ವಿದ್ಯಾಲಯ. ನಾನು ಕವಿ ಪರಿಚಯವನ್ನು ಮಾಡಿಕೊಡುತ್ತಿದ್ದೇನೆ, ಮಸ್ತಿ ವೆಂಕಟೇಶ್ ಅಯ್ಯಂಗಾರ್. ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಣ್ಣ ಕಥೆಗಳ ಜನಕರೆಂದೇ ಖ್ಯಾತಿ ಪಡೆದಿರುವ ಹಾಗೂ ಶ್ರೀನಿವಾಸ ಎಂಬ ಕಾವ್ಯನಾಮದಿಂದ ಹೆಸರಾದ ಮಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಸ್ತಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ಇಂಗ್ಲಿಷ್ MA ಪದವಿ ಪಡೆದು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದರು. ಅಸಿಸ್ಟೆಂಟ್ ಕಮಿಷನರ್ ಆಗಿ ರಾಜ್ಯದ ವಿವಿಧೆಡೆ ಸೇವೆ ಸಲ್ಲಿಸಿದರು. ಇವರು ಗೌತಮಿ ಹೇಳಿದ ಕತೆ, ಸಾರಿಪುತ್ರನ ಕೊನೆಯ ದಿನಗಳು, ಕುಚೇಲನ ಭಾಗ್ಯ ಮೊದಲಾದ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ. ಚಿಕ್ಕವಿ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಧನ್ಯವಾದಗಳು.
1: ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಪರಿಚಯವನ್ನ ತಿಳಿಸಿಕೊಟ್ಟಂತಹ ತನ್ಮಯ್ ಪಾಟೀಲ್ಗೆ ಧನ್ಯವಾದಗಳನ್ನ ಹೇಳ್ತಾ, ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದಲ್ಲಿ ಗಾಜನೂರಿನ ಜ್ಞಾನತುಂಗ ವಿದ್ಯಾಲಯದ ಮಕ್ಕಳಿಂದ ಕಾರ್ಯಕ್ರಮವನ್ನ ಕೇಳಿದ್ವಿ. ಈ ಕಾರ್ಯಕ್ರಮವನ್ನ ಮಾಡಲು ಸಹಕರಿಸಿದಂತಹ ಶಾಲೆಯ ಮುಖ್ಯಸ್ಥರಾದ ವೇಮರೆಡ್ಡಿ ಸರ್ಗೆ, ಹಾಗೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಭಾವನಾ ಮೇಡಮ್ ಅವರಿಗೆ, ಸುನಿಲ್ ಸರ್ಗಿರ್ಬೋದು, ಎಲ್ಲ ಶಿಕ್ಷಕ ವರ್ಗದವರಿಗೆ, ಜೊತೆಗೆ ಎಲ್ಲ ಮಕ್ಕಳಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ, ಸ್ನೇಹಿತರೆ, ಒಂದು ಶಾಲೆಯನ್ನ ನಡೆಸೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಯಾಕೆಂದ್ರೆ ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಯನ್ನ ತೆರೆದು ಆ ಶಾಲೆ ಕೇವಲ ಪಠ್ಯಕ್ಕಷ್ಟೇ ಅಲ್ಲದೆ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ತರಬೇತಿಯನ್ನ ನೀಡ್ತಾ, ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾದಂತಹ ತಯಾರಿ ನಡೆಸುವಂತಹ ಒಂದು ವ್ಯವಸ್ಥೆ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲ ಎಂಬುದನ್ನ ಮನಗಂಡಂತಹ ಶ್ರೀತಾ ವೇಮರೆಡ್ಡಿ ಸರ್ ಅವರು ಮಕ್ಕಳಿಗೋಸ್ಕರ ಈ ರೀತಿಯ ಶಾಲೆಯನ್ನ ತೆರೆಯುವ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ಮಾಡಬೇಕು, ಆ ಮೂಲಕ ಗ್ರಾಮೀಣ ಪ್ರತಿಭೆಗಳು ಅರಳಿಕೆ ಒಂದು ಕಾರಣ ಆಗಬೇಕು ಎನ್ನುವ ಉದ್ದೇಶದಿಂದ ಈ ಶಾಲೆಯನ್ನ ಜ್ಞಾನತುಂಗ ವಿದ್ಯಾಲಯ ಶಾಲೆಯನ್ನ ತೆರೀತಾರೆ. ಆ ಮೂಲಕ ಸಾವಿರಾರು ಮಕ್ಕಳ ಜೀವನಕ್ಕೆ ಬೆಳಕಾದಂತಹ ಈ ಶಾಲೆ, ಜೊತೆಗೆ ವೇಮರೆಡ್ಡಿ ಸರ್ ಅವರು ಹೇಳುವಂತೆ ಈ ಶಾಲೆಯಲ್ಲಿ ಕಲಿತಂತಹ ಸಾಕಷ್ಟು ವಿದ್ಯಾರ್ಥಿಗಳು ವಿದೇಶದಲ್ಲಿದ್ದಾರೆ, ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಯನ್ನ ಅಲಂಕರಿಸಿದ್ದಾರೆ. ಆ ಒಂದು ಖುಷಿಯೇ ನಮ್ಗೆ ಈ ಶಾಲೆಯನ್ನ ತೆರೆದಿದ್ದಕ್ಕೆ ಸಾರ್ಥಕ ಮನೋಭಾವ ಇದೆ, ಜೊತೆಗೆ ಸಾಕಷ್ಟು ಮಕ್ಕಳ ಭವಿಷ್ಯವನ್ನ ಕಟ್ಕೊಳ್ಳೋದಕ್ಕೆ ಜ್ಞಾನತುಂಗ ಶಾಲೆ ಕಾರಣವಾಗಿದೆ ಎಂಬ ಒಂದು ಖುಷಿ ನಮಗಿದೆ, ಅದಷ್ಟೇ ಸಾಕು. ಅದರಿಂದ ನಾವು ನಮ್ಮ ಕೈಲಾದಷ್ಟು ವರ್ಷ ಈ ಶಾಲೆಯನ್ನ ನಡೆಸ್ಕೊಂಡು ಹೋಗ್ತೀವಿ. ಮಕ್ಕಳ ಉಜ್ವಲ ಭವಿಷ್ಯವನ್ನ ರೂಪಿಸೋದಕ್ಕೆ ಜ್ಞಾನತುಂಗ ಶಾಲೆ ಯಾವತ್ತೂ ಕೂಡ ರೆಡಿಯಾಗಿದೆ, ಸಿದ್ಧವಾಗಿದೆ ಅಂತ ಹೇಳುವಂತ ಈ ದಂಪತಿಗಳ ಬಗ್ಗೆ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಜೊತೆಗೆ ಇವರಿಗೆ ಸಾಥ್ ನೀಡಲು ಅಲ್ಲಿರುವಂತಹ ಎಲ್ಲ ಶಿಕ್ಷಕ ವರ್ಗದವರು ಕೂಡ ಇವರಿಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನ ಕೊಡುವುದರ ಜೊತೆಗೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸ್ತಾ ಇರುವಂತಹ ಜ್ಞಾನತುಂಗ ವಿದ್ಯಾಲಯದ ಎಲ್ಲ ಶಿಕ್ಷಕ ವರ್ಗದವರಿಗೆ ಹಾಗೆ ಆಡಳಿತ ಮಂಡಳಿ ಕೂಡ ಈ ಸಂದರ್ಭದಲ್ಲಿ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು, ನೋಡೋದಕ್ಕೆ ಭಯ ಆಯ್ತು. ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-309-0309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
4: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
5: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
0: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರ೿ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: SSLC ಮುಗಿಸಿರೋ ಹೆಣ್ಣು ಮಕ್ಕಳು ಮೆಡಿಕಲ್ ಫೀಲ್ಡ್ ನಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಇಲ್ಲಿದೆ ಬಂಗಾರದಂತ ಅವಕಾಶ.
8: ಹೌದು, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ತಿನ ಮಾನ್ಯತೆ ಪಡೆದ ಶಿವಮೊಗ್ಗದ ಮಾನಸ ಟ್ರಸ್ಟ್ನಿಂದ 2 ವರ್ಷಗಳ ಪೇಷಂಟ್ ಕೇರಿಂಗ್ ಹಾಗೂ ನರ್ಸಿಂಗ್ ಅಸಿಸ್ಟೆಂಟ್ ವೃತ್ತಿ ಕೌಶಲ್ಯ ಕೋರ್ಸ್ಗೆ ಪ್ರವೇಶ ಆರಂಭವಾಗಿದೆ.
3: ಎಲ್ಲಾ ವರ್ಗದ ವಿದ್ಯಾರ್ಥಿನಿಯರಿಗೂ ಇಲ್ಲಿ ಓದಲು ಸಮಾನ ಅವಕಾಶವಿದ್ದು, ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷ ಆದ್ಯತೆ ನೀಡಲಾಗುವುದು. ಉಚಿತ ಊಟ, ಹಾಸ್ಟೆಲ್ ವ್ಯವಸ್ಥೆ ಹಾಗೂ ಕೋರ್ಸ್ ಮುಗಿಯುವವರೆಗೂ ಸ್ಟೈಫಂಡ್ ಕೂಡ ಲಭ್ಯ.
8: ಕೋರ್ಸ್ ಮುಗಿದ ತಕ್ಷಣ ಕೈತುಂಬಾ ಸಂಬಳ ನೀಡುವ ಉದ್ಯೋಗಾವಕಾಶಗಳು ನಿಮ್ಮ ಕೈಯಲ್ಲಿರಲಿವೆ.
3: ಪ್ರವೇಶಕ್ಕೆ ಕೇವಲ 15 ದಿನಗಳಷ್ಟೇ ಬಾಕಿ. ಪೋಷಕರೇ, ನಿಮ್ಮ ಮಗಳ ಭವಿಷ್ಯಕ್ಕೆ ಹಿಂದೆ ಭದ್ರ ಬುನಾದಿ ಹಾಕಿ.
8: ಭೇಟಿ ನೀಡಿ ಮಾನಸ ನರ್ಸಿಂಗ್ ಹೋಮ್, ಶಿವಮೊಗ್ಗ. ಕಾಂಟ್ಯಾಕ್ಟ್ 9448288489. ಸಂಖ್ಯೆ ಮತ್ತೊಮ್ಮೆ 9448288489.

0: ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗೆ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
1: ಏನು, ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಭಾನುವಾರದ ಸ್ಪೆಷಲ್ ಕಾರ್ಯಕ್ರಮ ಮಧುರ ಗಾನ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮಧುರ ಗಾನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈ ದಿನದ ಮಧುರ ಗಾನ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ, ಕವಿಗಳ ಸಾಹಿತ್ಯದಲ್ಲಿ ಮೂಡಿ ಬಂದಂತಹ ನಿಮ್ಮ ನೆಚ್ಚಿನ ಚಲನಚಿತ್ರ ಗೀತೆಗಳನ್ನು ಹಾಡ್ಬೋದು ಸ್ನೇಹಿತರೆ. ಸೊ ಸಾಕಷ್ಟು ಕವಿ ಪುಂಗವರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಬರವಣಿಗೆಯ ಮೂಲಕ, ಪ್ರಸಿದ್ಧ ಗ್ರಂಥಗಳ ಮೂಲಕ ಕಾದಂಬರಿಗಳನ್ನು ಬರೆದಿದ್ದಾರೆ, ಕತೆ ಕವನ ಲೇಖನಗಳನ್ನು ಬರೆದಿದ್ದಾರೆ. ಸಾಕಷ್ಟು ಕವಿಗಳು ಬರೆದಿರುವಂಥ ಕತೆಗಳು ಸಿನಿಮಾಗಳು ಕೂಡ ಆಗಿವೆ. ಹಾಗೆ ಅವರ ಒಂದು ಸಾಹಿತ್ಯದಲ್ಲಿ ಮೂಡಿ ಬಂದಂತಹ ಗೀತೆಗಳು ಪ್ರಸಿದ್ಧಿಯನ್ನು ಪಡೆದಿವೆ ಕೂಡ. ಸೊ ಕುವೆಂಪು ಅವರು ಇರ್ಬೋದು, ಸಿದ್ದಲಿಂಗಯ್ಯ, ಕೆ ಎಸ್ ನರಸಿಂಹಸ್ವಾಮಿ ಅವರು, ಗೋಪಾಲಕೃಷ್ಣ ಅಡಿಗರು, ಪುರಂದರದಾಸರು, ಮೂಗುರು ಮಲ್ಲಪ್ಪ ಅವರು, ಜಿ ಎಸ್ ಎಸ್ ಶಿವರುದ್ರಪ್ಪ ಅವರು, ದೊಡ್ಡರಂಗೇಗೌಡರವರು, ಬೇಂದ್ರೆಯವರು, ಮಾಸ್ತಿಯವರ ಒಂದು ಬರವಣಿಗೆಯಲ್ಲಿ ಮೂಡಿ ಬಂದಂತಹ ಪ್ರಸಿದ್ಧ ಗೀತೆಗಳು ಸಾಕಷ್ಟು ಇವೆ. ಈ ದಿನ ಚಲನಚಿತ್ರ ಗೀತೆಗಳಿಗೆ ನಮ್ಮ ಕವಿ ಪುಂಗವರು ಕೊಟ್ಟಂತಹ ಸಾಹಿತ್ಯದ ಮೂಲಕ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಚಲನಚಿತ್ರ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ನೀವು ಮಧುರ ಗಾನ ಕಾರ್ಯಕ್ರಮದಲ್ಲಿ ಹಾಡ್ಬೋದು. ಸೊ ಹಾಗೆ ಹಬ್ಬದ ತಯಾರಿ ಕೂಡ ನಡೆಸ್ತಾ ಇರ್ತೀರಾ. ನಾಳೆ ಗೌರಿ ಗಣೇಶ ಇಬ್ಬರು, ತಾಯಿ ಮಗ ಒಟ್ಟೊಟ್ಟಿಗೆ ಎಲ್ಲರ ಮನೆಗೂ ಕೂಡ ಆಗಮನ ಮಾಡ್ತಾ ಇದ್ದಾರೆ ಅಲ್ವಾ. ಹಬ್ಬದ ಖುಷಿಯ ಜೊತೆ ಜೊತೆಗೆ ಈ ದಿನ ಮಧುರ ಗಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತಷ್ಟು ಈ ದಿನವನ್ನು ಖುಷಿಯಾಗಿರಿಸ್ಕೊಳ್ಳಿ ಅಂತ ಹೇಳ್ತಾ, ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುನ್ನ, ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ, ಹಾಗೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳುವಂಥ ಎಲ್ರಿಗೂ ಕೂಡ ಸಮಸ್ತ ಕನ್ನಡ ನಾಡಿನ ಜನತೆಯ ವತಿಯಿಂದ, ಜೊತೆಗೆ ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆ ಸ್ನೇಹಿತರೆ, ಮತ್ತೊಂದು ವಿಷಯ ಏನಪ್ಪ ಅಂದರೆ, ನಿನ್ನೆ ನನ್ನ ಹುಟ್ಟುಹಬ್ಬ ಕೂಡ ಆಯಿತು. ಸಾಕಷ್ಟು ನಮ್ಮನ್ನೆಲ್ಲ ಪ್ರೀತಿಯ ಕೇಳುಗರು ಎಲ್ಲರೂ ಕೂಡ ವಿಶ್ ಮಾಡಿದ್ದೀರಿ. ನಿಮ್ಮ ಒಂದು ಪ್ರೀತಿ ವಿಶ್ವಾಸ, ನಿಮ್ಮ ಒಂದು ಆಶೀರ್ವಾದ, ಬ್ಲೆಸ್ಸಿಂಗ್ ಸದಾ ನಮ್ಮ ಮೇಲೆ ಇದೇ ಥರ ಇರಲಿ. ಇಸ್ ನಿಮ್ಮ ಒಂದು ಪ್ರೀತಿಗೆ ಬೆಲೆ ಕಟ್ಟಲಿಕ್ಕಾಗಲ್ಲ, ಆದರೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಮನಸಾರೆ, ಪ್ರೀತಿಯಿಂದ ಖುಷಿಯಿಂದ. ನಮ್ಮ ನಿಮ್ಮ ಒಂದು ಬಾಂಡಿಂಗ್, ಈ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ. ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ ನನಗಂತೂ ಸಾಕಷ್ಟು ಜನರು ಅಣ್ಣನಾಗಿ, ತಮ್ಮರಾಗಿ, ಅಕ್ಕರಾಗಿ, ತಾಯಿಯಂದ್ರಾಗಿ ಸಾಕಷ್ಟು ಪ್ರೀತಿಯನ್ನು ತೋರಿಸ್ತೀರಾ. ಈ ಪ್ರೀತಿ ಯಾವಾಗಲೂ ನಮ್ಮ ಮೇಲೆ ಸದಾ ಇರಲಿ. ಎಸ್ ನನ್ನ ಪ್ರೀತಿಯ ಕೇಳುಗರೆ, ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಆಗಲೇ ಹೇಳಿದಾಗಲೇ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಎಸ್ ಮತ್ತೊಮ್ಮೆ ಹೃದಯದಿಂದ, ಪ್ರೀತಿಯಿಂದ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸೊ ಹಾಗಾದರೆ ತಡ ಮಾಡೋದು ಬೇಡ, ಮಧುರಗಾನ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಕವಿಗಳು ಬರೆದಿರುವಂತಹ ಚಲನಚಿತ್ರ ಗೀತೆಗಳಾಗಿ ಮೂಡಿ ಬಂದಂಥ ಗೀತೆಗಳನ್ನು ನೀವು ಹಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಸಂಖ್ಯೆ ಹೇಳ್ಬಿಡ್ತೀನಿ, ನೋಟ್ ಮಾಡ್ಕೊಳ್ಳಿ. 9686029627 ಈ ಸಂಖ್ಯೆಗೆ ಕರೆ ಮಾಡಿ ಮಧುರ ಗಾನದಲ್ಲಿ ಭಾಗವಹಿಸಿ ಅಂತ ತಿಳಿಸ್ತಾ, ಫಸ್ಟ್ ಕರೆ ಯಾರು, ಎಲ್ಲಿಂದ ಯಾವ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರಂತ ಕೇಳೋಣ. ನಮಸ್ತೆ.
1: ಹಾಯ್ ಮಹಾಲಕ್ಷ್ಮಿ, ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್ ಕುಸುಮಾ ಮೇಡಮ್, ಹೇಗಿದ್ದೀರಿ?
1: ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ?
0: ಎಸ್ ಮೇಡಮ್, ಎಸ್ ಮೇಡಮ್.
1: ಆರೋಗ್ಯವಾಗಿ, ಖುಷಿಯಾಗಿ, ಚೆನ್ನಾಗಿರಿ. ಮಧುರ ಗಾನದಲ್ಲಿ ಕವಿಗಳ ಹಾಡುಗಳು ಇರುವ ಚಿತ್ರದ ಗೀತೆ ಅಂತ ತಗೊಂಡಿದ್ದೀರಾ, ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಮಧುರ ಗಾನದಲ್ಲಿ ಒಳ್ಳೊಳ್ಳೆ ಮಧುರವಾದ ಕವಿಗಳ ಒಂದು ಭಾವನೆಯೇ ತುಂಬಿರುವಂತ ಹಾಡುಗಳು ಇವತ್ತು ಬರ್ತವೆ ಅನ್ಕೊಂತೀನಿ. ಈ ಕಾರ್ಯಕ್ರಮ ನಿಮಗೆ ಅಂತಾನೆ ನಾನು ಅನ್ಕೊಂತೀನಿ.
0: ವಾವ್, ಸೂಪರ್, ಥ್ಯಾಂಕ್ ಯು.
1: ಓಕೆನಾ? ಮತ್ತೆ ನಿಮಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.
0: ಎಸ್ ಮೇಡಮ್, ನಿಮಗೂ ಕೂಡ ಮೇಡಮ್, ನಿಮಗೂ ಮತ್ತೆ ನಮ್ಮ ಚಿದಾನಂದ ಸರ್ ಅವರು ಅಲ್ವಾ?
1: ಹೌದು,
0: ಕರೆಕ್ಟ್ ಆಗಿ ಹೇಳಿದ್ನಲ್ಲ ಹೆಸರು,
1: ಕರೆಕ್ಟ್ ಆಗಿ ಹೇಳಿದೀರಾ.
0: ಥ್ಯಾಂಕ್ ಯು ಸರ್ ಅವರಿಗೂ, ನಿಮಗೂ ಕೂಡ, ನಿಮ್ಮ ಕುಟುಂಬದವರಿಗೆ.
1: ಥ್ಯಾಂಕ್ ಯು ಮಹಾಲಕ್ಷ್ಮಿ.
0: ಓಕೆ ಮೇಡಮ್.
1: ಮೈಸೂರು ಮಲ್ಲಿಗೆ ಚಿತ್ರದಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಅವರು ಪ್ರೇಮ ಕವಿ ಅಂತಾನೆ ಹೆಸರಾಗಿರುವಂತದ್ದು ಇವರು. ಇವರ ಒಂದು ಗೀತೆನ ನಾನು ಆರಿಸ್ಕೊಂಡಿದ್ದೀನಿ.
0: ಎಸ್ ಮೇಡಮ್.
1: ರಾಯರು ಬಂದರು, ರಾಯರು ಬಂದರು.

0: ಇತ್ತು, ಒಳಗಡೆ ದೀಪದ ಬೆಳಕಿತ್ತು. ಘಮಗಮಿಸುವ ಘಮಗಮಿಸುವ ಮೃಷ್ಟಾನ್ನದ ಭೋಜನ ರಾಯರ ಕಾದಿತ್ತು. ಬೆಳ್ಳಿಯ ಬಟ್ಟಲ ಗಸಗಸೆ ಪಾಯಸ ರಾಯರ ಕರೆದಿತ್ತು. ಭೂಮಿಗೆ ಸ್ವರ್ಗವೇ ಇಳಿದಿತ್ತು, ಭೂಮಿಗೆ ಸ್ವರ್ಗವೇ ಇಳಿದಿತ್ತು.
1: ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು,
1: ಚೆನ್ನಾಗಿದೆ ಮೇಡಮ್. ಈ ಫಿಲ್ಮ್ ಅಲ್ಲಿ ಒಂದಕ್ಕಿಂತ ಒಂದು ಗೀತೆಗಳು ತುಂಬಾ
0: ಅದ್ಭುತವಾದ ರಚನೆ ಇವ್ರದ್ದಂತೂ ಹೇಳಕ್ಕೆ ಸಾಧ್ಯ ಇಲ್ಲ ಬಿಡಿ.
1: ಕರೆಕ್ಟ್.
0: ಥ್ಯಾಂಕ್ ಯು, ಒಂದೊಳ್ಳೆ ಅವಕಾಶ ಇದು ಎಲ್ಲ ಕವಿಗಳ ಹಾಡನ್ನ ಆಡ್ಲಿಕ್ಕೆ ಇವತ್ತು.
1: ಹೌದು, ಅವ್ರನ್ನ ನೆನ್ಪು ಮಾಡ್ಕೊಂಡ್ಲಿಕ್ಕೆ ಒಂದೊಳ್ಳೆ ಇದು ಕೂಡ.
0: ಖಂಡಿತ ಖಂಡಿತ. ಥ್ಯಾಂಕ್ ಯು
1: ಮಹಾಲಕ್ಷ್ಮಿ. ಎಸ್ ಮ್ಯಾಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ಹಾಗೆ ಕೆ ಎಸ್ ನರಸಿಂಹಸ್ವಾಮಿ ಅವರು ಬರೆದಿರುವಂತಹ ಈ ಗೀತೆ, ರಾಯರು ಬಂದರು ಮಾವನ ಮನೆಗೆ. ಯಾಕೆ ರಾಯರು ರಾತ್ರಿನೇ ಮಾವನ ಮನೆಗೆ ಬಂದರು? ಬೆಳಗ್ಗೆ ಬರ್ಬೋದಿತ್ತಲ್ಲ, ಮಧ್ಯಾಹ್ನ ಬರ್ಬೋದಿತ್ತಲ್ಲ ಅಂತ ಈ ರೀತಿಯ ಒಂದು ವಿಮರ್ಶೆ ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಈ ಹಾಡಿನಲ್ಲಿ. ಓಕೆ, ಅದು ಅದ್ರ ಬಗ್ಗೆ ಮತ್ತೆ ಹೇಳ್ತೀನಿ. ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
2: ನಮಸ್ಕಾರ ಮೇಡಮ್. ವಿದ್ಯಾನಗರ ಶಿವಮೊಗ್ಗ.
1: ಓಕೆ, ರಾನಡೆ ಸರ್ ಹೇಗಿದ್ದೀರಿ?
2: ಚೆನ್ನಾಗಿದೆ ಮೇಡಮ್, ತಾವ್ ಹೇಗಿದ್ದೀರಾ?
1: ಆರಾಮ್ ಸರ್. ಸ್ಪೀಕರ್ ಆನ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ ಅನ್ಕೊಳ್ತೀನಿ.
2: ಇಲ್ಲ ಮೇಡಮ್, ದೂರದಲ್ಲಿ ಇದ್ದೆ, ಇವಾಗ ಹತ್ರ ಬಂದೆ. ಹೇಳಿ ಮೇಡಮ್, ಇವಾಗ ಏನ್ ತಿಂಡಿ ತಿಂದ್ರಿ?
1: ರೊಟ್ಟಿ ಸರ್, ರೊಟ್ಟಿ ಮತ್ತೆ ಕೋಸ್ ಪಲ್ಯ.
2: ಇವಾಗ ಸಂಡೇ ಅಲ್ವಾ, ಸಂಡೇ ಇಸ್ ಲಾಂಗರ್ ದೆನ್ ಅದರ್ ಡೇ, ಸ್ವಲ್ಪ ಲೇಜಿ. ಇನ್ನು ತಿಂಡಿ ತಿಂದಿಲ್ಲ ಮೇಡಮ್, ತಿನ್ಬೇಕು.
1: ಆರಾಮ್ಸೆ ತಿನ್ನಿ ಸರ್.
2: ಹೌದು ಮೇಡಮ್, ಹೌದು. ನಾಳೆ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಅಡ್ವಾನ್ಸ್ ಆಗಿ ನಿಮ್ಮ ಎಫ್ ಎಂ ಬಳಗದವರಿಗೆ, ಎಲ್ಲ ಕೇಳುಗರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಎಲ್ಲರೂ ಶಾಂತಿ ಸೌಹಾರ್ದ ಖುಷಿಯಿಂದ ಈ ಹಬ್ಬವನ್ನ ಆಚರಣೆ ಮಾಡಿ ಅಂತ
1: ಕೇಳ್ಕೊಳ್ತೀವಿ.
2: ಟಾಪಿಕ್ ಅದೇ, ಇದು ಕವಿಗಳು ಬರ್ದಿರ್ತಕ್ಕಂಥದ್ದನ್ನ ಕನ್ನಡ ಚಲನಚಿತ್ರದಲ್ಲಿ ಹಾಕೊಂಡಿರೋದನ್ನ
1: ಕೇಳಿದಿರಾ?
2: ನಾನು ಸಡನ್ ಆಗಿ ನಂಗೆ ನೆನ್ಪು ಬಂದಿದ್ದು ಕುವೆಂಪು ಅವರ ರಚಿತ ದೋಣಿ ಸಾಗಲಿ ಮುಂದೆ ಹೋಗಲಿ ಅಂತ.
1: ಸೂಪರ್.
2: ಆ ಹಾಡನ್ನ ಆಯ್ಕೆ ಮಾಡ್ಕೊಂಡು ಹಾಡ್ತಾ ಇದೀನಿ ಮೇಡಮ್, ಹೇಳ್ತೀನಿ ಈಗ.
1: ಎಸ್ ಸರ್.

0: ಮೇಡಮ್, ಇದು ನಮ್ಮ ಜೀವನದ ಪಯಣವನ್ನು ಕೂಡ ಸೂಚಿಸುತ್ತೆ. ಕವಿಗಳು ತುಂಬಾ ಚೆನ್ನಾಗಿ ಬರೆದಿದ್ದಾರೆ.
1: ಖಂಡಿತ, ಜೀವನದ ಪಯಣ ಪ್ಲಸ್ ಪ್ರಕೃತಿ ಮತ್ತೆ ಸೌಂದರ್ಯ ಎಲ್ಲದು ಮಿಕ್ಸ್ ಆಗಿ
0: ಪ್ರೀತಿ ಪ್ರೇಮ ಕೂಡ ಇದೆ ಅದರೊಳಗೆ.
1: ಸರಿ ಸರಿ ಸರಿ, ನವಿರಾದ ಪ್ರೀತಿ ಪ್ರೇಮ ಕೂಡ ತುಂಬಾ ಚೆನ್ನಾಗಿ
0: ಬಿಂಬಿಸಿದ್ದಾರೆ
1: ಪದಗಳ ಮೂಲಕ.
0: ಹೌದು ಮೇಡಮ್,
1: ಅದ್ಭುತ ಸರ್. ಹಾಗೆ ನೀವು ಅದ್ಭುತವಾಗಿ ಹಾಡಿದ್ರಿ, ತುಂಬಾ ಚಂದವಾಗಿ. ಥ್ಯಾಂಕ್ ಯು.
0: ಇನ್ನೂ ಇತ್ತು ಮೇಡಮ್, ಮತ್ತೆ ಎಲ್ಲರಿಗೂ ಅವಕಾಶ ಬೇಕಲ್ಲ.
1: ಓಕೆ ಸರ್, ಥ್ಯಾಂಕ್ ಯು ಮೇಡಮ್. ಎಸ್ ಸರ್, ನಮಸ್ತೆ. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ಕಾರ ಮೇಡಮ್ ಅವರ.
1: ಓ ನಮಸ್ಕಾರ, ಬಸವನ ಬಾಗೇವಾಡಿ ರಮೇಶ್ ಅವರು.
2: ಹೌದ್ರಿ ಮೇಡಮ್, ನಿಮಗೆ ಮೊದಲಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಮೇಡಮ್.
1: ಧನ್ಯವಾದಗಳು ಸರ್, ಥ್ಯಾಂಕ್ ಯು.
2: ನಿನ್ನೆ ಕೇಳಿದೆ ರೀ ಮೇಡಮ್, ನಾ ಸಂದೇಶ ಕಳಿಸಿದ್ದೆ, ಅದನ್ನ ಆಮೇಲೆ ಓದಿದ್ರು ಓದ್ಲಿಲ್ಲ ಗೊತ್ತಾಗಲಿಲ್ಲ ಮೇಡಮ್.
1: ಪರವಾಗಿಲ್ಲ, ನೋ ಇಶ್ಯೂ. ಎಸ್ ಸರ್, ಸರ್
2: ಯಾವ ಆಯುಷ್ಯ ಆರೋಗ್ಯ ಹಿಂಗ ದೇವರು ಚೆನ್ನಾಗಿ ಕಾಪಾಡ್ಲಿಂತ ಬೇಡ್ಕೊತೀನಿ ರೀ ಮೇಡಮ್.
1: ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ
2: ಮೇಡಮ್? ನನಗ್ ಸರಿಯಾಗಿ ವಿಷಯ ಅರ್ಥ ಆಗ್ಲಿಲ್ಲರಿ ಮೇಡಮ್.
1: ಸರ್, ಕವಿಗಳು ಕುವೆಂಪು ಅವರು, ಬೇಂದ್ರೆ ಅವರು, ದೊಡ್ಡ ರಂಗೇಗೌಡ ಸರ್ ಅವರು, ಇವರೆಲ್ಲ ಕವಿಗಳು ಕೇವಲ ಕಾದಂಬರಿಗಳನ್ನ ಮಾತ್ರ ಬರ್ದಿಲ್ಲ, ಸಾಕಷ್ಟು ಚಲನಚಿತ್ರ ಗೀತೆಗಳಿಗೆ ಸಾಹಿತ್ಯ ಕೂಡ ಕೊಟ್ಟಿದ್ದಾರೆ. ಈಗ ಹೊಸ ಬೆಳಕಲ್ಲಿ ತಗೊಂಡಿದ್ದಾರೆ ಕುವೆಂಪು ಅವ್ರದ್ದು, ಹಾಗೆ ಶರಪಂಜರದಲ್ಲಿ ಮಾಸ್ತಿ ಅವರು ಬರೆದಿರುವಂತ ಗೀತೆಗಳನ್ನ ತೆಗೆದುಕೊಂಡಿದ್ದಾರೆ ಸಾಹಿತ್ಯದ ಮೂಲಕ.
2: ಹೌದ್ರಿ ಮೇಡಮ್.
1: ಓಕೆ, ಆ ಗೀತೆಗಳನ್ನ ಈ ದಿನ ಹಾಡ್ಬೋದು ಸರ್.
2: ನಾವೊಂದು ಈ ರಾಯರು ಬಂದಾರ ಮಾವನ ಮನೆಗೆ, ಇದು ಚಿತ್ರ ಜಾಸ್ತಿ ಬರೋದ್ರಿ ಮೇಡಮ್, ಆ ಹಾಡ್ ಐತಲ್ರಿ, ಅದರಂದೊಂದು ಎರಡ್ ಲೈನ್ ಹಾಡ್ತೀನಿ ಮೇಡಮ್.
1: ನೀವ್ ಯಾವಾಗಾರ ಮಾವನ ಮನೆಗೆ ಹೋಗಿದ್ರೆ?
2: ಸತ್ಯವಾಗ್ಲೂ ಇನ್ನೂವರೆಗೂ ಹೋಗಿಲ್ರಿ ಮೇಡಮ್, 17 ವರ್ಷ ಆಯ್ತ್ರಿ ಮದ್ವೆ ಆಗಿ.
1: ದೇವುಡ, ಯಾಕೆ?
2: ಬೆಳಗ್ಗೆ ಹೋಗುದು, ಮಧ್ಯಾಹ್ನ ಬಂದ್ ಬಿಡುದ್ರಿ ಮೇಡಮ್.
1: ಒಟ್ಟಾರೆ ಹೋಗಿದ್ದೀರ ತಾನೆ ಮಾವನ ಮನೆಗೆ?
2: ಹೋಗಿನ್ ಹೋಗಿನ್ರಿ ಮೇಡಮ್.
1: ಓಕೆ, ಡನ್. ಹಾಡಿ.

0: ನಿನ್ನೊಳಿದೆ, ನನಗದು ಸಾಹಿತ್ಯ ನೆನಪು ಬರಾಕತ್ತಿಲ್ರಿ ಮೇಡಮ.
1: ಅಯ್ಯೋ ಚಂದ ಬರ್ತಿ,
0: ಚಂದ ಐತ್ರಿ ಮೇಡಮ್, ಅದು ಹಾಡು ಬಾಳ ಇಷ್ಟ ಕರೆ ನನಗ್ ಹೊಳ್ಳೋಲಾಗ್ಯದ್ರಿ ಅದು.
1: ನೆಕ್ಸ್ಟ್ ಟೈಮು ಒಂದು ಶೀಟಲ್ಲಿ ಬರ್ಕೊಂಡು ಹಾಡಿ ಸರ್.
0: ಹೌದ್ರಿ ಮೇಡಮ್, ಹಂಗ್ ಪ್ರಯತ್ನ ಮಾಡ್ಬೇಕತ್ತೀನಿ, ನನಗ್ ಬರ್ಯಾಕ್ ಬರಲ್ರಿ ಮೇಡಮ್, ಕೇಳೇ ಹಾಡುದ್ರಿ.
1: ಹೌದಾ,
0: ಹಂಗಾಗಿ ನೆನಪು ಉಳಿಯಲ್ರಿ ಅದು.
1: ನಿಮ್ ಮೇಡಮ್ ಅವ್ರಿಗೆ ಹೇಳಿ ಅವ್ರು ಬರ್ಕೊಡ್ತಾರೆ, ಅವ್ರ ಮುಂದೆ
0: ಮಾಡ್ತೀನಿ ಮೇಡಮ್.
1: ಓಕೆ, ಥ್ಯಾಂಕ್ ಯು, ಒಂದೊಳ್ಳೆ ಪ್ರಯತ್ನ.
0: ನಮಸ್ಕಾರ ರೀ ಮೇಡಮ್.
1: ಎಸ್ ಸರ್,
0: ಧನ್ಯವಾದ.
1: ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಮೇಡಮ್, ಹೇಗಿದ್ದೀರಿ?
2: ಚೆನ್ನಾಗಿದ್ದೀವಿ.
1: ಓಕೆ, ಟ್ರಿಪ್ ಎಲ್ಲ ಆಯ್ತಾ?
2: ಆಯ್ತು, ನಿನ್ನೆ ರಾತ್ರಿ ಬಂದ್ವಿ ವಾಪಸ್ ಬೆಂಗಳೂರಿಗೆ.
1: ಮಾಲತೇಶ್ ಸರ್ ಅವ್ರಿಗೆ ಏನ್ ತಂದ್ರಿ ನೀವು?
2: ಅವ್ರಿಗ ಏನು ತರ್ಲಿಲ್ಲ.
1: ಪಾಪ, ನಮ್ ಸರಿಗೆ ಬೇಜಾರಾಗಿರುತ್ತೆ.
2: ಇಲ್ಲ, ನಾವು ಖುಷಿಯಾಗಿ ಹೋಗಿ ಬಂದಿದ್ದೆ, ಅವ್ರಿಗೊಂದು
1: ಅದೇ ದೊಡ್ಡ ಗಿಫ್ಟ್ ಅಲ್ಲ. ತುಂಬಾ ದಿನದ ಮೇಲೆ ಮೀನಾ ಮೇಡಮ್ ಅವ್ರನ್ನ ನೋಡಿದ್ದೆ, ಅವ್ರಿಗೆ ಗಿಫ್ಟ್ ಖುಷಿ. ಮಿಸ್ ಮಾಡ್ಕೊಂಡಿರ್ತಾರ ಪಾಪ.
2: ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು.
1: ಥ್ಯಾಂಕ್ ಯು ಮ್ಯಾಮ್. ಮೇಡಮ್, ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ನಮ್ ತಂಗಿ ಬಂದಿದ್ದಾಳೆ ಶಿವಮೊಗ್ಗದಿಂದ, ಜೊತೆಗೆ ಹೋಗಿದ್ವಿ ಟ್ರಿಪ್ಗೆ, ಅವಳು ಹಾಡ್ತಾಳೆ.
1: ಇಬ್ರು ಸೇರಿ ಹಾಡಿ.

0: ಓಕೆ
1: ಓಕೆ ಮೇಡಮ್,
0: ಸೂಪರ್, ಇಬ್ರು ಅಕ್ಕ ತಂಗಿ ಚಂದ ಹಾಡಿದ್ರಿ. ಥ್ಯಾಂಕ್ ಯು.
1: ಥ್ಯಾಂಕ್ ಯು.
2: ಥ್ಯಾಂಕ್ ಯು ಮ್ಯಾಮ್.
0: ಎಸ್ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಶಬ್ದ ಗಾರುಡಿಗ ಅಂತಾನೆ ಪ್ರಸಿದ್ಧಿಯನ್ನು ಪಡೆದಿರುವಂತಹ ದರಾ ಬೇಂದ್ರೆಯವರ ಗೀತೆ ತುಂಬ ಚೆನ್ನಾಗಿತ್ತು. ಶರಪಂಜರದ ಪಿಕ್ಚರ್ಗೆ ಅವರೊಂದು ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಹಲೋ, ಗುಡ್ ಮಾರ್ನಿಂಗ್ ಮಹಾಲಕ್ಷ್ಮಿ ಮೇಡಮ್.
0: ಗುಡ್ ಮಾರ್ನಿಂಗ್ ಗೀತಾ ಮೇಡಮ್, ಹೇಗಿದ್ದೀರಿ?
3: ಹಾ, ಫೈನ್ ಮೇಡಮ್. ಹ್ಯಾಪಿ ಸಂಡೇ ಅಂಡ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಫಾರ್ ಲೇಟ್ ವಿಶಸ್.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
3: ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರಾ ನಿನ್ನೆ?
0: ಹಾ ಮೇಡಮ್, ಆಫೀಸಲ್ಲಿ ನಮ್ಮೆಲ್ಲ ಕೊಲೀಗ್ಸ್ ಜೊತೆ ಚೆನ್ನಾಗಿ ಸೆಲೆಬ್ರೇಟ್ ಆಯ್ತು.
3: ನಿನ್ನೆ ಈಗ ಶಿಲ್ಪಾ ಅಂತ ಅರ್ಪಿತಾ

0: ಯಾರು ಯಾರು ಸ್ಮೈಲಿಂಗ್ ಶ್ವೇತಾ ಮತ್ತೆ ಇನ್ನೊಬ್ರು ಹೇಳ್ತಾ ಇದ್ರು ನಿಮ್ದು ಬರ್ತ್ಡೇ ವಿಶೇಷ ಅನ್ನ ಕೇಳ್ದೆ, ಕಾಲ್ ಮಾಡ್ದೆ, ಬಟ್ ಸಿಕ್ಕಿಲ್ಲ ಮೇಡಮ್ ನಿನ್ನೆ ನಿಮ್ಗೆ ವಿಶ್ ಮಾಡಕ್ಕೆ.
1: ಇಟ್ಸ್ ಓಕೆ, ನೋ ಇಶ್ಯೂ, ನೋ ಇಶ್ಯೂ ಮ್ಯಾಮ್.
0: ಇಟ್ಸ್ ಓಕೆ ಮೇಡಮ್,
1: ಥ್ಯಾಂಕ್ ಯು. ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ
0: ಮೇಡಮ್? ನನ್ನ ಪೊಯೆಟ್ ಬಂದು ಪಿ ಲಂಕೇಶ್ ಅವ್ರದ್ದು. ಇವಾಗೆಲ್ಲ ಸ್ಟೇಟಸ್ ಅಲ್ಲಿ ರೆಟ್ರೋ ಟ್ರೆಂಡ್ ನಡೀತಾ ಇದೆ ಅಲ್ಲ ಮೇಡಮ್, ಅದಕ್ಕೆ ನಾನು ಸ್ವಲ್ಪ ರೆಟ್ರೋ ಹಾಡ್ ತಗೊಂಡಿದ್ದೀನಿ.
1: ಓ ಸೂಪರ್, ಹಾಡಿ.
0: ಓಕೆ ಮ್ಯಾಮ್.

0: ತುಂಬಾ ದಿನ ಆಯ್ತು ಈ ಗೀತೆಯನ್ನ ಕೇಳಿರ್ಲಿಲ್ಲ. ಥ್ಯಾಂಕ್ ಯು.
1: ಹೌದು ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್.
0: ಎಸ್ ಮ್ಯಾಮ್, ಎಸ್ ಮ್ಯಾಮ್, ಎಸ್ ಮ್ಯಾಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
2: ನಮಸ್ಕಾರ.
0: ನಮಸ್ತೆ ಆಶಾ ಪ್ರಕಾಶ್ ಅಮ್ಮನವರಿಗೆ.
2: ನಿಮ್ಗೂ ಕೂಡ ತುಂಬಾ ನಮಸ್ಕಾರ, ಮತ್ತು ದೇವರ ಅನುಗ್ರಹ ಆಶೀರ್ವಾದ ಇರಲಿ. ನಾಳೆ ಗೌರಿ ಗಣೇಶ ಎಲ್ಲರೂ ಬಾಳಲು ಬೆಳಕಾಗ್ಲಿ. ಇದು ಹಾಡೇಲಮ್ಮ?
0: ಖಂಡಿತ ಹಾಡಿಮ್ಮ.
2: ಗೌರಿದು ಇವ್ರಮ್ಮ, ಅನಂತ ಸ್ವಾಮಿ ಇದು.
0: ಖಂಡಿತ ಹಾಡಿ ಹಾಡಿ ಕೇಳೋಣ.
2: ಇವಳು

0: ಹ್ಮ್ ಒಳ್ಳೆ ಹೇಳ್ತದ ಇದು ಸ್ವಲ್ಪ ಅಂಕುಡಂಕಾಗಿ ದಾಪಾಯ್ತಿದ್ದು ಸ್ಟ್ಯಾಂಡ್ ತುಂಬಿದ್ದೀನಮ್ಮ
1: ಓಕೆ
0: ಮತ್ತೆ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಲ್ವಾ ನಂಗೆ ಬಂದಿದ್ದು ಅದಕ್ಕೋಸ್ಕರ ಆಮೇಲೆ ಹಬ್ಬಕ್ಕೆ ಸೀರೆ ತಗೊಂಡೇವಮ್ಮ
1: ಹಬ್ಬಕ್ಕ ತಗೊಂಡೆ
0: ಏನು ಯಾವ ಬರ್ತಾ ಇದ್ಯಾ ತಗೊಂಡೆ ಅಂತ ನಾಳೆ ರಜಾನಪ್ಪ ನೀನ್ ಹಂಗಾದ್ರೆ
1: ಹೌದು
0: ಗೌರಿ ಗಣೇಶ ಎರಡನ್ನು ಕೂಡಿಸ್ತೀರಾ
1: ಇಲ್ಲ ಇಲ್ಲ ಇಲ್ಲ ಕೂರ್ಸೋದಿಲ್ಲ ನಾವು
0: ಹೌದಾ
1: ಹಂಗೆ ನಾರ್ಮಲ್ ಆಗಿ ಹಬ್ಬ ಮಾಡ್ತೀವಿ
0: ಸರಿ ಪರವಾಗಿಲ್ಲ ಬಿಡಮ್ಮ ಭಯ ಭಕ್ತಿ ಶ್ರದ್ಧೆ ಇದ್ಬಿಟ್ಟು ದೇವ್ರ ಮೇಲೆ ಒಂದು ಭಕ್ತಿಯಿಂದ ಒಂದು ಬಿಲ್ಪತ್ರ ಹಾಕಿದ್ರು ಸಾಕು
1: ಎಲ್ಲ ನಿಮ್ಮ
0: ನಿನ್ನ ಹೆಸರೇನಪ್ಪ

0: ಮಹಾಲಕ್ಷ್ಮಿ.
1: ಓ ಮಹಾಲಕ್ಷ್ಮಿ, ಹೌದು ಕಣ, ನೀನ್ ಇನ್ನೊಂದ್ ಮಾತಾಡ್ಬೇಕಂತಿದ್ದೆ, ನಿನ್ನ ನಾನ್ ಮೀಟ್ ಮಾಡ್ಬೇಕಂತ. ಪಾಪ ನೀನ್ ನನ್ಗೆಲ್ಲಾನು ಒಂದ್ ಎರಡ್ ಸಲಿ ಫೋನ್ ಮಾಡಿದ್ದೆ ಕಣ, ನನ್ ಮೊಬೈಲ್ ಕೆಟ್ಟೋಗ್ಬಿಟ್ಟಿತ್ತು ಮೊನ್ನೆ ರಾಯರದ ಆರಾಧನೆ ದಿನ, ನನ್ಗೆ ನನ್ ಮಗಳು ತಕೊಂಡ್ಲು, ನಿಂಗೆ ಮೆಸೇಜ್ ಮಾಡಕ್
0: ಆಗ್ಲಿಲ್ಲ. ನೋ ಇಶ್ಯೂ, ಪರವಾಗಿಲ್ಲ,
1: ಮಾಡ್ಕೋಬೇಡ ತಾಯಿ.
0: ನೋ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆ ಎಸ್, ಪುಟ್ಟ ವಿರಾಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
5: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
4: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ ರೆಡಿ ಆಗ್ತಾ ಇದೆ.
7: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಮತ್ತೊಮ್ಮೆ ಮಧುರಗಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಮಧುರಗಾನ ಕಾರ್ಯಕ್ರಮದಲ್ಲಿ ಕವಿಗಳ ಸಾಹಿತ್ಯದಲ್ಲಿ ಮೂಡಿ ಬಂದಂತಹ ಚಲನಚಿತ್ರ ಗೀತೆಗಳನ್ನು ನೀವು ಹಾಡ್ಬೋದು. ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9686098699, 9686098699. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ಹಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ
10: ಮೇಡಮ್. ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್.
10: ಮೇಡಮ್,
0: ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ಸರ್?
10: ಮೇಡಮ್, ನಾನು 1970 ಬಂದಂತ ಅನಿರೀಕ್ಷಿತ ಅಂತ ಚಿತ್ರ ಮೇಡಮ್ ಇದು.
0: ಓ, ಕೇಳಿಲ್ಲ ಸರ್ ನಾವು.
10: ಮೇಡಮ್, ಅದು ಶ್ರೀನಾಥ್ ಮತ್ತೆ ಕಲ್ಪನಾ ಅವರು ಅಭಿನಯಿಸಿದ್ರು.
0: ಓಕೆ.
10: ಕುವೆಂಪು ಅವರು ಬರೆದಿದ್ದಾರೆ ಮೇಡಮ್ ಈ ಗೀತೆ.
0: ಓ, ಸೂಪರ್.
10: ಹಾಗಾಗಿ ಇದನ್ನ ಆಯ್ಕೆ ಮಾಡ್ಕೊಂಡಿದೀನಿ. ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಅಂದ್ರೆ, ಮನೆಯಲ್ಲಿ ನನಗೆ ಆಡಿದ್ದಾರೆ ಅಂತ ಅವ್ರು ತಿಳ್ಕೊಂಡ್ರೆ ಬಹಳ ಖುಷಿ ಪಡ್ತಾರೆ ಮೇಡಮ್.
0: ವಾವ್.
10: ಹಾಡ್ತೀನಿ
0: ಮೇಡಮ್. ಯೆಸ್ ಸರ್.

ಮನವನ್ನು ಸೆಳೆಯುವ ನಿನ್ನತೆ ನಡುವಿಗೆ ಕಟಿಬಂಧನವಾಗಿರುವಾಸೆ ನಿನ್ನೆಳೆ ಮೊಗದಲ್ಲಿ ನಸುನಕೆಯಾಗಿರೆ ನ

0: ಓಕೆ ಸರ್, ಹೆಣ್ಣಿನ ಸೌಂದರ್ಯದ ಬಗ್ಗೆ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದಾರಲ್ವಾ ಸರ್.
1: ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಮೇಡಮ್ ನೀವು ಹಾಡು.
0: ಓಕೆ,
1: ನಾನು ಸ್ಟಾರ್ ಮೇಕರ್ ಅಲ್ಲಿ ಹಾಡಿದೀನಿ, ಅದನ್ನ ಆಗಾಗ್ಲಿ ಕೇಳ್ತಾ ಇರ್ತೀನಿ, ನಾನು ಖುಷಿ ಆಗುತ್ತೆ. ಇದು
0: ಸೂಪರ್ ಸರ್, ಸಾಹಿತ್ಯ ತುಂಬಾ ಚೆನ್ನಾಗಿದೆ.
1: ಹೌದು ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್.
0: ಹಾಗೆ ಸರ್, ಕೆಂಡೇಗೌಡ ಸರ್ ಅವರು ನಿಮಗೆ ಗುಡ್ ಮಾರ್ನಿಂಗ್ ಹೇಳಿದ್ದಾರೆ, ನಮಸ್ಕಾರ ಅಂತ.
1: ಅವ್ರಿಗೂ ಕೂಡ ಶುಭೋದಯ ಮೇಡಮ್, ಹಿರಿಯರಾದಂತ ಕೆಂಡೇಗೌಡರಿಗೆ.
0: ಓಕೆ ಓಕೆ, ಸೂಪರ್ ಸರ್, ಥ್ಯಾಂಕ್ ಯು,
1: ಧನ್ಯವಾದಗಳು.
0: ಎಸ್ ಸರ್, ಹಾಗೆ ಕುವೆಂಪು ಅವ್ರ ಬಗ್ಗೆ ರಚನೆ, ಒಂದು ಗೀತೆ ಬಗ್ಗೆ ನಿಮಗೆ ಒಂದಿಷ್ಟು ವಿಷಯನ ತಿಳಿಸ್ಲೇಬೇಕು ಸ್ನೇಹಿತರೆ. ಹೊಸ ಬೆಳಕು ಹಾಡಲ್ಲಿ ತೆರೆದಿದೆ ಮನೆ ಓ ಬಾ ಅತಿಥಿ, ಈ ಗೀತೆ ನಾವು ಹೊಸ ಬೆಳಕು ಫಿಲಮ್ಗೆ ಆಯ್ಕೆ ಮಾಡ್ಕೊಳ್ತೀವಿ ಅಂತ ಕೇಳಲಿಕ್ಕೆ ಹೋಗಿದ್ರಂತೆ ಕುವೆಂಪು ಅವ್ರ ಮನೆಗೆ ನಿರ್ದೇಶಕರು, ಅವರ ಆ ಫಿಲ್ಮ್ ಟೀಮ್ ಅವರು. ಹೋದಾಗ ಕುವೆಂಪು ಅವರು ಒಂದು ಮಾತು ಹೇಳಿದ್ರಂತೆ, ನಾನು ಈ ಗೀತೆಯನ್ನು ಹಾಗೆ ಸುಮ್ಮನೆ ಕೊಡೋದಿಲ್ಲ, ನಾನು ರಾಜ್ಕುಮಾರ್ ಅವರನ್ನು ಭೇಟಿ ಮಾಡಬೇಕು, ಅವ್ರನ್ನ ಭೇಟಿ ಮಾಡಿದ್ರೆ ಮಾತ್ರ ನಾನು ಈ ಗೀತೆಯನ್ನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರಂತೆ. ನನ್ನ ಸಾಹಿತ್ಯವನ್ನು ನಿಮ್ಮ ಒಂದು ಹೊಸ ಬೆಳಕು ಫಿಲಮ್ಗೆ ಅಳವಡಿಸ್ಕೊಳ್ಬೋದು ಅಂತ. ಆಗ ರಾಜ್ಕುಮಾರ್ ಅವ್ರು ಖುಷಿಪಟ್ಟು, ಅಯ್ಯೋ ಅವ್ರು ಕರೆಯೋದು ಹೆಚ್ಚು, ನಾನು ಅವ್ರನ್ನ ಹೋಗಿ ಮೀಟ್ ಮಾಡೋದು ಹೆಚ್ಚು, ಕುವೆಂಪು ಅವರು ನನಗೂ ಕೂಡ ವೈಯಕ್ತಿಕವಾಗಿ ತುಂಬ ಇಷ್ಟ ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಕುವೆಂಪು ಅವರ ಮನೆಗೆ ಹೋಗಿ ಭೇಟಿ ಮಾಡಿ ಕುವೆಂಪು ಅವರನ್ನು ಮಾತಾಡಿಸಿದ ಮೇಲೆ ಈ ಗೀತೆ ಹೊಸ ಬೆಳಕು ಫಿಲಮ್ಗೆ ಆಯ್ಕೆ ಆಗಿದೆ ಅಂತೆ. ಈ ರೀತಿ ಅಂದರೆ ಒಂದೊಂದು ಗೀತೆಗಳು ನಮಗೆ ತುಂಬ ಖುಷಿಯನ್ನು ಪಡಿಸುತ್ತೆ ಅಲ್ವಾ, ಆ ಖುಷಿಯ ಹಿಂದೆ ಕೂಡ ಒಂದು ಕಾರಣ ಇದ್ದೇ ಇರುತ್ತೆ ಅಲ್ವಾ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
2: ನಮಸ್ತೆ ಮೇಡಮ್.
0: ನಮಸ್ತೆ
2: ಮೇಡಮ್.
0: ಸುಧಾ ಮೇಡಮ್ ಹೇಗಿದ್ದೀರಿ?
2: ಚೆನ್ನಾಗಿದ್ದೀವಿ. ಈಗ ಮಾತಾಡಿದ್ರಲ್ಲ ನಾನು ಹೊಸ ಬೆಳಕು ಚಿತ್ರದ್ದೇ ಇಟ್ಕೊಂಡಿದ್ದೆ.
0: ವೆರಿ ನೈಸ್, ಸೂಪರ್ ಹಾಡಿ.

ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ.

0: ಹೊಸ ಗಾನದ ಹೊಸ ತಾನದ ಹೊಸ ಗಾನದ ಹೊಸ ತಾನದ ರಸ ಜೀವವ ತಾತ ಥ್ಯಾಂಕ್ ಯು ಮೇಡಮ್
1: ಎಸ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ಕಾರ
2: ನಮಸ್ತೆ ಮೇಡಮ್
1: ನಮಸ್ತೆ ಪ್ರಕಾಶ್ ಸರ್ ಹೇಗಿದ್ದೀರಿ
2: ಚೆನ್ನಾಗಿದ್ದೀವಿ ಮೇಡಮ್ ನೀವು ಚೆನ್ನಾಗಿದ್ದೀರಾ
1: ಮೇಡಮ್ ಎಸ್ ಸರ್ ತುಂಬಾ ದಿನದ ಮೇಲೆ ನಿಮ್ಮ ಧ್ವನಿಯನ್ನ ಕೇಳ್ತಾ ಇದ್ದೀವಿ
2: ಮಾಡ್ತಾ ಇರ್ತೀನಿ ಫೋನ್ನ
1: ಓಕೆ ಕೆಲಸ ಎಲ್ಲ ಹೇಗ್ ನಡೀತಿದೆ ಪ್ರಕಾಶ್ ಸರ್
2: ಪರವಾಗಿಲ್ಲ ಮೇಡಮ್ ನಡೀತಾ ಇದೆ
1: ಸರ್ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
2: ಮೇಡಮ್ ಯಾರು ಹಾಡಿದಾರೆ ಗೊತ್ತಿಲ್ಲ ಮೂಗರ್ ಮಲ್ಲಪ್ಪ ಅಂದ್ರೆ ಅವಾಗ ನೆನಪು ಬಂತು
1: ಓಕೆ
2: ಹಾಗೈತೆ ಹಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಈಗ
1: ಹಾಡಿ ಹಾಡಿ ಹಾಡಿ ಸರ್
2: ಮನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ ಮನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ ಸಾಯೋದ್ರೊಳಗೆ ಸಂಸಾರದೊಳಗೆ ಕಂಡ ಗುಂಡಿ ಏರಿಕೊಂಡು ಹೋಗೋದಿಲ್ಲ ಸತ್ತ ಗುಂಡಿ ಏರಿಕೊಂಡು ಹೋಗೋದಿಲ್ಲ ಸತ್ತ ಗುಂಡಿ ಇರೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ಮಾನವನಾಗಿ ಹುಟ್ಟಿದ ಮೇಲೆ ಏನೇ ಕಂಡಿ
1: ಜೋಗದ ಗುಂಡಿ ನೋಡಿದೀರಾ ಪ್ರಕಾಶ್ ಸರ್
2: ಇಲ್ಲ ಮೇಡಮ್ ಹೋಗಿಲ್ಲ ಮೇಡಮ್ ನೋಡ್ಬೇಕು ಮೇಡಮ್ ಒಂದ್ಸಲ ನೋಡಿಲ್ಲ
1: ಬನ್ನಿ ಸರ್ ಶಿವಮೊಗ್ಗಕ್ಕೆ ಬಂದು ಜೋಗದ ಗುಂಡಿ ನೋಡ್ಕೊಂಡು ನಮ್ಮ ಆಫೀಸಿಗೆ ಬಂದು ವಿಸಿಟ್
2: ಮಾಡಿ ಮನ್ಸಿದೆ ಆದ್ರೆ ಆಗ್ತಿಲ್ಲ ಮೇಡಮ್ ಬರೋಕೆ
1: ಓಕೆ ಸರ್ ಬಿಡು ಮಾಡ್ಕೊಂಡು ಬನ್ನಿ ಸರ್ ಥ್ಯಾಂಕ್ ಯು
2: ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್
1: ಎಸ್ ಸರ್ ಎಸ್ ಸರ್ ಓಕೆ ಎಸ್ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ತೆ ಹಲೋ ಹಲೋ ಹಲೋ ಹಲೋ ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ಕಾರ
3: ಹಲೋ ನಮಸ್ತೆ ಮೇಡಮ್
1: ನಮಸ್ತೆ ನಮಸ್ತೆ ಉಮಾ ಮೇಡಮ್ ಹೇಗಿದ್ದೀರಿ
3: ಆರಾಮಿದೀವಪ್ಪ ಹುಟ್ಟುಹಬ್ಬದ ಶುಭಾಶಯಗಳು
1: ಥ್ಯಾಂಕ್ ಯು ಉಮಾ
3: ಮತ್ತೆ ನಾಳೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು
1: ಎಸ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
3: ನಾನ್ ತಗೊಂಡಿದ್ದೆಲ್ಲ ಒಬ್ಬೊಬ್ರೆ ಹಾಡ್ತಾ ಇದಾರೆ ಒಂದ್ ಎರಡ್ ಲೈನ್ ಹಾಡ್ತೀನಿ ಅಮ್ಮ ತಪ್ಪಿದ್ರೆ ಕ್ಷಮಿಸ್ಬೇಕು
1: ಅರೆ ಬಾಬಾ ದೇವುಡ ನಾವ್ ಸೋ ಮೆನಿ ಟೈಮ್ಸ್ ತುಂಬಾ ಟೈಮ್ ಅಲ್ಲಿ ನಾವು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ನಮ್ಮ ತಪ್ಪುಗಳನ್ನ ನೀವು
3: ಒಂದೊಂದು ಲಿರಿಕ್ಸ್ ಇದು ಬರಲ್ಲ ಸಾಹಿತ್ಯ ಬರಲ್ಲ
1: ಆಚಾ ಆಚಾ ಆಗತ್ತೆ
3: ಹೇಳಿದ್ರು

0: ದಿಕ್ಕಿ ಕಂತಗಳತ ಹರಿಸಿ ಬಾ, ಚರಾಚರಗಳಿಗೆ ಉಣಿಸಿ ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಥ್ಯಾಂಕ್ ಯು ಮಾ,
1: ಸೂಪರ್ ಬರಲ್ಲ. ಖಂಡಿತವಾಗ್ಲೂ ಪದಗಳು ಸ್ವಲ್ಪ ಇದ್ರಲ್ಲಿ ಕಷ್ಟನೇ ಇದೆ, ಬೇಂದ್ರೆ ಅವ್ರದಲ್ವಾ,
0: ಹೇಳಕ್ ಹೋದ್ರೆ ಇನ್ನೊಂದು ಕಷ್ಟ ಇದೆ, ಹಂಗಾಗಿ ಸಾಕಿಷ್ಟೇ.
1: ಪರವಾಗಿಲ್ಲ, ಪ್ರಯತ್ನ ಪಟ್ಟು ಚಂದ ಹಾಡಿದ್ರಿ.
0: ಥ್ಯಾಂಕ್ ಯು ಮಾ, ಮತ್ತೊಮ್ಮೆ ಹುಟ್ಟು ಹಬ್ಬದ ಶುಭಾಶಯಗಳು, ನಾಳೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
1: ಥ್ಯಾಂಕ್ ಯು ಸೋ ಮಚ್, ನಿಮ್ಗೂ ಕೂಡ.
0: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು
1: ಮಾ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
2: ನಮಸ್ತೆ ಮೇಡಮ್.
1: ನಮಸ್ತೆ, ಗುಡ್ ಮಾರ್ನಿಂಗ್.
2: ಬರ್ತ್ಡೇ ವಿಶೇಷ ಮಾಡಿದ್ದೆ ಮೇಡಮ್ ನಿನ್ನೆ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಇದು ನರಸಿಂಹಸ್ವಾಮಿ ಅವರು, ಕೆ ಎಸ್ ನರಸಿಂಹಸ್ವಾಮಿ.
1: ಹಾಡಿ ಸರ್, ಹಾಡಿ ಹಾಡಿ.
2: ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ, ಹೆಂಡತಿ ಮನೆಯೊಳಗಿದ್ದರೆ ಹುಣ್ಣಿಮೆ ಹೋಳಿಗೆ ದೀಪ, ಹೆಂಡತಿ ತವರಿಗೆ ಹೊರಡುವನೆಂದರೆ ನನಗಿಲ್ಲದ ಕೋಪ.
1: ಸರ್, ನಿಮಗೆ ಯಾವಾಗ ಕೋಪ ಬಂದಿತ್ತು? ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ. ನಮಸ್ತೆ.
3: ಹಲೋ.
1: ಹಲೋ, ನಮಸ್ತೆ.
3: ಹಲೋ,
1: ನಮಸ್ತೆ, ಮಾತಾಡಿ, ಕೇಳಿಸ್ತಾ ಇದೆ ನಿಮ್ಮ ವಾಯ್ಸ್.
3: ನಮಸ್ಕಾರ ಮೇಡಮ್.
1: ನಮಸ್ತೆ, ಯಾರಿದು?
3: ಹಂಪಸಾಗರ ಸೋಮಶೇಖರ್ ತಟ್ಟಿ ಮೇಡಮ್.
1: ಓ, ಸೋಮಶೇಖರ್ ಸರ್ ಅವರಲ್ವಾ? ಓಕೆ ಸೋಮಶೇಖರ್ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಇದು ನೇಗಿಲ ಯೋಗಿ ಕುವೆಂಪು ಅವ್ರದ್ದು.
1: ಓ, ಅದ್ಭುತವಾದ ಗೀತೆ, ಹಾಡಿ.
3: ನೇಗಿಲ ಹಿಡಿದ ಹೊಲದೊಳು ಹಾಡುವ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು, ಕಷ್ಟದೊಳನ್ನವ ದುಡಿವನೆ ತ್ಯಾಗಿದು ತೃಪ್ತಿ ನಿಯಮದೊಳಗವನೆ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಲೋಕದೊಳೇನೇ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು, ರಾಜ್ಯಗಳುಳಿಯಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು, ರಾಜ್ಯಗಳುಳಿಯಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನ ಬದಲುವುದೇ ಇಲ್ಲ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಯಾರು ಅರಿಯದ ನೀಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು, ಹೆಸರನ ಬಯಸದೆ ಅತಿ ಸುಖ ಗಳಿಸದೆ ದುಡಿವನು ಗೌರವ ಕಾಶಿಸದೆ, ನೇಗಿಲ ಹಿಡಿದ ಮೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಥ್ಯಾಂಕ್ ಯು ಮೇಡಮ್.
1: ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್, ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡಿದ್ರಿ.
3: ಥ್ಯಾಂಕ್ ಯು.
1: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
4: ಹಲೋ, ನಮಸ್ತೆ.
1: ನಮಸ್ತೆ ಬೀನಾ ಮೇಡಮ್.
4: ಹುಟ್ಟುಹಬ್ಬದ ಶುಭಾಶಯಗಳು, ಮತ್ತೆ ನಾಳೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ ಕಳಿಸಿದ್ದೆ ನಾನು.
1: ಎಸ್ ಮೇಡಮ್, ಎಸ್ ಮೇಡಮ್, ನೋಡಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಬೀನಾ ಮೇಡಮ್. ಹಾಗೆ ನಿಮಗೂ ಹಬ್ಬದ ಶುಭಾಶಯಗಳು.
4: ಓಕೆ, ಥ್ಯಾಂಕ್ ಯು.
1: ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ಇದು ಹಂತಕನ ಸಂಚಲನದಲ್ಲಿ ಕುವೆಂಪುರದು ಹಾಡಾಗಿ ಹೇಳಿದಾರೆ ಯಾರಾದ್ರು?
1: ನಾನ್ ಕೇಳಿಲ್ಲ, ಹಾಡಿ ಕೇಳೋಣ.
4: ಜೀವನ ಸಂಜೀವನ.
1: ಇಲ್ಲ ಇಲ್ಲ ಇಲ್ಲ, ಹಾಡಿಲ್ಲ ಹಾಡಿಲ್ಲ.

0: ಧನ್ಯವಾದ.
1: ಎಸ್ ಮೇಡಮ್, ನಿಮ್ಮ ವಾಯ್ಸಿಗೆ ಈ ಸಾಂಗ್ ತುಂಬಾ ಚಂದ ಮ್ಯಾಚ್ ಆಗುತ್ತೆ. ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಶ್ಯಾಮ್ ಸರ್, ಹೇಗಿದ್ದೀರಿ?
2: ಶ್ಯಾಮ್ ಮಾತಾಡ್ತಾ ಇದ್ದೀನಿ, ಚೆನ್ನಾಗಿದ್ದೀನಿ ಮೇಡಮ್. ನೀವ್ ಹೇಗಿದ್ದೀರಾ?
1: ಆರಾಮ್ ಸರ್. ಯಾಕೆ ಇಷ್ಟೊಂದು ಕ್ವೈಟ್ ಆಗಿ ಮಾತಾಡ್ತಾ ಇದ್ದೀರಿ, ಸೈಲೆಂಟ್ ಆಗಿ?
2: ಇಲ್ಲ, ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಮಾತುಗಳೇ ಬರ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಎಲ್ರು ಹಾಡ್ತಾ ಇದಾರೆ.
1: ಅರೆ ಬಾಬಾ, ವಾವ್.
2: ನೀವು ಕೂಡ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದೀರಿ, ಜೊತೆಗೆ ನಿನ್ನೆ ಹುಟ್ಟುಹಬ್ಬನ ಕೂಡ ಆಚರಣೆ ಮಾಡ್ಕೊಂಡಿದ್ದೀರಿ.
1: ಥ್ಯಾಂಕ್ ಯು.
2: ಆ ದೇವರು ನಿಮ್ಗೆ ಆಯಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡ್ಲಿ.
1: ಒಳ್ಳೊಳ್ಳೆ
2: ಗೀತೆಗಳೇ ಬರ್ತಾ ಇದಾವೆ ಇವತ್ತು, ಬಹಳ ಖುಷಿ ಆಗ್ತಾ ಇದೆ ಕವಿಗಳ ಗೀತೆಗಳನ್ನ ಕೇಳಿ. ಅದರಲ್ಲಿ ನಾನು ಇವತ್ತು ನಮ್ಮ ಬಿ ಆರ್ ಲಕ್ಷ್ಮಣ್ ರಾವ್ ಅವರು ಬರೆದಿರ್ತಕ್ಕಂತ ಒಂದು ಗೀತೆನ ಹಾಡ್ತಾ
1: ಇದ್ದೇನೆ.
2: ಆಕ್ಸಿಡೆಂಟ್ ಫಿಲಂ ಇಂದ.
1: ಓ, ಮಳೆಯೇ.
2: ಹಾಡಿ ಹಾಡಿ.
3: ಬಾ ಮಳೆಯೇ ಬಾ, ಅಷ್ಟು ಬಿರುಸಾಗಿ

0: ಬಾ ಮಳೆಯೇ ಬಾ, ಅಷ್ಟು ಬಿರುಸಾಗಿ ಬಾರದಿರು, ನನ್ನಲ್ಲಿ ಬರಲಾಗದಂತೆ.
1: ಓಕೆ
2: ಓಕೆ ಮೇಡಮ್.
1: ಸರ್ ಸದ್ಯಕ್ಕೆ ಈಗ ನಿಮಗೆ ಯಾರು ನೆನಪಾಗ್ತಾ ಇದ್ದಾರೆ? ಈಗ ಸದ್ಯಕ್ಕೆ ನಿಮಗೆ ಯಾರು ನೆನಪಾಗ್ತಾ ಇದ್ದಾರೆ ಈ ಗೀತೆ ಹಾಡಿ ಆದ್ಮೇಲೆ?
2: ಸದ್ಯಕ್ಕೆ ಲಕ್ಷ್ಮಣ್ ರಾವ್ ಅವರು ಬರ್ದಿರೋ ಸಾಲುಗಳೇ ಕಾಣ್ತಾ ಇರೋದ್ ನನಗೆ.
1: ಅಬ್ಬ ಅಬ್ಬ ಅಬ್ಬ, ಎಂತ ಜಾಣ್ಮೆಯ ಉತ್ತರ ಕೊಟ್ಬಿಟ್ರು ನಮ್ಮ ಶ್ಯಾಮ್ ಸರ್ ಅವರು.
2: ಹಾಗೇನೆ ನಮ್ಮ ಎಲ್ಲಾ ಕೇಳುಗರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಎಲ್ಲರ ಕಡೆಯಿಂದ.
1: ಎಸ್ ಸರ್, ಎಸ್ ಸರ್,
2: ಥ್ಯಾಂಕ್ ಯು. ನಮಸ್ತೆ
1: ನಮಸ್ತೆ ನಮಸ್ತೆ. ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
3: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
4: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
3: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
8: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
7: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
8: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
7: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
8: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಮತ್ತೊಮ್ಮೆ ಮಧುರಗಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಮಧುರಗಾನ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಕವಿಗಳ ಸಾಹಿತ್ಯದಲ್ಲಿ ಮೂಡಿಬಂದಂತಹ ಚಲನಚಿತ್ರ ಗೀತೆಗಳನ್ನು ನೀವು ಈ ದಿನ ಹಾಡಬೇಕು. ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9686098769. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಹಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
9: ನಮಸ್ಕಾರ ಮೇಡಮ್. ಶುಭೋದಯ.
1: ನಮಸ್ತೆ ಬಸವರಾಜ್ ಸರ್, ಹೇಗಿದ್ದೀರಿ?
9: ಚೆನ್ನಾಗಿದ್ದೀವಿ ಮೇಡಮ್. ತಾವು ಚೆನ್ನಾಗಿದ್ದೀರಿ?
1: ಆರಾಮ್ ಸರ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
9: ಮೇಡಮ್? ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಲೇಟ್ ಆಗಿ ತಡವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಮ್ಮಿ.
1: ಥ್ಯಾಂಕ್ ಯು ಸೋ ಮಚ್ ಸರ್.
9: ನಾನು ಪ್ರೇಮ ತರಂಗ ಚಿತ್ರದಿಂದ ದರಾ ಬೇಂದ್ರೆ ಅವರ ರಚನೆ ಹಾಡ್ತೀನಿ ಮೇಡಮ್.
1: ಓ ಸೂಪರ್ ಸರ್, ಹಾಡಿ.

0: ಕಳೆದು ಮುಗಿಲನ್ನು ಕತ್ತರಿಸಿ ನೆಲಕ ಬಿದ್ದರ ನೆಲಕ ನೆಲೆಯು ಎಲ್ಲಿಲ್ಲ ಆಗಾದೆ ಮಾತು ನಂಬಿ ನಾನು ದೇವರಂತ ತಿಳಿದಿಯೇನ ನೀ ನನ್ನ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗ ನೋಡಲಿ ನಿನ್ನ.
1: ಓಕೆ ಸೂಪರ್ ಸರ್, ಕಳೆದೋಗ್ಬಿಟ್ವಿ ನಿಮ್ಮ ಗೀತೆಯನ್ನ ಕೇಳಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್.
0: ಧನ್ಯವಾದಗಳು ಮೇಡಮ್, ಮತ್ತೊಮ್ಮೆ ಶುಭೋದಯ.
1: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಾ ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಮೇಡಮ್, ಹೇಗಿದ್ದೀರಿ?
2: ಹಾ ಚೆನ್ನಾಗಿದೆ ಮೇಡಮ್, ನೀವು ಚೆನ್ನಾಗಿರ್ಬೇಕು ಮೇಡಮ್. 100 ವರ್ಷ, ಯಾಕೆಂದ್ರೆ ನಿನ್ನೆ ನಮಗೆ ನಿಮಗೆ ವಿಶ್ ಮಾಡಕ್ ಆಗ್ಲಿಲ್ಲ.
1: ಇರ್ಲಿ, ಪರವಾಗಿಲ್ಲ, ಇಟ್ಸ್ ಓಕೆ, ನಡೆಯುತ್ತೆ.
2: ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್.
1: ಥ್ಯಾಂಕ್ ಯು ಅಮ್ಮ. ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ನಾನು ದೀಪವು ನಿನ್ನದೇ ಮೈಸೂರು ಮಲ್ಲಿಗೆಯಿಂದ ಮೇಡಮ್.
1: ಓ ಸೂಪರ್, ಹಾಡಿ.
3: ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಕಡಲು ನಿನ್ನದೇ ಹಡಗು ನಿನ್ನದೇ

0: ಅಗಳು ನಿನಗೆ ನಮಸ್ಕಾರ, ಕಡಲು ನಿನ್ನದೆ ಹಡಗು ನಿನ್ನದೆ, ಮುಳುಗದಿರಲಿ ಬದುಕು. ಇಷ್ಟ ಆಗಿದೆ ಮೇಡಮ್?
1: ಎಸ್ ಮೇಡಮ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಮೇಡಮ್.
1: ಎಸ್ ಮ್ಯಾಮ್, ಓಕೆ, ಸೂಪರ್. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ. ಹಲೋ ಹಲೋ ಹಲೋ
2: ಹಲೋ
1: ಸರ್, ನಮಸ್ತೆ.
2: ನಮಸ್ತೆ
1: ಸರ್. ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ ಷಡಾಕ್ಷರಿ ಸರ್?
2: ಹಾಗೆ ಎಲ್ಲ ಕೇರಳ ಮಿತ್ರರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು, ತಮಗೆ ಹುಟ್ಟು ಹಬ್ಬದ ಶುಭಾಶಯಗಳು.
1: ಎಸ್ ಸರ್, ಥ್ಯಾಂಕ್ ಯು.
2: ನಾನು ಅದು ಯಾವ ಚಿತ್ರದ್ದು ಅಂತ ಗೊತ್ತಿಲ್ಲ, ಹೇಳ್ತೀನಿ.
1: ಹಾ ಸರ್, ಹಾಡಿ ಕೇಳೋಣ.
2: ಮೂಡಲ ಮನೆಯ ಮುತ್ತಿನ ಹನಿಗಳ ಎರಕಾವ ಹೊಯ್ದ, ನುಣ್ಣನೆ ಎರಕಾವ ಹೊಯ್ದ. ಮೂಡಲ ಮನೆಯ ಮುತ್ತಿನ ಹನಿಗಳ ಎರಕಾವ ಹೊಯ್ದ, ನುಣ್ಣನೆ ಎರಕಾವ ಹೊಯ್ದ. ತುಂಬಾ ಚೆನ್ನಾಗಿದೆ ಗೀತೆ ಇದು.
1: ಹೌದೌದೌದೌದು, ತುಂಬಾ ಚಂದ ಇದೆ, ಒಳ್ಳೆ ಗೀತೆ.
2: ಒಂದು ಎಷ್ಟು ಸೊಗಸಾಗಿ ಗೀತೆ ರಚನೆ ಮಾಡಿದ್ದಾರೆ.
1: ಹೌದು ಸರ್.
2: ಇದು ಯಾವ ಯಾವ ಚಿತ್ರದಲ್ಲಿ ಅಳವಡಿಸಿದಾರೆ ಅಂತ ಗೊತ್ತಿಲ್ಲ ನನಗೆ.
1: ಮೋಸ್ಟ್ಲಿ
2: ಇದು ಇರಬೇಕು ಸಾಕ್ಷಾತ್ಕಾರ.
1: ಇಲ್ಲ ಇಲ್ಲ ಇಲ್ಲ, ಅದಕ್ಕಿಂತ ಹಿಂದೆ ಬಂದಿರುವಂತ ಫಿಲ್ಮ್ ಇದು. ಮೋಸ್ಟ್ಲಿ ಬೇಂದ್ರೆ, ಬೇಂದ್ರೆ ಅವ್ರದ್ದು.
2: ಬೇಂದ್ರೆ ಅವ್ರದ್ದು ಇದು.
1: ಬೆಳ್ಳಿ ಮೋಡಗಳು ಏನೋ ಇದೆ ಸರ್, ಸಮಥಿಂಗ್.
2: ಬೆಳ್ಳಿ ಮೋಡಗಳು,
1: ಬೆಳ್ಳಿ ಮೋಡಗಳು ಇದೆ, ಬಟ್ ನಾನು ನೋಡಿಲ್ಲ. ಸಾಂಗ್ ಮಾತ್ರ

0: ಮೆಳಗು.
1: ಓಕೆ ಎಸ್ ಸರ್. ಉಲ್ಲಾಸ್ ಸರ್, ಆಕ್ಚುಲಿ ಸಹಜವಾಗಿ ಈ ತರ ಗೀತೆಗಳನ್ನ ಹಾಡೋದು ತುಂಬಾ ಕಷ್ಟ.
2: ತುಂಬಾ ಕಷ್ಟ ಮೇಡಮ್, ಅದು ಬರ್ಕೊಂಡು ಹೇಳ್ಕೊಳ್ಳೋ ಬುದ್ಧಿ ಹೇಳ್ಬೇಕಲ್ಲ ಮೇಡಮ್.
1: ಹೌದು ಹೌದು ಹೌದು, ತುಂಬಾ ಚಂದ ಪ್ರಯತ್ನ ಪಟ್ಟಿದ್ದೀರಿ, ಖುಷಿ ಆಯ್ತು.
2: ಅದು ವಾಯ್ಸ್ ಬರಲ್ಲ ಮೇಡಮ್ ಇನ್ನು.
1: ಓಕೆ ಸರ್, ಇಟ್ಸ್ ಓಕೆ, ಕಲಿತಾ ಕಲಿತಾ ಎಲ್ಲದು ಬರುತ್ತೆ ಉಲ್ಲಾಸ್ ಸರ್. ಪ್ರಯತ್ನ ಪಡ್ತೀರಲ್ವಾ, ಅದು ಬಂದಾಗ. ಓಕೆ, ಥ್ಯಾಂಕ್ ಯು.
2: ಥ್ಯಾಂಕ್ ಯು ಮೇಡಮ್.
1: ಎಸ್ ಸರ್, ಎಸ್ ಸರ್. ಓಕೆ, ನಾವು ಯಾವುದೇ ಒಂದು ವಿಷಯಕ್ಕೆ ಬರಲ್ಲ ಅಂತ ಕೂತ್ರೆ ಅದು ಬರೋದೇ ಇಲ್ಲ ಸ್ನೇಹಿತರೆ. ಪ್ರಯತ್ನ ಪಡ್ತೀವಲ್ವಾ, ಅಲ್ಲೇ ಅರ್ಧ ನಾವು ಗೆದ್ಬಿಡ್ತೀವಿ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ. ಹಲೋ ಹಲೋ ಹಲೋ,
3: ನೀವು ಕರೆ ಮಾಡಿ
1: ಬಾಬಾ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ. ಸತೀಶ್ ಸರ್, ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ಮೇಡಮ್, ಮೊದಲು ನಿಮಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಮೇಡಮ್.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
4: ಮೇಡಮ್, ಒಂದ್ ಹಾಡ್ತೀನಿ ಮೇಡಮ್. ಇದು ಯಾವ್ದಂದ್ರೆ ಗೌರಿ ಪಿಚ್ಚಿ ಚಿತ್ರದ ಮೇಡಮ್.
1: ಓಕೆ, ಹಾಡಿ.
4: ಇವಳು ಯಾರು ಬಲ್ಲೇನು, ಇವಳ ಹೆಸರ ಹೇಳಲೇನು, ಇವಳು ಯಾರು ಬಲ್ಲೆಯೇನು, ಇವಳ ಹೆಸರ ಹೇಳಲೇನು, ಇವಳ ದನಿಗೆ ತಿರುಗಲೇನು, ಇವಳು ಏತಕೋ ಬಂದು ನನ್ನ ಸೆಳೆದಳು, ಇವಳು ಯಾರು ಬಲ್ಲೆಯೇನು, ಇವಳ ಹೆಸರ ಹೇಳಲೇನು, ಇವಳ ದನಿಗೆ ತಿರುಗಲೇನು, ಇವಳು ಏತಕೋ ಬಂದು ನನ್ನ ಸೆಳೆದಳು, ಅಡಿಯ ಮುತ್ತ ನೀಳ ಜಡೆ, ಅಡಿಯ ಮುತ್ತ ನೀಳ ಜಡೆ, ಮುಡಿಯ ತುಂಬ ಹೂವು ಜಡೆ, ಇವಳು ಅಡಿಯ ಇಟ್ಟ ಕಡೆ ಹೆಜ್ಜೆ ಹೆಜ್ಜೆಗೆ ಆ.
1: ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್.
4: ಥ್ಯಾಂಕ್ ಯು ಮೇಡಮ್.
1: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
5: ಹಲೋ, ನಮಸ್ಕಾರಗಳು.
1: ನಮಸ್ಕಾರಗಳು ಸತೀಶ್ ಸರ್.
5: ಹೇಗಿದ್ದೀರಿ ಮಹಾಲಕ್ಷ್ಮಿ ಮೇಡಮ್?
1: ಆರಾಮಾಗಿದ್ದೀನಿ ಸರ್.
5: ಹೌದಾ, ಆಯ್ತು. ಹೀಗೆ ಕಿಲ ಕಿಲ ಅಂತ ನಗ್ತಾ ಇರ್ರಿ.
1: ಸರಿ ಸರ್, ಥ್ಯಾಂಕ್ ಯು.
5: ಆಯ್ತು, ಮತ್ತೆ ಏನಿಲ್ಲ. ಅದೇ ನೀವು ಅಡ್ಡಕ್ಕೆ ಬಂದದ್ದು, ನಾನಂದ್ರೆ ಎಲ್ಲ ಹೊರಟಿದ್ನ, ನಿಮ್ಮ ಧ್ವನಿ ಕೇಳಿದ ಕೂಡಲೇ ನಿತ್ನ ಒಂದು ಕರೆ ಮಾಡಿಯೇ ಹೋಗ್ಬೇಕು, ನಮ್ಮ ಫೇವರೇಟ್ ಬಂದಾರೆ ಅಂತ.
1: ಆಯ್ತಾ?
5: ಅಡ್ಡ ಅಡ್ಡ ನೀವು ಬಂದ ಕೂಡಲೇ ಅಡ್ಡ ರಂಗ್ ರಂಗೀಲ ಆಗ್ಬಿಡ್ತೀವಿ.
1: ಎಲ್ಲ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಸರ್.
5: ಆಯ್ತು ಆಯ್ತು. ಇವತ್ತು ಏನು ಎಲ್ಲ ಕವಿ ಸಂಗಮ ಮಾಡ್ತಾ ಇದ್ವಿ.
1: ಹೌದು ಸರ್, ಹೌದು,
5: ಕವಿಗಳ ಸಂಗಮ. ಅದು ವಿಶೇಷವೇ, ಯಾಕಂದ್ರೆ ಇದು ಯಾವಾಗ್ಲೂ ಬಿಂದಾಸ್ ಮಾರ್ನಿಂಗ್, ಇದು ಮಧುರ ಗಾನ, ಅದರಲ್ಲಿ ಒಂದು ವಿಶೇಷ ಬೇಕೇ ಬೇಕಲ್ವಾ?
1: ಹೌದು ಹೌದು,
5: ನಾವೊಂದು ಟ್ರೈ ಮಾಡುವ ಈಗ.
1: ಎಸ್ ಸರ್, ಖಂಡಿತವಾಗ್ಲು ಹಾಡಿ.
5: ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು, ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊನ್ನು ಹೊನ್ನು.

ಈ ಹೆಣ್ಣು ಮಾಯೆ ಮಾಯೆ ಕವಿಯೊಬ್ಬ ಕನವರಿಸಿದನು. ಓ ಇವಳು ಚೆಲುವೆ ಇವಳ ಜೊತೆಯಲ್ಲಿ ನಾನು ಸ್ವರ್ಗವನೇ ಗೆಲ್ಲುವೆ ಸ್ವರ್ಗವನೇ ಗೆಲ್ಲುವೆ ವೇದಾಂತಿ ಹೇಳಿದನು ಒಂದೆಲ್ಲ ಮಣ್ಣು.

0: ಓಕೆ, ಸೂಪರ್ ಸರ್, ಒಳ್ಳೆ ಗೀತೆ.
1: ಇದು ನಿಮ್ಮ ನಿಮ್ಮೂರಿನವರದ್ದು, ಜಿ ಎಸ್ ಎಸ್ ಅವರದ್ದು?
0: ಹೌದು.
1: ಅದು ಒಂದು ಸೆಕೆಂಡ್, ಯಾಕಂದ್ರೆ ನೋಡಿ ಒಂದು ಈ ಹಾಡಿದ್ದು ಒಂದು ಲೈಟ್ ಬರ್ತದೆ ನೋಡಿ, ಕವಿವಾಣಿ ಅದು ಎಲ್ಲಾದ್ರೂ ಸಾಕಾರಗೊಂಡ್ರೆ ನಮಗೆಲ್ಲ ಉಳಿಗೆಲ್ಲ ಉಂಟೇನ್ರಿ?
0: ಹೌದು ಸರ್.
1: ಏನ್ ಗೊತ್ತಾ, ಮಣ್ಣೆಲ್ಲ ಹೊನ್ನು ಅಂತ ಹೇಳ್ತಾರೆ ನೋಡಿ, ಆ ಕವಿವಾಣಿ ಎಲ್ಲಾದ್ರೂ ನಿಜ ಆದ್ರೆ ಎಲ್ಲ ಮಣ್ಣು, ಈ ಕೃಷಿಕರಿದ್ದಾರಲ್ಲ ನಮ್ಮ ದೇಶದ ಬೆನ್ನೆಲುಬು, ನಮ್ಮ ಅನ್ನದಾತರು, ಅವರಿಗೆ ಕೃಷಿ ಮಾಡ್ಲಿಕ್ಕೆ ಮಣ್ಣು ಸಿಗ್ಲಿಕ್ಕಿಲ್ಲ.
0: ನಿಜ ನಿಜ ನಿಜ.
1: ಎಲ್ಲ ಮನೆಯಲ್ಲಿ ನೆಲ ಮಾಳಿಗೆ ಮಾಡಿ ಸ್ಟಾಕ್ ಮಾಡಿ ಬಿಡ್ತಾರೆ ಮಣ್ಣೆಲ್ಲ ಹೊನ್ನು ಅಂತಾದ್ರೆ.
0: ಹೌದು,
1: ಆದ್ರೂ ಒಳ್ಳೆ ಚಾಲು ಅಂದ್ರೆ ಕವಿಯದೇ ಲೋಕವೇ ಕಲ್ಪನಾ ಲೋಕ ಅಲ್ವಾ? ಆದ್ರೂ ಹಾಡ್ಲಿಕ್ಕೆ ಕೇಳಲಿಕ್ಕೆ ಖುಷಿ
0: ಅಷ್ಟೇ.
1: ಕಾರ್ಯಕ್ರಮ ಬ್ಯೂಟಿಫುಲ್ ಆಗಿ ಮೂಡಿ ಬರ್ತಾ ಇದೆ. ನೀವು ಅಷ್ಟೇ ಚಂದ ನಿರೂಪಣೆ ಮಾಡ್ತಾ ಇದ್ದೀವಿ, ಮಧ್ಯೆ ಎಲ್ಲ ಉಪಕಥೆಗಳನ್ನು ಹೇಳಿ ಕಾರ್ಯಕ್ರಮವನ್ನು ರಂಗು ಹೆಚ್ಚಿಸಿದ್ದೀರಿ. ಧನ್ಯವಾದ, ವಂದನೆಗೆ.
0: ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ನಮ್ಮೆಲ್ಲ ಪ್ರೀತಿಯ ಕೇಳುಗರು ಒಬ್ರಿಗಿಂತ ಒಬ್ರು ತುಂಬ ಚಂದ ಚಂದವಾಗಿ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಹಾಡಿದ್ರು, ಕೇಳಲಿಕ್ಕೆ ಖುಷಿ ಆಗುತ್ತೆ. ಹಾಗೆ ಸಮಯ ಕೂಡ ಆಗ್ತಾ ಇದೆ. ಹಾಗೆ ನಮ್ಮ ನ್ಯಾಮ್ತಿಯಿಂದ ಷಡಕ್ಷರಿ ಸರ್ ಕರೆ ಮಾಡಿ ಒಂದು ಗೀತೆಯನ್ನು ಹಾಡಿದರು. ಆ ಗೀತೆ ಯಾವ ಫಿಲಮ್ದು ಅಂತ ಸಾಕಷ್ಟು ನಮ್ಮ ಪ್ರೀತಿಯ ಕೇಳುಗರು ಆನ್ಸರ್ ಮಾಡಿದ್ದಾರೆ. ಮೀನಾ ಮೇಡಮ್ ಅವರು ಬೆಳ್ಳಿ ಮೋಡ ಅಂತ ಕಳಿಸಿದ್ದಾರೆ, ನೀಲಮ್ಮ ಮೇಡಮ್ ಅವರು, ತ್ರಿವೇಣಿ ಮೇಡಮ್ ಅವರು, ಬ್ರಹ್ಮಾನಂದ ರಾನಡೆ ಸರ್ ಅವರು, ಜೊತೆಗೆ ಸೋಮಶೇಖರ್ ಸರ್ ಅವರು, ಇಲ್ಲ ಬೆಳ್ಳಿ ಮೋಡ ಫಿಲಮ್ದು ಮೇಡಮ್ ಅಂತ. ಓಕೆ, ಎಸ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ.
0: ಹಲೋ,
2: ಮಹಾಲಕ್ಷ್ಮಿ ಅವರಿಗೆ ಹುಟ್ಟಹಬ್ಬದ ಶುಭಾಶಯಗಳು.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅಕ್ಕ ಮಹಾದೇವಿ ಮೇಡಮ್. ಓಕೆ,
2: ಹಾಡಂದ್ರಿ?
0: ಹಾಂ, ಖಂಡಿತ ಖಂಡಿತ ಹಾಡಿ.
2: ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ, ಸಂಸಾರ ಸಾಗರದ ಲೆಕ್ಕವಿಲ್ಲದಷ್ಟು ದುಃಖದ ಬಂಡಿ, ನಾವನೆ ನನಗೆ ಹೊತ್ತಿರದಂತೆ ನೆಲ್ಲಿ ಹಚ್ಚಿದರು ದಡಿ, ಸಂಸಾರ ಸಾಗರದಲ್ಲಿ ಇರು ಮಲಗಿರುವ ಕೂಸು ಮಲಗಿರಲಿ ಅಂದ, ಮುಂದೆ ದೇವರ ಚಿತ್ತ ನಾ ದೊಡೆಯಲ್ಲಿ ಅದು ಹೇಗೆ ಮುಟ್ಟಲಿಲ್ಲ ಅವತ್ತ. ನಾ ಹಿಂಗನ ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ಅದು ಲಾಸ್ಟ್ ನಂಗೆ ಸಿಕ್ತಿ.
0: ಓಕೆ, ಇರ್ಲಿ, ಪರವಾಗಿಲ್ಲ ಪರವಾಗಿಲ್ಲ, ಒಳ್ಳೆ ಪ್ರಯತ್ನ.
2: ಆ ದೇವರ ಎಲ್ಲ ಆರೋಗ್ಯ ಬಗ್ಗೆ ಕರುಣಿಸಲಿ ಅಂತ ನಾನು ಆ ಗಣೇಶನಲ್ಲಿ ಕೇಳ್ಕೊಳ್ತೇನೆ.
0: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್.
2: ಥ್ಯಾಂಕ್ ಯು ನೀವು ಕೂಡ.
0: ಎಸ್ ಮ್ಯಾಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್.
0: ನಮಸ್ತೆ,
3: ಹುಟ್ಟುಹಬ್ಬದ ಶುಭಾಶಯಗಳು.
0: ಥ್ಯಾಂಕ್ ಯು ಕಲ್ಪನಾ ಮೇಡಮ್. ನಿಮ್ಗೂ ಕೆಂಬಂತ ನನಗೂ ಕೆಂಬ.
3: ಹಾ ಮೇಡಮ್, ತುಂಬಾ ಟ್ರೈ ಮಾಡಿ ಮಾಡಿ ಮಾಡಿ ಮಾಡಿ, ಕೆಲ್ಸ ಅದ್ರ ನಡುವೆ ತಿಂಡಿ ತಿನ್ನದು, ಫೋನು ಬಿಡಕ್ಕಾಗಲ್ಲ, ಡೈಲಿ ಫೋನ್ ಅದ ಮಾಡಿದ್ರೆ ಒಂಥರ ಖುಷಿ ಅವತ್ತು ಇಡೀ ದಿನ. ಚಿನ್ನಾರಿ ಮುಕ್ತಾಯದಿಂದ ತಗೊಂಡಿದ್ದೀನಿ
0: ಮೇಡಮ್.
3: ಎಷ್ಟೊಂದ್ ಜನ ಇಲ್ಲಿ ಯಾರು ನಮ್ಮೋರು, ಎಷ್ಟೊಂದ್ ಮನೆ ಇಲ್ಲಿ ಎಲ್ಲಿ ನಮ್ಮನೆ, ಎಲ್ಲಿ ಎಲ್ಲಿ ಎಲ್ಲಿ ನಮ್ಮನೆ, ಎಷ್ಟೊಂದ್ ಜನ ಇಲ್ಲಿ ಯಾರು ನಮ್ಮೋರು. ಮರ್ತೋಯ್ತು ಮೇಡಮ್.
0: ಓಕೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು,
3: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಎಸ್ ಮೇಡಮ್. ಓಕೆ, ಎಸ್. ಸ್ನೇಹಿತರೆ, ಮಧುರಗಾನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಆಯಿತು. ಈ ದಿನದ ಕಾರ್ಯಕ್ರಮ ಚೆನ್ನಾಗಿ ಬಂತು ಅಂತ ನಮಗೆ ಸೋಮಶೇಖರ್ ಸರ್ ಅವರು ಮೆಸೇಜ್ ಮಾಡಿದ್ದಾರೆ, ಜೊತೆಗೆ ತ್ರಿವೇಣಿ ಮೇಡಮ್ ಅವರು ಈ ದಿನದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬಂತು ಅಂತ ತಿಳಿಸಿದ್ದಾರೆ. ಹಾಗೆ ರಾನಡೆ ಸರ್ ಅವರು ಇವತ್ತಿನ ಮಧುರಗಾನ ಕಾರ್ಯಕ್ರಮ ಆಯ್ದುಕೊಂಡದ್ದಕ್ಕೆ ಥ್ಯಾಂಕ್ ಯು ಮೇಡಮ್ ಅಂತ ಹೇಳಿದ್ದಾರೆ. ಹಾಗೆ ಕುಸುಮ ಮೇಡಮ್ ಅವರು ಈ ದಿನದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬಂತು ಅಂತ ಮೆಸೇಜ್ ಮಾಡಿದ್ದಾರೆ. ಎಸ್, ಹಾಗೆ ಕೆಂಡೇಗೌಡ ಸರ್ ಅವರು ಸೂಪರ್ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್, ಯಾರೆಲ್ಲ ಕರೆ ಮಾಡಿ ಗೀತೆಗಳನ್ನು ಆಯ್ಕೆ ಮಾಡ್ಕೊಂಡು ಹಾಡಿದ್ರು ಅವರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ದಯವಿಟ್ಟು ಬೇಸರ ಆಗಬೇಡಿ. ಹಾಗೆ ಯಾರೆಲ್ಲ ಮೆಸೇಜ್ ಮಾಡೋದರ ಮುಖಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅವರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಓಕೆ, ಕೊನೆಯಲ್ಲಿ ಎರಡು ಲೈನ್ ಹಾಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಮುಗಿಸುವ, ಇದು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದಂತಹ ಗೀತೆ. ಸ್ವಲ್ಪ ಸಾಹಿತ್ಯ ಹಾಗೆ ಧ್ವನಿ ಆಚೆ ಈಚೆ ಆದರೆ ದಯವಿಟ್ಟು ಕ್ಷಮೆ ಇರಲಿ, ಯಾಕಂದರೆ ಕೆಲವೊಂದು ಗೀತೆಗಳು ಹಾಡೋದು ತುಂಬಾ ಕಷ್ಟ ಅನಿಸುತ್ತೆ. ನಾವು ಕೂಡ ಒಂದು ಸಣ್ಣ ಪ್ರಯತ್ನ ಪಡ್ತೀವಿ. ಹಾಂ, ನೀರೊಂದಿದ್ದರೆ ಸಾಕೆ ಬ್ಯಾಡವೆ ಹಳ್ಳ, ಬಲ್ಲವ ಬಲ್ಲ ತೊರೆಯು ಹರಿಯೋಕೆ. ಮೋಡ ಇದ್ದರೆ ಸಾಕೆ ಬ್ಯಾಡವೆ ಭೂಮಿ, ಹೇಳಿ ಸ್ವಾಮಿ ಮಳೆಯು ಸುರಿಯೋಕೆ. ರೆಕ್ಕೆ ಇದ್ದರೆ ಸಾಕೆ ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ ತಾನು ಮ್ಯಾಲೆ ಹಾರೋಕೆ. ಕಾಲೊಂದಿದ್ದರೆ ಸಾಕೆ ಜಿಗರೆಗೆ ಬೇಕು ಕಾನು, ಗಾಳಿಯ ಮೇಲೆ ತಾನು ಜಿಗಿದು ಓಡೋಕೆ. ಹಾಗೆ ಮತ್ತೊಂದು ಈ ಗೀತೆ ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ರಚನೆಯಲ್ಲಿ ಮೂಡಿ ಬಂದಂಥ ಗೀತೆ.

ದಿಕ್ಪಾಲಕರೇ ನಿನ್ನ ಕಾಲ್ಗಳು ಮಿಂಚು ಸಿಡಿಲು ನಿನ್ನ ವೇಗವು ಜೀವ ಜೀವದಲ್ಲಿ ಬೆರೆತು ಹೋದ ಭಾವಭಾವದಲ್ಲಿ ಕರಗಿ ಹೋದ ಜೀವಾಶ್ವ

0: ನದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ ಅಶ್ವಮೇಧ ಅಶ್ವಮೇಧ. ಎಸ್, ಈ ಗೀತೆನ ಬರೆದವರು ದೊಡ್ಡ ರಂಗೇಗೌಡ ಸರ್ ಅವರು. ಸ್ನೇಹಿತರೆ, ತುಂಬ ಅದ್ಭುತವಾದಂಥ ಗೀತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳೋದೇ ಒಂದು ವಿಸ್ಮಯ ಅಂತಲೇ ಹೇಳ್ಬೋದು. ಅದ್ಭುತವಾದ ಗೀತೆಗಳನ್ನು ಒಬ್ರಿಗಿಂತ ಒಬ್ಬರು ನಮ್ಮ ಸಾಹಿತಿಗಳು, ಕವಿಗಳು, ಕವಿ ಪುಂಗವರು ತುಂಬ ಚೆನ್ನಾಗಿ ರಚನೆ ಮಾಡಿದ್ದಾರೆ. ಆ ಗೀತೆಗಳನ್ನು ನಿಮ್ಮ ಒಂದು ಧ್ವನಿಯಲ್ಲಿ ಕೇಳಲಿಕ್ಕೂ ಕೂಡ ಈ ದಿನ ತುಂಬ ಖುಷಿಯಾಯಿತು. ಎಸ್, ಇದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ. ನಿಮ್ಮಿಂದನೇ ನಾವು ಸ್ನೇಹಿತರೆ, ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇದ್ದರೆ ಮಾತ್ರ ನಮ್ಮ ರೇಡಿಯೋ ಶಿವಮೊಗ್ಗ ಬೆಳೀಲಿಕ್ಕೆ ಸಾಧ್ಯ. ಒಂದಿಷ್ಟು ಜ್ಞಾನ ಮನರಂಜನೆಯೊಂದಿಗೆ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಸದಾ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿರಲಿ, ಹಾಗೆ ನಿಮ್ಮ ಒಂದು ಆಶೀರ್ವಾದ ಕೂಡ. ಎಸ್, ಗೀತೆಗಳಲ್ಲಿ ಏನಾದರೂ ಆಚೆ ಈಚೆ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಾನು ಕೂಡ ಇವಾಗ ಕಲಿತಾ ಇದ್ದೀನಿ. ಹಾಗೆ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ, ನಿಮ್ಮೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್. ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.

0: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ,
1: ಯಾರು?
0: ನಾನು.
1: ನಾನು ಅಂದ್ರೆ
0: ಸಚಿ.
1: ಯಾವ ಸಚಿ?
0: ಸಚಿನ್ ತೆಂಡೂಲ್ಕರ್.
1: ಸಚಿನ್ ತೆಂಡೂಲ್ಕರ್.

0: ಹಲೋ,
1: ನೀವು ಪ್ರಯತ್ನಿಸುತ್ತಿರುವ ದೂರವಾಣಿ ಸಂಖ್ಯೆ ಸದ್ಯಕ್ಕೆ ದುರಸ್ತಿಯಲ್ಲಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ದಿ ನಂಬರ್ ವಿಚ್ ಯು ಹ್ಯಾವ್ ಡಯಲ್ಡ್ ಇಸ್ ಅಂಡರ್ ರಿಪೇರ್. ಪ್ಲೀಸ್ ಟ್ರೈ ಲೇಟರ್.

0: ಹಲೋ,
1: ಯಾರು?
0: ನಾನು.
1: ನಾನು ಅಂದ್ರೆ
0: ಖಾನ್.
1: ಯಾವ ಖಾನ್?
0: ಆಮಿರ್ ಖಾನ್.

0: Hello.
1: Hello.
0: Hello.
1: Hello.
0: Hello.
1: Hello.
0: Hello.
2: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
3: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
4: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
3: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
5: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೊಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: Get the cap to go.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರವೇ ಔಷಧಿ ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಮ್ಮನೆ ತಮಾಷೆಗೆ ಊಹಿಸ್ಕೋ, ಜಸ್ಟ್ ಥಿಂಕ್, ಕಲ್ಪಿಸ್ಕೋ. ತಾರೆ ತುಂಬಾನೇ ದೂರ, ನೀನೇ ಆ ತಾರೆ ಆದರೆ. ಹೂವು ತುಂಬಾನೇ ಮೃದು, ನೀನೇ ಆ ಹೂ ಆದರೆ. ಎಟುಕುವ ತಾರೆ ನಲುಗದ ಹೂ ನೀನಾಗ್ತೀಯಾ? ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್. ರೈಟ್
1: ರೈಟ್
0: ಜೂಟ್
1: ಜೂಟ್.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸು, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ.
1: ಏನು ಏನ್ ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: Check it.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: SSLC ಮುಗಿಸಿರೋ ಹೆಣ್ಣು ಮಕ್ಕಳು ಮೆಡಿಕಲ್ ಫೀಲ್ಡ್ ನಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಇಲ್ಲಿದೆ ಬಂಗಾರದಂತ ಅವಕಾಶ.
3: ಹೌದು, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ತಿನ ಮಾನ್ಯತೆ ಪಡೆದ ಶಿವಮೊಗ್ಗದ ಮಾನಸ ಟ್ರಸ್ಟ್ ನಿಂದ 2 ವರ್ಷಗಳ ಪೇಷಂಟ್ ಕೇರಿಂಗ್ ಹಾಗೂ ನರ್ಸಿಂಗ್ ಅಸಿಸ್ಟೆಂಟ್ ವೃತ್ತಿ ಕೌಶಲ್ಯ ಕೋರ್ಸ್ಗೆ ಪ್ರವೇಶ ಆರಂಭವಾಗಿದೆ.
4: ಎಲ್ಲಾ ವರ್ಗದ ವಿದ್ಯಾರ್ಥಿನಿಯರಿಗೂ ಇಲ್ಲಿ ಓದಲು ಸಮಾನ ಅವಕಾಶವಿದ್ದು ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷ ಆದ್ಯತೆ ನೀಡಲಾಗುವುದು. ಉಚಿತ ಊಟ, ಹಾಸ್ಟೆಲ್ ವ್ಯವಸ್ಥೆ ಹಾಗೂ ಕೋರ್ಸ್ ಮುಗಿಯುವವರೆಗೂ ಸ್ಟೈಫಂಡ್ ಕೂಡ ಲಭ್ಯ.
3: ಕೋರ್ಸ್ ಮುಗಿದ ತಕ್ಷಣ ಕೈತುಂಬಾ ಸಂಬಳ ನೀಡುವ ಉದ್ಯೋಗಾವಕಾಶಗಳು ನಿಮ್ಮ ಕೈಯಲ್ಲಿರಲಿವೆ.
4: ಪ್ರವೇಶಕ್ಕೆ ಕೇವಲ 15 ದಿನಗಳಷ್ಟೇ ಬಾಕಿ. ಪೋಷಕರೇ, ನಿಮ್ಮ ಮಗಳ ಭವಿಷ್ಯಕ್ಕೆ ಹಿಂದೆ ಭದ್ರ ಬುನಾದಿ ಹಾಕಿ.
3: ಭೇಟಿ ನೀಡಿ ಮಾನಸ ನರ್ಸಿಂಗ್ ಹೋಮ್ ಶಿವಮೊಗ್ಗ. ಕಾಂಟ್ಯಾಕ್ಟ್ 9448288489. ಸಂಖ್ಯೆ ಮತ್ತೊಮ್ಮೆ 9448288489.
7: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸುತ್ತಮುತ್ತ ಕಾರ್ಯಕ್ರಮ. ಕಾನೂನು ಸುವ್ಯವಸ್ಥೆ ಕಾಪಾಡುವುದು ನನ್ನ ಮೊದಲ ಆದ್ಯತೆಯಾಗಿದೆ ಎಂದು ಪೂರ್ವ ವಲಯ ನೂತನ IGP ಎನ್ ಸತೀಶ್ ಕುಮಾರ್ ಹೇಳಿದರು. ಅಧಿಕಾರ ಸ್ವೀಕರಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೂರ್ವ ವಲಯದಲ್ಲಿ ಶಿವಮೊಗ್ಗ ಕೋಮು ಸೂಕ್ಷ್ಮ ಜಿಲ್ಲೆ ಆಗಿರುವುದರಿಂದ ಆ ಜಿಲ್ಲೆಯ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕಿದೆ ಎಂದು ತಿಳಿಸಿದರು. ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಬಗ್ಗೆ ಮೊದಲಿನಿಂದಲೂ ಪಾಲಿಸಿಕೊಂಡು ಬಂದಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಸಾರ್ವಜನಿಕರಿಗೂ ಸಾಕಷ್ಟು ಅರಿವು ಮೂಡಿದೆ. ಬೆಂಗಳೂರು ನಗರದಲ್ಲಿ ಪ್ರತಿಯೊಂದು ಸಂದರ್ಭವನ್ನು ಸೂಕ್ಷ್ಮವಾಗಿ ನಿಭಾಯಿಸುತ್ತೇವೆ. ಪೊಲೀಸರ ಬಳಿ ಬಾಡಿ ವೋರ್ನ್ ಕ್ಯಾಮರಾ ಇರುತ್ತವೆ. ಸಾರ್ವಜನಿಕರು ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿರುತ್ತಾರೆ. ಆ ಸೂಕ್ಷ್ಮತೆ ಇಲ್ಲಿಯೂ ಬರಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಸಹಾಯವಾಣಿ 112 ಸೇವೆಯನ್ನು ಸಾರ್ವಜನಿಕರು ಹೆಚ್ಚಾಗಿ ಬಳಸಿಕೊಳ್ಳುವಂತೆ ಅರಿವು ಮೂಡಿಸಬೇಕಿದೆ. ಸಾರ್ವಜನಿಕರು ಸಂಕಷ್ಟಕ್ಕೆ ಸಿಲುಕಿದಾಗ 112 ಕರೆ ಮಾಡಿದರೆ ಪೊಲೀಸರು ನಿಮ್ಮ ನೆರವಿಗೆ ಧಾವಿಸುತ್ತಾರೆ. ಈ ಸೇವೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿರಿಸುವುದು ಮತ್ತೊಂದು ಆದ್ಯತೆಯ ವಿಷಯ ಎಂದು ನೂತನ IGP ಸತೀಶ್ ಕುಮಾರ್ ಹೇಳಿದರು. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಡಿಸಿಪ್ಲಿನ್ ಪಾಲಿಸಬೇಕು. ಹೆದ್ದಾರಿ ಪಕ್ಕದಲ್ಲಿ ಲಾರಿ ಇನ್ನಿತರ ವಾಹನಗಳನ್ನು ನಿಲುಗಡೆ ಮಾಡುತ್ತಾರೆ. ಸಿಸಿ ಕ್ಯಾಮೆರಾಗಳನ್ನು ಬಳಸಿಕೊಂಡು ಈ ವ್ಯವಸ್ಥೆಯನ್ನು ಶಿಸ್ತುಬದ್ಧವಾಗಿ ಸುಗಮವಾಗಿ ನಿರ್ವಹಿಸಬೇಕಿದೆ ಎಂದು ತಿಳಿಸಿದರು. ಮುಂದಿನ ವಿವರ. ವೀರ ಸಾರ್ವರ್ಕರ್ ಹಿಂದೂ ಸಂಘಟನಾ ಮಹಾಮಂಡಳಿಯಿಂದ 82ನೇ ವರ್ಷದ ಗಣೇಶೋತ್ಸವವನ್ನು ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ 14-25 ರವರೆಗೆ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ರಾಜ್ಯ ಬ್ರಾಹ್ಮಣ ಮಹಾಮಂಡಳಿ ನಿರ್ದೇಶಕ VM ಮಾಲತೇಶ್ ಹೇಳಿದರು. 1945 ಮಹಾಮಂಡಳಿ ಗಣೇಶೋತ್ಸವ ಆಚರಿಸುತ್ತಿದೆ. 14 ಬೆಳಗ್ಗೆ 11:30 ಕೋಟೆ ಶ್ರೀ ಭೀಮೇಶ್ವರ ದೇವಸ್ಥಾನದಲ್ಲಿ ಶ್ರೀ ವರಸಿದ್ದೇ ವಿನಾಯಕ ಸ್ವಾಮಿಯ ಪ್ರತಿಷ್ಠಾಪನೆ ನೆರವೇರಲಿದೆ. ಪ್ರತಿದಿನ ಸಂಜೆ 7 ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಅಂದು ಶ್ರೀ ಮಹಾಗಣಪತಿ ಪ್ರತಿಷ್ಠಾಪನೆ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 15 ಶಿವಮೊಗ್ಗದ ಸ್ನೇಹ ಸಮ್ಮಿಲನ ಕಲಾತಂಡದಿಂದ ಸುಗಮ ಸಂಗೀತ ಕಾರ್ಯಕ್ರಮ, 16 ಶ್ರೀ ಮಹಾಗಣಪತಿ ಯಕ್ಷಗಾನ ಬಳಗದಿಂದ ಪೌರಾಣಿಕ ಯಕ್ಷಗಾನ, 17 ರಾಜಶೇಖರ್ ಮತ್ತು ಸಂಗಡಿಗರಿಂದ ರಸಮಂಜರಿ, 18 ಯಕ್ಷಾನುಗ್ರಹ ಸಂಸ್ಕೃತಿ ಸಂವರ್ಧನಾ ಸಭಾದಿಂದ ಇಂದ್ರಜಿತ್ ಕಾಳಗ ಯಕ್ಷಗಾನ ಪ್ರದರ್ಶನ, 19 ಬೆಂಗಳೂರಿನ ಚಲನಚಿತ್ರ ನಟ ಹಾಗೂ ಜಾನಪದ ಕಲಾವಿದ ಗುರುರಾಜ ಹೊಸಕೋಟೆ ತಂಡದಿಂದ ಜಾನಪದ ಸಂಭ್ರಮ, 20 ಯಕ್ಷ ಸಮೂಹ ಯಕ್ಷಕಲಾ ಪ್ರತಿಷ್ಠಾನದ ಕೆಳಕುಂಜಾಲು ನೀಲಾವರ ಅವರಿಂದ ಪೌರಾಣಿಕ ಯಕ್ಷಗಾನ ನಡೆಯಲಿದೆ ಎಂದು ಹೇಳಿದರು. 21 ಹಾವೇರಿಯ ಶಾರ್ವರೀಶ ನಾಟ್ಯ ಕೇಂದ್ರ ಹಾಗೂ ಶ್ರುತಿ ಜೋಶಿ ಮತ್ತು ತಂಡದಿಂದ ಭರತನಾಟ್ಯ, 22 ಶಿವಮೊಗ್ಗದ ಪುಷ್ಪಲತಾ ಮತ್ತು ಸಂಗಡಿಗರಿಂದ ಸುಗಮ ಸಂಗೀತ, 23 ಧಾರೇಶ್ವರದ ಶ್ರೀ ಸಿದ್ಧಿವಿನಾಯಕ ಯಕ್ಷಗಾನ ನಾಟ್ಯ ಸಂಘದಿಂದ ಭಸ್ಮಾಸುರ ಮೋಹಿನಿ ಯಕ್ಷಗಾನ, 24 ವೀರಶಿವಮೂರ್ತಿ ಅವರ ಪುಣ್ಯಸ್ಮರಣೆ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗವಿದೆ. 25 ಬೆಳಗ್ಗೆ 9:30 ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿಯ ರಾಜಬೀದಿ ಉತ್ಸವ ಹಾಗೂ ವಿಸರ್ಜನೆ ನಡೆಯಲಿದೆ ಎಂದರು. ಮಹಾಮಂಡಳಿ ಸಂಚಾಲಕ ದತ್ತಾತ್ರೇಯ, ನಿರ್ದೇಶಕ ಚಂದ್ರಶೇಖರ್ ಸುದ್ದಿಗೋಷ್ಠಿಯಲ್ಲಿದ್ದರು. ಮುಂದಿನ ವಿವರ. ಹಿಂದೂ ಸಂಘಟನಾ ಮಹಾಮಂಡಳ ನೂತನ ಅಧ್ಯಕ್ಷರಾಗಿ ಸರಾಫ್ ಶ್ರೀಧರ್ ರಾವ್ ಆಯ್ಕೆಯಾದರು. ಮಹಾಮಂಡಳ ಅಧ್ಯಕ್ಷ ಎಂಕೆ ಸುರೇಶ್ ಕುಮಾರ್ ನಿಧನರಾದ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಸ್ಥಾನಕ್ಕೆ ಶ್ರೀಧರ್ ರಾವ್ ಹಾಗೂ ಕಾರ್ಯದರ್ಶಿಯಾಗಿ ಎಎನ್ ಸತ್ಯನಾರಾಯಣ್ ಅವರನ್ನು ಸಭೆಯಲ್ಲಿ ಆಯ್ಕೆ ಮಾಡಲಾಯಿತು. ಸಹ ಕಾರ್ಯದರ್ಶಿ ಎಸ್ಎನ್ ಚನ್ನಬಸಪ್ಪ, ಖಜಾಂಚಿ ಎಸ್ಎಂ ದತ್ತಾತ್ರೇಯ ರಾವ್, ಹರಿಗೆ ಗೋಪಾಲಸ್ವಾಮಿ, ನಿರಂಜನ್, ರಾಜಶೇಖರ್ ಅಲಸೆ, ಎಸ್ ಚೇತನ್ ಮತ್ತು ಚಂದ್ರಶೇಖರ್ ಸಭೆಯಲ್ಲಿದ್ದರು. ನೂತನ ಪದಾಧಿಕಾರಿಗಳ ನೇತೃತ್ವದಲ್ಲಿ 82 ಗಣೇಶೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ಹಾಗೂ ಸಂಘಟನೆ ಕಾರ್ಯಚಟುವಟಿಕೆಗಳನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ನಡೆಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ಎಲ್ಲರಿಗೂ ನಮಸ್ಕಾರ. ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಗೀತೆ ಅಂತರ್ಪಯಣ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಶಿವಮೊಗ್ಗ ನಗರದ ಮೆಗಾನ್ ಆಸ್ಪತ್ರೆಗೆ ಭೇಟಿ ನೀಡಿದ ವೇಳೆ ಅಲ್ಲಿನ ಸಮಸ್ಯೆಗಳು, ಅವ್ಯವಸ್ಥೆ ಕಂಡು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಇದೇ ವೇಳೆ ಆಸ್ಪತ್ರೆಯ ಮಹಿಳಾ ಹಾಗೂ ಹೆರಿಗೆ ವಾರ್ಡ್ಗೆ ಭೇಟಿ ನೀಡಿ ಪರಿಶೀಲಿಸಿದರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದ ರೋಗಿಗಳು, ಅವರ ಆರೈಕೆದಾರರು, ಸಂಬಂಧಿಕರು ಆಸ್ಪತ್ರೆಯಲ್ಲಿ ಶೌಚಾಲಯದ ವ್ಯವಸ್ಥೆ ಸೂಕ್ತವಾಗಿಲ್ಲ, ಕೆಲ ದಿನಗಳ ಹಿಂದೆ ನೀರೇ ಇರಲಿಲ್ಲ, ಕುಡಿಯಲು ಶುದ್ಧ ನೀರಿನ ವ್ಯವಸ್ಥೆ ಇಲ್ಲ, ಔಷಧಗಳನ್ನು ಹೊರಗಿನಿಂದ ತರುವಂತೆ ಚೀಟಿ ಬರೆದುಕೊಡುತ್ತಿರುವುದಾಗಿ ಸಾಲು ಸಾಲು ದೂರುಗಳನ್ನು ಹೇಳಿದರು. ದೂರುಗಳನ್ನು ಕೇಳಿದ ಆಯೋಗದ ಅಧ್ಯಕ್ಷೆ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಜೊತೆಗೆ ಮಹಿಳಾ ವಾರ್ಡ್ನಲ್ಲಿ ಅವ್ಯವಸ್ಥೆಯನ್ನು ಕೂಡಲೇ ಸರಿಪಡಿಸಬೇಕು, ಯಾವುದೇ ಕಾರಣಕ್ಕೂ ಹೊರಗಿನ ಮೆಡಿಕಲ್ ಶಾಪ್ಗಳಿಂದ ಔಷಧ ತರಲು ಚೀಟಿ ಬರೆಯಬಾರದು, ರೋಗಿಗಳಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು, ಇದು ಮತ್ತೆ ಮರುಕಳಿಸದಂತೆ ಸೂಕ್ತ ವ್ಯವಸ್ಥೆಯನ್ನು ಆಸ್ಪತ್ರೆ ಆಡಳಿತ ಮಂಡಳಿ ಮಾಡಬೇಕು, ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ತಿಳಿಸಿದರು. ಇದೇ ವೇಳೆ ಮಹಿಳಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಠಾಣೆಯ ಮೂಲ ಸೌಕರ್ಯ, ದೂರುಗಳ ನಿರ್ವಹಣೆ ಹಾಗೂ ನಾಪತ್ತೆ ಪ್ರಕರಣಗಳ ತನಿಖೆಯ ಕುರಿತು ಪರಿಶೀಲಿಸಿದರು. ಮಹಿಳಾ ಸಿಬ್ಬಂದಿಗೆ ಸುರಕ್ಷಿತ ವಾತಾವರಣ ಕಲ್ಪಿಸಲು ಆಂತರಿಕ ದೂರು ಸಮಿತಿ ರಚಿಸಬೇಕು, ಪ್ರತಿ 3 ತಿಂಗಳಿಗೊಮ್ಮೆ ಕಡ್ಡಾಯ ಸಭೆ ನಡೆಸುವಂತೆ ನಿರ್ದೇಶನ ನೀಡಿದರು. ಠಾಣೆಗೆ ದೂರು ನೀಡಲು ಬರುವ ಮಹಿಳೆಯರ ಕುಂದುಕೊರತೆಗಳಿಗೆ ತಕ್ಷಣ ಸ್ಪಂದಿಸಿ ನ್ಯಾಯ ಒದಗಿಸಬೇಕು. ಠಾಣೆಯ ಪ್ರವೇಶದ್ವಾರದಲ್ಲೇ ಸಹಾಯವಾಣಿ ಸಂಖ್ಯೆಗಳು ಹಾಗೂ ಕ್ಯೂಆರ್ ಕೋಡನ್ನು ದೊಡ್ಡದಾಗಿ ಪ್ರದರ್ಶಿಸುವಂತೆ ಸೂಚಿಸಿದರು. ಭೇಟಿ ವೇಳೆ ಸಿಮ್ಸ್ ನಿರ್ದೇಶಕ ಡಾ ರಮೇಶ್ ಬಾಬು, ವೈದ್ಯಕೀಯ ಅಧೀಕ್ಷಕ ಡಾ ತಿಮ್ಮಪ್ಪ, ಡಿಎಚ್ಒ ಡಾ ನಟರಾಜ್, ವೈದ್ಯಕೀಯ ಸಿಬ್ಬಂದಿ, ಮಹಿಳಾ ಠಾಣಾ ಸಿಬ್ಬಂದಿ ಇದ್ದರು. ಮುಂದಿನ ವಿವರ. ಸರ್ ತಿಮ್ಮಪ್ಪ, ಡಿಎಚ್ಒ ಡಾ ನಟರಾಜ್, ವೈದ್ಯಕೀಯ ಸಿಬ್ಬಂದಿ, ಮಹಿಳಾ ಠಾಣಾ ಸಿಬ್ಬಂದಿ ಇದ್ದರು. ಮುಂದಿನ ವಿವರ. ಸರ್ಕಾರದ ನಿರ್ದೇಶನದಂತೆ ಸೆಪ್ಟೆಂಬರ್ 15 ಬೆಳಗ್ಗೆ

ಬೆಳಗ್ಗೆ 10 ಗಂಟೆಗೆ ಶಿವಮೊಗ್ಗ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ. ಶಿವಮೊಗ್ಗ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ ಹಾಗೂ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲೆಯ ಜನಪ್ರತಿನಿಧಿಗಳು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಹಾಗೂ ಎಲ್ಲ ಇಲಾಖೆಯ ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಭಾಗವಹಿಸುವಂತೆ ಕೋರಲಾಗಿದೆ. ಮುಂದಿನ ವಿವರ. ಸಾಮಾನ್ಯ ಪ್ರಜೆಯೊಬ್ಬನಿಗೆ ಅಧಿಕಾರದ ಗದ್ದುಗೆ ದೊರೆತಾಗ ಜನರ ಬದುಕಿನಲ್ಲಿ ಹಾಗೂ ಆಡಳಿತ ವ್ಯವಸ್ಥೆಯಲ್ಲಿ ಯಾವ ರೀತಿಯ ಬದಲಾವಣೆ ತರಬಹುದು ಎಂಬುದನ್ನು ಬಿಂಬಿಸುವ ಕಾಮನ್ ಮ್ಯಾನ್ ನಾನೇ ಸಿಎಂ ಕನ್ನಡ ಚಲನಚಿತ್ರ ಸೆಪ್ಟೆಂಬರ್ 25 ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಎಂದು ಕದಂಬ ಸೈನ್ಯ ಕನ್ನಡ ಸಂಘಟನೆ ರಾಜ್ಯ ಘಟಕ ಅಧ್ಯಕ್ಷ ಬೇಕ್ರಿ ರಮೇಶ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುರಭಿ ಫಿಲಂ ಸಂಸ್ಥೆಯಡಿ ರಂಗಭೂಮಿ ಕಲಾವಿದ ಡಾಕ್ಟರ್ ಎನ್ ನರಸಿಂಹಮೂರ್ತಿ ಕತೆ ನಿರ್ಮಾಣದ ಜತೆಗೆ ಮುಖ್ಯಮಂತ್ರಿ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಹಿರಿಯ ನಿರ್ದೇಶಕ ಓಂ ಸಾಯಿ ಪ್ರಕಾಶ್ ಚಿತ್ರವನ್ನು ನಿರ್ದೇಶಿಸಿದ್ದಾರೆ ಎಂದರು. ಸಾಮಾನ್ಯ ಜನರ ಬದುಕಿನೊಂದಿಗೆ ಬೆಸೆದುಕೊಂಡಿರುವ ಪ್ರಜ್ಞಾವಂತ ವಕೀಲನೊಬ್ಬನಿಗೆ ಅಧಿಕಾರ ದೊರೆತರೆ ಆತ ಏನು ಮಾಡಬಹುದು ಎಂಬುದು ಚಿತ್ರದ ಪ್ರಮುಖ ಕಥಾವಸ್ತು. ರಾಜಕೀಯವೆಂದರೆ ಕೇವಲ ಅಧಿಕಾರದ ಚದುರಂಗದಾಟವಲ್ಲ, ಜನರ ಬದುಕನ್ನು ಬದಲಿಸುವ ಜವಾಬ್ದಾರಿ ಎಂಬ ಸಂದೇಶವನ್ನು ಚಿತ್ರ ನೀಡುತ್ತದೆ ಎಂದು ತಿಳಿಸಿದರು. ನಾಯಕಿಯಾಗಿ ಸೋನಾ ಲಾಡ್ವಾ ಹಾಗೂ ಸಬ್ಬಿ ಸೂರಿ ಅಭಿನಯಿಸಿದ್ದಾರೆ. ಡಾಕ್ಟರ್ ಎನ್ ನರಸಿಂಹಮೂರ್ತಿ ಅವರ ಮುಖ್ಯಮಂತ್ರಿ ಪಾತ್ರದ ಅಭಿನಯ ಗಮನ ಸೆಳೆಯುತ್ತದೆ. ಯುವಜನರಿಗೆ ರಾಜಕೀಯ ಹಾಗೂ ಆಡಳಿತದ ಜವಾಬ್ದಾರಿಗಳ ಕುರಿತು ಚಿಂತನೆ ಮೂಡಿಸುವ ರೀತಿಯಲ್ಲಿ ಚಿತ್ರ ಮೂಡಿಬಂದಿದೆ ಎಂದರು. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷ ಮಹಾದೇವ್ ಸ್ವಾಮಿ, ಸತೀಶ್ ಎಲೆಚಾರನಹಳ್ಳಿ, ವೈಎನ್ ಮಹೇಶ್, ಎಮ್ಮರಡ್ಡಿ ನಾಗೇಶ್ ಇದ್ದರು. ಮುಂದಿನ ವಿವರ. ವಿದ್ಯಾರ್ಥಿಗಳು ಜೀವನದಲ್ಲಿ ಎದುರಾಗುವ ಸವಾಲು, ಅವಮಾನ, ಅವಹೇಳನ ಶಕ್ತಿಗಳನ್ನೇ ಶಕ್ತಿಯಾಗಿ ಮಾಡಿಕೊಂಡರೆ ಗುರಿ ಸಾಧನೆ ಸಾಧ್ಯ ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೇಳಿದರು. ಶಿವಮೊಗ್ಗದ ಹಾಲುಮತ ಮಹಾಸಭಾ ಜಿಲ್ಲಾ ಘಟಕ ಕನಕ ನೌಕರರ ಸಂಘದಿಂದ ಶಿವಮೊಗ್ಗ ನಗರದ ಸರ್ಕಾರಿ ನೌಕರರ ಸಭಾಭವನದಲ್ಲಿ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಹಾಲುಮತ ಚೇತನ ಪ್ರಶಸ್ತಿ ಪ್ರದಾನ ಸಮಾರಂಭ ಜನಜಾಗೃತಿ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ ತಕ್ಷಣ ಎಲ್ಲವನ್ನೂ ಕಳೆದುಕೊಂಡಿದ್ದೀರಿ ಎಂದಲ್ಲ, ದೃಢ ಸಂಕಲ್ಪದಿಂದ ಮತ್ತೆ ಪ್ರಯತ್ನ ಮಾಡಿದಾಗ ಗುರಿ ಸಾಧನೆ ಸಾಧ್ಯ. ನೀವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಿಮ್ಮ ತಂದೆ ತಾಯಿಯ ಸೇವೆ ಮಾಡಿ ಅವರನ್ನು ಗೌರವಿಸಿ ಎಂದರು. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಮಾತನಾಡಿ, ಪ್ರತಿಭಾವಂತ ಮಕ್ಕಳಿಗೆ ಶಿಕ್ಷಣ ಪಡೆಯಲು ಸಮಸ್ಯೆ ಬಂದರೆ ಅವರಿಗೆ ಮಹಾಸಭಾ ಸಹಾಯ ಮಾಡುತ್ತದೆ ಎಂಬ ಭರವಸೆ ಎಲ್ಲರಲ್ಲೂ ಮೂಡಬೇಕು. ನೀವು ಉತ್ತಮ ಅಂಕ ಗಳಿಸುವಲ್ಲಿ ತಂದೆ ತಾಯಿಯ ಪಾತ್ರ ಇರುತ್ತದೆ. ಓದಿ ಉನ್ನತ ಸ್ಥಾನಕ್ಕೆ ಹೋದಾಗ ದೇಶದ ಆಸ್ತಿ ಆಗುತ್ತೀರಿ. ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಬಂದರೆ ನನ್ನ ಬಳಿ ಬನ್ನಿ, ನಾವು ವ್ಯವಸ್ಥೆ ಮಾಡಿಕೊಡುತ್ತೇವೆ ಎಂದು ಭರವಸೆ ನೀಡಿದರು. ಸಾನ್ನಿಧ್ಯ ವಹಿಸಿ ಮಾತನಾಡಿದ ಹೊಸದುರ್ಗ ಶಾಖಾ ಮಠದ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿ, ಹಾಲುಮತ ಚೇತನ ಪ್ರಶಸ್ತಿ ಪುರಸ್ಕೃತರಾದ ಕುಂಸಿಯ ರಾಮಪ್ಪ ಉತ್ತಮ ಹೆಸರು ಮಾಡಿದ್ದಾರೆ. ಅವರಿಗೆ ಈ ಪ್ರಶಸ್ತಿ ನೀಡಿರುವುದು ಸೂಕ್ತವಾಗಿದೆ. ಯಾವುದೇ ಸಮಾಜ ಅಭಿವೃದ್ಧಿ ಆಗಲು ಶಿಕ್ಷಣ, ಸಂಘಟನೆ ಮುಖ್ಯ ಎಂದರು. ಕುಂಸಿಯ ಹರಳೆಣ್ಣೆ ರಾಮಪ್ಪ ಅವರಿಗೆ ಹಾಲುಮತ ಚೇತನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮಹಾಸಭಾ ಜಿಲ್ಲಾಧ್ಯಕ್ಷ ದಾನೇಶ್ ಅಧ್ಯಕ್ಷತೆ ವಹಿಸಿದ್ದರು. ಎಸ್ಎಸ್ಎಲ್ಸಿ, ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷ ನಗರದ ಮಹಾದೇವಪ್ಪ, ಮಹಾಸಭಾ ಉಪಾಧ್ಯಕ್ಷ ಡಾಕ್ಟರ್ ಪ್ರಶಾಂತ್, ಪ್ರಮುಖರಾದ ಆರ್ ಪ್ರಸನ್ನಕುಮಾರ್, ಕೆಇ ಕಾಂತೇಶ್, ಕನಕ ನೌಕರರ ಸಂಘದ ಅಧ್ಯಕ್ಷ ಸಿದ್ದಪ್ಪ ಮತ್ತಿತರರಿದ್ದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ಬಾಲ್ಯ ವಿವಾಹದ ವಿರುದ್ಧ ತಳಮಟ್ಟದಲ್ಲಿ ಜಾಗೃತಿ ಮೂಡಿಸುತ್ತಿರುವ ಆಶ್ರಿತ ಸಂಸ್ಥೆಯ ಕಾರ್ಯಕ್ಕೆ ವಿಶ್ವಸಂಸ್ಥೆಯ ಮಾನ್ಯತೆ ದೊರೆತಿರುವುದು ಖುಷಿಯ ಸಂಗತಿ ಎಂದು ಶಿವಮೊಗ್ಗ ಸಂಸ್ಥೆಯ ಜಿಲ್ಲಾ ಸಂಯೋಜಕ ಹನುಮಂತಪ್ಪ ಎಸ್ ಹೇಳಿದರು. ಶಿವಮೊಗ್ಗ ಜಿಲ್ಲಾ ಆಶ್ರಿತ ಸಂಸ್ಥೆ ವತಿಯಿಂದ ಶಿವಮೊಗ್ಗ ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಇತ್ತೀಚೆಗೆ ನಡೆದ ಶಿಕ್ಷಕರ ದಿನಾಚರಣೆ ಹಾಗೂ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಬಾಲ್ಯ ವಿವಾಹ, ಬಾಲ್ಯಾವಸ್ಥೆಯಲ್ಲಿನ ಹಾಗೂ ಬಲವಂತದ ವಿವಾಹಗಳ ನಿರ್ಮೂಲನೆಗಾಗಿ ನವೆಂಬರ್ 27 ಅಂತಾರಾಷ್ಟ್ರೀಯ ದಿನವನ್ನಾಗಿ ಘೋಷಿಸುವ ವಿಶ್ವಸಂಸ್ಥೆಯ ನಿರ್ಧಾರವು ಐತಿಹಾಸಿಕವಾಗಿದೆ. ಜಸ್ಟ್ ರೈಟ್ಸ್ ಫಾರ್ ಚಿಲ್ಡ್ರನ್ ಜಾಲ

ಸಂಪರ್ಕಿಸುವುದು ಹಾಗೂ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಮರಳಿ ಶಾಲೆಗೆ ಸೇರಿಸುವ ಕಾರ್ಯಗಳನ್ನು ಸಂಸ್ಥೆ ಕೈಗೊಳ್ಳುತ್ತಿದೆ ಎಂದು ತಿಳಿಸಿದರು. ಜೆಆರ್ಸಿ ಸಂಸ್ಥಾಪಕ ಭುವನ್ ರಿಬು ಅವರು ವಿಶ್ವಸಂಸ್ಥೆಯಲ್ಲಿ ಬಾಲ್ಯ ವಿವಾಹ ನಿರ್ಮೂಲನೆಗೆ ಮೀಸಲಾದ ಜಾಗತಿಕ ದಿನ ಘೋಷಿಸುವಂತೆ ಒತ್ತಾಯಿಸಿದರು. ಸಿಯೆರಾ ಲಿಯೋನ್ ಸೇರಿದಂತೆ ಹಲವು ರಾಷ್ಟ್ರಗಳ ಬೆಂಬಲದೊಂದಿಗೆ ನಿರ್ಣಯ ಮಂಡನೆಯಾಗಿದ್ದು ಸೆಪ್ಟೆಂಬರ್ 4 ವಿಶ್ವಸಂಸ್ಥೆ ಅದನ್ನು ಅಂಗೀಕರಿಸಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿ ಶಾಲಾ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಹಾಗೂ ರಾಜ್ಯ ಬೀದಿಬದಿ ವ್ಯಾಪಾರಸ್ಥರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಚನ್ನವೀರಪ್ಪ ಗಾಮನಗಟ್ಟಿ ಮಾತನಾಡಿ, ಬಾಲ್ಯ ವಿವಾಹ ಹಾಗೂ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಆಶ್ರಿತ ಸಂಸ್ಥೆ ಮಾಡುತ್ತಿರುವ ಕಾರ್ಯ ಶ್ಲಾಘನೀಯ ಎಂದರು. ಸಾಮಾಜಿಕ ಸಮುದಾಯದ ಕಾರ್ಯಕರ್ತೆ ಸವಿತಾ ಮಕ್ಕಳ ಹಕ್ಕುಗಳ ಕುರಿತು ಮಾಹಿತಿ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಉಪಪ್ರಾಂಶುಪಾಲೆ ಎಸ್ಸಿ ಪಂಕಜ ಮಾತನಾಡಿ, ಮಕ್ಕಳ ಹಕ್ಕುಗಳ ಸಂರಕ್ಷಣೆಗೆ ಎಲ್ಲರೂ ಕೈಜೋಡಿಸಬೇಕು ಎಂದರು. ಸಹಶಿಕ್ಷಕರಾದ ಅಶೋಕ್ ಬಿ, ಚಿದಾನಂದ ಎಸ್ಎಂ, ಪವಿತ್ರ ಎ, ಸ್ಮಿತಾ ರಾವ್, ಎಸ್ಎಲ್ ಶೇಖರ್ ನಾಯಕ್, ವಸಂತ್ ಕುಮಾರ್ ಹಾಗೂ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಕವಿತಾ ಆರ್, ಸಹಶಿಕ್ಷಕಿ ನಿರ್ಮಲಾ ಬಿ, ಶೋಭಾ ಬಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಉನ್ನತ ಪದವಿ ಪಡೆದ ಮಾತ್ರಕ್ಕೆ ವ್ಯಕ್ತಿ ಶಿಕ್ಷಣ ಪಡೆದಿದ್ದಾನೆ ಎಂದು ಹೇಳಲಾಗದು. ಅಕ್ಷರಜ್ಞಾನಕ್ಕೂ ಶಿಕ್ಷಣಕ್ಕೂ ದೊಡ್ಡ ವ್ಯತ್ಯಾಸವಿದೆ. ವ್ಯಕ್ತಿಯಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅದಕ್ಕೆ ಸೂಕ್ತ ತರಬೇತಿ ನೀಡಿ ಸಮಾಜ ಹಾಗೂ ಜಗತ್ತಿನ ಬೆಳವಣಿಗೆಗಳ ಕುರಿತು ಅರಿವು ಮೂಡಿಸುವುದೇ ಸಮಗ್ರ ಶಿಕ್ಷಣದ ಉದ್ದೇಶವಾಗಬೇಕು ಎಂದು ಮಾಜಿ ಸಂಸದ ಹಾಗೂ ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಹೇಳಿದರು. ಅಚೀವರ್ಸ್ ಟ್ರಸ್ಟ್ ಹಾಗೂ ಕೋಚಿಂಗ್ ಸೆಂಟರ್ ಮತ್ತು ಬೆಂಗಳೂರಿನ ಸ್ಪರ್ಧಾ ಅರಿವು ಅಕಾಡೆಮಿ ಹಾಗೂ ಶಿಕಾರಿಪುರದ ಸಾಧನ ಅಕಾಡೆಮಿ ಸಹಯೋಗದಲ್ಲಿ ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಯುವಕ ಯುವತಿಯರಿಗಾಗಿ ಆಯೋಜಿಸಿರುವ ಉದ್ಯೋಗ ಪಥ ಉಚಿತ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ವೈದ್ಯರು, ಇಂಜಿನಿಯರ್ಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಪದವೀಧರರು ಹೊರಬರುತ್ತಿದ್ದಾರೆ. ಆದರೆ ಪದವಿ ಪಡೆದ ಎಲ್ಲರೂ ತಮ್ಮ ವೃತ್ತಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಕೇವಲ ಪಠ್ಯಕ್ರಮದ ಜ್ಞಾನ ಸಾಕಾಗುವುದಿಲ್ಲ. ಕಾಮನ್ ಸೈನ್ಸ್, ಸೃಜನಶೀಲತೆ, ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ ಹಾಗೂ ತಮ್ಮಲ್ಲಿರುವ ಪ್ರತಿಭೆಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಮನೋಭಾವ ಅಗತ್ಯ ಎಂದು ಹೇಳಿದರು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವ ಯುವಕರು ಕೇವಲ ಪರೀಕ್ಷಾ ಜ್ಞಾನಕ್ಕೆ ಸೀಮಿತವಾಗದೆ ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು ಹಾಗೂ ಸಮಾಜದ ಆಗುಹೋಗುಗಳ ಬಗ್ಗೆಯೂ ಅರಿವು ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ಶಿಕ್ಷಣವು ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿಯಾಗುತ್ತದೆ. ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ಯುವಕರಿಗೆ ತರಬೇತಿ ಹಾಗೂ ಮಾರ್ಗದರ್ಶನ ನೀಡುತ್ತಿರುವ ಡಾಕ್ಟರ್ ಶರತ್ ಮರಿಯಪ್ಪ ಅವರ ಪ್ರಯತ್ನ ಶ್ಲಾಘನೀಯವಾಗಿದ್ದು ಯುವಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಶಿಕ್ಷಣ ತಜ್ಞ ಹಾಗೂ ಆರ್ಯಪಿಯು ಕಾಲೇಜಿನ ಮುಖ್ಯಸ್ಥ ಎನ್ ರಮೇಶ್ ಮಾತನಾಡಿ, ಆರ್ಥಿಕವಾಗಿ ಸದೃಢರಾಗಲು ಉದ್ಯೋಗ ಅತ್ಯಗತ್ಯ. ಆದರೆ ಪ್ರಸ್ತುತ ದೇಶದಲ್ಲಿ ಸರ್ಕಾರಿ ಹಾಗೂ ಸಾರ್ವಜನಿಕ ವಲಯದ ಉದ್ಯೋಗಾವಕಾಶಗಳು ಸೀಮಿತವಾಗುತ್ತಿವೆ. ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಉದ್ಯೋಗಾವಕಾಶಗಳು ಅದೇ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿಲ್ಲ. 100 ಉದ್ಯೋಗಗಳಿಗೆ ಸಾವಿರಾರು ಮಂದಿ ಅರ್ಜಿ ಸಲ್ಲಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಕೃತಕ ಬುದ್ಧಿಮತ್ತೆ ವೇಗವಾಗಿ ಉದ್ಯೋಗ ಕ್ಷೇತ್ರವನ್ನು ಬದಲಾಯಿಸುತ್ತಿರುವ ಸಂದರ್ಭದಲ್ಲಿ ಕೇವಲ ಅಂಕಗಳಿಗೆ ಮಹತ್ವ ನೀಡದೆ ಅಂಕಗಳ ಜತೆಗೆ ಕೌಶಲ್ಯವನ್ನು ಬೆಳೆಸಿಕೊಳ್ಳುವುದು ಅನಿವಾರ್ಯ ಎಂದು ಹೇಳಿದರು. ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ ಸಂಸ್ಥಾಪಕ ಹಾಗೂ ಯುವ ನಾಯಕ ಡಾಕ್ಟರ್ ಶರತ್ ಮರಿಯಪ್ಪ ಮಾತನಾಡಿ, ಒಬ್ಬ ಯುವಕ ಸರ್ಕಾರಿ ಉದ್ಯೋಗ ಪಡೆದರೆ ಅದು ಕೇವಲ ಆತನ ವೈಯಕ್ತಿಕ ಆರ್ಥಿಕ ಬಲವಲ್ಲ, ಇಡೀ ಕುಟುಂಬಕ್ಕೆ ಆರ್ಥಿಕ ಭದ್ರತೆ ನೀಡುತ್ತದೆ. ಆತನ ಯಶಸ್ಸು ಸ್ನೇಹಿತರು ಹಾಗೂ ಸುತ್ತಮುತ್ತಲಿನ ಇತರ ಯುವಕರಿಗೂ ಪ್ರೇರಣೆಯಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ಯುವಕರಿಗೆ ಉಚಿತ ತರಬೇತಿ ನೀಡುವ ಉದ್ದೇಶದಿಂದ ಉದ್ಯೋಗ ಪಥ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಬಿಎಡ್ ವಿದ್ಯಾರ್ಥಿಗಳಿಗೂ ವಿಶೇಷ ಉಚಿತ ತರಬೇತಿ ನೀಡಲು ನಿರ್ಧರಿಸಲಾಗಿದೆ. ಸೆಪ್ಟೆಂಬರ್ 26 ರಿಂದ 15 ದಿನಗಳ ಕಾಲ ತರಬೇತಿ ಆಯೋಜಿಸಲಾಗುತ್ತಿದ್ದು ಶಿವಮೊಗ್ಗ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಸರ್ಕಾರಿ ಶಿಕ್ಷಕರಾಗಿ ಆಯ್ಕೆಯಾಗಬೇಕು ಎಂಬುದು ಇದರ ಉದ್ದೇಶವಾಗಿದೆ ಎಂದರು. ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್ ಮಾತನಾಡಿ, ಜೀವನದಲ್ಲಿ ಅವಕಾಶಗಳು ಎದುರಾದಾಗ ಬೈ ಚಾನ್ಸ್ಗಿಂತ ಬೈ ಚಾಯ್ಸ್ ಮೂಲಕ ನಿರ್ಧಾರ ಕೈಗೊಂಡು ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದರು. ಇಂದಿನ ನಿರ್ಧಾರವೇ ಮುಂದಿನ ದಿನಗಳಲ್ಲಿ ನಾವು ಏನಾಗಬೇಕು ಎಂಬುದನ್ನು ನಿರ್ಧರಿಸುತ್ತದೆ. ಮುಂದಿನ ವರ್ಷ, 5 ವರ್ಷ ಅಥವಾ 20 ವರ್ಷಗಳ ನಂತರ ನಮ್ಮನ್ನು ಯಾವ ಸ್ಥಾನದಲ್ಲಿ ನೋಡಿಕೊಳ್ಳಬೇಕು

ಎಂಬ ಸ್ಪಷ್ಟ ಗುರಿಯೊಂದಿಗೆ ಪ್ರತಿಯೊಂದು ಆಯ್ಕೆಯನ್ನು ಮಾಡಿಕೊಳ್ಳಬೇಕು. ಯಾವುದೋ ಒಂದು ಕೆಲಸ ಸಿಕ್ಕಿತು ಎಂದು ಅದನ್ನು ಒಪ್ಪಿಕೊಳ್ಳುವುದಕ್ಕಿಂತ ನಮ್ಮ ಸಾಮರ್ಥ್ಯ ಹಾಗೂ ಭವಿಷ್ಯಕ್ಕೆ ಸೂಕ್ತವಾದ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳುವುದು ಮುಖ್ಯ ಎಂದು ಹೇಳಿದರು. ಶಿಕ್ಷಕರ ನೇಮಕಾತಿಯೂ ಸೇರಿದಂತೆ ಮುಂದಿನ ಸರಿ ಸುಮಾರು 72,000 ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಪೂರಕವಾಗಿ ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ ವತಿಯಿಂದ ಆಸಕ್ತ ಯುವಕ ಯುವತಿಯರಿಗೆ 2 ತಿಂಗಳ ಕಾಲ ಉಚಿತ ತರಬೇತಿ ನೀಡುತ್ತಿದ್ದು, ಇದರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕಿಕ್ಕಿರಿದ ಕುವೆಂಪು ರಂಗಮಂದಿರ ಸಾಕ್ಷಿಯಾಯಿತು. ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿದ್ದ ಬೆಂಗಳೂರಿನ ಪಿಎಸ್ಐ ಕಿಟ್ಟಿ ಸರ್, ಸಾಧನ ಅಕಾಡೆಮಿಯ ಬಿ ಮಂಜುನಾಥ್, ಸ್ಪರ್ಧಾ ಅರಿವು ಅಕಾಡೆಮಿಯ ಪಿವಿ ಭೈರಪ್ಪ, ಮಾತುಗಳನ್ನು ಗಂಭೀರವಾಗಿ ಆಲಿಸಿದ ವಿದ್ಯಾರ್ಥಿಗಳು ಹೆಚ್ಚಿನ ಮಾಹಿತಿ ಪಡೆದರು. ಇದರೊಂದಿಗೆ ಈ ದಿನದ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗೆ ಇನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
1: ಏನು ಏನ್ ವಿಷಯಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೇ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
8: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
7: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
8: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
9: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
9: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
9: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
11: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹರಿಕತೆ ಪ್ರಸಾರವಾಗಲಿದೆ. ದಾನವೀರ ಕರ್ಣ, ಹಿನ್ನೆಲೆ ವಾದ್ಯ ಹಾರ್ಮೋನಿಯಂ ಎ ಗೋಪಾಲಕೃಷ್ಣ ಮಲ್ಯ, ತಬಲ ಶ್ರೀ ಗುರುದತ್ ಕಾಮತ್, ತಂಬೂರಿ ಶ್ರೀ ಲಕ್ಷ್ಮಣದಾಸ್ ವೇಲ್ಮ್ಕರ್, ಗಾಯನ ಸಂತ ಶ್ರೀ ಭದ್ರಗಿರಿ ಅಚ್ಯುತ ದಾಸರು.

यत्तपस्यसि कौन्तेय तत्कुरुष्व मदर्पणम्। ಪರಮಾತ್ಮನ ಈ ಮಂಗಲಮಯವಾದ ಸೃಷ್ಟಿಯಲ್ಲಿ ಭಗವದ್ ಅನುಗ್ರಹದಿಂದ ನರಜನ್ಮಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬ ಜೀವಿಯೂ ಕೂಡ ತನ್ನ ಇಡೀ ಜೀವನವನ್ನೇ ಈಶ್ವರ ಆರಾಧನೆ ಮಾಡಿಕೊಂಡು ಕೂತಾಗ ನಿಂತಾಗ ನಡೆವಾಗ ನುಡಿವಾಗ ಬಾಗುವಾಗ ಸಾಗುವಾಗ ತೇಗುವಾಗ ಸರ್ವ ಪ್ರವೃತ್ತಿಯಲ್ಲಿ ಕಾಯ ವಾಚಾ ಮನಸ ಯಾರು ಶ್ರೀಹರಿಯಗೆ ತನ್ನನ್ನು ಸಮರ್ಪಣವಾಗಿಸಿಕೊಂಡು ಎಲ್ಲ ಶಾರೀರಿಕ ಕ್ರಿಯೆಗಳೇ ಪರಮಾತ್ಮ ಸೇವೆ ಅಂತ ತಿಳ್ಕೊಂಡು ಮಾಡ್ತಾನೋ ಅಂಥ ಜ್ಞಾನಿ ಭಕ್ತನ ಒಂದೊಂದು ಕ್ಷಣವೂ ಕೂಡ ಭಗವಂತನ ಆರಾಧನೆಯಿಂದ ಪವಿತ್ರವಾಗ್ತದಂತೆ. ಅದಕ್ಕೋಸ್ಕರ ಉಣ್ಣುವ ಒಂದು ತುತ್ತು ಅನ್ನವೂ ಕೂಡ ವೈಶ್ವಾನರ ರೂಪಕನಾಗಿ ನಮ್ಮೊಳಗಿರತಕ್ಕಂಥ ಪರಮಾತ್ಮನಿಗೆ ಅರ್ಪಿಸುವ ಹವಿಸ್ಸಾಗ್ತದೆ. ಕಿವಿಯಿಂದ ಕೇಳುವ ಎಲ್ಲ ನುಡಿಗಳೂ ಕೂಡ ಶ್ರೀಹರಿಯ ಮಹಿಮೆಯನ್ನೇ ಹೇಳುತ್ತಾರೆ. ನಾಲಿಗೆಯಿಂದ ನುಡಿಯುವ ಎಲ್ಲ ಶಬ್ದಗಳೂ ಕೂಡ ಪರಮಾತ್ಮನ ಸ್ತುತಿಯಾಗಿ ತಾನೇ ಮಾರ್ಪಡಬೇಕಂತೆ. ಈ ವಿಧವಾದಂತಹ ಸಾಧನೆಯಲ್ಲಿ ತೊಡಗಬೇಕು ಅಂತ ಭಾಗವತ ಹೇಳುತ್ತದೆ. ವಾಣಿ ಗುಣಾನು ಕಥನೌ ಶ್ರವಣೌ ಕಥಾಯಾಂ ಹಸ್ತೌ ಚ ಕರ್ಮಸು ಮನಸ್ತವ ಪಾದಯೋರ್ನಗ. ಕರಚರಣಾದಿ ಸಮಸ್ತ ಅವಯವಗಳು ಕೂಡ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಕೂಡ ಪರಮಾತ್ಮನ ಯಾವ ಸೇವೆಗೆ ಸಮರ್ಪಿತವಾಗಬೇಕು. ಅದಕ್ಕಂತಾರೆ ದಾಸರು, ಕೊಡುವ ದಾನವು ಕಾಮಜನಕ ಗರ್ಪಿತವೆನ್ನೀ. ದಾನಮೇಕಂ ಕಲಯುಗ. ಕಲಿಯುಗದಲ್ಲಿ ಯಜ್ಞಯಾಗ ಜಪತಪ ಹೋಮ ನಿಯಮಾದಿಗಳಿಂದ ಏನೊಂದು ಫಲ ಬರಬಹುದೋ ಅದು ಸತ್ಪಾತ್ರಕ್ಕೆ ಮಾಡತಕ್ಕಂಥ ದಾನದಿಂದ ದೊರಕುತ್ತದೆ ಅಂತ ಎಚ್ಚರಿಸಿದ್ದಾರೆ. ಕಲಿಯುಗದಲ್ಲಿ ಎರಡು ಮಾರ್ಗ, ಒಂದು ದಾನ, ಇನ್ನೊಂದು ಪರಮಾತ್ಮನ ಕೀರ್ತನ. ಆ ದಾನ ಮಾಡುವಾಗಲೂ ಕೂಡ ಭಗವದರ್ಪಿತ ಬುದ್ಧಿಯಿಂದ ಮಾಡಬೇಕಾಗ್ತದೆ. ಭಗವದ್ಗೀತೆ ಹೇಳ್ತದನ್ನು

ದೇಶ ಕಾಲವಲಿತು ಅಂದ್ರೆ ಪುಣ್ಯಕ್ಷೇತ್ರದಲ್ಲಿ ಅವಶ್ಯ ಇದ್ದ ಸತ್ಪಾತ್ರಕ್ಕೆ ಹರಿಗರ್ಪಿತವಾದ ಬುದ್ಧಿಯಿಂದ ಮಾಡುವ ಯಾವುದೇ ವಿಧವಾದಂತಹ ಪ್ರತಿಫಲಾಪೇಕ್ಷಿಲ್ಲದೆ ಮಾಡತಕ್ಕಂತಹ ದಾನಕ್ಕೆ ಸಾತ್ವಿಕ ದಾನ ಅಂತ ಹೇಳ್ತಾ ಇದ್ದ. ಅಂತಹ ದಾನ ನಾವು ಯಾರಿಗೆ ಕೊಡುವಾಗಲೂ ದೇವರಿಗೇ ಕೊಡ್ತೇನೆ ಅಂತ ತಿಳ್ಕೊಂಡು ಕೊಡಬೇಕಂತ. ಅದಕ್ಕೆ ಕೃಷ್ಣಾರ್ಪಣ ಬುದ್ಧಿ ನಮ್ಮಲ್ಲಿ ದಾನ ಕೊಡ್ತಾರೆ. ಯಾವುದೇ ದಾನ ಕೊಡುವ ವಸ್ತುವನ್ನ ನೀರು ಬಿಟ್ಟು ಒದ್ದೆ ಮಾಡಿ ಕೊಡ್ತಾರೆ. ಅದರ ಅರ್ಥ ಏನು ಅಂದ್ರೆ ಆ ದಾನ ಕೊಡುವಾಗ ಹೃದಯ ಕರಗಿ ನೀರಾಗಬೇಕು ಅಂತ ಅರ್ಥ. ಅಂತರ್ಯಾಮಿಯಾದಂತಹ ಪರಮಾತ್ಮನ ಪ್ರೀತಿಗಾಗಿ, ಅವನೇ ಇನ್ನೊಬ್ಬರಲ್ಲಿ ಅಡಗಿದ್ದಾನೆ ಪ್ರೀತಿಗಾಗಿ ದಾನ ಮಾಡ್ತೇನೆ ಅಂತ ಹೃದಯ ಕರಗಿ ನೀರಾಗಬೇಕು. ಆ ದಾನಕ್ಕೆ ಪರಮಾತ್ಮ ಮೆಚ್ಚುತ್ತಾನೆ. ಆದ್ರೆ ನಮ್ಮಲ್ಲಿ ಹೃದಯ ಕರಗಿ ನೀರು ಬರುವವರು ಕಡಿಮೆ. ದಾನ ಕೊಡುವಾಗ ಕಣ್ಣೀರು ಬರೋದೇ ಹೆಚ್ಚು. ಯಾಕಂದ್ರೆ ಅಳತಾ ಕೊಡ್ತಾನೆ, ಇದಕ್ಕೇನು ಫಲ ದೊರಕೋದಿಲ್ಲವಲ್ಲ ಅಂತ. ಯಾರು ಫಲಾಭಿಸಂಧಿ ಇಲ್ಲದೆ ಈಶ್ವರಾರ್ಪಣ ಬುದ್ಧಿಯಿಂದ ದಾನ ಮಾಡ್ತಾನೋ ಆ ದಾನವೇ ವಿಶಿಷ್ಟ ದಾನವನಿಸುತ್ತದೆ. ಅಂತಹ ದಾನ ಶೂರದಲ್ಲಿ, ಪ್ರತಿಫಲಾಪೇಕ್ಷೆ ಇಲ್ಲದೆ ದಾನ ಮಾಡುವ ದಾನ ಶೂರರಲ್ಲಿ ಮಹಾಭಾರತದ ಕರ್ಣನೇ ಬಹಳ ಖ್ಯಾತಿ ಹೊಂದಿದೆ. ಅದಕ್ಕಾಗಿ ಅವನು ದಾನ ಶೂರ ಅಂತ ಕರೆದಿದ್ದಾರೆ. ಅಂತಹ ದಾನ ಶೂರ ಕರ್ಣನಿಗೆ ಅಂತ್ಯಕಾಲದಲ್ಲಿ ಪರಮಾತ್ಮನೇ ಬಂದು ಅವನಿಂದ ಬೇಡಿದ. ಕೃಷ್ಣನಿಗೇ ತನ್ನನ್ನು ಸಮರ್ಪಣೆ ಮಾಡಿಕೊಂಡಾತ. ಕೃಷ್ಣಾರ್ಪಣ ಅಂತ ಮಾಡಿಕೊಂಡ ತನ್ನ ಸರ್ವಸ್ವವನ್ನು ಕೂಡ. ಆದ್ರಿಂದ ಅವ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಇಡೀ ಜೀವನವನ್ನೇ ಈಶ್ವರ ಪೂಜೆ ಅಂತ ತಿಳ್ಕೊಂಡು ಮಾಡಬೇಕು. ಪೂಜೆ ಅಂದ್ರೆ ಅದು, ಪರಮಾತ್ಮನ ಉಪಾಸನೆ ಅಂದ್ರೆ ಅದು. ಸುಮ್ಮನೆ ಗಂಟೆ ಜಾಗಟಗಳಿಂದ ಮಾಡುವ ಪೂಜೆ ಅಷ್ಟೇ ಪೂಜೆ ಆಗೋದಿಲ್ಲ. ನೋಡಿ, ಜ್ಞಾನಿಗಳ ದೃಷ್ಟಾಂತ ಕೊಡ್ತಾರೆ. ದೇವಸ್ಥಾನದ ಮುಂದೆ ಒಬ್ಬ ಕುಳಿತಿದ್ದಂತೆ ಮಹಾತ್ಮ. ಅರ್ಚಕರು ದೇವ ಪೂಜೆಗಾಗಿ ಹೋಗ್ತಾ ಇದ್ರು. ಆ ಅರ್ಚಕರು ಒಳಗೆ ಹೋಗುವಾಗ ಈ ಮಹಾತ್ಮ ತಾನೆದ್ದು ಕೈ ಮುಗಿದ. ಅರ್ಚಕರು ಪೂಜೆ ಮಾಡಿ ಹೊರಕ್ಕೆ ಬರುವಾಗ ಇನ್ನೊಂದ್ಸಲ ತಾನೆದ್ದು ಕೈ ಮುಗಿದ. ಯಾರೋ ಕೇಳಿದ್ರು, ಮಹಾತ್ಮನೇ, ನೀ ಎರಡು ಸಲ ಕೈ ಮುಗಿದಿಯಲ್ಲ ಯಾರಿಗೆ? ಅರ್ಚಕರಿಗೆ ಯಾಕೆ ನಮಸ್ಕಾರ ಮಾಡಿದಿ? ಆಗ ಮಹಾತ್ಮ ಹೇಳಿದ, ನಾನು ಅರ್ಚಕರಿಗೆ ನಮಸ್ಕಾರ ಮಾಡಿದ್ದಲ್ಲಪ್ಪ, ಈ ಅರ್ಚಕರು ದೇವಸ್ಥಾನದ ಒಳಗೆ ಹೋಗುವಾಗ ದೇವರು ಹೊರಗೆ ಬಂದ, ನಾನು ಆ ದೇವರಿಗೆ ನಮಸ್ಕಾರ ಮಾಡಿದ್ದು. ಎರಡನೇ ಸಲ ಯಾರಿಗೆ ನಮಸ್ಕಾರ ಮಾಡಿದಿ? ಅರ್ಚಕರು ಪೂಜೆ ಮಾಡಿ ಈಚೆಗೆ ಬಂದ ಮೇಲೆ ಮತ್ತೆ ದೇವರು ಒಳಗೆ ಹೋದ, ಅದಕ್ಕಾಗಿ ಎರಡನೇ ಸಲ ನಮಸ್ಕಾರ ಮಾಡಿದೆ. ಇದರರ್ಥ ಏನು? ಎಷ್ಟೋ ಮಂದಿ ನಾವು ಪೂಜೆ ಮಾಡುವಾಗ ಪ್ರತಿಫಲಾಪೇಕ್ಷೆಯಿಂದ ಮಾಡ್ತೇವಾದ್ರಿಂದ ಅಲ್ಲಿ ನಮ್ಮ ಪೂಜೆಯಲ್ಲಿ ಭಕ್ತಿ ಇಲ್ಲ, ಆದ್ರಿಂದ ಅಲ್ಲಿ ದೇವರೇ ಇರೋದಿಲ್ಲ. ಸಾಕ್ಷಾತ್ ಪರಮಾತ್ಮನೇ ಮುಂದಿದ್ದು ಕರ್ಣನಿಂದ ಬೇಕಾದನ್ನು ಕೇಳಿದ, ಭಗವಂತನಿಗಾಗಿ ತನ್ನ ಸಮರ್ಪಣೆ ಮಾಡಿಕೊಳ್ತಾನೆ. ಅಂತಹ ದಾನಶೂರ ಕರ್ಣನ ಕಥೆ ಭಾರತದಲ್ಲಿ ವಿವೃತವಾಗಿದೆ. ಅದನ್ನು ಕೇಳಿ ಕೃಷ್ಣಾನುಗ್ರಹಕ್ಕೆ ಪಾತ್ರವಾಗುವಂತೆ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ ಹರಿಸಂಧಾನಕ್ಕೆ ಆಗಮಿಸಿದೆ ಆ

0: ಭಕ್ತರ ಮೇಲೆ ವಿಶೇಷ ಪ್ರೇಮವುಳ್ಳಂತಹ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗಾಗಿ ತನ್ನ ಸರ್ವಸ್ವವನ್ನು ಅರ್ಪಿಸಿದ್ದಾರೆ. ಮಮ ಪ್ರಾಣಾಹಿ ಪಾಂಡವಾಹ ಅಂತ ಪ್ರತಿಜ್ಞಾವಾಕ್ಯದಂತೆ ನುಡಿದಿದ್ದ ಕುಮಾರವ್ಯಾಸರಂತಾರೆ.
1: ನಂಬಿದವರಿಗೆ ತನ್ನ ತೆತ್ತಿ ಹೇನು

ಉದ್ಯೋಗ ಪರ್ವ, ವಿರಾಟ್ ಪರ್ವ ಅಂತ ಹೇಳುವಾಗ ವರ್ಣಿಸಿದ್ದ. ಹಾಗೆ ಸಾರಥಿಯಾಗಿದ್ದಾನೆ ನರನಿಗೆ ನಾರಾಯಣ. ಆ ಪಾಂಡವರಿಗಾಗಿ ರಾಜ್ಯಾರ್ಧವನ್ನು ಕೇಳಲು ಹೋದ ಕೃಷ್ಣನನ್ನು ಧಿಕ್ಕರಿಸಿ ಯುದ್ಧವೇ ನಿಶ್ಚಯವಾಗಬೇಕು ಎಂದು ಸಾರಿದ ಸುಯೋಧನ. ಆಗ ಭಗವಂತನು ಆ ದುಷ್ಟಶಕ್ತಿಗೆ ಸಹಾಯಕನಾಗಿರಿತ್ತಂತಹ ಕರ್ಣನನ್ನ ಏಕಾಂತಕ್ಕೆ ಕರೆದನಂತೆ. ಕರ್ಣ ಕೌರವನಂತೂ ಸಂಧಾನಕ್ಕೆ ಒಪ್ಪಲಿಲ್ಲ. ಬಾರಯ್ಯ ಬಾ ಅಂತ ಭಗವಂತ ಪುರುಷೋತ್ತಮ ಕರ್ಣನನ್ನು ಕರೀತ. ಇನತನು ಜನ ಕೂಡೇ ಮೈದುನ ಸರಸದಲ್ಲಿ ಬಹಳ ಪ್ರೇಮದಿಂದ

ಕರ್ಣನನ್ನ ಪರಸೆಳೆದಪ್ಪಿಕೊಂಡು ಬಾರೋಂತ ಕರೆದಾಗ ತನುಪುಳಕಿತನಾಗಿ ರೋಮಾಂಚಮುಂಟಾಗಿ ವಚನದಲ್ಲಿ ಗದ್ಗದವಾಗಿ ಸ್ವರಭಂಗ ಉಂಟಾಗಿ ಕಂಪಿಸಿತು ಕರ್ಣನಿಗೆ ಕಾಯ. ಸ್ವಾಮಿ, ಸೂತಸುತನಲ್ವೇ ನಾನು, ಜಾತಿಹೀನ, ನನ್ನನ್ನು ಒಪ್ಪಿಕೊಳ್ತೀಯಾ ಸ್ವಾಮಿ? ಪುರುಷೋತ್ತಮ, ಯಾರಿಗೂ ಬೇಡವಾದ ಈ ಕುಲಹೀನ ನಾನು, ನಿನಗೆ ಬೇಕಾದರೆ

ಬಾಂತನನ್ ರಥ ಕರೀತಿಯಲ್ಲ ಸ್ವಾಮಿ, ನಿನಗೆ ಸಮಾನನೇ ನಾನು ಕುಲಹೀನ. ಶ್ರೀಕೃಷ್ಣ ಮುಗುಳು ನಕ್ಕು ಮಂದಹಾಸಯುಕ್ತವಾದ ತನ್ನ ನಗೆಯಿಂದ ಅವನ ಹೃದಯ ಕಮಲ ಅರಳುವಂತೆ ಅವನ ಕಿವಿಗೆ ಆನಂದವಾಗುವ ಈ ಮಾತನ್ನು ಹೇಳಿದ್ನಂತೆ. ಭೇದವಿಲ್ಲದ ಕರ್ಣ, ಏನೋ ಇದು, ನಮಗೂ ನಿನಗೂ ಎಲ್ಲಿ ಭೇದ ಇದೆ? ನಾವು ಒಂದೇ ಕುಲದವರಲ್ಲೇನು? ಯಾರು ಹೇಳಿದ್ರು ನಿನ್ನನ್ನು ಸೂರ್ಯ ಸುತ ಅಂತ? ಭೇದವಿಲ್ಲದ ಕರ್ಣ ಸೂತ ಸುತ ಅಂತ.

0: ಯಾರು ಕೌರವರೊಳಗೆ ಸಂವಾದಿಸುವಡನ್ವಯಕ್ಕೆ ಮೊದಲೆರಡಿಲ್ಲ ನಿನ್ನಾಣೆ.
1: ಸೂತ ಸುತನಲ್ಲವೋ ನೀನು, ಸೂರ್ಯ ಸುತ. ಯಾರು ಹೇಳಿದ್ರು ನನಗಿದನ್ನು? ರಘುಕುಲದ ರಾಮನಿಗೆಣೆ ನೀನು. ನಮ್ಮದು ಯಾದವ ಕುಲ, ನಿಮ್ಮದು ಚಂದ್ರಕುಲ, ಕುರುಕುಲ, ಇದು ಒಂದೇ ಕುಲವಪ್ಪ. ಆ ಶ್ರೇಷ್ಠವಾದ ಚಂದ್ರಕುಲದಲ್ಲಿ ಯಯಾತಿ ಇರತಕ್ಕಂಥ ರಾಜನ ಈರುವರು ಸತಿಯರಲ್ಲಿ ಉಂಟಾದ ಮಕ್ಕಳಿಂದ ಈ ಕುಲ ಬೇರೆ ಬೇರೆ ಅನಿಸ್ತಷ್ಟೆ. ನೀನಾದರೂ ಭರತವಂಶಜನಲ್ವೇ, ಚಂದ್ರಕುಲಾವತಂಶನಲ್ವೇ ನೀನು. ಹೀಗಂದು ಭಾನುವಂಶಲಲ್ಲ ಅವ ರಾಮನಿಗೆ ಸರಿ ನೀ ಕುಲಹೀರ ಅಂತ ನಿಂಗೆ ಯಾರು ಹೇಳಿದ್ರು ಎಂಬುದಾಗಿ ಕರ್ಣನನ್ನು ಅಪ್ಪಿಕೊಂಡು ಹೆಗಲ ಮೇಲೆ ಕೈಯಿಟ್ಟ. ಲಕ್ಷ್ಮಿಯನ್ನು ಅಪ್ಪಿಕೊಳ್ಳುವ ನಳಿತೋಳುಗಳು ಆ ಕರ್ಣನ ಹೆಗಲ ಮೇಲಿಟ್ಟು

ನಭ್ಯುದಯವನೇ ಬಯಸುವೆನು, ನಿನ್ನಯ ಪದಕ್ಕೆ ಕೆಡಹುವೆನು. ಐವರನು ಬಹುದು ನೀ ಎನ್ನ ಸಂಗಾತ, ಪಾಂಡವರ ನಿನ್ನ ಪದಕ್ಕೆ ಕೆಡಹುವೆನು. ಕರ್ಣ ನಿನಗೆ ಹಸ್ತಿನಾಪುರದ ಘನತೆಯನ್ನು ಮಾಡುವೆನು. ಕೌರವ ಜನಪ ಪಾಂಡವ

ವೇನು ನನ್ನ ಮಾತು ಕೇಳು. ನೀ ಪಾಂಡವರೊಳೈವರ ಮೊದಲಿಗನು, ನೀನು ಜ್ಯೇಷ್ಠ, ನೀನು ಶ್ರೇಷ್ಠ. ನೀನಿರುವಾಗ ಯುದ್ಧ ಮಾಡುವುದಾಗಲಿ ರಾಜ್ಯ ವಿಭಾಗಕ್ಕಾಗಲಿ ಕೌರವ ಪಾಂಡವರಿಗೆ ಹೊಡೆದಾಡುವ ಅಧಿಕಾರವೇ ಇಲ್ಲ. ನನ್ನ ಮಾತು ಕೇಳು, ಹಸ್ತಿನಾವತಿಗಳನ್ನು ರಾಜನಾಗಿಸುತ್ತೆ. ಕರ್ಣ, ನೀನು ಒಬ್ಬ ಒಪ್ಪಿದ್ರೆ ಇಂಥ ಭೀಕರವಾದಂತಹ ಯುದ್ಧವೇ ನಿಂತು ಹೋಗ್ತದೆ, ಮಾನವ ಕುಲ ಸಂಹಾರ ತಡೆಯಲ್ಪಡುತ್ತದೆ. ನನ್ನ ಮಾತು ಕೇಳು ಕರ್ಣ, ಇದು ನಿಧಾನವು ನಿನ್ನಭ್ಯುದಯವನೇ ಬಯಸುವೆನು. ನನ್ನ ಲಾಭಕ್ಕಾಗಿ ಹೇಳ್ತಾ ಇಲ್ಲ, ನಿನ್ನ ಹಿತಕ್ಕಾಗಿ ಹೇಳ್ತಾ ಇದ್ದೆ. ನಿನಗೆ ಹಸ್ತಿನಾಪುರದ ಘನತೆಯನ್ನು ಮಾಡಿಸುವೆ, ನಿನ್ನನ್ನು ಪಟ್ಟು ಕಟ್ಟಿದೆ. ಶ್ವೇತಕ್ಷತ್ರದ ಪಡಿನೊಳಗಳನ್ನು ನೀನು ವಿಶ್ರಮಿಸಿ ಚಾಮರ ಬೀಸುವ ಕನ್ನೆಯರು, ಪೇಟೆಯ ಮನ್ನೆಯರು, ಆನೆ ಸೇನೆ ಮಂದಿ ಮಾರ್ಬಳ ನಾಣಾ ರಾಬತರ ನಡುವೆ ವಿರಾಜಮಾನನಾಗಿ ಸಾಮ್ರಾಜ್ಯ ಸಿಂಹಾಸನಕ್ಕೆ ದೊರೆಯಾಗಿ ಮರೆಯುವುದನ್ನು ಬಿಟ್ಟು ಆ ದುರ್ಯೋಧನನ ಬಾಯಿದಂಬುಲಕ್ಕೆ ಕೈಯಾನುವರೇ. ಆ ದುರ್ಯೋಧನನ ಯಾವ ಬಾಯಿದಂಬುಲಕ್ಕೆ ಕೈ ಹಾಕ್ತಾ ಇದ್ದೇನೆ? ನನ್ನ ಮಾತು ಕೇಳು, ನೀನು ಒಬ್ಬ ಒಪ್ಪಿದ್ರೆ ಸಾಕು, ನಿನಗೆ ನಾನು ಪಟ್ಟು ಕಟ್ಟುತ್ತೆ. ಆರು ಸರಿ ನಿನಗಾರು ಸರಿ ನಿನಗಾರು ಸರಿ.

ಶೌರ್ಯದಲ್ಲಿ, ಬಲದಲ್ಲಿ, ಧೈರ್ಯದಲ್ಲಿ, ಗುಣದಲ್ಲಿ, ಶೀಲದಲ್ಲಿ, ತ್ಯಾಗದಲ್ಲಿ, ಸಂಯಮದಲ್ಲಿ ನಿನಗೆ ಸಮಾನರು ಯಾರು? ನನ್ನ ಮಾತು ಕೇಳು, ನೀ ಒಬ್ಬ ಒಪ್ಪಿದ್ರೆ ಯುದ್ಧ ನಿಂತು ಹೋಗ್ತದೆ, ನಿನಗೆ ಪಟ್ಟ ಕಟ್ಟಬೇಕು.

72 ಸಹಸ್ರ ನಾಡಿಗಳು ಮಿಡಿದು ಕಣ್ಣೀರು ಚಿಮ್ಮಿತಂತೆ. ತಲೆ ತಗ್ಗಿಸಿದ್ದಾನೆ. ಹಾಯ್ ಕೃಷ್ಣ, ನನ್ನ ಕುಲವನ್ನು ನೀಗ ಎಚ್ಚರಿಸಿದೆಯಾ? ನನ್ನ ಆತ್ಮವು ಏನು ಅಸ್ಪಷ್ಟವಾಗಿ ತನಗೆ ಕೂಗಿಕೊಳ್ತಾ ಇತ್ತು. ಅದಿಗೆ ನಿಜವಾಯಿತಲ್ಲ ಅಸ್ಪ, ಸೂತ ಸುತಾಂತ ನನಗೆ ಅವಮಾನ ಮಾಡುತ್ತಿರುವಾಗ ನನ್ನ ಆತ್ಮ ಹೇಳ್ತಾ ಇತ್ತು, ನೀನು ಸೂತ ಸುತನಲ್ಲ ಅಂತ. ನಿಜವನ್ನು ನಲುಹಿದೆಯಲ್ಲ ಸ್ವಾಮಿ, ಕುಂತಿ ಪುತ್ರನೇ ನಾನು. ವೀರ ಪಾಂಡವರ ಹೆತ್ತಂತ ಪ್ರಧಾದೇವಿ ಗರ್ಭದಲ್ಲಿ ಬಂದವನೆ, ಯುಧಿಷ್ಠಿರ ನನಗೆ ತಮ್ಮನೇ, ಶತಗಜತ್ರಾಣಿಯಾದ ಭೀಮನಿಗೆ ನಾನಣ್ಣನೇ. ದಶನಾಮವನ್ನು ಹೊತ್ತು ಹೆತ್ತು ಮರವ ಅಸಮ ಸಾಹಸಿ ವಿಷಮ ವೀರ ಪಾರ್ಥಿವರ ಎರೆಯ ಪಾರ್ಥನನ್ನ ಬೆನ್ನಿಗೆ ಬಿದ್ದವನೆ, ನಕುಲ ಸಹ ದೇವರಿಗೆ ನಾನು ಅಣ್ಣನೆ. ಕೃಷ್ಣ, ಎಲ್ಲಕ್ಕಿಂತ ನಾನು ನಿನ್ನ ಸೋದರತ್ತೆಯ ಮಗ. ಕೃಷ್ಣ, ನಿನ್ನನಗೆ ಭಾವನೆ, ಈ ತನಕ ನನ್ನ ಭಾವನೆ ನೀನೇ ನನ್ನ ದೇವರು, ಈಗ ನೀನೇ ನನ್ನ ಭಾವನಲ್ವೇ ಸ್ವಾಮಿ. ನನ್ನ ಭಕ್ತಿ ಭಾವನೆಯ ಚರಣದಲ್ಲಿ ನಾನು ಇಟ್ಟದ್ದು ನಿನಗೆ ಗೊತ್ತಿದೆ ಸ್ವಾಮಿ. ನನಗೆ ಪಟ್ಟ ಕಟ್ಟಬೇಕು ಅಂತ ಹೇಳ್ತೀಯ, ನನ್ನ ಅಭ್ಯುದಯವನ್ನು ಬಯಸ್ತೇನಂತೀಯ. ಬೇಡ ಕೃಷ್ಣ, ಕಾಲ ಮೀರಿ ಹೋಗಿದೆ, ನನಗಿದ್ರ ಅಪೇಕ್ಷೆ ಇಲ್ಲ. ನಾನು ರಾಜನಾಗಬೇಕು ಅಂತ ಇಚ್ಛೆ ಮಾಡತಕ್ಕಂಥವನಲ್ಲ. ನನ್ನ ಸ್ವಾಮಿಯಾದಂತಹ ಸುಯೋಧನನಿಗೆ ನಾನು ದ್ರೋಹ ಬಗೆಯಿಲ್ಲ. ನನ್ನ ಮತ್ತೂ ಆ ನನ್ನ ಒಡೆಯನ ಆ ಸಂಬಂಧ ಏನು?

ಊಟದಲ್ಲಿ ಕೂಟದಲ್ಲಿ ನೋಟದಲ್ಲಿ ಪಾಠದಲ್ಲಿ ನನ್ನೊಡಗೂಡಿ ಕುಲಹೀನಾಂತಿ ಎಲ್ಲರನ್ನು ಜರಿಯತಕ್ಕಂತಹ ಕಾಲದಲ್ಲಿ ಅಂಗದೇಶಾಧಿಪತಿಯಾಗಿಸಿ ನನ್ನ ಮಾನವನ್ನು ಉಳಿಸಿದಂತ ನನ್ನ ಸ್ವಾಮಿಗೆ ದ್ರೋಹ ಬಗೆಯಿದೆ. ನನಗೀ ಚರಪಟ್ಟ ಬೇಡ, ಈ ಚಂಚಲತೆಯ ಮಿಂಚು ಗೊಂಚಲಿನಂತೆ ಕೊಂಚಕಾಲ ಮಾತ್ರ ಕಾಣಿಸಿ ವಂಚಿಸಲ್ಪಡುವ ಸಂಚಯಕ್ಕೆ ಯೋಗ್ಯವಲ್ಲದ ಪ್ರಪಂಚದಲ್ಲಿ ಇರಬೇಕು ಅಂತ ನನಗಾಸೆ ಇಲ್ಲ. ನೀ ಇಚ್ಛೆ ಮಾಡ್ತೀಯಾದ್ರೆ ಹೊನ್ನು ಹಣ ಇದು ಬೇಡ.

ನಿನ್ನ ವೈಕುಂಠದಲ್ಲಿ ನಿನ್ನ ಅರಮನೆಯನ್ನು ಕಾಯುವ ಒಂದು ನಾಯಿಯ ಪಟ್ಟ ಕೊಡು ಸಾಕು. ಈ ಸಂಸಾರದ ಜಂಜಲದ ಪಟ್ಟು ನನಗೆ ಬೇಕಾಗಿಲ್ಲ ಸ್ವಾಮಿ. ಈಗ ನಾನೇನಾದರೂ ನೀ ಕರದೆ ಅಂತ ನಾನು ಒಪ್ಪಿ ಬಂದರೆ ಯುದ್ಧಕ್ಕೆ ಹೆದರಿ ಬಂದ ಹೇಳಿ ಎಂಬ ಅಪಮಾನದ ಜೊತೆಗೆ ರಾಜ್ಯದಾಸಿಯಿಂದ ಸ್ವಾಮಿ ದ್ರೋಹ ಮಾಡಿದೆ ಎಂಬ ಅಪವಾದ ಬರುತ್ತೆ. ಅದನ್ನು ಬೇಡ. ಮರಳು ಮಾಧವ ನೀ ಹೋಗಬಹುದು ಕೃಷ್ಣ, ಮತ್ತೆ ನನ್ನ ಹತ್ತು ಪಿಂಡವನ್ನು ಹಿಂಡು ಬೇಡ.

ಈ ಸಂಪತ್ತನ್ನೆಲ್ಲ ತೋರಿಸಿ ಅದಕ್ಕೆ ಬಲಿ ಬೀಳುವವನಲ್ಲ. ಕೌತೇಯರು ಸುಯೋಧನರೆನಗೆ ಬೆಸಗೈವಲ್ಲಿ ಮನವಿಲ್ಲ. ನಾನು ಎಲ್ರಿಗೆ ಜ್ಯೇಷ್ಠನಾಗಿ ಶ್ರೇಷ್ಠನಾಗಿ ಇರಬೇಕು ಎಂಬ ಆಸೆ ಕೂಡ ನನಗಿಲ್ಲ. ಹೊರೆದ ದಾತಾರಂಗೆ ರಿಪುಗಳ ನೆರವು, ರಿಪುಗಳ ಶಿರವ ತರಿದೊಪ್ಪಿಸುವೆನೆಂಬಿ ಭರದೊಳಿದ್ದೆನು. ಏನು ಮಾಡಿದೆ ಕೃಷ್ಣ? ಈ ಕಾಲದಲ್ಲಿ ಹೇಳಿದೆಲ್ಲ ಪಾಂಡವರನ್ನು ತಮ್ಮಂದ್ರು ಅಂತ, ಪಾಂಡವರನ್ನು ಕೊಂದು ಕೌರವೇಂದ್ರನಿಗೆ ಸಹಾಯ ಮಾಡಬೇಕು ಅಂತ ಬಯಸಿದ್ದೆ. ಆದರೆ ಕುಲವನ್ನು ಎಚ್ಚರಿಸಿದೆಯಲ್ಲ, ಕೊಲಲೇ. ಕರ್ಣನ ಕಣ್ಣಿಂದ ಧಾರಾಕಾರವಾಗಿ ಇಳಿಯಿತು.

ನನ್ನನ್ನು ಕೊಂದೆ ಕುಲವನ್ನು ಹೆಚ್ಚಿಸಿ. ಕೌರವೇಂದ್ರನ ಕೊಂದೆ ನೀನಂದ, ಆ ಕಡೆ ಕೌರವನನ್ನು ಕೊಂದೆ. ಕೃಷ್ಣ, ಕೋಪಿಸಬೇಡ ಸ್ವಾಮಿ, ನಿನ್ನ ಮಾತು ನಾನು ಕೇಳಲಿಲ್ಲ ಅಂತ ಸಿಟ್ಟು ಮಾಡಬೇಡ. ನಾನು ನಿನ್ನ ಜೊತೆಗೆ ಬರೋದು ಸಾಧ್ಯ ಅಲ್ಲ, ನನಗೆ ರಾಜ್ಯದ ಆಸೆ ಇಲ್ಲ. ಕಾಡಲಾಗದು ಕೃಷ್ಣ, ನಿನ್ನ ಪಕ್ಷ ಬರಬೇಕು, ನನ್ನ ಕಾಡಬೇಡ. ಬರಲಿಲ್ಲ ಅಂತ ಖಾತಿಯ ಮಾಡಲಾಗದು, ನನ್ನ ಮೇಲೆ ಸಿಟ್ಟು ಮಾಡಬಾರ್ದು. ಹೋ ಕೃಷ್ಣ, ಈ ಕೃಷ್ಣ ಪರಮಾತ್ಮ ಕರ್ಣನ ಮೇಲೆ ದಯ ಇರಲಿ. ಹೋಗು. ಪರಮಾತ್ಮ ಚಿಂತಿಸಿದ, ಇರಲಪ್ಪ ಬೇಡ. ಏನು ಯಾಕೆ ಚಿಂತೆ ಮಾಡಿದೆ, ಏನು ಕಾರಣ, ನನ್ನ ಈ ದುಃಖಕ್ಕೆ ಕಾರಣ ಏನು, ನಾನು ಯಾಕೆ ಕುಂತಿ ಪುತ್ರನಾಗಿ ಲೋಕದಲ್ಲಿ ಪ್ರಕಟನಾಗಲಿಲ್ಲ. ಹೆತ್ತ ತಾಯಿಯೊಬ್ಬಳು, ಸಾಕಿದ ತಾಯಿಯೊಬ್ಬಳು, ಈ ದುಃಖ ನನಗೆ ಯಾಕೆ? ಆಗ ಹೇಳಿದ್ದಂತೆ ಶ್ರೀಕೃಷ್ಣ, ಹುಚ್ಚ ಕರ್ಣ, ಲೋಕದ ಜನರು ಸೂತಪುತ್ರ ಸೂತಪುತ್ರ ಅಂತ ಹೇಳ್ತಾರಂತೆ, ಯಾಕೆ ಭಯಪಡ್ತಿ, ಯಾಕೆ ಚಿಂತಿಸ್ತಿ? ನಿನ್ನನ್ನು ಹಣದವಳೊಬ್ಬಳು, ಸಾಕಿದವಳೊಬ್ಬಳು, ನಿನಗೆ ಮಾತ್ರ ಈ ಕಷ್ಟ ಅಲ್ಲ, ದೇವರು ಅಂತ ಕರೆಯುವ ನನ್ನ ಸ್ಥಿತಿಯು ಹಾಗೆ. ನನ್ನನ್ನು ಪಡೆದವಳು ತಾನೇ ದೇವಕಿ, ಸಾಕಿದವಳು ತಾನೇ ಯಶೋಧೆ. ಕ್ಷಾತ್ರಕುಲದಲ್ಲಿ ಜನಿಸಿದಂತ ನನ್ನನ್ನು ಮೊನ್ನೆ ಮೊನ್ನೆ ತನಕ ಗೊಲ್ಲ ಗೊಲ್ಲ ಅಂತಲೇ ಜನ ಕರೀತಾ ಇದ್ರು. ಜನರೇನು ಬೇಕಾದ್ರೂ ಹೇಳ್ಕೊಳ್ಳಿ, ಆ ಗೊಲ್ಲ ಗೊಲ್ಲ ಅಂತ ಕರೀತಾ ಇದ್ರು. ಈಗ ನಾನು ಕಂಸನನ್ನು ಕೊಂದ ಮೇಲೆ ಆ ಗೊಲ್ಲ ಗೊಲ್ಲ ಅಂತ ಜನರೇ ನನ್ನನ್ನು ಮಲ್ಲ ಮಲ್ಲ ಮಲ್ಲ ಅಂತ ಕರೀತಾ ಇದ್ದಾರೆ. ಜನ ಏನು ಬೇಕಾದ್ರೂ ಹೇಳ್ಕೊಳ್ಳಿ, ನೀನು ನನ್ನ ಮಾತು ಕೇಳು, ಅಳತಾ ಸುಮ್ಮನೆ ಕಾಲ ಕಳೀಬೇಡ, ನಿನ್ನ ಇಚ್ಛೆ ತಿಳಿದ ಹಾಗೆ ಮಾಡು ಎಂಬುದಾಗಿ ಹೇಳಿ ಪರಮಾತ್ಮನಿಂದ ಹೊರಡುತ್ತಾನೆ. ಮರುಕ್ಷಣವೇ ಕುಂತಿಯನ್ನು ಪ್ರಚೋದಿಸಿ ಭಗವಂತ ಕಳುಹಿಕೊಟ್ಟಿದ್ದಾನೆ. ಹೆತ್ತೊಡಲನ್ನು ಕಾಣುತ್ತಾ ನನ್ನ ಮಕ್ಕಳನ್ನು ಕಾಪಾಡು ಅಂತ ಕೇಳಿದಾಗ ಆ ತಾಯಿಗೂ ವಚನವನ್ನು ಕೊಟ್ಟ. ಆ ದೊಡೈವರು ಮಕ್ಕಳನ್ನು ತಲೆಗಾದು, ನನ್ನ ಮಕ್ಕಳನ್ನು ಕಾಪಾಡು ಅಂತ ಈ ಪ್ರಕಾರ ಕೇಳಿದಂತ ಹೊತ್ತಿನಲ್ಲಿ, ಆಗಲಮ್ಮ ಭೀಕರವಾದ ಯುದ್ಧದಲ್ಲಿ 5 ನಿನ್ನ ಮಕ್ಕಳು ಉಳಿಯುತ್ತಾರೆ, ಅರ್ಜುನ ಮಾತ್ರ ನನ್ನ ವಿರೋಧಿ, ನಾನು ಅವನನ್ನು ಕೊಲ್ಲುತ್ತೆ. ಒಂದು ವೇಳೆ ಅರ್ಜುನ ಬದುಕಿದರೆ 5 ಮಕ್ಕಳು ಉಳಿದು, ನಾನು ಸತ್ತರೆ ನೀನು ಚಿಂತೆ ಮಾಡಬೇಡ, ಅರ್ಜುನ ಸತ್ತರೆ ನಾನಿದ್ದೇನೆ. ಹೀಗೆ ಮಾತು ಹೇಳುತ್ತಿರುವಾಗ ತಾಯಿ ಎಂದಳು, ಹೋದ ಬಾಣವ ಮರಳಿ ತೊಡದಿರು, ತೊಟ್ಟ ಬಾಣವನ್ನ ಮರಳಿ ತೊಡಬೇಡ ಮಗ, ನನಗೆ ಈ ಮಾತು ಕೊಡು. ತಾಯಿಗೆ ಮಾತು ಕೊಟ್ಟಿದ್ದಾನೆ, ಚರಣಕ್ಕರೆಗೆ ತಾನೇ ಬೀಳ್ಕೊಟ್ಟಿದ್ದಾನೆ. ಸೂರ್ಯಾರ್ಘ್ಯವನ್ನಿತ್ತು ತನ್ನ ಮಾತೆಯನ್ನ ಕುಂತಿಯನ್ನು ಚಿಂತಿಸ್ತಾ, ಕೃಷ್ಣನ ಚಿಂತಿಸ್ತಾ ಗ್ರಹಕ್ಕೆ ಅಭಿಮುಖನಾಗಿದ್ದ. ಲಕ್ಷ್ಮೀ ರಮಣ ಗೋವಿಂದ ಗೋ

ಕೊಲಿಸಿ ಕೃಷ್ಣ ಧರ್ಮ ಜಗ ಕಿರೀಟವನೇತ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ ಪರಮಾತ್ಮ ಮಹಿಮೆಯನ್ನು ಯಾರು ಬಲ್ಲ. ಸಂಧಾನದಲ್ಲಿ ಕೌರವಾದಿಗಳನ್ನು ಬೀಳ್ಕೊಂಡು ಬಂದಂತಹ ಶ್ರೀಕೃಷ್ಣ ಪರಮಾತ್ಮ ಮುಂದೆ 10 ದಿನ ಕಾದಂತಹ ಭೀಷ್ಮರನ್ನು ದ್ರೋಣರನ್ನು ರಣರಂಗದಲ್ಲಿ ಅವರವರ ಕರ್ಮಾನುಸಾರವಾಗಿ ಒರಗಿಸಿದ. ಕೃಷ್ಣನೇ ಎಲ್ಲ ಕಾರ್ಯವನ್ನು ಮಾಡಿದ, ಅವನೇ ಕೊಲಿಸಿದ. ಈಗ ಕರ್ಣನಿಗೆ ಪಟ್ಟ ಕಟ್ಟಿದ್ದಾನೆ ದುರ್ಯೋಧನ. ಸೇನಾಧಿಕಾರ ಕೈಕೊಂಡ ದಿನವೇ ಭೀಮಸೇನನ ಭೀಕರವಾದ ವಿಕ್ರಮಕ್ಕೆ ಪರಾಕ್ರಮಕ್ಕೆ ಬಲಿಯಾದ ದುಶ್ಯಾಸನ. ಅಂದು ಮಾಡಿದಂತಹ ಪ್ರತಿಜ್ಞೆಯಂತೆ ಆಕಾಶ ಬೀಳಲಿ ಭೂಕಂಪಿಸಲಿ ಪಿನಾಕಿ ಮುಖ್ಯರು ಬಂದು ನಿಲ್ಲಲಿ. ದುಶ್ಯಾಸನ ಶವವನ್ನೀಡಾಡಿದಂತೆ ಕೈಯಲ್ಲಿಟ್ಟುಕೊಂಡು ಘರ್ಜಿಸಿ ಪಾಂಚಾಲಿಗೆ ಅಪಮಾನವಾದ ಕಾಲದಲ್ಲಿ ಮಾಡಿದ

ಆ ಪ್ರತಿಜ್ಞೆ ಮೆರೆದಿದ್ದ. ದುಶ್ಯಾಸನನು ಯಾವ ರಕ್ತವನ್ನು ತನ್ನ ಒಸಡಿಗೆ ಬಾಯಿಗೆ ತಗಲಿಸಿಕೊಂಡು ಪ್ರತಿಜ್ಞಾಪೂರ್ಣ ಮಾಡಿದ್ದಾನೆ. ಸಹೋದರನ ಮರಣವಾರ್ತೆ ಮುಟ್ಟುತ್ತಲೇ ದುಃಖದಿಂದ ಮೈ ಮರೆತು ದುರ್ಯೋಧನ ಅಳುತ್ತಿರುವಾಗ ಕರ್ಣತನಯ ವೃಷಸೇನ ಬಂದಿದ್ದಾನೆ. ಯುದ್ಧಕ್ಕೆ ನನಗೆ ಅವಕಾಶ ಕೊಡು, ಮಹಾಬಲವನ್ನು ಸೇರಿಕೊಂಡು ನಮ್ಮಪ್ಪ ಕರ್ಣ ಬರುವನಕ ಪಾಂಡವರ ಸೇನೆ ತಡೆದಿಡುತ್ತೇನೆ, ಬೇರೆ ಮಾರ್ಗ ಕಾಣದೆ ವೃಷಸೇನನಿಗೆ ಧುರವೀಳಿಯವನ್ನು ಕೊಟ್ಟು ಕಳುಹಿದರೆ ಪಾರ್ಥನ ಕ್ರೂರ ಬಾಣಕ್ಕೆ ಆರ್ತನಾದ ಗೈಯುತ್ತಾ ಪೃಥ್ವಿಗುರುಳಿದ ವೃಷಸೇನ. ಕರ್ಣತನಯನ ಮರಣವಾರ್ತೆ ಸಿಡಿಲಂತೆ ಬಂದು ಬಡಿಯಿತು ಸುಯೋಧನನ ಕಿವಿ, ನಡುಗಿತು ಕಾರ್ಯ. ಅಯ್ಯೋ, ಕರ್ಣಿಗೇನು ಉತ್ತರ ಕೊಡ್ಲಿ? ಆ ವೀರಾಧಿವೀರ ನನ್ನ ಆತ್ಮೀಯ ಗೆಳೆಯ ಬಂದು, ಸುಯೋಧನ ನಾ ಬರುವನಕ ಕಾಯಬಾರದಾಗಿತ್ತೇ, ಮಗನನ್ನು ಯಾಕೆ ಕಳುಹಿದೆ ಅಂದ್ರೆ ನಾನೇನು ಉತ್ತರ ಕೊಡ್ಲಿ? ಕರ್ಣನಿಗೆ ಹೇಗೆ ಮಗದೂರ್ಲಿ? ವಿಷ ಕುಡಿದಾದ್ರೂ ನಾನು ಸಾಯೋದು ಉತ್ತಮ, ನನ್ನ ರಾಜ್ಯಲೋಭ ಎಂತೆಂಥವರನ್ನು ಬಲಿಗೊಂಡಿತೆಂಬುದಾಗಿ ವಿಷ ಕುಡಿದಾದ್ರೂ ಸಾಯ್ತೇನೆ ಅಂತ ಗಳತಾ ಇರತಕ್ಕಂತಹ ಹೊತ್ತಿನಲ್ಲಿ ಮಹಾಬಲವನ್ನು ಸೇರಿಕೊಂಡು ಧೀಮಂತ ಶ್ರೀಮಂತ ಕರ್ಣ ಅರಮನೆಯೊಳಗೆ ಧಾವಿಸ್ತಾನೆ. ಒಡೆಯ ಸುಯೋಧನ, ನಾ ಬಂದಿದ್ದೇನೆ ಎಂಬಾಗಲೇ ನೋಡ್ತಾನೆ ಕಣ್ಣಲ್ಲಿ ಶೋಕ.

ಯಾಕೆ ಶೋಕ ಮಾಡ್ತಾ ಇದ್ದ? ಯಾಕೆ ಅಳಬೇಕು? ನಿನ್ನ ಕಣ್ಣಿಂದ ಒಂದೊಂದು ಬಿಂದು, ಒಂದೊಂದು ಹನಿ ಕಣ್ಣೀರಿಗೆ ಶತ್ರುಗಳ ಸಾವಿರ ಸಾವಿರ ರಕ್ತದ ಯಾವ ಹನಿಗಳನ್ನು ಇರಿಸುತ್ತೆ? ಯಾಕೆ ಅಳ್ತಾ ಇದ್ದ? ಏನಾಯ್ತು? ಅಪ್ಪಿಕೊಂಡು ಗೆಳೆಯನನ್ನು ಸಮಾಧಾನ ಪಡಿಸುತ್ತಿರುವಂತೆ ವಿರಳ ವಿರಳ ವಿರಳ ಶಬ್ದಗಳಿಂದ, ಕ್ಷೀಣ ದನಿಯಿಂದ ವೃಷಸೇನನ ಮರಣ ವಾರ್ತೆಯನ್ನು ಹೇಳ್ತಾನೆ.

ನಡುಗಿತಂತೆ ಕರ್ಣನು. ಯಾವ ಧೈರ್ಯದ ಸಾವರಿಸಿಕೊಂಡ ಸುಯೋಧನ ವೃಷಸೇನ ಯುದ್ಧದಲ್ಲಿ ನಳಿದನೆ. ಅರ್ಜುನನ್ ನಿದ್ರಿಸಿದನೆ. ಸ್ವಾಮಿ, ಸೇನಾಧಿಪತಿಯಾಗಿ ಮುಂದಿನ ಯುದ್ಧ ನಾನು ನಡೆಸುತ್ತೇನೆ, ಆದರೆ ಆ ಮಗನನ್ನ ಒಂದು ಕ್ಷಣ ನನಗೆ ಕಂಡು ಬರುವ ಅವಕಾಶ ಕೊಡಬೇಕು ಅಂತಂದು ಆಜ್ಞೆ ಪಡೆದು ರಣಕಣಕ್ಕೆ ಧಾವಿಸಿ ಬರುತ್ತಾನೆ. ವೀರನಿಗೊಪ್ಪತಕ್ಕಂತಹ ಆ ವೀರ ಶೈಲಿಯಲ್ಲಿದ್ದಾನೆ ವೃಷಸಿ. ಓಡಿ ಬಂದು ಮಗನನ್ನು ನೆತ್ತಿ ತೊಳೆಯಲ್ಲಿ ಮಲಗಿಸಿಕೊಳ್ತ. ತಣ್ಣಗಿನ ದೇಹ, ಅರ್ಧಮರ್ಧ ತೆರೆದ ಕಣ್ಣುಗಳು, ಆ ಕುಡಿಮೀಸೆ ನಡುವಿನಲ್ಲಿ ಮಿಂಚುವ ಮಂದ ಹಾಸ ಕಾಣಿಸುತ್ತೆ. ಮಗಳನ್ನು ಎದೆಗಪ್ಪಿಕೊಂಡು ಧೀರ ಕರ್ಣ ಮಮ್ಮಲ ಮರುಗಿದ. ತಾನು ತಂದೆಯಾಗಿ

ಕರೆದು ಹೇಳ್ತಾ ಇದ್ದಾನೆ. ಸಾರಥಿಯಾದ ಶಲ್ಯನನ್ನು ಕರೆದು ನೋಡು ಶಲ್ಯ, ದೇಹದಲ್ಲಿ ಎಲ್ಲಿಯೂ ಒಂದು ಗಾಯ ಕಾಣುವುದಿಲ್ಲ, ಬತ್ತಳಿಕೆಯ ಬಾಣಗಳನ್ನು ಮುಗಿದಿಲ್ಲ, ಕಟಿಯ ಖಡ್ಗ ಹೊರಗೆ ಎತ್ತಿದ್ದು ಕಾಣಿಸೋದಿಲ್ಲ. ಅಷ್ಟರಲ್ಲಿ ಮಗನಿಗೆ ಸಾವೇ ಕ್ಷಣ ಮಾತ್ರ ಕಣ್ಣೀರಿನ ತರ್ಪಣವಿತ್ತಂತೆ. ಮರುಕ್ಷಣ ಛೀ, ಇದೇ ಶವವನ್ನೆತ್ತಿ ಕೆಳಗೆ ತಳ್ಳಿ, ನನ್ನ ಮಗ ಮಾತ್ರ ಸತ್ತವನೇ. ಎಷ್ಟು ಮಂದಿ ಯುದ್ಧದಲ್ಲಿ ವೀರ ಸ್ವರ್ಗ ಸೇರಲಿಲ್ಲ, ಮಗನ ಮರಣಕ್ಕೆ ಯಾರ ಕಾರಣ?

ಹೆದರಿ ಓಡತಕ್ಕಂತಹ ಸೈನ್ಯಕ್ಕ ತಾನೇ ಧೈರ್ಯವನ್ನು ತುಂಬಿ ತೋರಿ ಆ ಪಾರ್ಥನನ್ನ ಅರ್ಜುನನ್ನು ಯಾರು ತೋರಿಸ್ತಾರೋ ಇವರ ರಥಹಯ ವಾರಣಾದಿಗಳನ್ನು ಕೊಡುತ್ತೇನೆ. ಹೀಗಂದು ಹುರಿದುಂಬಿಸ್ತಾ ಅರ್ಜುನ ಸಿಕ್ಕಿದ್ರೆ ಸಾಕು ನನಗೆ, ಅವನ ಮುಂದಲೇ ನನ್ನ ಕೈಯಲ್ಲಿ ಅವನ

ತಿಮಿದಂತ ಖಡಗಕ್ಕೆ ಅವನ ಕರುಳು ಹೊರಗೆ ಬಿಡಬೇಕು. ಅವ ಹೊಗಿಸಿದಂತ ಸುರಗಿಯಿಂದ ನನ್ನ ಕರುಳು ಹೊರಕ್ಕೆ ಬರಬೇಕು. ಅವನ ಕರುಳೊಳಗೆ ನನ್ನ ಕೊರಳು, ನನ್ನ ಕರುಳೊಳಗೆ ಅವನ ಬೆರಳಿಟ್ಟು ಅಡಿಮೆಯಲಾಗಿ ನಾವು ಹೊರಳಿದಾಗಲೇ ನಾನು ಧನ್ಯ ನೆನೆಸುತ್ತೇನೆ. ತೋರಿ ಅರ್ಜುನನನ್ನ ಅಂತ ಬರುವಾಗ ನರನಾರಾಯಣರ ದಿವ್ಯ ರಥ ಮುಂದಕ್ಕೆ ಕಾಣಿಸ್ತಾ ಇದೆ. ಕೂತಿದ್ದಾನೆ ರಥದ ಯಾವ ದಿವ್ಯ ಧ್ವಜದಲ್ಲಿ ರೋಮ ರೋಮಗಳಿಗೆ ಕೋಟಿ ಪರ್ವತಗಳ ಭಾರವುಳ್ಳ ಮರುತ್ಪುತ್ರ ಪ್ರಭಂಜನ ಕುವರ ಶ್ರೀಮನ್ನಾರಾಯಣ ಕೃಷ್ಣನೇ ಸಾರಥಿಯಾಗಿ ಮುಂದೆ ಕೂತಿದ್ದಾನೆ. ಹಿಂದೆ ವಿರಾಜಮಾನನಾಗಿದ್ದಾನೆ ಪಾರ್ಥ. ಆ ರಥ ಕಾಣುತ್ತಲೇ ಶ್ರೀಕೃಷ್ಣಂ ನೆನೆದು ಅರ್ಜುನ ಕರ್ಣನ ರಥಕ್ಕೆ ಬಾಣವೊಂದನ್ನು ಸೆಳೆದು ಹೊಡೆದರೆ ಯೋಜನಾಂತರಕ್ಕೆ ಹಿಂದೆ ಕಾರಿತಂತೆ ಕರ್ಣನ ರಥ. ಶಲ್ಯ ಸಾವರಿಸಿ ಮುಂದುವರಿಯಿತ ಕರ್ಣ. ಅರ್ಜುನನ್ ತೋರಿಸು ತೋರಿಸು ಅಂದಿಯಲ್ಲ, ಇದಕ್ಕೋಸ್ಕರ ಏನೋ? ಕರ್ಣನಂದ ಶಲ್ಯ, ಯುದ್ಧದಲ್ಲಿ ಸೋಲು ಗೆಲುವುಗಳು ಸಹಜ. ಈಗ ನೋಡು, ನರನಾರಾಯಣರು ಏಕರಥದಲ್ಲಿದ್ದಾರೆ, ಈ ರಥಕ್ಕೆ ನಾನು ಬಾಣ ಹೊಡೆಯತಕ್ಕಂತಹ ಕ್ರಮವನ್ನು ನೋಡೆಂಬುದಾಗಿ ಒಂದು ಬಾಣವನ್ನೆತ್ತಿ ಆ ಅನಲ ರಥ ಅರ್ಜುನನ ರಥಕ್ಕೆ ಹೊಡೆದರೆ

ಒಂದು ಬಿಲ್ಲಿನಷ್ಟಂತರಕ್ಕೆ ಕೃಷ್ಣಾನಿರು ರಥ ಹಿಂದಕ್ಕೆ ಹಾರತು. ಆಗ ಭಗವಾನ್ ಕೃಷ್ಣ ಕೈಯ ವಾಘೆಯನ್ನು ಬಿಸುಟು ಮೂಗಿನ ಮೇಲೆ ಬೆರಳಿಟ್ಟು ಧೀರೂರೆ ಮಜಭಾಪುರು ಧಣು ಧಣು ಅರರೆ ಕನ್ನನೆ ಧರೆಯೊಳಿನ್ಯಾರ.

ಭೂಭಾರದ ದಿವ್ಯ ರಥ ಇದು. 14 ಲೋಕವನ್ನು ಉದರದಲ್ಲಿ ಧರಿಸಿದ ನಾನಿದ್ದೇನೆ. ಮೇಲೆ ಕೂತಿದ್ದಾನೆ ರೋಮ ರೋಮಗಳಿಗೆ ಪರ್ವತ ಭಾರವುಳ್ಳಂತಹ ಹನುಮಂತ. ಭೂಭಾರದ ಗಾಂಧೀವ ಧನು ನಿನ್ನದು. ಇಂತಹ ರಥವನ್ನ ಒಂದು ತಿಲಮಾತ್ರಕ್ಕೆ ಯಾರಾದರೂ ಹಿಂದೆ ಕೂಡಿಸಿದವರಿದ್ದಾರೋ? ಹಾಗೆ ಅರ್ಜುನ ನಗುತ್ತಾ ಹೇಳಿದ, ಕೃಷ್ಣ ಭಾವ ನಿನ್ನ ಸಾರಥಿ ನನ್ನ ನಡೆಸು, ನನಗೊಂದು ಸಂದೇಹ ಬಂದಿದೆ ಸ್ವಾಮಿ, ಇದಕ್ಕೆ ಉತ್ತರ ಕೊಡಬೇಕು. ಏನು? ಇನ್ನೇನಿಲ್ಲ, ಈ ರಥ ಆ ಬಾಣ ತಾಗಿ ಹಿಂದಕ್ಕೆ ಬಂದದ್ದೋ ಅಥವಾ ನೀನು ಹಿಂದಕ್ಕೆ ತಂದದ್ದೋ? ಯಾಕಂದ್ರೆ ಎಷ್ಟೋ ಬಾರಿ ಆ ಸಾರಥಿ ಆದವನು ರಥಿಕರನ್ನು ಉಳಿಸಲಿಕ್ಕಿಂತ ಯುಕ್ತಿಯನ್ನೆಲ್ಲ ಮಾಡ್ತಾ, ಸಾಕು ಕೃಷ್ಣ ನೀ ಹೊಗಳ್ತಾ ಇದ್ದೀಯಲ್ಲ ಕರ್ಣನನ್ನ, ನೋಡಿ ಈಗ ಅವನಲ್ಲಿ ನಾನು ಯುದ್ಧ ಮಾಡತಕ್ಕಂಥ ನಿಯಮ ಅಂತಂದು ಅರ್ಜುನ ಕೋಪದಿಂದ ಆ ಬಾಣಗಳಿಂದ ಮುತ್ತಿದನಂತೆ ಕರ್ಣನನ್ನು. ವರ್ಷಾಕಾಲದಲ್ಲಿ ಸುರಿಯತಕ್ಕಂಥ ಯಾವ ಮಳೆಯೋಪಾದಿಯನ್ನು ಮುಚ್ಚಿದು ಬಿಟ್ಟ ಅವನು. ಆ ಬಾಣಗಳನ್ನೆಲ್ಲ ತಾನೇ ಪರಿಹರಿಸಿ ಮುಗಿರೊಳಗಿರತಕ್ಕಂಥ ರವಿಯಂತೆ ಝಗಝಗಿಸತಕ್ಕಂಥ ಸರ್ಪ ಬಾಣವನ್ನು ಎತ್ತಿ ಗುರಿಯಿಟ್ಟಿದ್ದ. ಗಿಳಿಗಿಳಿಲು ಚಿಡಿ ಚಿಡಿಲು ನಿನಾದದಿಂದ ಕರ್ಬಗೆ ಮುಸುಕಿತೆಲ್ಲೆಡೆ, ವಿಷದ ಹೊಗೆಯಿಂದ ತತ್ತರಿಸುತ್ತ ಸೇನೆ ನಿರ್ಭಯರಾಗಿದ್ದಾರೆ ಕೃಷ್ಣಾರ್ಜುನರು. ಶಲ್ಲಿನಿಗೆ ಅಚ್ಚರಿಯಾಯಿತು, ಇದೆಂಥ ಅದ್ಭುತ ಬಾಣ, ಎತ್ತಿ ಗುರಿ ಇಟ್ಟಿದ್ದಾನೆ ಬಾಣವನ್ನು. ಆ ಗುರಿ ಹಿಡಿದು ಸೆಳೆಯುವಾಗ ಶಲ್ಯನಂದ, ಕರ್ಣ ಸರ್ಪ ಬಾಣದಿಂದ ಖಂಡಿತವಾಗಿ ನನಗೆ ಜಯವಿದೆ, ಆದರೆ ನೀನು ಗುರಿ ಇಟ್ಟದ್ದು ಸರಿಯಾಗಲಿಲ್ಲ.

ಕೌಶಲ್ಯನ ನಿಂಗೆ ತಿಳಿಯದು, ನೀ ಏನೋ ಗುರಿ ಇಟ್ಟಿದ್ದಿ ಇದನ್ನ. ಆದರೆ ಕೃಷ್ಣ ತನ್ನ ರಥವನ್ನ ಕುಗ್ಗಿಸಿ ಇನ್ನಾವುದು ಉಪಾಯದಿಂದ ಕಿರೀಟವಷ್ಟೇ ಹೋಗುವಾಗ ಮಾಡ್ತಾನೆ. ಆದರೆ ಈ ಬಾಣವನ್ನ ಮರಳಿ ತೆಗೆದು ಗುರಿಯಿಡು, ನೀನಿದನ್ನ ನಾಭಿಗೆ ಸರಿಯಾಗಿ ಗುರಿ ಇಟ್ಟರೆ ರಥ ಕುಗ್ಗಿಸಿದ್ರು ಅವನ ಶಿರಕ್ಕೆ ತಗಲ್ತದೆ. ಶರವನ್ನು ಮರಳಿ ತೊಡನ್ನರು ಕರ್ಣಾನಂದ ಶಲ್ಯ ಇದೇನು ಹೇಳ್ತಾ ಇದ್ದ. ಬಾಣವನ್ನ ಮರಳಿ ತೊಡುವಂತೀಯ, ಮಾತೇಗಿತ್ತೇನು ಭಾಷೆಯನು, ನನ್ನ ತಾಯಿಗೆ ಮಾತು ಕೊಟ್ಟಿದ್ದೀನಪ್ಪ, ವಚನಭಂಗನ ಆಗುವುದು ಸಾಧ್ಯ ಇಲ್ಲ ನನಗೆ. ನಮಗೊಂದೇ ನಾಲಿಗೆ, ಒಂದೇ ಶರಸಂಧಾರ, ನಮ್ಮಲ್ಲೆಂದೂ ಎರಡಿಲ್ಲವಯ್ಯ ನಡೆ ನುಡಿಗಳಲ್ಲಿ. ನನ್ನ ತಾಯಿಗೆ ಮಾತು ಕೊಟ್ಟಿದ್ದೇನೆ, ತೊಟ್ಟ ಬಾಣ ಮರಳಿ ತೊಡೋದಿಲ್ಲ. ಶಲ್ಯ ಕುಪಿತನಾದ, ವಾಘೆಯನ್ನೆತ್ತು ಬಿಸುಟು, ಏನಂದೇ ತಾಯಿಗೆ ಮಾತು ಕೊಟ್ಟಿದ್ದೆ, ಒಡೆಯನ ಸೇವೆ ಎಂಬ ನೆಪದಿಂದ ಸೇನಾಧಿಕಾರ ಕೈಕೊಂಡು ಮಾತಿಗೆ ಮಾತು ಕೊಡ್ತೀನಂತಿಲ್ಲ. ನಂಬಿ ಹಿಡಿದರೆ ನದಿಯ ಮಗ ಹಾಗೆ ಎಂಬಿಗಿತ್ತನು ಕಾಯವನು, ಮಗನೆಂಬನೆ

ನೆಪದಿಂದ ತಾನೇ ಒಣಗಿದ್ರು, ಮಗನೆಂಬ ನೆಪದಿಂದ ದ್ರೋಣರು ವಂಚಿಸಿದ್ರು. ಈಗ ನಿನ್ನ ತಾಯಿಗೆ ಮಾತು ಕೊಡ್ತೇನೆ ಅಂತೀಯ, ನಿನ್ನಂಥವನ ಬಳಿ ಒಂದು ಕ್ಷಣಕಾಲ ಇರಲಾರಂಭದಾಗಿ ವಾಘಿಯನ್ನು ಬಿಸಿಟು ಹೊರಟು ಹೋದ ಶಲ್ಯ. ಶಲ್ಯ ಹತ್ತು ಹೋಗುತ್ತಲೇ ಕರ್ಣ ಕರೆಯುತ್ತಾನೆ, ಶಲ್ಯ ಅರೆಕ್ಷಣನ ಜೊತೆಯಲ್ಲಿ ನಿಲ್ಲ, ನೀನ್ ನನ್ನ ಜೊತೆಯಲ್ಲಿರುವಾಗ ಸಕಲ ಮಂತ್ರಾಸ್ತ್ರಗಳು ನನ್ನ ಸ್ಮರಣೆಗೆ ಬರ್ತಾ ಇವೆ, ನೀವು ಹೊರಟು ಹೋದ್ರೆ ಎಲ್ಲ ಮರವು ಉಂಟಾಗ್ತದೆ. ಅಂದು ಭಾರ್ಗವರಾಮನ ಕೊಟ್ಟಂತಹ ಆ ಶಾಪ ವರ ಎರಡು ಈಗ ನನ್ನ ಮೇಲೆ ಪರಿಣಾಮ ಉಂಟು ಮಾಡ್ತಾ ಇದೆ. ಶಲ್ಯ ಅವಮಾನಿತನಾಗಿ ಬಿಟ್ಟು ಹೋಗಿದ್ದಾನೆ ಒಬ್ಬನೇ.

ಅಂತ ಹೆದರಿದವನಲ್ಲ. ತಾನೇ ರಥ ನಡೆಸ್ತಾ ಇದ್ದ, ಒಂದು ಕೈಯಿಂದ ವಾಘೆಯನ್ನು ನಡೆಸ್ತಾ ಇನ್ನೊಂದು ಕೈಯಿಂದ ಅಂಗುಷ್ಟದಲ್ಲಿ ಧನುವನ್ನು ಹಿಡ್ಕೊಂಡು ಬಾಣ ಹೊಡೆಯುತ್ತಾ ಇದ್ದಾನೆ ಕರ್ಣ. ವೀರಾಧಿವೀರ ಒಬ್ಬನಾದ, ಒಬ್ಬಂಟಿಗನಾದ, ಪ್ರಪಂಚದಲ್ಲಿ ಧ್ಯೇಯವಾದಿಗಳು ಕೊನೆಗೆ ಒಬ್ಬರೇ ಆಗ್ತಾರೆ, ಆದರೂ ಆ ನಿಷ್ಠೆಯಿಂದ ಕದಲಲಿಲ್ಲವಂತೆ ರಥವನ್ನು ಮುಂದಕ್ಕೆ ತಳ್ಳಿದರೆ ಕುಮಾರವ್ಯಾಸ ವರ್ಣಿಸ್ತಾರೆ, ಅರಸ ದುರ್ಯೋಧನ ನಿಖಿಳೈಶ್ವರ್ಯ ಇಳೆಗದ್ದಂತೆ ಕರ್ಣನ ತುರಗ ಸಹಿತ ಅವನಿಯಲಿ ತೇರು ಕುಕ್ಕರಿಸೆ. ಆ ರಥ ಭೂಮಿಯಲ್ಲಿ ಹುಗಿದು ಹೋಗ್ಬಿಡುತ್ತಂತೆ ಏಕ ಪ್ರಕಾರ. ನಿಖಿಳೈಶ್ವರ್ಯ ಇಳೆಗದ್ದಂತೆ ಆ ಸರ್ವ ಸಂಪತ್ತು ಕುಸಿಯಿತು ಅಂಬ ಹಾಗೆ ರಥ ಕುಸಿದಿದೆ. ಒಂದು ಕೈಯಲ್ಲಿ ರಥವನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾನೆ ಕರ್ಣ, ಇನ್ನೊಂದು ಕೈಯಲ್ಲಿ ಅರೆಗಳಿಗೆ ಸೈರಿಸು ಪಾರ್ಥ ರಥವನೆತ್ತುದಳವಿಗೊಡುವೆನು, ಒಂದು ಕ್ಷಣ ಸೈರಿಸುವಂತ ರಥ ಎತ್ತಲಿಕ್ಕೆ ಪ್ರಯತ್ನಿಸಿದ. ಪಾರ್ಥ ಗಾಂಧೀವನ್ನು ಕೆಳಕ್ಕಿಳಿಸಿ ಕರ್ಣನನ್ನು ನೋಡ್ತಾ ಇದ್ದಾನೆ ಆಶ್ಚರ್ಯದಿಂದ. ನಿಲ್ಲು ಅಂತ ಹೇಳಿ ಆ ರಥ ಎತ್ತುವಾಗ ಸುಮ್ಮನೆ ನಿಂತಂತಹ ಅರ್ಜುನನನ್ನು ಕಂಡು ಕೃಷ್ಣ ಹೇಳಿದ, ಏನ್ ಮಾಡ್ತಾ ಇದ್ದೀಯೋ ಪಾರ್ಥ? ಎತ್ತು ಕೈಯಲ್ಲಿ ಗಾಂಧೀವ. ಯಸೆಮರುಳೆ ಗಾಂಧೀವಿ ಆಪತ್ಯ ಸಗಿದಾಗಲೇ ಹಗೆಯ ಕೊಲುವುದು ವಸುಮತೀಶರ ನೀತಿ ತೊಡು ತೊಡು ದಿವ್ಯ ಮಾರ್ಗಣವ. ಆಪತ್ತಿರಿದ್ದಾರೆ ಶತ್ರು, ಯಾಕೆ ವೇಳೆ ಮಾಡ್ತಾ ಇದ್ದ? ಹೊಡಿ ಹೊಡಿ ಬಾಣವನ್ನ. ವಿಷಮ ವೀರನು ರಥವ ಮೇಳ ಬಿಸಲು ಕೈ ಕೊಂಬನೆ ತ್ರಿಯಂಬಕನ. ರಥದ ಮೇಲೆ ಹತ್ತಿದ್ದಾನೆ, ಯುದ್ಧಕ್ಕೆ ಬಂದ ನಿಮ್ಮನ್ನು ಎದುರಿಸುವವರು ಯಾರು? ವೇಳೆ ಮಾಡಬೇಡ, ಎಸೆಯ ಮರುಳೆ. ಹಾಗಂದ ಕೃಷ್ಣ, ಕರ್ಣನನ್ನು ಹೊಡೆಯಲೆ. ಅವನಿತ್ತಂಥ ನಿಲುವು ಒಲುವು ಚೆಲುವು ಧನುಸು ಹಿಡಿಯುವ ಕ್ರಮ ಅರ್ಜುನ ಅಂತ ನನ್ನ ಕರೆದಂತಹ ರೀತಿಯನ್ನು ಹೊಡಿದ್ರೆ ಅವನಲ್ಲಿ ಯಾವುದೋ ಒಂದು ಅವ್ಯಕ್ತವಾದ ಬಂಧುತ್ವ ನನಗೆ ಮೂಡ್ತಾ ಇದ್ದಿಲ್ಲ ಸ್ವ. ಹೇಳಿ ಅನ್ನೋಡೆಯ,

ನಮ್ಮ ಅಣ್ಣನನ್ನು ಹೋಲ್ತ. ಭೀಮನೇ ಯಾವ ಸಾಹಸ ಇವನಲ್ಲಿ ಕಾಣಿಸ್ತು. ಅದ್ಯಾಕೋ ಅವ್ಯಕ್ತವಾದಂತಹ ಒಂದು ಪ್ರೇಮ ಇವನೊಳಗೆ ಉಂಟಾಗಿದೆ. ಹೇಳು, ಇವನು ಯಾರು? ಶ್ರೀಕೃಷ್ಣ ನೋಡ್ತಾನೆ ಅರ್ಜುನನಿಗೆ. ಇವನ ಹಿಂದೆ ಭಗವದ್ಗೀತೆಯನ್ನು ಹೇಳಿ ಕರ್ತವ್ಯದ ಮುಂದೆ ಮೋಹಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದೆ. ಈಗ ಇವ ಮತ್ತಳೋದ್ ನೋಡಿದ್ರೆ ನಿಮಗೆ ಇನ್ನೊಮ್ಮೆ ಭಗವದ್ಗೀತೆ ಹೇಳಬೇಕು. ಹೇಗೆ ಭ್ರಾತೃಪ್ರೇಮ ಉಂಟಾಗಿದೆ ಇವನಿಗೆ. ಭ್ರಾತೃಪ್ರೇಮಕ್ಕಿಂತ ಅಧಿಕವಾದ ಯಾವುದು? ಪುತ್ರಪ್ರೇಮ. ಅದನ್ನು ಉಂಟು ಮಾಡಬೇಕು ಎಂಬುದಾಗಿ ಎಲ್ಲ ಗಾಂಧೀವಿ. ಇವನು ಯಾರು ನಿನಗೆ ಗೊತ್ತಿಲ್ವೇ? ಲಾಕ್ಷಾಗ್ರಹದಲ್ಲಿ ನಿಮ್ಮನ್ನು ಸುಡತಕ್ಕಂತಹ ಕಾರ್ಯದಲ್ಲಿ, ಪಾಂಚಾಲೀಯ ಪ್ರಪಂಚದಲ್ಲಿ, ನಾಡಜೂಜಿನಲ್ಲಿ, ನಿಮ್ಮ ವನವಾಸದಲ್ಲಿ ಕೌರವ ಕೈಕೊಂಡ ಪಾಪ ಕರ್ಮಕ್ಕೆ ಸಹಾಯವಿತ್ತಂತಹ ಈ ಪಾಪಿಯಾದ ಕಾರಣ ಅಣ್ಣನ ಹಾಗೆ ಕಾಣಿಸ್ತಾನು ನಿನಗೆ. ದ್ರೋಣದ ಯಾವ ಯುದ್ಧದಲ್ಲಿ ನಿನ್ನ ಪ್ರೀತಿಯ ಮಗ ನನ್ನಳಿಯ ಅಭಿಮನ್ಯುವನ್ನ ಹಿಂದಿನಿಂದ ವೇಷ ಮರೆಸಿ ಬಂದು ಧನುವನ್ನಿಕ್ಕಳಿವೆಯ್ದು ಬಾಣಂಗಳಿಂದ ಅವನ ತೋಳನ್ನು ಕತ್ತರಿಸಿ ನಿನ್ನ ಮಗನ ಮರಣಕ್ಕೆ ಕಾರಣೀಭೂತನಾದ ಕರ್ಣನನ್ನ ಅಣ್ಣಾಂತ ಕರೆಯುತ್ತೀಯ. ನೀ ಹೊಡೆಯುತ್ತೀಯ ಅವನನ್ನ, ನಾ ಚಕ್ರ ಧರಿಸಿ ಅವನು ಸಂಹರಿಸಲೆ. ಸಮಸ್ತ ಜೀವರು ಪರಮಾತ್ಮನ ಕೈಗೊಂಬೆಗಳಿದ್ದಾರೆ. ಆ ಭ್ರಾತೃಪ್ರೇಮ ಹೋಯಿತು, ಪುತ್ರಪ್ರೇಮ ಜಾಗೃತವಾಯಿತು. ರೋಷಾಮಸಾಗೀತು, ನನ್ನ ಮಗನ ಮರಣಕ್ಕೆ ಕಾರಣೀಭೂತನಾದೀವ. ತಕ್ಷಣವೇ ಆ ಪಾರ್ವತೀ ದೇವಿಯನ್ನು ನೆನೆದು ಅವಳ ಅನುಗ್ರಹ ಮಾಡಿಕೊಟ್ಟಂತಹ ಅಂಜನಾಸ್ತ್ರವನ್ನು ಕೈಯಲ್ಲಿತ್ತಿದ್ದ. ಕರ್ಣ ನೋಡಿದ, ತನಗೆ ಸಾವು ಅಂತ ಅರ್ಥವಾಯಿತು. ಮರಣಕ್ಕೆ ಹೆದರಿದವನಲ್ಲ. ಇನ್ನೊಂದು ಪ್ರಯತ್ನ ಇಲ್ಲಿ ಮುಗಿಯಿತು, ನಂಗೆ ಸಾವು ಬರುತ್ತೆ ಎಂಬಾಗ ಯಾರ ನೆನಪಂತವನಿಗೆ? ಜೀವನದಲ್ಲಿ ಒಂದು ನಿರ್ಣಯ ಇಟ್ಟುಕೊಂಡವನಲ್ವೇ, ತನ್ನ ಯೌವನವನ್ನ ತನ್ನ ಧರ್ಮ ಪತ್ನಿಯಲ್ಲಿ, ತನ್ನ ದೇಹವನ್ನ ಸ್ವಾಮಿಯ ಸೇವೆಯಲ್ಲಿ, ತನ್ನ ಸಂಪತ್ತನ್ನ ದೀನ ದುಃಖಿ ಜನರಲ್ಲಿ, ತನ್ನ ಮನ ಪ್ರಾಣಗಳನ್ನು ಪರಮಾತ್ಮನ ಚರಣದಲ್ಲಿ ಅರ್ಪಿಸಲು ಆಸೆ ಮಾಡಿದಂತಹ ಕರ್ಣ ಈಗ ತನ್ನ ಸ್ವಾಮಿಯನ್ನು ನೆನೆಯುತ್ತಾ

ನಾನೀಗ ಪುಣ್ಯವಂತನೇ ಸರ್. ನನ್ನನ್ನು ಸಾಕಿ ಸಲಹಿದಂತ ಆ ಸ್ವಾಮಿಯ ಅನ್ನವನ್ನು ಉಂಡು ನಾನು ಬೆಳೆದವನಲ್ವೇ. ನನ್ನ ಶಿರಸ್ಸನ್ನ ಆ ಸ್ವಾಮಿ ಸೇವೆಗೆ ನನಗೆ ಅರ್ಪಿಸಲಿಕ್ಕೆ ನಾನು ತೊರಕ. ಮರಣದ ಹೊತ್ತು ಕೃಷ್ಣನ ಕಾಂಬ ಸುಕೃತ ಫಲ, ಈ ದೇಹವನ್ನು ಸ್ವಾಮಿಯ ಸೇವೆಗೆ ಅರ್ಪಿಸ್ತೇನೆ. ಮರಣ ಕಾಲದಲ್ಲಿ ಪರಮಾತ್ಮ ನೋಡ್ತಾ ಇದ್ದೇನೆ.

ಪರಮಾತ್ಮ ಮಂಗಲ ರೂಪವನ್ನು ನೋಡ್ತಾ ಇದ್ದಾನೆ. ಆಗ ಇವನು ಕೇವಲ ಬಾಣದಿಂದ ಸಾಯತಕ್ಕಂಥವನ್ನೆಲ್ಲ ನಿರ್ಣಯ ಮಾಡಿ ಶ್ರೀಕೃಷ್ಣ ತಾನೇ ಭಿಕ್ಷು ರೂಪದಿಂದ ಬಂದು ಆ ಅರಣಕ್ಕಿಳಿದವನಾಗಿ, ಕರ್ಣ ನನಗೇನಾದರೂ ಕೊಡು, ನಿನ್ನ ಕವಚ ಕುಂಡಲಗಳನ್ನೇ ಕೊಡು ಅಂತ ಕೇಳಲು, ದಾನಶೂರನಲ್ವೇ ಕರ್ಣ, ಯಾರಿವ ತಾತ ಬಲ್ಲನು, ಈ ಕವಚ ಕುಂಡಲು ನನ್ನನ್ನು ಅವಚಿಕೊಂಡು ಬಂದಿರತಕ್ಕಂಥದ್ದು, ತಾತ ಬಲ್ಲನು ಸೂರ್ಯ.

ಕುಮಾರ ವ್ಯಾಸರು ವರ್ಣಿಸ್ತಾ ಇದ್ದಾರೆ. ಅರಸ ಕೇಳೈ ಕರ್ಣನೊಡಲಲಿ ಪರಮ ತೇಜ ಪುಂಜ ಒದೆದು ಉಪ್ಪರಿಸಿ ಹಾಯ್ದುದು ಹೊಳೆದು ದಿನಮಂಡಲದ ಮಧ್ಯದಲ್ಲಿ. ಆ ದಿವ್ಯ ತೇಜಸ್ಸು ನಭೋಮಂಡಲ ಭೇದಿಯಾಗಿ ಹೊರಟಂತೆ. ಅಂದಮೇಲೆ ಯೋಗಿಗಳಿಗೆ ದೊರಕತಕ್ಕಂಥ ಸ್ಥಿತಿ ಯಾವುದುಂಟು ಅದು ಕರ್ಣನಿಗೆ ದೊರಕತಕ್ಕಂಥದ್ದಾಯಿತು. ಆ ಕರ್ಣನ ಜೀವನ ಇಡೀ ತ್ಯಾಗ ಸೇವೆ ದಾನದಿಂದ ದೇವರಿಗೆ ಪ್ರೀತಿಯಾಯಿತಾದ್ದರಿಂದ ದಾಸರಂತಾರೆ, ಕರ್ಣನ ಬಾಳವಿಯಂತೆ ಕೊಡು.

0: ಇದುವರೆಗೂ ನೀವು ಕೇಳಿದಿರಿ ಹರಿಕತೆ ದಾನವೀರ ಕರ್ಣ, ಸಂತಶ್ರೀ ಭದ್ರಗಿರಿ ಅಚ್ಯುತದಾಸರ ಗಾಯನದಲ್ಲಿ. ಇಲ್ಲಿಗೆ ಹರಿಕತೆ ಮುಕ್ತಾಯವಾಯಿತು. ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
2: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
1: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
2: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ
2: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
1: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
2: ಏನವಿ ಅದು?
1: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
2: ಹಂಗ ಅದ್ಯಾಕಂತೆ?
1: ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
2: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ.
1: ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
4: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ಯಾಕೆ ತಡ? ಹಿಂದೆ ಬನ್ನಿ, ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
1: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
0: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
2: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ಬೆಳೆಯುವ ಗೆಳೆಯ, ಬದುಕಿನ ಕೊಳೆಯ, ತೊಳೆಯುವ ಸಮಯ, ಹಸಿವಿನ ಬೆಂಕಿ ಸುಡುತ್ತಿದೆ ಮನೆಯ, ಅಡುಗಿನ ನದಿಗೆ ಇಡು ಬಂದು ತಡೆಯ, ಮಂಚದ ಮೇಲೆ

ನಡುಮನೆಯೊಳಗೆ ಆ ವಿಷ ಸರ್ಪಗಳು ದೇಶವನ್ನು ಕಲು ಹೊಂಚು ಹಾಕಿವೆ. ಅರಿಯದ ಜನರನ್ನು ತಿಂದು ತೇಗಿವೆ. ಅವರ ಹಿಡಿದು ಸಿಗಿದು ಹೂಳು ನೆಲದಲ್ಲಿ ಮುಳ್ಳಿನಿಂದ ಮುಳ್ಳು ತೆಗೆಯು.

ಬಾರೋ ಬಾರೋ ನಂದ ಗೆಳೆಯಾ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ.
3: ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
3: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
4: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
3: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
4: ಏನು, ಏನ್ ವಿಷಯ ಅಮ್ಮ?
3: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
5: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
7: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
6: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
8: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
9: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
10: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
11: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
10: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
12: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
10: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
12: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
10: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
13: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
14: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರ ಅನಿಸಿಕೆಯನ್ನ ಅನಾವರಣಗೊಳಿಸುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಾನು ಯಾವಾಗ್ಲೂ ಹೇಳೋ ಹಾಗೆ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವ್ದಾದ್ರೂ ಕಾರ್ಯಕ್ರಮವನ್ನ ಕೇಳಿದಾಗ ವಾವ್, ಏನ್ ಸಖತ್ತಾಗಿದೆ ಗುರು ಈ ಕಾರ್ಯಕ್ರಮ ಅಂತ ಅನ್ನಿಸ್ತಾ, ಇಲ್ಲ ಇನ್ನೊಂಚೂರೇನೋ ಬೇಕಿತ್ತು ಅಂತ ಅನ್ನಿಸ್ತಾ, ಅಥವಾ ಪರವಾಗಿಲ್ಲ ಅಂತ ಅನ್ನಿಸ್ತಾ, ಸೊ ಹಾಗಿದ್ರೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನೀವು ಮೆಸೇಜ್ ಮಾಡೋದ್ರ ಮೂಲಕ, ಇಲ್ಲ ನಿಮ್ಮ ವಾಯ್ಸ್ ನೋಟ್ ಅನ್ನ ಕಳಿಸೋದ್ರ ಮೂಲಕ ನೇರವಾಗಿ ನಮ್ಮ ಜೊತೆ ಹಂಚಿಕೊಳ್ಳಬಹುದಾಗಿದೆ. ನಿಮ್ಮ ಅನಿಸಿಕೆ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಆಗಿದ್ರು ಕೂಡ ಸ್ವೀಕರಿಸೋದಕ್ಕೆ ನಾವು ಸಿದ್ಧ ಇದೀವಿ. ಹಾಗಿದ್ರೆ ಇನ್ಯಾಕ್ ತಡ, ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ ನ ಕಳಿಸೋದ್ರ ಮೂಲಕ ನಿಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು. ಸೊ ಇನ್ಯಾಕ್ ತಡ, ಫಟಾಫಟ್ ಅಂತ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ಕಳಿಸಿ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ತಗೊಂಡ್ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮದಲ್ಲಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವ್ಯಾವ ಕಾರ್ಯಕ್ರಮಕ್ಕೆ ಏನೇನು ಫೀಡ್ಬ್ಯಾಕ್ಸ್ ಬಂದಿದೆ ಅಂತ ಹೇಳಿ ತಿಳಿಸ್ತೀನಿ ಅನ್ನೋದಾಗಿ ಹೇಳ್ತಾ ಇದೆ. ಸೊ ಹಾಗಿದ್ರೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾದಂತಹ ಯಾವ್ಯಾವ ಕಾರ್ಯಕ್ರಮಕ್ಕೆ ಏನೇನು ಫೀಡ್ಬ್ಯಾಕ್ಸ್ ಬಂದಿದೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಪ್ರೋಗ್ರಾಮ್ ವಾಸ್ ಗೋಯಿಂಗ್ ನೈಸ್, ಕೀಪ್ ರಾಕಿಂಗ್ ಆರ್ ಜೈ ಸ್ಮೈಲಿಂಗ್ ಶ್ವೇತಾ ಮ್ಯಾಮ್ ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಸೋಮಶೇಖರ್ ಅವರು, ಮಧುರ ಗಾನ ಕಾರ್ಯಕ್ರಮ ತಂಪಾದ ವಾತಾವರಣವನ್ನ ಸೃಷ್ಟಿ ಮಾಡಿತು, ಶ್ವೇತಾ ಅವರಿಗೆ ಅಭಿನಂದನೆಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆಯೇ ಪ್ರೋಗ್ರಾಮ್ ಗೋಯಿಂಗ್ ಆನ್, ಕೀಪ್ ರಾಕಿಂಗ್ ಶ್ವೇತಾ ಮ್ಯಾಮ್ ಅಂತ ಹೇಳಿ ಹರ್ಷವರ್ಧನ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಅರ್ಪಿತಾ ಮ್ಯಾಡಮ್, ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ನಡೆಸಿಕೊಟ್ಟ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು, ಪತ್ರ ಬರೆದ ವ್ಯಕ್ತಿಗಳು ತುಂಬಾ ಚೆನ್ನಾಗಿ ಮಾತನಾಡಿದ್ರು, ಅವರ ಮಾತುಗಳು ಅದ್ಭುತ, ನಿಮ್ಮ ಕನ್ಕ್ಲೂಷನ್ ಅಬೌಟ್ ಡಾಕ್ಟರ್ ರಾಧಾಕೃಷ್ಣನ್ ಟೀಚರ್ಸ್ ಡೇ ಅರ್ಥಪೂರ್ಣವಾಗಿತ್ತು, ಉಪಾಧ್ಯಾಯನಾಗಿ ಸೇವೆ ಸಲ್ಲಿಸುತ್ತಿರುವ ನನಗೆ ವಿದ್ಯಾರ್ಥಿಗಳ ಮೇಲೆ ಅಭಿಮಾನ ಇನ್ನೂ ಹೆಚ್ಚಾಯಿತು, ಧನ್ಯವಾದಗಳು ಅಂತ ಹೇಳಿ ಸುರೇಶ್ ಕುಣಿಗಲ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಯುವರ್ ಪ್ರೋಗ್ರಾಮ್ ಆರ್ ಕಮಿಂಗ್ ಅಲಾಂಗ್ ವಿತ್ ವೆರಿ ವೆಲ್, ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ನಾರಾಯಣಪ್ಪ ಇವರು, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರುತ್ತಿದೆ, ತಮ್ಮೆಲ್ಲರಿಗೂ ಅಭಿನಂದನೆಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸೋಮಶೇಖರ್ ತಟ್ಟಿ ಇವರು, ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳು ತುಂಬ ಸೊಗಸಾಗಿ ಮೂಡಿ ಬರುತ್ತಿದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಶಾಲಾ ಪ್ರತಿಭಾ ಅಂಗಳ ಮಕ್ಕಳು ಹಾಡಿದಂತಹ ಹಾಡು ತುಂಬಾನೇ ಸೊಗಸಾಗಿತ್ತು, ಜಾನಪದ ಗೀತೆಗಳು ಕಿವಿಗೆ ಇಂಪಾಗಿತ್ತು, ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತಹ ಪ್ರೀತಿಯ ಸಹೋದರಿ ಪವಿತ್ರ ಅವರಿಗೆ ಭಾನುಲಿಗೆ ಧನ್ಯವಾದಗಳು ಅಂತ ಹೇಳಿ ರಾಜು ಶಂಕರಘಟ್ಟ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ತುಂಬಾ ವಿಶೇಷವಾಗಿತ್ತು, ತುಂಬಾ ಖುಷಿ ಆಯ್ತು, ಕರೆ ಮಾಡಿದ ಎಲ್ಲರೂ ತುಂಬಾ ಚೆನ್ನಾಗಿ ಮಾತನಾಡಿದ್ರು, ಧನ್ಯವಾದಗಳು ಅಂತ ಹೇಳಿ ಚಿಕ್ಕಪ್ಪ ಕೃಷಿನಗರ ಶಿವಮೊಗ್ಗದಿಂದ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶರಣ ನುಲಿಯ ಚಂದಯ್ಯ ಅವರ ವಿಚಾರಧಾರೆ ಮತ್ತು ವಚನಗಳ ವಿವರಣೆಯನ್ನ ತಿಳಿಸಲು ನನಗೆ ನೀಡಿದ ಅವಕಾಶಕ್ಕೆ, ಚಂದದ ನಿರೂಪಣೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ ನಿಮಗೂ ಬಾನುಲಿಗೂ ಧನ್ಯವಾದಗಳು. ಸಂಜೆ ಕಾಫಿ ವಿತ್ ಆರ್ಜೆಸ್ ಲೈವ್ನಲ್ಲಿ ಸ್ವಚ್ಛ ಗಾಳಿ ಟಾಪಿಕ್ ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳಿ ಕೃಷಿ ನಗರದ ಕುಸುಮ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಹಂಸಲೇಖ ಸರ್ ಅವರ ಹಾಡುಗಳು ತುಂಬಾ ಸೊಗಸಾಗಿ ಇರುತ್ತದೆ, ಹಾಡುವುದೇ ಒಂದು ಹಿತವಾಗಿರುತ್ತೆ, ತುಂಬಾ ಚೆನ್ನಾಗಿ ಮೂಡಿ ಬಂತು ಕಾರ್ಯಕ್ರಮ ಅಂತ ಹೇಳಿ ಕುಸುಮ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಮಧುಕುಮಾರ್ ಮಾದಿಹಳ್ಳಿ ಇವರು, ಹಂಸಲೇಖ ಅವರ ರಚಿಸಿರುವ ಎಲ್ಲಾ ಹಾಡುಗಳು ಎಲ್ಲಾ ಕಾಲಕ್ಕೂ ಕೇಳಬಹುದಾದ ಗೀತೆಗಳು, ಕನ್ನಡ ನಾಡಿಗೆ ಅವರ ಗೀತೆಗಳು ಅತ್ಯಂತ ಮೆರುಗು ನೀಡಿವೆ, ಒಟ್ಟಾರೆ ಕಾರ್ಯಕ್ರಮ ಸೂಪರ್ ಆಗಿತ್ತು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಬಿಂದಾಸ್ ಕಾರ್ಯಕ್ರಮದ ವಿಷಯ ಮನೋರಂಜನಾತ್ಮಕವಾಗಿತ್ತು, ಮಹಾಲಕ್ಷ್ಮಿ ಅವರಿಗೆ ಅಭಿನಂದನೆಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಹಂಸಲೇಖ ಅವರ ಬಿಂದಾಸ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ, ಹಾಗೂ ಎಲ್ಲರೂ ಸಹ ತುಂಬಾ ಚೆನ್ನಾಗಿ ಹಾಡುಗಳನ್ನ ಹಾಡಿದ್ದಾರೆ, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ 10 ಗಂಟೆಗೆ ಪ್ರಸಾರವಾದ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ, ಸ್ಮೈಲಿಂಗ್ ಶ್ವೇತಾ ಅವರು ಸ್ಮೈಲಿಂಗ್ ಆಗಿ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ನಡೆಸಿಕೊಟ್ರು, ಧನ್ಯವಾದಗಳು ಅಂತ ಹೇಳಿ ನೀಲಮ್ಮ ಶಿವಣ್ಣ ಅರಸೀಕೆರೆ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ, ಶಾಂತಾ ಶ್ರೀರಾಮ್ಪುರ ಅವರು, ಶ್ವೇತಾ ಕಾರ್ಯಕ್ರಮ ಬಿಂದಾಸ ಆಗಿ ಮೂಡಿ ಬಂತು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಮೀನಾ ಅವರು, ಒಗಟಿನ ಗೂಡು ಹಾಡು ಟಾಪಿಕ್ ತುಂಬಾ ಚೆನ್ನಾಗಿದೆ, ಸೂಪರ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ರಾಯಚೂರು ಜಿಲ್ಲೆಯ ಭೀಮನಗೌಡ ಪಾಟೀಲ್ ಜೋಕೂರು ಗ್ರಾಮ ಇವರು, ವಚನ ವಿಹಾರ ಕಾರ್ಯಕ್ರಮ ತುಂಬಾ ಇಷ್ಟವಾಯಿತು, ಬಸವಣ್ಣನವರ ವಚನಗಳು ನುಡಿಮುತ್ತುಗಳು ಮನಸ್ಸಿಗೆ ಇಷ್ಟವಾಯಿತು, ಪ್ರಸಾರ ಮಾಡಿದ ಪವಿತ್ರ ಮೇಡಮ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ನಿರೂಪಕರಾಗಿರುವ ಅರ್ಪಿತಾ ಮೇಡಮ್ಗೆ ಧನ್ಯವಾದಗಳು, ಬುಧವಾರ ಸಂಜೆ 6:30 ನಿತಿನ್ ಅವರೊಂದಿಗೆ ನಡೆಸಿರುವ ಸಂದರ್ಶನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು, ಪ್ರಸಾರ ಮಾಡಿದ ಅರ್ಪಿತಾ ಮೇಡಮ್ಗೆ ಹಾಗೂ ನಿಲಯದ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಐತಾಳ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ಇವರು ನಿರೂಪಕರಿಗೆ ನಮಸ್ಕಾರಗಳು, ಬುಧವಾರ ಬೆಳಗ್ಗೆ ಅರುಣೋದಯ ಕಾರ್ಯಕ್ರಮದಲ್ಲಿ ಮೂಡಿ ಬಂದ ವಿಷಯ ತುಂಬ ಅದ್ಭುತ ರೀತಿಯಲ್ಲಿ ಮೂಡಿ ಬಂತು, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸುರಸುಂದರ ನಟ ರಮೇಶ್ ಅರವಿಂದ್ ಅವರ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಅವರದೇ ಚಿತ್ರದ ಹಾಡು ಹಾಡುವ ಕಾರ್ಯಕ್ರಮ ಸೊಗಸಾದ ಗೀತೆಗಳೊಂದಿಗೆ ತುಂಬಾ ಚೆನ್ನಾಗಿ ಮೂಡಿ ಬರುತ್ತಿದೆ. ಧನ್ಯವಾದಗಳು ರಕ್ಷಿತಾ ಅಂತ ಹೇಳಿ ಕುಸುಮ ಕೆ ಹೆಚ್ಚ ಶಿವಮೊಗ್ಗ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ. ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಟ ರಮೇಶ್ ಅರವಿಂದ್ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಲು ಅನುವು ಮಾಡಿಕೊಟ್ಟ ಹೊಳ್ಳಾರವರಿಗೆ ಅಭಿನಂದನೆಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಕಾಫಿ ವಿತ್ ಆಜಿಸ್ ಕಾರ್ಯಕ್ರಮದಲ್ಲಿ ಮಹಿಳೆಯರ ಕೌಶಲ್ಯ ಎಂಬ ಅರ್ಥಪೂರ್ಣ ಹಾಗೂ ಅತ್ಯಂತ ಅಗತ್ಯವಾದ ವಿಷಯದ ಕುರಿತು ಸಾಹಿತಿ ಶ್ರೀಮತಿ ಇಂದಿರಾ ಪ್ರಕಾಶ್ ಮೇಡಮ್ ಅವರು ನೀಡಿದ ವಿಚಾರ ಮಂಡನೆ ನಿಜಕ್ಕೂ ಮನಮುಟ್ಟುವಂತಿತ್ತು. ಮಹಿಳೆ ತನ್ನ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಹೊಂದಿಕೊಳ್ಳುವಿಕೆ, ಸಾಮಾಜಿಕ ಕೌಶಲ್ಯ, ವೃತ್ತಿಪರ ಸಾಮರ್ಥ್ಯ ಹಾಗೆ ಸವಾಲುಗಳನ್ನು ಎದುರಿಸುವ ಧೈರ್ಯವನ್ನು ಹೇಗೆ ಬೆಳೆಸಿಕೊಳ್ಳುತ್ತಾರೆ ಎಂಬುದನ್ನು ಅತ್ಯಂತ ಸರಳವಾಗಿ, ಸ್ಪಷ್ಟವಾಗಿ ಮತ್ತು ಅರ್ಥಪೂರ್ಣವಾಗಿ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು ಅಂತ ಹೇಳಿ ಮಂಜುನಾಥ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಕುಸುಮ ಕೆ ಹೆಚ್ ಶಿವಮೊಗ್ಗ ಇವರು ಅಂತ್ಯಾಕ್ಷರಿ ಬಿಂದಾಸ್ ಆಗಿ ನಡೆಸಿಕೊಟ್ಟ ಶ್ವೇತಾ, ನಿಮಗೆ ಪ್ರೀತಿಯಿಂದ ವಂದನೆಗಳು. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೇನೆ ರೇಡಿಯೋ ಶಿವಮೊಗ್ಗ ವಾಹಿನಿಯಲ್ಲಿ ಸುಬ್ರಹ್ಮಣ್ಯ ಆಯ್ತಾಳ್ ಸರ್ ಅವರ ನಿರೂಪಣೆಯಲ್ಲಿ ಸುಮಧುರ ಗೀತೆಗಳು, ವಿಶೇಷವಾಗಿ ಅನಂತ್ನಾಗ್ ಅವರ ಅಭಿನಯದ ವಿಶೇಷ ಗೀತೆಗಳು ಸೂಪರ್ ಆಗಿದೆ ಅಂತ ಹೇಳಿ ಗಗನ್ ರಾಜ್ ಕುಮಾರ್ ಮಾರಿ ಕಣಿವೆ ಹಿರಿಯೂರು ತಾಲೂಕು ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ. ಸುಬ್ರಹ್ಮಣಿ ಮತ್ತು ಕುಟುಂಬ ಪತ್ತೇನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಇವರು ಕಾರ್ಯಕ್ರಮ ಕೇಳ್ತಿದ್ದೇವೆ. ಖ್ಯಾತ ನಟ ಅನಂತ್ನಾಗ್ ಅವರ ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮ, ಗೀತೆಗಳು ಅದ್ಭುತವಾಗಿದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಸುಬ್ರಹ್ಮಣ್ಯ ಆಯ್ತಾಳ್ ಸರ್ ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನು ಮನಮುಟ್ಟುವಂತೆ ನಡೆಸಿಕೊಟ್ಟಿದ್ದಾರೆ. ಅನಂತ್ನಾಗ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದರೆ. ಕಾರ್ಯಕ್ರಮ ಸೊಗಸಾಗಿ ತುಂಬಾ ಅದ್ಭುತವಾಗಿ ಅಪರೂಪದ ಗೀತೆಯನ್ನ ಪ್ರಸಾರ ಮಾಡುತ್ತಿದ್ದೀರಿ, ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಪತ್ತೇನಹಳ್ಳಿ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಬಹಳ ಸುಂದರವಾಗಿ ಪ್ರಸಾರವಾಗುತ್ತಿದೆ ಸರ್. ಸುಬ್ರಹ್ಮಣ್ಯ ಐತಾಳ್ ಸರ್ ಅವರಿಗೆ ತುಂಬಾ ಧನ್ಯವಾದಗಳು ಅಂತ ಹೇಳಿ ಗುರುಮಿಟ್ಕಲ್ ಜೈ ಗ್ರಾಮ ಯಾದಗಿರಿ ಜಿಲ್ಲೆ ವೆಂಕಟೇಶ ಪಲಾದಿ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಆನಂದ ಭೈರವಿ ಚಿತ್ರದ ಹಾಡು ಮರಳಿ ಗೀತೆ ಅದ್ಭುತವಾಗಿದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಅರ್ಪಿತಾ ಮೇಡಮ್ ನಮಸ್ಕಾರ, ಗುರುವಾರ ಬೆಳಗ್ಗೆ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ತಾವು ನಡೆಸಿಕೊಟ್ಟಿರುವಂತಹ ಸುಷ್ಮಿತಾ ಮೇಡಮ್ ಅವರೊಂದಿಗಿನ ಸಂದರ್ಶನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು, ಪ್ರಸಾರ ಮಾಡಿದ ಅರ್ಪಿತಾ ಮೇಡಮ್ಗೆ ಅಭಿನಂದನೆಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಆಯ್ತಾಳ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಇವರು ರಕ್ಷಿತಾ ಹೊಳ್ಳ ಅವರಿಗೆ ನಮಸ್ಕಾರಗಳು, ತಾವು ಗುರುವಾರ ಪ್ರಸಾರ ಮಾಡಿದ ಕುಂದಾಪುರ ಕೋಡಿ ಬೀಚ್ನ ಕುರಿತಾದ ಮಾಹಿತಿ ತುಂಬಾ ಚೆನ್ನಾಗಿ ಮೂಡಿ ಬಂತು, ಪ್ರಸಾರ ಮಾಡಿದ ತಮಗೆ ಅಭಿನಂದನೆಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಖ್ಯಾತ ನಟ ರಮೇಶ್ ಅರವಿಂದ್ ಅವರ ಹಾಡು ವಿಶೇಷ ಗೀತೆಗಳು ಬಹಳ ಅದ್ಭುತವಾಗಿ ಮೂಡಿ ಬರುತ್ತಿದೆ, ಒಂದಕ್ಕಿಂತ ಒಂದು ಅದ್ಭುತ ಗೀತೆ. ಪ್ರಸಾರಕ್ಕಾಗಿ ನಮ್ಮ ನೆಚ್ಚಿನ ಸುಬ್ರಹ್ಮಣ್ಯ ಆಯ್ತಾಳ್ ಸರ್ ರೇಡಿಯೋ ಶಿವಮೊಗ್ಗ ವಾಹಿನಿಗೆ ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಮತ್ತು ಕುಟುಂಬ ಪತ್ತೇನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಖ್ಯಾತ ನಟ ನಿರ್ಮಾಪಕರಾದ ರಮೇಶ್ ಅರವಿಂದ್ ಅವರ ವಿಶೇಷ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಸಂಜಯ್ ಸ್ವಾತಿ ಭರತ್ ಬೆಂಗಳೂರು ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರುವ ಸುಬ್ರಹ್ಮಣ್ಯ ಆಯ್ತಾಳ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಟ ರಮೇಶ್ ಅರವಿಂದ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಹಾರ್ದಿಕ ಶುಭಾಶಯಗಳು. ಚಿತ್ರಗಳ ಮಧುರವಾದ ಹಾಡನ್ನು ಪ್ರಸಾರ ಮಾಡುತ್ತಿರುವ ತಮಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ಅವರು ತಿಳಿಸಿದ್ದಾರೆ. ಹಾಗೆ ಸುಬಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪ ಸಾಗರದಿಂದ ಸೆಪ್ಟೆಂಬರ್ 10ರಂದು ನಟ ರಮೇಶ್ ಅರವಿಂದ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ನಟನೆಯ ಚಿತ್ರದ ಹಾಡನ್ನು ಆಯ್ಕೆ ಮಾಡಿ ಹಾಡುವ ಕಾರ್ಯಕ್ರಮ. ನಾನಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಬಹಳ ಸುಂದರವಾಗಿ ಪ್ರಸಾರವಾಗುತ್ತಿದೆ, ಸುಬ್ರಹ್ಮಣ್ಯ ಆಯ್ತಾಳ್ ಸರ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ವೆಂಕಟೇಶ್ ಪಲಾದಿ ಜಯಗ್ರಾಮ ಗುರುಮಿಟ್ಕಲ್ ತಾಲೂಕು ಯಾದಗಿರಿ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಬಿಂದಾಸ್ ಕಾರ್ಯಕ್ರಮದಲ್ಲಿ ಇಷ್ಟದ ಗೀತೆಗಳನ್ನು ತಂದ ಹೊಳ್ಳಾರವರಿಗೆ ಅಭಿನಂದನೆಗಳು, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಹಾಡನ್ನು ಹಾಡಿದ್ರು ಅಂತ ಹೇಳಿ ಸೋಮಶೇಖರ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಕೂಡ ಈ ವಾರ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾದಂತಹ ಕಾರ್ಯಕ್ರಮಕ್ಕೆ ಬಂದಂತಹ ಫೀಡ್ಬ್ಯಾಕ್ಸ್ ಆಗಿತ್ತು. ಹಾಗೆ ನೀವು ಕೂಡ ನಮ್ಮ ರೇಡಿಯೋ ಶಿವಮೊಗ್ಗನ ಕೇಳ್ತಾ ಇದ್ದು, ನಿಮಗೆ ಕೂಡ ಯಾವುದಾದ್ರೂ ಕಾರ್ಯಕ್ರಮ ಇಷ್ಟ ಆಗಿದ್ರೆ ಅಥವಾ ಯಾವುದಾದ್ರೂ ವಿಭಿನ್ನವಾದ ಕಾರ್ಯಕ್ರಮ ನಿಮಗೆ ಬೇಕು ಅಂತ ಅನಿಸಿದ್ರೆ ನಮ್ಮ ಸಂಖ್ಯೆ 9628697969 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಣಿ.
1: ಹಂಗಾರೆ ಗೋಪಿಕಾ ಸ್ತ್ರೀಯರು ಇದಾರಂತ ಈಗ್ಲೇ ಕೇಳ್ಬಿಡೆ ಮಣಿ.
0: ಚಚ ಅದಲ್ಲ ದ್ವಾಪರ ಯುಗಕ್ಕೆ. ಈ ಕಲಿಯುಗದ ಕೃಷ್ಣ ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ, ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ.
1: ನನ್ನ ನೋಡಲ್ವಾ?
0: ನೋಡ್ತಾನೆ ಇದೀನಲ್ಲ.

ಬಂದೈತೆ. ಈಗ ಊರ್ ಹತ್ರಕ್ಕೆ ಬಂದೈತೆ, ಗಾಡಿ ನಿಲ್ಸು ಅಂತ ಹೇಳ ಕನಕ.

0: ಎಸ್ಎಸ್ಎಲ್ಸಿ ಮುಗಿಸಿರೋ ಹೆಣ್ಣು ಮಕ್ಕಳು ಮೆಡಿಕಲ್ ಫೀಲ್ಡ್ ನಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಇಲ್ಲಿದೆ ಬಂಗಾರದಂತ ಅವಕಾಶ.
1: ಹೌದು, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ತಿನ ಮಾನ್ಯತೆ ಪಡೆದ ಶಿವಮೊಗ್ಗದ ಮಾನಸ ಟ್ರಸ್ಟ್ ನಿಂದ 2 ವರ್ಷಗಳ ಪೇಷಂಟ್ ಕೇರಿಂಗ್ ಹಾಗೂ ನರ್ಸಿಂಗ್ ಅಸಿಸ್ಟೆಂಟ್ ವೃತ್ತಿ ಕೌಶಲ್ಯ ಕೋರ್ಸ್ಗೆ ಪ್ರವೇಶ ಆರಂಭವಾಗಿದೆ.
0: ಎಲ್ಲಾ ವರ್ಗದ ವಿದ್ಯಾರ್ಥಿನಿಯರಿಗೂ ಇಲ್ಲಿ ಓದಲು ಸಮಾನ ಅವಕಾಶವಿದ್ದು ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷ ಆದ್ಯತೆ ನೀಡಲಾಗುವುದು. ಉಚಿತ ಊಟ, ಹಾಸ್ಟೆಲ್ ವ್ಯವಸ್ಥೆ ಹಾಗೂ ಕೋರ್ಸ್ ಮುಗಿಯುವವರೆಗೂ ಸ್ಟೈಫಂಡ್ ಕೂಡ ಲಭ್ಯ.
1: ಕೋರ್ಸ್ ಮುಗಿದ ತಕ್ಷಣ ಕೈತುಂಬ ಸಂಬಳ ನೀಡುವ ಉದ್ಯೋಗಾವಕಾಶಗಳು ನಿಮ್ಮ ಕೈಯಲ್ಲಿರಲಿವೆ.
0: ಪ್ರವೇಶಕ್ಕೆ ಕೇವಲ 15 ದಿನಗಳಷ್ಟೇ ಬಾಕಿ. ಪೋಷಕರೇ, ನಿಮ್ಮ ಮಗಳ ಭವಿಷ್ಯಕ್ಕೆ ಹಿಂದೆ ಭದ್ರ ಬುನಾದಿ ಹಾಕಿ.
1: ಭೇಟಿ ನೀಡಿ ಮಾನಸ ನರ್ಸಿಂಗ್ ಹೋಮ್ ಶಿವಮೊಗ್ಗ. ಕಾಂಟ್ಯಾಕ್ಟ್ 9448288489. ಸಂಖ್ಯೆ ಮತ್ತೊಮ್ಮೆ 9448288489.
2: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೇ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
4: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
5: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಅವತ್ತು ಸ್ವರ ಹಾಡ್ದಲ್ಲಪ್ಪ?
1: ಅವತ್ತು ಸ್ವರ, ಇವತ್ತು ಸಾಹಿತ್ಯ.
0: ಏನಪ್ಪ ಅದು ರಾಗ?
1: ಸಾಹಿತ್ಯ ನಾರಾಯಣ, ಇವತ್ತು ಸಾಹಿತ್ಯ.

0: ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ.
1: ಎಲ್ ಐ ಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯುಯಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ಇದರಲ್ಲಿ ನಿಮಗೆ ಸಿಗುತ್ತೆ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಪ್ಷನ್ಸ್ ಮತ್ತು ಅಟ್ರಾಕ್ಟಿವ್ ಗ್ಯಾರಂಟೀಡ್ ಅಡಿಷನ್ಸ್ ಹಾಗೂ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಸ್ ಗೆ ಎನ್ಹಾನ್ಸ್ ಗ್ಯಾರಂಟೀಡ್ ಅಡಿಷನ್ಸ್.
0: ನಿಮ್ಮ ಕನಸುಗಳಿಗಾಗಿ ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ ಐ ಸಿ ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
1: ಹೆಚ್ಚು ಮಾಹಿತಿಗಾಗಿ ಎಲ್ ಐ ಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ ಎಲ್ ಐ ಸಿ ಇಂಡಿಯಾ ಡಾಟ್ ಇನ್ ವಿಸಿಟ್ ಮಾಡಿ. ಎಲ್ ಐ ಸಿ ಹರ್ ಪಲ್ ಆಪ್ಕೆ ಸಾಥ್.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಪೂರ್ವದಲ್ಲಿ ಅರಳಿದ ಸೂರ್ಯ ಪಶ್ಚಿಮದಲ್ಲಿ ಬಾಡಿ ಹೋಗ್ತಾನೆ. ಆ ಸೂರ್ಯನ ಮುಂಜಾನೆಯ ಕಿರಣಗಳಿಂದ ಅರಳಿದ ಗುಲಾಬಿ ಸಂಜೆ ಬಾಡಿ ಹೋಗುತ್ತೆ. ಆದರೆ ಪ್ರೇಮಿಗಳ ಹೃದಯದಲ್ಲಿ ಪ್ರೀತಿಯ ಪಿಸು ಮಾತುಗಳ ಇಬ್ಬನಿಯಲ್ಲಿ ಅರಳಿದ ಪ್ರೇಮ ಗುಲಾಬಿ ಎಂದಿಗೂ ಬಾಡುವುದಿಲ್ಲ. ಗೊತ್ತಾ,
7: ಪ್ರೇಮ

ಗೀತಾ, ಲತಾ, ಸುಮಾ, ರಮ, ಬನ್ನಿ ಬನ್ನಿ, ಬೇಗ ಬಂದ್ರೆ. ಈಗ ನಿಮ್ಗೊಂದು ಕ್ವೆಶ್ಚನ್ನು. ಅಯ್ಯೋ, ಲೈಫೇ ಒಂದು ಕ್ವೆಶ್ಚನ್ ಮಾರ್ಕ್ ಆಗಿರುವಾಗ ನಿಂದೆ ನಮ್ಮ ಕ್ವೆಶ್ಚನ್ನು ಅಂತೀರಾ? ಏನಿಲ್ಲ, ಹಾಲು ಹುಣ್ಣಿಮೆ ನೀನಾಗಿ, ಕಮಲವೇ ನಿನ್ನ ಕಣ್ಣಾಗಿ, ತುಟಿ ಅಂಚಲಿ ಸಿಹಿ ಜೇನಿರಿಸಿ, ಬಂದೆಯಾ ಗೆಳತಿ ನನ್ನರಸಿ ಅಂತ ನಿಮ್ಮ ಮೆಚ್ಚಿನ ಹುಡುಗ ನಿಮ್ಮನ್ನು ಹೊಗಳಿದ್ರೆ ನಿಮಗೆ ಕೋಪ ಬರುತ್ತಾ? ಇಲ್ಲ ಅಲ್ವಾ? ಹ್ಞೂ, ನಂಗೊತ್ತು. ಹೊಗಳೋದ್ರಲ್ಲಿ ಒಬ್ಬೊಬ್ಬರದು ಒಂದೊಂದು ಸ್ಟೈಲು. ಈಗ ಲೇಟೆಸ್ಟ್ ಸ್ಟೈಲ್ ಕೇಳಬೇಕು ಅಂದರೆ ನೀವು ನನ್ನ ಜೊತೆ ನಮ್ಮ ಕಾಲೇಜಿಗೆ ಬನ್ನಿ.

0: ನನ್ನ ರಾಣಿ ರಾಣಿ ಮಹಾರಾಣಿ ಇಂಪು ನಿನ್ನ ವಾಣಿ.
1: ಹಾಯ್ ನನ್ನ ಗೆಳೆಯರ, ಗಾನಗೋಷ್ಠಿ ಗೆಳೆಯರ.

0: ಹಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
4: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ

0: ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರು ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ಈ ಪ್ರಾದೇಶಿಕ ಪಕ್ಷ ಸ್ಥಾಪನೆಯ ಬಗ್ಗೆ, ಹಾಗೆ ಕನ್ನಡ ಪ್ರಾದೇಶಿಕ ಸಂಘ ಕಟ್ಟಲಿಕ್ಕೆ ಯಾಕೆ ತೀರ್ಮಾನ ತೆಗೆದುಕೊಂಡ್ರು, ಮಾರುಕಟ್ಟೆಯ ನೀತಿ ಯಾವ ರೀತಿ ಇರುತ್ತೆ, ರೈತ ಸಂಘಟನೆಯ ಮೂಲ ಉದ್ದೇಶ ಏನಾಗಿರುತ್ತೆ, ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಯಾವ ರೀತಿಯ ಬದಲಾವಣೆಗಳು ಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯೆಲ್ಲ ಚಳುವಳಿಗಳು ನಡೆದ್ವು, ಹಾಗೆ ಜನಜಾಗೃತಿ ಯಾವ ರೀತಿಯೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ನಮ್ಮ ರೈತ ಮುಖಂಡರಾದಂತಹ ಹಾಗೂ ಚಳುವಳಿಯ ಹೋರಾಟಗಾರರಾದಂತಹ ಕೆಟಿ ಗಂಗಾಧರ್ ಸರ್ ಅವರಿಂದ ಆಸಕ್ತಿಕರ ವಿಷಯಗಳನ್ನ ತಿಳ್ಕೊಂಡಿದ್ವಿ. ಹಾಗಾದ್ರೆ ಈ ದಿನನೂ ಕೂಡ ಅದ್ರ ಬಗ್ಗೆ, ಚಳುವಳಿಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಕೆಟಿ ಗಂಗಾಧರ್ ಸರ್ ಅವರಿಂದ ತಿಳಿತಾ ಹೋಗೋಣ, ಕಾರ್ಯಕ್ರಮವನ್ನ ಶುರು ಮಾಡೋಣ. ಸರ್ ನಮಸ್ತೆ.
5: ನಮಸ್ತೆ
4: ಸರ್. ಕಳೆದ ಸಂಚಿಕೆಯಲ್ಲಿ ನೀವು ಈ ರೈತ ಸಂಘಟನೆಯ ಮೂಲ ಉದ್ದೇಶ ಏನಾಗಿರುತ್ತೆ, ಹಾಗೆ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಯಾವ ರೀತಿಯ ಬದಲಾವಣೆಗಳು ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರಿ ಸರ್. ಈಗ ಅದ್ರ ಮುಂದುವರೆದ ಭಾಗ ಅಂದ್ರೆ, ಇನ್ನು ಯಾವ ರೀತಿಯಲ್ಲಿ ನೀವು ಸಂಘಟನೆಗಳನ್ನ ಮಾಡ್ತಾ, ಹೋರಾಟಗಳನ್ನ ಮಾಡ್ತಾ, ಜನರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸಿದ್ರಿ ಸರ್ ಸರ್ಕಾರದಲ್ಲಿ ಕೂಡ?
5: ಅಮ್ಮ, ನಾನು ಕಳೆದ ಸಾರಿ ಸಂಚಿಕೆಯಲ್ಲಿ ರೈತರಿಗೆ ವೈಜ್ಞಾನಿಕ ಬೆಲೆ, ಮಾರುಕಟ್ಟೆ ನೀತಿಯಲ್ಲಿ ಏಕೆ ಏರುಪೇರಾಗ್ತಾ ಇದೆ, ಈ ಬದಲಾವಣೆಗೆ ಮುಖ್ಯ ಕಾರಣವನ್ನ ವರ್ಷ ವಾಣಿಜ್ಯ ಒಪ್ಪಂದದಲ್ಲಿ ಭಾರತ ಸರ್ಕಾರದ ನಮ್ಮ ಕೃಷಿಯನ್ನ ವಿಶ್ವ ವಾಣಿಜ್ಯ ಒಪ್ಪಂದದಲ್ಲಿ ಒಳ ಒಪ್ಪಂದದಲ್ಲಿ ತಂದದ್ದರಿಂದ ಕೃಷಿ ಸಂಬಂಧಿತವಾದಂತಹ ಸಮಸ್ಯೆಗಳು ಹೆಚ್ಚಾಯಿತು, ಇದು ಮೂಲ ಕಾರಣ ಅಂತ ನಾನು ಕಳೆದ ಸಾರಿ ಅಲ್ಲಿಗೆ ಮಾತನ್ನ ನಿಲ್ಲಿಸಿದ್ದೆ.
4: ಹೌದು ಸರ್.
5: ಈ ವಿಶ್ವ ವಾಣಿಜ್ಯ ಒಪ್ಪಂದ ಅಥವಾ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ ನಾವು ಕರಿತೀವಲ್ಲ, ಈ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ WTO ಆಗಿದ್ದ ಯಾವಾಗ, ವಿಶ್ವ ವಾಣಿಜ್ಯ ಒಪ್ಪಂದದ ಸಂಸ್ಥೆ ಬಂದದ್ದು ಯಾವಾಗ ಅಂತ ನಾವು ಅರ್ಥ ಮಾಡ್ಕೊಂತೆ, 1991 GATT ಒಪ್ಪಂದ ಅಂತ ಹೇಳಿ ಒಂದು ಡ್ರಾಫ್ಟ್ ಅನ್ನು ಚರ್ಚೆಗೆ ಬರುತ್ತೆ. ಆ ನಂತರದಲ್ಲಿ 1995 ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ WTO ಅಂತ ಹೇಳಿ ಒಂದು ವಿಶ್ವ ವಾಣಿಜ್ಯ ಒಪ್ಪಂದದ ಸಂಸ್ಥೆ ಪ್ರಾರಂಭ ಆಗುತ್ತೆ. ಆ ವಿಶ್ವ ವಾಣಿಜ್ಯ ಒಪ್ಪಂದದ ಸಂಸ್ಥೆ ನಿಯಮಾವಳಿಗಳಿಗೆ ಒಳಪಟ್ಟಿರಲಿಲ್ಲ ನಮ್ಮ ಭಾರತದ ಕೃಷಿ. ಆಮೇಲೆ ಭಾರತದ ಕೃಷಿ ಮತ್ತು ಕೃಷಿ ಉದ್ಯಮ, ಕೃಷಿ ಮಾರುಕಟ್ಟೆ, ಕೃಷಿ ಉತ್ಪಾದನೆ, ಕೃಷಿ ಜ್ಞಾನ ಇದೆಲ್ಲವೂ ಕೂಡ ಜಾಗತಿಕ ಒಪ್ಪಂದದ ಒಳಗಡೆ ಸೇರಿಸ್ತಾರೆ. ಆಗ ಶುರುವಾಗಿದ್ದೇ ನಮ್ಮ ರೈತರಿಗೆ ಅನೇಕ ಸಂಕಷ್ಟಗಳು, ಭಾರತದ ಕೃಷಿ ಸಂಬಂಧಿತವಾಗಿ ಬಂದಂತ ಸಮಸ್ಯೆಗಳಿಗೆ ಮೂಲ ಕಾರಣ ಇಲ್ಲಿಂದ ಶುರುವಾಗುತ್ತೆ. ಹಾಗಾದ್ರೆ ನಾವು GATT ಒಪ್ಪಂದವನ್ನ ಯಾವ ರೀತಿ ನಮಗೆ ಭಾರತದಲ್ಲಿ ಜಾರಿ ಆಯ್ತು, ಅದಕ್ಕೆ ಮೊದಲು ಏನಿತ್ತು ಅನ್ನೋದ ಅರ್ಥ ಮಾಡ್ಕೋಬೇಕಾಗತ್ತೆ. ಈ ವಿಶ್ವ ವಾಣಿಜ್ಯ ಒಪ್ಪಂದಕ್ಕಿಂತ ಮೊದಲು ಕೂಡ ನಮ್ಮ ಭಾರತದಿಂದ ಕೃಷಿ ಉತ್ಪನ್ನಗಳನ್ನ ಬೇರೆ ದೇಶಗಳಿಗೆ ರಫ್ತು ಮಾಡ್ತಕ್ಕಂಥದ್ದು, ಬೇರೆ ದೇಶಗಳಿಂದ ನಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ಆಮದು ಮಾಡ್ಕೊಳ್ತಕ್ಕಂತ ಕ್ರಿಯೆ ಮೊದಲಿಂದಲೂ ಜಾರಿಯಲ್ಲಿ ಇರುತ್ತೆ. ಆದರೆ ವಿಶ್ವ ವಾಣಿಜ್ಯ ಒಪ್ಪಂದಕ್ಕೆ ಬಂದ ಮೇಲೆ ಅದಕ್ಕಿಂತ ಮೊದಲೇ ಭಾರತದಲ್ಲಿ ಟ್ರೇಡ್ ಕಾರ್ಪೊರೇಷನ್ ಅಂತ ಹೇಳಿ, ಟ್ರೇಡಿಂಗ್ ಕಾರ್ಪೊರೇಷನ್ ಅಂತ ಒಂದು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡಕ್ಕೆ ನಿಯಮಾವಳಿಯಿಂದ ರೂಪಿಸ್ತಕ್ಕಂತ ಒಂದು ಸಂಸ್ಥೆ ಇತ್ತು. ಯಾವಾಗ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಬಂದ ಮೇಲೆ ನಮ್ಮ ಟ್ರೇಡಿಂಗ್ ಕಾರ್ಪೊರೇಷನ್ ಭಾರತ ಸರ್ಕಾರದ ಸ್ವಾಧೀನದಲ್ಲಿದ್ದಂತ ಆ ಸಂಸ್ಥೆ ಅಲ್ಲಿಗೆ ಅದನ್ನ ಡಿಫಂಕ್ಟ್ ಆಗತ್ತೆ, ಅದು ನಿಂತು ಹೋಗುತ್ತೆ. ಅಲ್ಲಿಂದ ನಮ್ಮ ಈ ಡಿ ಕ್ಯಾನ್ಸಲೈಸೇಷನ್ ಎಕ್ಸ್ಪೋರ್ಟ್ ಅಂಡ್ ಡಿ ಸ್ಯಾಂಕ್ಷನ್ ಆಫ್ ಇಂಪೋರ್ಟ್ ಬಗ್ಗೆ ಚರ್ಚೆಗಳು ಡಂಕಲ್ ಪ್ರಸ್ತಾವನೆ ಅಥವಾ WTOನಲ್ಲಿ ನಡಿಬೇಕಾಗತ್ತೆ. ಇದರಿಂದ ನಮ್ಮ ವಸ್ತುಗಳು ಭಾರತ ದೇಶಕ್ಕೆ ಯಾವ ಕಾಲದಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಯಾವುದೇ ಪರೀಕ್ಷಾದ ಕ್ರಮಗಳನ್ನು ತಗೊಳ್ದಲ್ಲ, ಅದಕ್ಕಿಂತ ಮುಂಚೆ ಪ್ಯಾರತೀನ್ ಅಂತ ಹೇಳಿ ಒಂದು ಮಾರ್ಗ, ಅದು ಆ ಮಾರ್ಗದಲ್ಲಿ ಬರುವಾಗ ಎಲ್ಲ ವಸ್ತುಗಳನ್ನ ಪರೀಕ್ಷೆ ಒಳಪಡಿಸಿ, ಅಂದ್ರೆ ನಮ್ಮ ದೇಶದ ಒಳಗಡೆ ಬರ್ತಕ್ಕಂತ ವಸ್ತುಗಳಲ್ಲಿ ಯಾವ್ದಾದ್ರು ರೋಗ ರುಜಿನಗಳು ಬರ್ತದ, ರೋಗಾಣುಗಳು ಬರ್ತವ, ಇವೆಲ್ಲವನ್ನು ಪರೀಕ್ಷೆ ಮಾಡಿ ಒಳಗೆ ತರ್ತಾ ಇರ್ತಾರೆ. ಆದರೆ ಗ್ಯಾಟ್ ಅಗ್ರಿಮೆಂಟ್ ಬಂದ ಮೇಲೆ ಈ ಎಲ್ಲಾ ಪರೀಕ್ಷೆ ಮಾಡ್ತಿರ್ತಕ್ಕಂತ ಇದ್ದಂತ ಟ್ರೇಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅದನ್ನ ರದ್ದು ಮಾಡ್ತಾರೆ. ಆ ನಂತರದಲ್ಲಿ ದೇಶದೊಳಗೆ ಬರ್ತಕ್ಕಂತ ಎಲ್ಲಾ ಕೃಷಿ ಉತ್ಪನ್ನಗಳು ಅಥವಾ ಇತರ ಉತ್ಪನ್ನಗಳನ್ನ ನೇರವಾಗಿ ವಿಶ್ವ ವಾಣಿಜ್ಯ ಒಪ್ಪಂದದ WTO ಅಗ್ರಿಮೆಂಟ್ ಮೂಲಕ ನಡೀತಾ ಇರ್ತದೆ. ಇದರ ಪರಿಣಾಮವಾಗಿ ನಮಗೆ, ನಾವು ಯಾವಾಗ್ಲೂ ಹೇಳ್ತಿದ್ವಿ, ಒಂದು ಬಯಾಲಜಿಕಲ್ ವಾರ್ ಶುರುವಾಯಿತು ಅಂತ. ಕರೋನಾ ಬಂದಿದ್ದಾಗಿರ್ಬೋದು, ತೆಂಗಿನ ತೋಟದಲ್ಲಿ ನುಸಿ ರೋಗ ಬಂದಿದ್ದೇ ಆಗ್ಬೋದು, ಮಂಗನ ಕಾಯಿಲೆಗಳು ಬಂದಂತ ರೋಗಾಣುಗಳನ್ನು ಹೊತ್ತು ತಂದಂತದ್ದು, ಇವೆಲ್ಲವೂ ಕೂಡ ನಮ್ಮ ಹೊರದೇಶದಿಂದ ಬಂದಂತ ರೋಗಾಣುಗಳು ನಮ್ಮ ಇಂಪೋರ್ಟ್ ಮಾಡ್ಕೊಳ್ತಿದ್ದಂತ ವಸ್ತುಗಳ ಮೇಲೆ ಬಂದಂತ ರೋಗಾಣುಗಳಿಂದ ಇಲ್ಲಿ ಮಾನವನ ಆರೋಗ್ಯದ ಮೇಲೆ ಬದಲಾವಣೆ ಮಾಡಿ ಭಾರತದ ಜನರ ಆರೋಗ್ಯಕ್ಕೆ ಒಂದು ಬಯಾಲಜಿಕಲ್ ವಾರ್ ಪ್ರಾರಂಭ ಆಯಿತು ಅನ್ನೋದಕ್ಕೆ ವಿಶ್ವ ವಾಣಿಜ್ಯ ಒಪ್ಪಂದ ಕಾರಣವಾಗ್ತದೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಮಾತಾಡಬೇಕಾಗತ್ತೆ. ಯಾಕೆ ಈ ವಿಷಯವನ್ನ ನಾನು ಇಲ್ಲಿ ಪ್ರಸ್ತಾವನೆ ಮಾಡ್ತೀನಿ ಅಂದ್ರೆ, ನಾವು ಫೆಬ್ರವರಿ 4 2001 ಬಂಡಿ ಯಾತ್ರೆಯನ್ನ ಮಾಡ್ತೀವಿ ನಾವು. ತಮಿಳುನಾಡಿನ ಮಧುರೈಯಿಂದ ಪ್ರಾರಂಭ ಆಗುತ್ತೆ, ಕನ್ಯಾಕುಮಾರಿಯಿಂದ. ಅಲ್ಲಿಂದ ಬರುವಾಗ ಪ್ರತಿ ರೈತರಿಗೆ ನಾವು ಈ ವಿಶ್ವ ವಾಣಿಜ್ಯ ಒಪ್ಪಂದದಿಂದ ಆಗಿರ್ತಕ್ಕಂಥ ಕೃಷಿ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡಲಿಕ್ಕೆ, ಎಜುಕೇಟ್ ಮಾಡಲಿಕ್ಕೆ ಪ್ರತಿ ನಗರಗಳಲ್ಲಿ, ಆ ದಾರಿಯಲ್ಲಿ ಬರ್ತಕ್ಕಂಥ ಎಲ್ಲ ನಗರಗಳಲ್ಲಿ ಇದರ ಸಂಬಂಧವಾದಂಥ ಮಾತುಗಳನ್ನ ಹಳ್ಳಿಗಳಲ್ಲಿ ಹೇಳ್ಕೊಳ್ತಾ ಬರ್ತೀವಿ. ಅದು ಯಾಕೆ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾವನೆ ಮಾಡ್ತೀನಿ ಅಂತಂದ್ರೆ, ನಾವು ಕೃಷಿ ಉತ್ಪನ್ನಗಳ ವಸ್ತು ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತ ಆಯ್ತು ಅಂತ ಹೇಳ್ತೀವಲ್ಲ, ಕುಸಿತ ಆಗ್ಲಿಕ್ಕೆ ಈ ಬೇರೆ ದೇಶಗಳಿಂದ ಬಹಳ ಕಡಿಮೆ ಬೆಲೆಯಲ್ಲಿ ಭಾರತದ ಮಾರುಕಟ್ಟೆಗೆ ಕೃಷಿ ಉತ್ಪನ್ನಗಳನ್ನ ಇಂಪೋರ್ಟ್ ಮಾಡಿಕೊಂಡು ದೇಶೀಯ ಉತ್ಪನ್ನ ಮತ್ತು ದೇಶೀಯ ಮಾರುಕಟ್ಟೆಯನ್ನ ನಾಶ ಮಾಡಲಿಕ್ಕೆ ಕಾರಣ ಆಯಿತು ಈ ವಿಶ್ವ ವಾಣಿಜ್ಯ ಒಪ್ಪಂದದಿಂದ. ಕೊಬ್ಬರಿ ಎಣ್ಣೆ ಬರುತ್ತೆ, ತಾಳೆ ಎಣ್ಣೆ ಬರುತ್ತೆ, ಅದೇ ರೀತಿ ಅಕ್ಕಿ ಬರ್ತದೆ, ಗೋಧಿ ತರಿಸ್ಕೊತಾರೆ. ಹೀಗೆ ಬಹಳ ಕಡಿಮೆ ಬೆಲೆಯಲ್ಲಿ ನಮ್ಮ ಆಹಾರ ಧಾನ್ಯಗಳು ಭಾರತಕ್ಕೆ ಬಂದದ್ರಿಂದ ನಮ್ಮ ದೇಶೀಯ ಉತ್ಪನ್ನಗಳ ಮಾರುಕಟ್ಟೆ ಬಹಳ ಕುಸಿತ ಆಗುತ್ತೆ. ಅದು ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಕೊಡಲಿಕ್ಕೆ ಭಾರತದ ಉತ್ಪನ್ನಗಳು ಸಮರ್ಥವಾಗಿ ಆ ಬೆಲೆ ಕುಸಿತವನ್ನ ಎದುರಿಸಕ್ಕಾಗ್ದಲೇನೆ ರೈತರು ಇನ್ನಷ್ಟು ಸಾಲಗಾರರಾಗಿ ಬ್ಯಾಂಕ್ಗಳಿಗೆ ಸಹಕಾರ ಸಂಘಗಳಿಗೆ ಸುಸ್ತಿ ಆಗಿ ಸಾಲವನ್ನು ಮರುಪಾವತಿ ಮಾಡುವಂತಹ ಸಾಮರ್ಥ್ಯವನ್ನೇ ರೈತರು ಕಳ್ಕೊಂಡ್ಬಿಡ್ತಾರೆ. ಇದರಿಂದ ಏನ್ ಸ್ಪಷ್ಟ ಆಗುತ್ತೆ ಅಂದ್ರೆ, ರೈತನ ಕೃಷಿ ಸಂಬಂಧಿತವಾದ ಸಾಲಗಳನ್ನ ತೀರಿಸಲಿಕ್ಕೆ ಅಂದ್ರೆ ರೀಪೇಮೆಂಟ್ ಕೆಪಾಸಿಟಿಯನ್ನ ನಾಶ ಮಾಡಿದಂತ ಈ ಆಮದು ಮತ್ತು ರಫ್ತು ನೀತಿ ಭಾರತದ ಒಟ್ಟು ಜನಜೀವನದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರ್ತು ಈ ವಿಶ್ವ ವಾಣಿಜ್ಯ ಒಪ್ಪಂದದಿಂದ. ಅಲ್ಲಿಂದ ಭಾರತದ ಕೃಷಿ ಅಧೋಗತಿಗೆ ಕೆಳಮಟ್ಟಕ್ಕೆ ಕುಸಿಲಿಕ್ಕೆ ಪ್ರಾರಂಭ ಆಯಿತು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ದಾಖಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಇನ್ನು ಇದಾದ್ಮೇಲೆ ಮುಂದುವರೆದು ನಮ್ಮಲ್ಲಿ ಇನ್ನು ಕೆಲವು ಇದೇ ಸಂಬಂಧಿತವಾದಂತಹ ಚಳವಳಿಗಳು ಆಗತ್ತೆ ಅದರ ಮೇಲೆ.
4: ಓಕೆ ಸರ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕೆಟಿ ಗಂಗಾಧರ್ ಸರ್ ಅವರು ಮತ್ತಷ್ಟು ಚಳವಳಿಗಳನ್ನ ನಡೆಸ್ತಾರೆ. ಹಾಗಾದ್ರೆ ಆ ಎಲ್ಲಾ ಚಳವಳಿಗಳನ್ನ ಯಾವ ರೀತಿ ನಡೆಸ್ತಾರೆ, ಅದರಿಂದ ಯಾವ ರೀತಿ ಎಲ್ಲ ಪರಿಣಾಮ ಬೀರತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಕೆಟಿ ಗಂಗಾಧರ್ ಸರ್ ಅವರಿಂದ ತಿಳಿತಾ ಹೋಗೋಣ. ಆ ಎಲ್ಲ ಮಾಹಿತಿಗಳನ್ನ ತಿಳಿಯೋದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ನಮ್ಮೊಟ್ಟಿಗೆ ರೈತ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರಾದಂತಹ KT ಗಂಗಾಧರ್ ಸರ್ ಅವರು ಇದ್ದಾರೆ. ರೈತ ಸಂಘಟನೆಯ ಮೂಲ ಉದ್ದೇಶ ಏನಾಗಿರುತ್ತೆ, ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಯಾವ ರೀತಿಯ ಬದಲಾವಣೆಗಳು ಬೇಕು, ಈ WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ನಿಂದ ವಿಶ್ವ ವಾಣಿಜ್ಯ ಒಪ್ಪಂದದಿಂದ ಯಾವೆಲ್ಲ ರೀತಿಯ ಪರಿಣಾಮಗಳನ್ನ ಎದುರಿಸಬೇಕಾಯಿತು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ರು. ಹಾಗಾದರೆ ಮತ್ತಷ್ಟು ಈ ಚಳುವಳಿಗಳ ಬಗ್ಗೆ ನಮ್ಮ KT ಗಂಗಾಧರ್ ಸರ್ ಅವರೊಟ್ಟಿಗೆ ಮಾತಾಡ್ತಾ ಹೋಗೋಣ. ಎಸ್ ಸರ್, ಈ ಚಳುವಳಿಗಳ ವಿಷಯಕ್ಕೆ ಅಂತಲೇ ಬಂದರೆ ವಿಶ್ವ ವಾಣಿಜ್ಯ ಒಪ್ಪಂದದಿಂದ ಯಾವೆಲ್ಲ ಪರಿಣಾಮಗಳನ್ನ ಎದುರಿಸಬೇಕಾಯಿತು ಅನ್ನೋದನ್ನು ತಿಳಿಸಿದ್ರಿ. ಮತ್ತಷ್ಟು ಈ ಚಳುವಳಿಗಳನ್ನ ಮಾಡೋದ್ರ ಮೂಲಕ ಯಾವ ರೀತಿಯೆಲ್ಲ ಬದಲಾವಣೆಗಳನ್ನ ತಂದ್ರಿ ಸರ್?
3: ಇದೇ ಸಂದರ್ಭದಲ್ಲಿ ನುಸಿ ರೋಗ ಬಂದು ದಕ್ಷಿಣ ಕರ್ನಾಟಕದ ತೆಂಗಿನ ತೋಟಗಳಲ್ಲಿ ತೆಂಗಿನಕಾಯಿ 1 ರೂಪಾಯಿಗೊಂದು ತೆಂಗಿನಕಾಯಿ ಮಾರ್ಲಿಕ್ಕೆ ಶುರುವಾಗುತ್ತೆ. ಆವಾಗ ತೆಂಗು ಬೆಳೆಗಾರರು ಬಹಳ ಇಕ್ಕಟ್ಟಿಗೆ ಪರಿಸ್ಥಿತಿ ಶುರುವಾಗುತ್ತೆ. ಆಗ ಶುರುವಾಗದ್ದೇ ನಾವು ತೆಂಗಿನ ಮರದಲ್ಲಿ ಎಳನೀರು ತೆಂಗಿನಕಾಯಲ್ಲಿ ಇನ್ಯಾವ ಉತ್ಪನ್ನವನ್ನು ತೆಗಿಬಹುದು ಅಂತ ಯೋಚನೆ ಮಾಡಿದಾಗ ಬಹಳ ಹಿಂದಿನಿಂದ ಕರ್ನಾಟಕದಲ್ಲಿ ಭಾರತದಲ್ಲಿ ಜಾರಿ ಇದ್ದಂತ ನೀರಾ ತೆಂಗಿನ ಮರದಿಂದ ಇಳಿಸಿದಂತ ಶುದ್ಧ ನೀರಾವನ್ನ ಅದು ಒಂದು ಪೇಯವಾಗಿ ಕುಡಿಯುವ ಪಾನೀಯವಾಗಿ ಜಾರಿಗೆ ತರಬೇಕು ಅಂತ ನಾವು ಒಂದು ದೊಡ್ಡ ಆಂದೋಲನ ಇಡೀ ಕರ್ನಾಟಕದಲ್ಲಿ ಶುರುವಾಗುತ್ತೆ. ಅದು ನೀರಾ ಚಳುವಳಿ ಅಂತ. ಈ ನೀರಾ ಚಳುವಳಿ ಎಷ್ಟು ಮಟ್ಟಿಗೆ ನಮ್ಮಲ್ಲಿ ದಾಖಲೆ ಆಗುತ್ತೆ ಅಂದ್ರೆ ನಮ್ಗೆಲ್ಲ ಆಶ್ಚರ್ಯ ಆಗುತ್ತೆ. ಇದನ್ನ ಜಾರಿ ಮಾಡಿದಾಗ ನಾವು ನೀರಾ ಚಳುವಳಿಯನ್ನ 2001 ಇಸ್ವಿನಲ್ಲಿ ನೀರಾ ಚಳುವಳಿ ಪ್ರಾರಂಭ ಮಾಡ್ತೇವೆ. ಆಗ ಈ ಚಳುವಳಿ ಮಾಡುವಾಗ ನಮಗೆ ಬಹಳ ದೊಡ್ಡ ಆತಂಕ ಶುರುವಾಗುತ್ತೆ. ಯಾಕೆಂದ್ರೆ 1965 ಕರ್ನಾಟಕದ ಅಬಕಾರಿ ಕಾಯಿದೆ ಅಂತ ಒಂದು ಜಾರಿ ಇರುತ್ತೆ ಮೊದಲಿಂದ. 65 ಈ ತೆಂಗಿನ ಉತ್ಪನ್ನಗಳನ್ನು ಕೂಡ ಅಂದ್ರೆ ಪಾಮ್ ಟ್ರೀ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ, ಈ ತೆಂಗಿನ ಉತ್ಪನ್ನದ ನೀರಾವನ್ನು ಕೂಡ 1965 ಕರ್ನಾಟಕದ ಅಬಕಾರಿ ಕಾಯ್ದೆ ಒಳಗಡೆ ಜಾರಿ ಮಾಡಿಬಿಟ್ಟಿರ್ತಾರೆ. ಇದರಿಂದ ನೀರವನ್ನ ಇಳಿಸಿ ತೆಂಗಿನ ಮರದಿಂದ ರೈತರು ನೇರವಾಗಿ ಗ್ರಾಹಕನಿಗೆ ಮಾರದ ಹಾಗೆ ಕಾಯ್ದೆ ಅಡ್ಡ ಬರುತ್ತೆ. ಲಕ್ಷಾಂತರ ಜನ ನಾವು ಜೈಲಿಗೆ ಹೋದ್ರೂ ಕೂಡ ನಾವು ನೀರ ಇಳಿಸಿ ಮಾರ್ತೇವೆ, ನಮ್ಮ ತೆಂಗಿನಕಾಯಿನ ಬೆಲೆ 1 ರೂಪಾಯಿಗೊಂದು ಕಾಯಿ ಆಗೋಗಿದೆ, ಕೇಳೋರೇ ಇಲ್ಲ ಮಾರುಕಟ್ಟೆಯಲ್ಲಿ ಅನ್ನುವಂಥ ಒಂದು ದೊಡ್ಡ ಮಹತ್ತರವಾದ ಚಳುವಳಿಯನ್ನ ನಾವು 2001 ಶುರು ಮಾಡ್ತೇವೆ. ಆಗ ನೀರ ಇಳಿಸಿ ಮಾರಾಟ ಮಾಡ್ತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಅಬಕಾರಿ ಕಾಯ್ದೆ ಪ್ರಕಾರ ಮಾಡೋಂಗಿಲ್ಲ ಅಂತೇಳಿ ನಮ್ಮ ಮೇಲೆ ಪ್ರೊಫೆಸರ್ ನಿಜುನ್ ಸ್ವಾಮಿ ಮೇಲೆ ಎಲ್ಲರ ಮೇಲೆ ಕೇಸ್ಗಳನ್ನು ಹಾಕಿ ನಮಗೆ ಕಟ್ಕಟೆಗೆ ತರ್ತಕ್ಕಂಥ ಪ್ರಯತ್ನ ಸರ್ಕಾರ ಮಾಡುತ್ತೆ. ಆ ಸಂದರ್ಭದಲ್ಲಿ ನಾವು ನೀರ ಒಂದು ಹೆಂಡ ಅಲ್ಲ, ಅದು ಅಬಕಾರಿ ವ್ಯಾಪ್ತಿಗೆ ಬರೋದಿಲ್ಲ, ಇದನ್ನ ಬೇಕು ಅಂತೇಳಿ ಕರ್ನಾಟಕದ ರೈತರ ವಿರುದ್ಧವಾಗಿ ತೆಂಗಿನ ಎಳನೀರಿನಿಂದ ಬರ್ತಕ್ಕಂತ ತೆಂಗಿನ ಹೊಂಬಾಳೆಯಿಂದ ಬರ್ತಕ್ಕಂತ ಈ ಪೇಯವನ್ನ ಅಬಕಾರಿ ದೊರೆಗಳ ಹಿತಕ್ಕಾಗಿ ಅಬಕಾರಿ ಕಾಯ್ದೆಯಲ್ಲಿ ಸೇರಿಸಿದರೆ ಹೆಂಡದ ದೊರೆಗಳ ಲಾಭಕ್ಕಾಗಿ ರೈತರ ಉತ್ಪನ್ನವನ್ನು ಕೂಡ ಅಬಕಾರಿ ಕಾಯ್ದೆಗೆ ಸೇರಿಸಿದ್ದಾರೆ ಅಂತ ಹೇಳಿ ನಾವು ಒಂದು ವಾದವನ್ನ ಮಂಡನೆ ಮಾಡ್ತೀವಿ. ಇದಕ್ಕೆ ಸಮಾಜನು ಕೂಡ ಸಮಾಜದಲ್ಲಿ ಇತರ ವರ್ಗಗಳು ವ್ಯಾಪಾರಿ ವರ್ಗದವರು ವಿದ್ಯಾವಂತ ವರ್ಗ ಕಲಿತ ವರ್ಗ ಇವರು ಕೂಡ ಹಾಗೆ ತಿಳ್ಕೊಂಡಿರ್ತಾರೆ, ಹೌದು ಇದೇನು ನೀರವನ್ನೆಲ್ಲ ಹೆಂಡನ್ನೆಲ್ಲ ಬೀದಿ ಮೇಲೆ ಮಾರೋದು ಹೇಗೆ ಅಂತೇಳಿ. ಅದಕ್ಕೆ ಗಾಂಧೀಜಿಯವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಾಂಧೀಜಿಯವರು ಸ್ವಾತಂತ್ರ್ಯ ಸಂಗ್ರಾಮದ ವೀರ ಸೇನಾನಿಗಳಿಗೆ ಬೆಳಿಗ್ಗೆನೆ ಎದ್ದು ಅದು ನೀರವನ್ನ ಪೇಯವನ್ನ ಕುಡಿಸಿ ಹೋರಾಟಕ್ಕೆ ನೀವು ಹೊರಡಿ, ಇದು ಶುದ್ಧವಾದ ಪಾನೀಯ, ದೇಹದಲ್ಲಿ ರಕ್ತ ಶುದ್ಧಿ ಆಗತ್ತೆ, ಹಸಿವನ್ನು ಕಡಿಮೆ ಮಾಡುತ್ತೆ ಮತ್ತು ಸಾಮರ್ಥ್ಯವನ್ನು ಮನುಷ್ಯನ ಆರೋಗ್ಯ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತೆ ಅನ್ನುವಂಥ ಘೋಷಣೆಗಳೊಂದಿಗೆ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಸತ್ಯಾಗ್ರಹದ ಸೇನಾನಿಗಳಿಗೆ ಬೆಳಿಗ್ಗೆ ಎದ್ದು ನೀರವನ್ನು ಕೊಡ್ತಕ್ಕಂಥ ಒಂದು ನಿಘಂಟನ್ನು ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತು ಜನರಿಗೆ ಜಾಗೃತಿ ಮೂಡಿಸಲಿಕ್ಕೆ ದೇವಸ್ಥಾನಗಳಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಇದನ್ನು ವಿರೋಧ ಮಾಡ್ತಿದ್ದಂಥ ಸಂಪ್ರದಾಯವಾದಿಗಳಿಗೆ ನಾವು ಇದನ್ನು ಮಂದಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಇದು ಯಾಕೆ ಈ ಸಂದರ್ಭದಲ್ಲಿ ಹೇಳಿದೆ ಅಂದರೆ, ಇವತ್ತು ಶ್ರೀಲಂಕಾದಲ್ಲಿ ತೆಂಗಿನ ಹೊಂಬಾಳೆಯಿಂದ ಬಂದಂಥ ನೀರವನ್ನು ಒಂದು ಒಳ್ಳೆಯ ಪಾನೀಯವಾಗಿ, ಎನರ್ಜೆಟಿಕ್ ಪಾನೀಯವಾಗಿ, ನಮ್ಮ ಮಕ್ಕಳು ಪೆಪ್ಸಿ ಕೋಕೋ ಕೋಲಾ ಹೆಂಗೆ ಕುಡಿತಾರೋ ಅದೇ ರೀತಿ ಶ್ರೀಲಂಕಾದಲ್ಲಿ ಇಂದಿಗೂ ಕೂಡ ತೆಂಗಿನಿಂದ ಇರಿಸಿದಂಥ ನೀರವನ್ನು ಸ್ಯಾಚೆಟ್ಗಳ ಮೂಲಕ ಶುದ್ಧೀಕರಿಸಿ ಇವತ್ತು ಒಂದು ಪೇಯವಾಗಿ ಅದನ್ನ ಇವತ್ತು ಸಾಮಾನ್ಯ ಜನರು ಖುಷಿಯಿಂದ ಬಳಸ್ತಾರೆ. ಇದನ್ನ ದೊಡ್ಡ ಚಳುವಳಿ ಮಾಡಿ ನಾವು ಜೈಲಿಗೆಲ್ಲ ಹೋಗ್ತೀವಿ, ಹಳ್ಳಿ ಹಳ್ಳಿಯಲ್ಲಿ ತೆಂಗಿನ ಮರಗಳಿಗೆ ಹೋಗಿ ಹೊಂಬಾಳೆಯನ್ನ ಮರಕ್ಕೆ ಏಣಿ ಹಾಕಿ ನಿಜನ ಸ್ವಾಮಿ ನಾವೆಲ್ಲ ನೀರ ಕಟ್ಟಿ ಚಳುವಳಿ ಮಾಡುವಂಥದ್ದು, ಆಮೇಲೆ ಇಳಿಸಿದಂಥ ನೀರವನ್ನ ನಾವೇ ಮಾರುಕಟ್ಟೆ ಮಾಡಿ ನಾವೇ ಕುಡಿದು ಬೀದಿ ಮೇಲೆ ನೋಡಿ ಇದು ಶುದ್ಧವಾದ ಪಾನೀಯ, ಸಾರ್ವಜನಿಕರು ಕುಡೀರಿ ಅಂತ ಹೇಳಿ ಒಂದು ಪ್ರಚಾರ ಮಾಡ್ತಕ್ಕಂಥ ಆಂದೋಲನವನ್ನು ತೆಂಗಿನ ಉತ್ಪನ್ನ ಮಾಡ್ತಿರ್ತಕ್ಕಂಥ ರೈತರ ಆರ್ಥಿಕ ಭದ್ರತೆಗಾಗಿ ನಾವು ಇಂಥ ಒಂದು ಮಹತ್ತರ ಚಳುವಳಿಯನ್ನು ಮಾಡಿದ್ದು ದಾಖಲೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸೇರಲ್ಪಡುತ್ತೆ. ಅಷ್ಟು ಮಾತ್ರ ಅಲ್ಲ, ಆ ನಂತರದಲ್ಲಿ ನಾವು ಇದು ಜನರು ಒಪ್ಪಿತು, ಸಮಾಜ ಒಪ್ಪಿತು, ಸರ್ಕಾರದ ಕಾಯ್ದೆ ಒಪ್ಪೋದಿಲ್ಲ, ಆಗ ನಾವು ಮಾಡ್ತಕ್ಕಂಥದ್ದು ನೀವು ಅಬಕಾರಿ ಕಾಯ್ದೆಯನ್ನೇ ತಿದ್ದುಪಡಿ ತರಬೇಕು, ನೀರವನ್ನಾಗಿ ಮಾರಲಿಕ್ಕೆ ಅವಕಾಶ ಕೊಡಬೇಕು ಕಾಯ್ದೆ ಒಳಗೆ, ಇಲ್ಲಾಂದ್ರೆ ನೀರ ಕಾಯ್ದೆಯಿಂದ ಹೊರಗೆ ತನ್ನಿ ಅಂತ ಹೇಳಿ ನಾವು ಚಳುವಳಿ ಆಗುತ್ತೆ. ಆ ನಂತರದಲ್ಲಿ ಕರ್ನಾಟಕ ಸರ್ಕಾರ ನೀರ ಉತ್ಪನ್ನಗಳನ್ನು ಬಹಿರಂಗವಾಗಿ ರೈತರು ಅದನ್ನು ಶುದ್ಧಿಯಾಗಿಟ್ಟು ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇವತ್ತಿಗೂ ಕೂಡ ಇಲ್ಲೇ ಶಿವಮೊಗ್ಗದ ಹತ್ರ ನಿದ್ಗೆ ಮಾಚೇನಹಳ್ಳಿ ಹತ್ರ ನೀರವನ್ನು ತೆಂಗಿನ ಮರದಿಂದ ಇಳಿಸಿದಂಥ ನೀರವನ್ನು ಸ್ಯಾಚೆಟ್ಗಳ ಮೂಲಕ ಪ್ಯಾಕ್ ಮಾಡಿ ಮಾರಾಟ ಮಾಡ್ತಕ್ಕಂಥ ಒಂದು ಉದ್ಯಮವಾಗಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಗೆಜ್ಜಲ್ಗೆರೆಯಲ್ಲಿ ಒಂದು ದೊಡ್ಡ ಫ್ಯಾಕ್ಟ್ರಿಯನ್ನು ಹಾಕಿ ಅದನ್ನು ನೀರವನ್ನು ಇಳಿಸ್ತಕ್ಕಂಥ ಮತ್ತು ಸ್ಯಾಚೆಟ್ ಮಾಡಿ ಮಾರುಕಟ್ಟೆಗೆ ಪಟ್ಟಣಗಳಿಗೆ ರವಾನೆ ಮಾಡ್ತಕ್ಕಂಥ ಏರೋಪ್ಲೇನ್ಗಳಲ್ಲಿ ಸ್ಯಾಚೆಟ್ಗಳಲ್ಲಿ ನೀರ ಕೊಡ್ತಕ್ಕಂಥ ಚಟುವಟಿಕೆ ಪ್ರಾರಂಭ ಆಗಿ ಇದರಿಂದ ಯಾವಾಗ ನೀರಕ್ಕೆ ಮಾರುಕಟ್ಟೆ ಸಿಕ್ತು, ನೀರವನ್ನು ಸಮಾಜ ಒಪ್ಕೊಂತು, ಕಾನೂನು ಒಪ್ಕೊಂತು, ಆಗ ನೀರ ಉತ್ಪನ್ನವಾಗಿ ಮಾರುಕಟ್ಟೆಯಲ್ಲಿ ತೆಂಗಿನ ಎಳನೀರು ಜೊತೆಗೆ ನೀರ ಒಂದು ದೊಡ್ಡ ಪೇಯವಾಗಿ ಪ್ರಚಾರಕ್ಕೆ ಬರುತ್ತೆ, ತೆಂಗಿನ ಮಾರುಕಟ್ಟೆಯ ಬೆಲೆ ಸ್ಥಿರಗೊಳ್ಳುತ್ತೆ. ಯಾಕೆಂದರೆ ಅತಿ ಹೆಚ್ಚು ತೆಂಗಿನ ಮರಗಳು ಕಾಯಿ ಇಳುವರಿ ಜಾಸ್ತಿಯಾಗಿ ಬೆಲೆ ಕುಸಿತ ಆಗಿರುತ್ತೆ, ಅದನ್ನು ಬಹಳ 50% ಹೊಂಬಾಳೆಯನ್ನು ನೀರ ಕಟ್ಟೋದ್ರಿಂದ ನೀರ ದುಡ್ಡು ನೇರವಾಗಿ ಒಬ್ಬ ರೈತನಿಗೆ ಪ್ರತಿನಿತ್ಯ ಬರಕ್ಕೆ ಶುರುವಾಗುತ್ತೆ. ಈಗ ಹೆಂಗೆ ಹಾಲು ಕರೆದು ರೈತ ಮಹಿಳೆಯರು ಹಾಲಿನ ಸೊಸೈಟಿಗೆ ಹಾಕಿ ದುಡ್ಡನ್ನು ಸಂಪಾದಿಸ್ತಾರೋ ಅದೇ ರೀತಿ ರೈತರು ತಮ್ಮ ಹತ್ರ 10 ಮರ ಇದ್ರೆ, 20 ಮರ ಇದ್ರೆ, 30 ಮರ ಇದ್ರೆ ತೆಂಗಿನ ಮರಗಳು ಎಳನೀರನ್ನ ಮಾಡಕ್ಕೆ ಬಿಡದಲೇನೆ ಅದನ್ನು ನೀರವನ್ನಾಗಿ ಇಳಿಸಿ ಮಾರುಕಟ್ಟೆಗೆ ತಂದು ಮಾರಾಟ ಮಾಡ್ತಕ್ಕಂಥ ಪ್ರವೃತ್ತಿ ಈಗಲೂ ತಿಪಟೂರು ತಾಲೂಕಿನಲ್ಲಿ ನಡೆದಿದೆ, ಅರಸೀಕೆರೆ ತಾಲೂಕಿನಲ್ಲಿ ನಡೆದಿದೆ, ಶಿವಮೊಗ್ಗದಲ್ಲಿದೆ, ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಕಡೆ, ಚನ್ನರಾಯಪಟ್ಟಣದಲ್ಲಿ ಅನೇಕ ಕಡೆ ನೀರ ಉತ್ಪಾದನೆ ಮಾಡಿ ಮಾರ್ತಕ್ಕಂಥ ನೀರ ಉತ್ಪಾದಕರ ಸಂಘಗಳು ಅಂತ ಹಾಲಿನ ಸಹಕಾರ ಸಂಘ ಇದ್ದ ಹಾಗೆ ನೀರ ಉತ್ಪಾದನಾ ಸಂಘಗಳನ್ನು ಮಾಡಿ ರೈತರು ತಮ್ಮ ಆರ್ಥಿಕ ನೆರವನ್ನು ಪಡ್ಕೊಂಡಿದ್ದಾರೆ. ತೆಂಗಿನ ಬೆಳೆಯನ್ನು ಬೆಳೆ ಅಭಿವೃದ್ಧಿ ಮಾಡಿ ಬೆಳೆ ಅಭಿವೃದ್ಧಿ ಮಾಡುವ ಕೌಶಲ್ಯವನ್ನು ಕಲಿತಿರ್ತಕ್ಕಂಥದ್ದು ಈ ಚಳುವಳಿಯಿಂದ ನಮಗೆ ತಿಳಿದು ಬರುತ್ತೆ. ಇದರ ಅರ್ಥ ಏನು ಅಂದರೆ, ನೋಡಿ, ಒಂದು ಚಳುವಳಿ ನೀರಾ ಕಾಯ್ದೆಯನ್ನ ಬದಲಾವಣೆ ಮಾಡಿದ್ದು, ಅಬಕಾರಿ ಕಾಯ್ದೆಯಿಂದ ನೀರಾವನ್ನು ಹೊರಗಡೆ ಇಟ್ಟಿದ್ದು, ನೀರ ಉತ್ಪಾದನೆ ಮಾಡಲಿಕ್ಕೆ ಅದಕ್ಕೆ ತರಬೇತಿ ಸಂಸ್ಥೆಗಳು ಶುರು ಮಾಡಿದ್ದು, ನೀರಾವನ್ನ ಜನರಿಗೆ ಗ್ರಾಹಕರೇ ಶುದ್ಧ ಪಾನೀಯ ಒಂದು ಟಾನಿಕ್ ಎನರ್ಜೆಟಿಕ್ ಪೇಯವಾಗಿ ಇವತ್ತು ಮಾರುಕಟ್ಟೆಯಲ್ಲಿ ಕೊಟ್ಟದ್ದು ಒಂದು ದೊಡ್ಡ ಚಳುವಳಿಯ ಹಿನ್ನೆಲೆ. ಅದರ ಹಿಂದಿದ್ದಂತ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಜ್ಞಾನ ಮತ್ತು ಅದರ ವೈಜ್ಞಾನಿಕ ಚಿಂತನೆಗಳು, ಕಾಯ್ದೆಯನ್ನ ಮುಕ್ತಗೊಳಿಸಲಿಕ್ಕೆ ಮಾಡಿದಂಥ ಸಂವಿಧಾನಬದ್ಧ ತರ್ಕಗಳು, ಕರ್ನಾಟಕ ಸರ್ಕಾರ ಆ ನಂತರದಲ್ಲಿ ಒಪ್ಪಿಕೊಂಡು ತಮ್ಮ ನಿಲುವಿನಲ್ಲಿ ಬದಲಾವಣೆ ಮಾಡಿದ್ರಿಂದ ಇಂದಿಗೂ ನಮ್ಮ ತೆಂಗಿನ ಬೆಳೆಗಾರರಿಗೆ ಒಂದು ನಾಲ್ಕನೇ ಅಂದರೆ ಎಳನೀರು, ನೀರ, ತೆಂಗಿನಕಾಯಿ ಮತ್ತು ಕೊಬ್ಬರಿ ಎಣ್ಣೆ, ಹೀಗೆ ಐದು ಉತ್ಪನ್ನಗಳನ್ನು ಇವತ್ತು ತೆಂಗಿನ ಉತ್ಪನ್ನಗಳಿಗೆ ಜಿಎಸ್ಟಿ ಇದೆ. ಅಷ್ಟೇ ಇಲ್ಲದೆ ತೆಂಗಿನ ಕಾಯಿಯಿಂದ ಅದರಿಂದ ಸ್ವೀಟ್ ಪೇಡ ಮಾಡುವಂಥದ್ದು, ಮಿಠಾಯಿ ಮಾಡುವಂಥದ್ದು, ಅವುಗಳ ಉತ್ಪನ್ನಗಳನ್ನು ಗ್ರಾಹಕರಿಗೆ ತಲುಪಿಸುವಂಥದ್ದು, ಹೀಗೆ ಒಂದು ಬೆಳೆಯನ್ನು ಬೆಳೆ ಉತ್ಪನ್ನಗಳ ಕೌಶಲ್ಯವನ್ನು, ಉತ್ಪಾದನಾ ಕೌಶಲ್ಯ, ಮಾರುಕಟ್ಟೆ ಕೌಶಲ್ಯ, ಗ್ರಾಹಕರಿಗೆ ಅದರ ಉತ್ಪನ್ನದ ಘನತೆಯನ್ನು ಪ್ರಚಾರ ಮಾಡಿದ್ದು ಕೂಡ ಒಂದು ಚಳುವಳಿಯ ಮಹತ್ವ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಈ ಚಳುವಳಿಯಿಂದ ಹೇಗೆ ಸಾಧ್ಯ ಆಯಿತು ಅನ್ನೋದನ್ನು ನಾನು ನಿಮಗೆ ಹೇಳಿದ್ರ ಮೂಲಕ ಇವತ್ತಿನ ಸಂಚಿಕೆಯನ್ನು ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಚಳುವಳಿಯಲ್ಲಿ ಯಾವ ಯಾವ ಚಳುವಳಿಗಳು ಆದವು, ಸರ್ಕಾರದ ಧೋರಣೆ ಘೋಷಣೆ ಹೇಗಿತ್ತು, ಅದನ್ನು ಹೇಗೆ ಗಾಂಧಿ ಅಹಿಂಸಾತ್ಮಕ ಮಾರ್ಗದಲ್ಲಿ ರೈತ ಚಳುವಳಿಯಿಂದ ಜೈಲಿಗೆ ಹೋಗಿ ಸರ್ಕಾರದ ಮನಪರಿವರ್ತನೆಯನ್ನು ಮಾಡಿ ತನ್ನ ಆರ್ಥಿಕ ಸ್ಥಿತಿಯನ್ನು ಹೇಗೆ ಅನುಕೂಲ ಮಾಡಿಕೊಂಡ ಒಂದು ಚಳುವಳಿಯಿಂದ ಅಂತಕ್ಕಂಥದ್ದನ್ನು ಮತ್ತಿನ್ನೊಂದು ಸಂದರ್ಶನದಲ್ಲಿ ನಾನು ನಿಮ್ಮ ಮುಂದೆ ತಿಳಿಸ್ತೇನೆ. ಇವತ್ತಿನ ಸಂಚಿಕೆಗೆ ತಾವೆಲ್ಲರೂ ಭಾಗವಹಿಸಿ ನಮ್ಮ ರೇಡಿಯೋ ಶಿವಮೊಗ್ಗದಿಂದ ತಾವು ಕೇಳ್ತಿರ್ತಕ್ಕಂಥ ಈ ಮಾತುಗಳಿಗೆ ನಾನು ನಿಲ್ಲಿಸ್ತಾ ಇದ್ದೇನೆ. ನಮಸ್ಕಾರ, ಧನ್ಯವಾದ.
2: ಓಕೆ ಸರ್, ಒಂದು ವಿಶೇಷ ಮಾಹಿತಿಯನ್ನು ತಿಳಿಸಿದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಸರ್.
3: ಧನ್ಯವಾದ, ಧನ್ಯವಾದ.
2: ನಮಸ್ತೆ
4: ಸ್ನೇಹಿತರೆ. ರೈತ ಚಳುವಳಿಗಳು ಯಾಕೆ ಆದವು, ಆ ಸಂಘಟನೆಯ ಪರಿಣಾಮಗಳು ಯಾವ ರೀತಿ ಇದ್ವು, ಯಾವ ರೀತಿಯೆಲ್ಲ ಹೋರಾಟಗಳಲ್ಲಿ ಇವರು ಭಾಗವಹಿಸಿದ್ರು, ಹಾಗೆ ಅದರ ಒಂದು ಪರಿಣಾಮಗಳನ್ನ ಯಾವ ರೀತಿಯೆಲ್ಲ ಎದುರಿಸಿದ್ರು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ನಮ್ಮ ಕೆಟಿ ಗಂಗಾಧರ್ ಸರ್ ಅವರು. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ನಮ್ಮ ಕೆಟಿ ಗಂಗಾಧರ್ ಸರ್ ಅವರೊಟ್ಟಿಗೆ ಸಿಗ್ತೀನಿ ಅಂತ ತಿಳಿಸ್ತಾ, ಸ್ನೇಹಿತರೆ, ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
6: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
5: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
6: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ ಮೂರು ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
5: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು, ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
7: LIC ಹರ್ ಪಲ್ ಆಪ್ಕೆ ಸಾಥ್.
8: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳ ಆಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ.
9: ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
10: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
11: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
10: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
11: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಿಗೆ ತಂತ್ರಜ್ಞಾನ ಮಾರ್ಗದರ್ಶಿ ಕೃತಿ ಇದಾಗಿದೆ. ತಂತ್ರಜ್ಞಾನ ಪರಿಣಿತ ಡಾಕ್ಟರ್ ಶಂಕರ್ ಕೆ ಪ್ರಸಾದ್ ಅವರು ಈ ಕೃತಿಯನ್ನು ರಚಿಸಿದ್ದಾರೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ.
12: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಂಕರ್ ಪ್ರಸಾದ್ ಅಂತ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ವತಿಯಿಂದ ಈ ವಿಷಯ ಮಾತಾಡ್ತಾ ಇದ್ದೀನಿ. ಇಲ್ಲಿ ತನಕ ನಾವು ವಿಶ್ವಸಂಸ್ಥೆ ಸುಸ್ಥಿರ ಅಭಿವೃದ್ಧಿಗಳು 13 ಅಲ್ಲಿ ತನಕ ಮಾತಾಡಿದ್ವಿ. ಇವತ್ತಿನ ದಿವಸ ವಿಶ್ವಸಂಸ್ಥೆ ಸುಸ್ಥಿರ ಅಭಿವೃದ್ಧಿ ಗುರಿ 14 ವಿಷಯ ಮಾತಾಡೋಣ. ಇದು ನೀರೊಳಗಿನ ಜೀವನ, ಸಮುದ್ರದಲ್ಲಿ ಬದುಕು, ಅದಕ್ಕೆ ಇಂಗ್ಲೀಷಲ್ಲಿ ಲೈಫ್ ಅಂಡರ್ ವಾಟರ್ ಅಂತ ಹೇಳ್ತೀವಿ. ಒಂದು ಗ್ರಾಮ ಪಂಚಾಯತಿನಲ್ಲಿ ಒಬ್ಬ ವಿಜಯ ಅಂತ ಇದ್ದ. ಅವನು ದಿವಸ ಬೆಳಗ್ಗೆ ಎದ್ದುಬಿಟ್ಟು ಕಸ ಗುಡಿಸಿ ಎಲೆಗಳನ್ನು ಒಂದು ಕಡೆ ಇಟ್ಟು ಪ್ಲಾಸ್ಟಿಕ್ ಎಲ್ಲ ಒಂದು ಕಡೆ ಜೋಡಿಸ್ತಾ ಇದ್ದ. ಎಲ್ಲ ಜನ ಕೇಳ್ತಾಯಿದ್ರು, ಯಾಕಪ್ಪ ನೀನು ಈ ಥರ ಪ್ಲಾಸ್ಟಿಕ್ ಸಪ್ರೇಟಾಗಿ ಜೋಡಿಸ್ತಾ ಇದೀಯಾ ಅಂತ. ಅವನು ಹೇಳ್ದ, ಸರ್ ಇಲ್ಲಿ ಪ್ಲಾಸ್ಟಿಕ್ ನಾವು ಬಿಸಾಕಿದ್ರೆ ಸಮುದ್ರದಲ್ಲಿ ಮೀನುಗಳಿಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ದ. ಅವಾಗ ಕೇಳಿದ್ರು ಎಲ್ಲರೂ, ಅಲ್ಲಪ್ಪ ಭೂಮಿ ಮೇಲೆ ಪ್ಲಾಸ್ಟಿಕ್ಗೂ ಸಮುದ್ರದಲ್ಲಿ ಮೀನಿಗೂ ಏನು ಸಂಬಂಧ? ಇದೊಳ್ಳೆ ಒಂಥರ ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ ಅಂತ ಇದ್ದಂಗೆ ಆಗತ್ತೆ ಅಂತ ಕೇಳಿದ್ರು. ಅವಾಗ ಅವನು ಎಕ್ಸ್ಪ್ಲೈನ್ ಮಾಡ್ದ, ನೋಡಿ ಇಲ್ಲಿ ನಾವು ಪ್ಲಾಸ್ಟಿಕ್ ಹಾಕಿದ್ರೆ ಅದರಲ್ಲಿ ಸುಮಾರು 60% ಪ್ಲಾಸ್ಟಿಕ್ಕು ಸಮುದ್ರದಲ್ಲಿ ಹೋಗುತ್ತೆ. ಈ ಸಮುದ್ರದಲ್ಲಿ ಹೋದಾಗ ಅಲ್ಲಿಯ ಜೀವರಾಶಿ, ಸಮುದ್ರದಲ್ಲಿ ಇರುವ ಜೀವರಾಶಿಗಳಿಗೆ ಇದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನಾವೆಲ್ಲ ಮುಂಚೆ ಬಿಸಿಲಾದಾಗ, ಬೇಸಿಗೆ ಆದಾಗ ಬರೀ ಬೆಲ್ಲ ಮತ್ತು ನೀರು ಕುಡಿತಾ ಇದ್ವಿ. ಇವಾಗ ನಾವೆಲ್ಲ ಕೊಕೊ ಕೋಲಾ, ಪೆಪ್ಸಿ, ಥಂಪ್ಸಪ್ ಇದನ್ನೆಲ್ಲ ಕುಡಿದು ಪ್ಲಾಸ್ಟಿಕ್ ಬಿಸಾಕ್ತೀವಿ. ಈ ಪ್ಲಾಸ್ಟಿಕ್ ಬಿಸಾಕೋದ್ರಿಂದ ಅದು ಸಮುದ್ರ ಸೇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಸಮುದ್ರ ನಮ್ಮ ಭೂಗ್ರಹದಲ್ಲಿ 70% ಸಮುದ್ರ, 30% ಭೂಮಿ. ಈ ಥರ ಅವನು ಎಕ್ಸ್ಪ್ಲನೇಷನ್ ಕೊಟ್ಟಾಗ ಅವನಿಗೆ ಎಲ್ಲ ಹಳ್ಳಿನವರೆಲ್ಲ ಸಮುದ್ರ ವಿಜಯ ಅಂತ ಹೆಸರಿಟ್ರು. ಯಾಕಂದರೆ ಅವನೊಬ್ಬನಿಗೆ ಎಲ್ಲ ಗೊತ್ತಾಗಿದ್ದು, ಅವನು ಸಮುದ್ರದ ಕಡೆ ಜೀವನ ಮಾಡಿ ಮತ್ತೆ ಈ ಹಳ್ಳಿಗೆ ಬಂದು ಅಧ್ಯಕ್ಷ ಆಗಿದ್ದ. ನಮ್ಮ ಸಮುದ್ರಗಳಲ್ಲಿ ಲಕ್ಷಾಂತರ ತರಹ ಮೀನುಗಳಿದೆ, ಸಸ್ಯಗಳಿದೆ, ಹವಳದ ಬಂಡೆಗಳಿದೆ. ಅದೊಂದೇ ಅಲ್ಲ, ಸಮುದ್ರಗಳು ನಮ್ಮ ಇಂಗಾಲದ ಜಲಾಶಯ ಕೂಡ, ಅದೇ ಥರ ಕಾರ್ಯ ಮಾಡುತ್ತೆ. ಈ ವಿಷಯ ನಮಗೆಲ್ಲ ಗೊತ್ತಾದರೆ ಮಾತ್ರ ಗೊತ್ತಾಗತ್ತೆ ಸಮುದ್ರನ ನಾವು ಹೇಗೆ ಕಾಪಾಡಬೇಕು ಅಂತ. ಕರಾವಳಿ ಸಮುದ್ರ, ಸುಮಾರು 100,000,000,000 ಜನ ಅದರಲ್ಲಿರ್ತಾರೆ. ಇವರಿಗೆ ಸಮುದ್ರನೇ ಸಂಪನ್ಮೂಲ. ಸುಮಾರು ಪ್ರಪಂಚದಲ್ಲಿ 15% ಜನ ಸಮುದ್ರ ತೀರದಲ್ಲಿ ಮಾತ್ರ ಜೀವನ ಮಾಡ್ತಾ ಇದ್ದಾರೆ. ನಮ್ಮ ಇಂಡಿಯಾ ದೇಶ ತಗೊಂಡ್ರೆ, ನಮ್ಮ ಇಂಡಿಯಾ ದೇಶದಲ್ಲಿ ಸುಮಾರು 7,500 ಕಿಲೋಮೀಟರ್ ಕರಾವಳಿ ಜಾಗ ಇದೆ. ಅಂದರೆ ಅದಕ್ಕೆ ಹೇಳ್ತೀವಿ ಕೋಸ್ಟಲ್ ಏರಿಯಾ ಅಂತ ಇಂಗ್ಲೀಷಲ್ಲಿ. ನಮ್ಮ ದೇಶ ಪ್ರಪಂಚದಲ್ಲೇ ಎರಡನೇ ಅತಿ ದೊಡ್ಡ ಮೀನು ಉತ್ಪಾದಕ. ಅದೊಂದೇ ಅಲ್ಲ, ನಾವು ಮೀನು ತಯಾರಿಸೋದೇ ಒಂದೇ ಅಲ್ಲ, ಸಮುದ್ರ ಮಾಲಿನ್ಯ ಕಾರಣ 20 ದೇಶಗಳಿದೆ ನಮ್ಮ ಪ್ರಪಂಚದಲ್ಲಿ. ಅದರಲ್ಲಿ ಭಾರತ 12ನೇ ದೇಶ. ಅಂದರೆ ನಾವು ಸಿಕ್ಕಾಪಟ್ಟೆ ಮಾಲಿನ್ಯನ ಸಮುದ್ರಕ್ಕೆ ಬಿಡ್ತಾ ಇದ್ದೀವಿ. ಪ್ರತಿದಿನ ಭಾರತ ಸುಮಾರು 40,000 ಟನ್ ಪ್ಲಾಸ್ಟಿಕ್ ಉಪಯೋಗಿಸಿ ಅದರಲ್ಲಿ 40% ಮಾತ್ರ ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಇನ್ನು ಮಿಕ್ಕ 60% ಆ್ಯಕ್ಚುಲಾಗಿ ಸಮುದ್ರಕ್ಕೆ ಬಿಡ್ತಾ ಇದ್ದೀವಿ. ಈ ಸಮುದ್ರದಲ್ಲಿ ಪ್ಲಾಸ್ಟಿಕ್ ಬಿಟ್ಟರೆ ಏನು ಪ್ರಾಬ್ಲಮ್ ಅಂತ ಕೇಳಿದ್ರೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಪ್ಲಾಸ್ಟಿಕ್ ಸಮುದ್ರದಲ್ಲಿ ಬಿದ್ದಾಗ ಸಿಕ್ಕ ಮೀನುಗಳಿಗೆ ಹಾಗೂ ಆಮೆಗಳಿಗೆ ಇದು ಜಲ್ಲಿ ಮೀನು ಥರ ಕಾಣುತ್ತೆ, ಜಲ್ಲಿ ಫಿಶ್ ಅಂತ ಇರುತ್ತೆ. ಅದು ಒಂಥರ ಏನಂತೀವಿ ಪಾರದರ್ಶಕ ಮೀನು. ನಾವು ಪ್ಲಾಸ್ಟಿಕ್ ಸಮುದ್ರದಲ್ಲಿ ಬಿದ್ದಾಗ ಮೀನುಗಳಿಗೆ ಮತ್ತು ಆಮೆಗಳಿಗೆ ಇದು ಜಲ್ಲಿ ಮೀನು ಥರ ಕಾಣುತ್ತೆ. ಇದು ಜಲ್ಲಿ ಮೀನು ಥರ ಕಾಣೋದ್ರಿಂದ ಅವರು ಅದನ್ನು ತಿಂತಾರೆ. ಇದರಿಂದ ದೊಡ್ಡ ಅವ್ರಿಗೆ ಪ್ರಾಬ್ಲಮ್ಗಳಾಗುತ್ತೆ ಮತ್ತು ಅವರ ಜೀವನೋಪಾಯಕ್ಕೆ ಭಾಳ ಕಷ್ಟ ಆಗುತ್ತೆ. ನಾವು ಏನು ಮಾಡಬೇಕು ಈ ಥರ ಪರಿಸ್ಥಿತಿ ಇದ್ದಾಗ ಅಂತ ಕೇಳಿದ್ರೆ, ನಮ್ಮ ಪ್ರಕಾರ ಕಡಿಮೆ ಪ್ಲಾಸ್ಟಿಕ್ ಉತ್ಪನ್ನನ ಬಳಸಬೇಕು. ಬಳಕೆ ಸಿಕ್ಕಿ ಹೊಳಕೊಳ್ಳಕ್ಕೆ ಮತ್ತು ಆವಾಸ ಸ್ಥಾನ ನಾಶದ ಮೂಲಕ ಸಮುದ್ರ ಜೀವಿಗಳಿಗೆ ಪ್ಲಾಸ್ಟಿಕ್ ಹಾನಿ ಕಡಿಮೆ ಮಾಡಬೇಕು. ಸಮುದ್ರ ದಂಡೆಗಳನ್ನು ಸ್ವಚ್ಛಗೊಳಿಸಬೇಕು, ನೀರು ಉಳಿಸ್ಬೇಕು, ಪರಿಸರ ಮಿತ್ರ ಉತ್ಪನ್ನ ಬಳಸಬೇಕು. ಬಟ್ಟೆ ಒಗೆಯುವಾಗ ಅಥವಾ ವೈಯಕ್ತಿಕ ಆರೈಕೆ ಬಳಸುವಾಗ ಎಲ್ಲ ಉತ್ಪನ್ನಗಳು ಚರಂಡಿಗೆ ಹೋದ ಬಳಿಕ ಎಲ್ಲ ಸಮುದ್ರಕ್ಕೆ ಸೇರಿಕೊಳ್ಳುತ್ತೆ. ಆದಷ್ಟುವೇ ಕೆಮಿಕಲ್ಸ್ನ ಕಡಿಮೆ ಯೂಸ್ ಮಾಡಬೇಕು. ಹಾಗೆ ಸಮುದ್ರದ ಆಹಾರನ ತಿನ್ನೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಯಾಕೆಂದರೆ ನಾವು ಜಾಸ್ತಿ ಜನಸಂಖ್ಯೆ ಜಾಸ್ತಿ ಆದಾಗ ನಾವು ಸಮುದ್ರದ ಆಹಾರ ಅಂದರೆ ಮೀನು ಅದನ್ನೆಲ್ಲ ತಿನ್ನಕ್ಕೆ ಶುರು ಮಾಡಿದ್ರೆ ಸಮುದ್ರದಲ್ಲಿ ಮೀನುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಅವಾಗೇನಾಗುತ್ತೆ, ಜನ ಅತಿ ಮೀನುಗಾರಿಕೆ ಅಂದರೆ ಓವರ್ ಫಿಶಿಂಗ್ ಮಾಡ್ತಾರೆ. ಇದು ಕಮರ್ಷಿಯಲ್ ಫಿಶಿಂಗ್ ಅಂತ ಮಾಡ್ತಾರೆ ಇವಾಗ ತುಂಬ ದೇಶದಲ್ಲಿ. ಅದಕ್ಕೆ ಇದು ಫಿಶಿಂಗ್ ಒಂದು ವ್ಯಾಪಾರ ಉದ್ಯಮ ಆಗಿಬಿಟ್ಟಿದೆ. ಇದರಿಂದ ಏನಾಗುತ್ತೆ ಅಂದರೆ ಕರಾವಳಿ ಜನರಿಗೆ ಸಹ ಮೀನು ಸಿಗೋದಿಲ್ಲ. ಯಾಕೆ, ನಾವು ಪಟ್ಟಣದಲ್ಲಿ ಇರೋರು, ಅವರು ಜಾಸ್ತಿ ಮೀನು ತಿನ್ನಕ್ಕೆ ಶುರು ಮಾಡಿದ್ರು. ಈ ಪರಿಸ್ಥಿತಿನಲ್ಲಿ ನಾವು ಏನು ಮಾಡಬೇಕು ಅಂದರೆ, ಗ್ರಾಮ ಪಂಚಾಯತಿನವರು, ಅದು ಗ್ರಾಮ ಪಂಚಾಯತಿ ಕರಾವಳಿ ಪ್ರದೇಶದಲ್ಲಾಗಲಿ ಅಥವಾ ಕರಾವಳಿ ಪ್ರದೇಶ ಅಲ್ಲದೆ ಒಳಗೆ ಆಗಲಿ, ಏನು ಮಾಡಬೇಕು ಅಂದರೆ ಪ್ಲಾಸ್ಟಿಕ್ ಮರುಬಳಕೆ ಮಾಡುವುದು ಭಾಳ ಇಂಪಾರ್ಟೆಂಟ್. ಅದೊಂದೇ ಅಲ್ಲ, ಯುವಕರಿಗೆ ಈ ವಿಷಯ ತಿಳಿಸಿ ಅವ್ರಿಗೆ ಕೆಲಸ ಕೊಡಬೇಕು. ಎಲ್ಲ ಜನರಿಗೂ ಈ ವಿಚಾರ ತಿಳಿಸ್ಬೇಕು. ಮಕ್ಕಳಿಗೆ ಸಮುದ್ರಕ್ಕೆ ಕರೆದುಕೊಂಡು ಹೋಗಿ ಎಜುಕೇಷನ್ ಟೂರ್, ವಿದ್ಯಾಭ್ಯಾಸ ಒಂದು ಟೂರ್ ಮಾಡಬೇಕು. ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಸಮುದ್ರ ಎಷ್ಟು ಮುಖ್ಯ ಅಂತ. ಮತ್ತು ಕರಾವಳಿ ಪ್ರದೇಶದಲ್ಲಿ ಕ್ಲೀನಾಗಿಡಬೇಕು. ಎಲ್ಲ ಪ್ರಪಂಚದಲ್ಲೂ ಇದನ್ನು ಮಾಡ್ತಾನೆ ಇದ್ದಾರೆ. ಅತಿ ಮೀನುಗಾರಿಕೆ ಕಡಿಮೆ ಮಾಡಬೇಕು. ಇನ್ನೊಂದು ಬಹಳ ಮುಖ್ಯ ಅಂದರೆ, ನಮ್ಮ ದೇಶದಲ್ಲಿ ಎಲ್ಲರಿಗೂ ಈಜು ಕಲಿಸ್ಬೇಕು. ಆವಾಗ ಗೊತ್ತಾಗುತ್ತೆ ಸಮುದ್ರದಲ್ಲಿ ಈಜಿದಾಗ ಸಮುದ್ರದ ಪ್ರಾಮುಖ್ಯತೆ ಏನು ಅಂತ ಗೊತ್ತಾಗುತ್ತೆ. ಅದೊಂದೇ ಅಲ್ಲ, ನದಿಗಳು ಮತ್ತು ಸಮುದ್ರಗಳಿಗೆ ತ್ಯಾಜ್ಯ ಮತ್ತು ಕೊಳಚೆ ನೀರಿನ ವಿಸರ್ಜನೆ ಕಡಿಮೆ ಮಾಡಬೇಕು. ಅದಕ್ಕೆ ಕ್ರಮಗಳನ್ನು ಉತ್ತೇಜಿಸಬೇಕು. ಕರಾವಳಿ ಪರಿಸರ ವ್ಯವಸ್ಥೆಯನ್ನು ಸಂರಕ್ಷಿಸಲು ಸಮುದಾಯದ ಮಾನದಂಡಗಳನ್ನು ಹೊಂದಿಸಬೇಕು. ಮೀನುಗಾರಿಕೆ ಮತ್ತು ಸಂಬಂಧಿತ ಚಟುವಟಿಕೆಗಳ ಮೇಲೆ ಸಮುದಾಯದ ಪರಂಪರೆಗಳನ್ನು ಹೊಂದಾಣಿಕೆ ಮಾಡಬೇಕು ಹಾಗೂ ಸಂಪನ್ಮೂಲಗಳ ಶೋಷಣೆಗೆ ಕಡಿವಾಣ ಹಾಕಬೇಕು. ಕರಾವಳಿ ಸಮೀಪದ ನಿರ್ಮಾಣ ಚಟುವಟಿಕೆಗಳನ್ನು ತಡೆಗಟ್ಟುವ ಕ್ರಮಗಳನ್ನು ಉತ್ತೇಜಿಸಬೇಕು. ಕಟ್ಟಡ ನಿರ್ಮಾಣ ನಿಯಮಗಳ ಅನುಸರಿಸಬೇಕಾಗಿ ಸೂಕ್ತ ಅಧಿಕಾರಿಗಳ ಜೊತೆಗೆ ಸಂಪರ್ಕ ಇಟ್ಕೋಬೇಕು. ಈ ಮೇಲೆ ತಿಳಿಸಿದ ಅಂಶಗಳನ್ನು ಪರಿಗಣಿಸಿ ಕರಾವಳಿ ಕಾರ್ಯಯೋಜನೆಯೊಂದನ್ನು ತಯಾರಿಸುವುದು ಎಲ್ಲ ಗ್ರಾಮ ಪಂಚಾಯಿತಿಯ ಒಂದು ಮುಖ್ಯ ಕರ್ತವ್ಯ. ಯಾಕೆಂದರೆ ನಾವು ಸಮುದ್ರಗಳನ್ನು ಸೇವ್ ಮಾಡದೇ ಇದ್ದರೆ ನಮ್ಮ ನೈಸರ್ಗಿಕ ವ್ಯವಸ್ಥೆಗಳು ಖಂಡಿತ ಕೆಟ್ಟೋಗತ್ತೆ. ಯಾಕಂದರೆ ನಾವು ಸಮುದ್ರ 70% ನಮ್ಮ ಭೂಗ್ರಹದಲ್ಲಿ ಇರೋದು, ಭೂಮಿ 30% ಇರೋದು. ಅದನ್ನು ಅದರಿಂದ ನಮ್ಮ ಸಮುದ್ರಗಳ ಜೀವನಗಳನ್ನು ನಾವು ನೋಡಿಕೊಂಡ್ರೆ ನಮ್ಮ ಜೀವನ ಮುಂದೆ ಖಂಡಿತ ಸಾರ್ಥಕವಾಗುವುದು ಖಂಡಿತ. ಇಷ್ಟು ಹೇಳ್ತೀನಿ, ನಮಸ್ಕಾರ.
13: ಇದುವರೆಗೂ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು.
14: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
15: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಪಶ್ಚಿಮ ಘಟ್ಟಗಳು ಭಾರತದ ಜೀವನಾಡಿಯಾಗಿದೆ. ಇದರ ಜೀವ ವೈವಿಧ್ಯತೆ ಸಮೃದ್ಧಿಯ ಕುರಿತಾಗಿ ಹಲವಾರು ತಜ್ಞರು ಅಧ್ಯಯನ ನಡೆಸಿ ಮಹತ್ವಪೂರ್ಣ ವರದಿಗಳನ್ನು ಪ್ರಕಟಿಸಿದ್ದಾರೆ. ಈ ಬಗ್ಗೆ ಪ್ರಮುಖವಾಗಿ ಸಲ್ಲಿಕೆಯಾದ ವರದಿಗಳು ಮಾಧವ ಗಾಡ್ಗೀಳ್ ಹಾಗೂ ಕಸ್ತೂರಿ ರಂಗನ್ ವರದಿಗಳಾಗಿವೆ. ಇವುಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಲೇಖಕ, ವಿಜ್ಞಾನ ಚಿಂತಕ, ವಿಶ್ರಾಂತ ಉಪನ್ಯಾಸಕ ಎಲ್ ಕೆ ಶ್ರೀಪತಿಯವರು ಮಾಡಿದ್ದಾರೆ. ಅವರ ಮಾತುಗಳು ಹೀಗಿವೆ.
16: ರೇಡಿಯೋ ಶಿವಮೊಗ್ಗದ ಎಲ್ಲ ಶ್ರೋತೃಗಳಿಗೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಸಲ್ಲಿಕೆಯಾದ ಎರಡು ವರದಿಗಳ ಕುರಿತು ಸರಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದು ಈ ಸರಣಿ ಕಾರ್ಯಕ್ರಮದ 24ನೇ ಸಂಚಿಕೆ. ಹಿಂದಿನ ಸಂಚಿಕೆಯಲ್ಲಿ ನಾವು ಕಸ್ತೂರಿ ರಂಗನ್ ಸಮಿತಿ ಅಥವಾ ಹೈ ಲೆವೆಲ್ ವರ್ಕಿಂಗ್ ಗ್ರೂಪ್ ಆನ್ ವೆಸ್ಟರ್ನ್ ಗಾಟ್ಸ್ HLWG ಸಮಿತಿಯು ನಡೆಸಿದ ವಿವಿಧ ಕಾರ್ಯಚಟುವಟಿಕೆಗಳ ಕುರಿತು ಮಾಹಿತಿಯನ್ನು ಪಡೆದೆವು. ಮುಂದುವರೆದು ಈ ಸಂಚಿಕೆಯಲ್ಲಿ ಹೆಚ್ಚುವರಿ ಕಾರ್ಯಗಳು ಮತ್ತು ಇಡೀ ವರದಿಯ ಕುರಿತು ಸಂಕ್ಷಿಪ್ತ ವಿವರಗಳನ್ನು ತಿಳಿಯೋಣ. ಮಾಧವ ಗಾಡ್ಗೀಲ್ ವರದಿಯಲ್ಲಿ ಪಶ್ಚಿಮ ಘಟ್ಟಗಳನ್ನು ತಾಲೂಕುವಾರು ವರ್ಗೀಕರಣ ಮಾಡಿ ವಿವಿಧ ಪರಿಸರ ಸೂಕ್ಷ್ಮ ವಲಯಗಳಿಗೆ ಸೇರಿಸಿತ್ತು. ತಾಲೂಕು ಭೂಪ್ರದೇಶವು ದೊಡ್ಡದಿದ್ದು ಇದನ್ನು ಇನ್ನೂ ಗ್ರಾಮ ಮಟ್ಟದಲ್ಲಿ ವಿಭಾಗೀಕರಣ ಮಾಡುವುದು ಉತ್ತಮ ಎನ್ನುವ ಸಲಹೆಯನ್ನು ಸಹ ಆ ವರದಿ ನೀಡಿತ್ತು. ಈ ಗ್ರಾಮ ಮಟ್ಟ ಅಥವಾ ತಾಲೂಕುವಾರು ವಿಭಾಗ ಮಾಡಿದಾಗ ಹಲವಾರು ಹಳ್ಳಿಗಳು ಪರಿಸರ ಸೂಕ್ಷ್ಮ ವಲಯಕ್ಕೆ ಬಂದಿದೆ ಅಂತ ವರದಿ ಹೇಳಿದರೂ ಸಹ ಅಲ್ಲಿಯ ಜನರು ಅದನ್ನು ಒಪ್ಪಲಿಕ್ಕೆ ಅದು ಸರಿ ಇಲ್ಲ ಅನ್ನೋ ಮನೋಭಾವನೆ ಅವರಲ್ಲಿ ಇತ್ತು. ಹಾಗಾಗಿ ಇದು ಗ್ರಾಮ ಮಟ್ಟದಲ್ಲೇ ವಿಭಾಗ ಆಗಬೇಕು ಅನ್ನೋದು ಒಂದು ಸಲಹೆ ಇತ್ತು. ಕಸ್ತೂರಿ ರಂಗನ್ ಸಮಿತಿಯು ಗ್ರಾಮವನ್ನು ಒಂದು ಘಟಕವಾಗಿ ಪರಿಗಣಿಸಿ ವಿಭಾಗ ಮಾಡಿದೆ. ಈ ಕೆಲಸಕ್ಕಾಗಿ ರಾಷ್ಟ್ರೀಯ ದೂರ ಸಂವೇದಿ ಕೇಂದ್ರ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಹೈದರಾಬಾದ್ ಇದರ ಸಹಾಯವನ್ನು ಪಡೆಯಿತು. ಇದರಿಂದ ಗ್ರಾಮ ಮಟ್ಟದಲ್ಲಿ ಹೆಚ್ಚು ವೈಜ್ಞಾನಿಕವಾಗಿ ಪರಿಸರ ಸೂಕ್ಷ್ಮ ವಲಯವನ್ನು ಗುರುತಿಸಲು ಸಾಧ್ಯವಾಯಿತು. ಪಶ್ಚಿಮ ಘಟ್ಟಗಳ ವಿಸ್ತಾರ, ಅದರ ಗಡಿಗಳನ್ನು ಗುರುತಿಸುವುದು, ಈಗಾಗಲೇ ದೂರ ಸಂವೇದಿ ಉಪಕರಣಗಳ ಸಹಾಯದಿಂದ ಪಡೆದಿರುವ ಪಶ್ಚಿಮ ಘಟ್ಟಗಳ ಭೌಗೋಳಿಕ ವಿವರ, ಅದನ್ನು ಪರಿಸರ ಸೂಕ್ಷ್ಮ ವಲಯ ವನ್ನಾಗಿ ಹೆಚ್ಚು ನಿಖರವಾಗಿ ಗುರುತಿಸಲು ಸಾಧ್ಯವಾಗುವಂತೆ ಮಾಡಲು ಸುಧಾರಿತ ವಿಶ್ಲೇಷಣಾ ವಿಧಾನ ಮುಂತಾದ ಉದ್ದೇಶಗಳನ್ನಿಟ್ಟುಕೊಂಡು ಒಂದು ದಿನದ ಕಾರ್ಯಾಗಾರವನ್ನು ನಡೆಸಲಾಯಿತು. ಇದರಲ್ಲಿ ಖ್ಯಾತ ಭೌಗೋಳಿಕ ಶಾಸ್ತ್ರಜ್ಞರು, ವನ್ಯಜೀವಿ ತಜ್ಞರು, ವಿಶ್ವವಿದ್ಯಾಲಯದ ವಿವಿಧ ವಿಭಾಗಗಳ ತಜ್ಞರು, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧಿಕಾರಿಗಳು ಭಾಗವಹಿಸಿದ್ದರು. ಈ ಕಾರ್ಯಾಗಾರದ ಫಲಶ್ರುತಿಯಾಗಿ ವರದಿಯನ್ನು ಹೆಚ್ಚು ವೈಜ್ಞಾನಿಕವಾಗಿ ಮತ್ತು ನಿಖರವಾಗಿ ಹಾಗೂ ಗ್ರಾಮವನ್ನು ಒಂದು ಘಟಕವಾಗಿ ಇಟ್ಟುಕೊಳ್ಳಲು ಸಾಧ್ಯವಾಯಿತು. ಈ ಗ್ರಾಮ ಮಟ್ಟದ ವಿಭಾಗೀಕರಣ ಹೆಚ್ಚು ಸೂಕ್ತ ಅನ್ನೋ ಅಭಿಪ್ರಾಯ ಹಿಂದಿನ ವರದಿಯನ್ನು ಸಲ್ಲಿಸಿದಾಗಲೂ ಸಹ ಬಂದಿತ್ತು. ಹಾಗಾಗಿ ಆ ಅಭಿಪ್ರಾಯದ ಪ್ರಕಾರ ಇಲ್ಲಿ ದೂರ ಸಂವೇದಿ ಉಪಕರಣಗಳನ್ನು ಬಳಸಿ ಒಂದು ಹಳ್ಳಿಯ ಚಿತ್ರಣವನ್ನು ಸ್ಪಷ್ಟವಾಗಿ ನೋಡಿ ಅದನ್ನು ಪರಿಸರ ಸೂಕ್ಷ್ಮ ವಲಯಕ್ಕೆ ಸೇರಿಸಬಹುದೇ ಬೇಡವೇ ಅನ್ನೋ ತೀರ್ಮಾನವನ್ನು ತಗೊಂಡ್ರು. ಹಾಗಾಗಿ ಇದು ಅಷ್ಟರ ಮಟ್ಟಿಗೆ ಒಂದು ಉತ್ತಮ ವರದಿ ಅಂತ ನಾವು ಹೇಳಬಹುದು. ಈಗ ಈ ಇಡೀ ವರದಿಯ ಬೇರೆ ಬೇರೆ ಅಧ್ಯಾಯಗಳಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಕಸ್ತೂರಿ ರಂಗನ್ ವರದಿ ಅಥವಾ HLWG ವರದಿಯು ಪಶ್ಚಿಮ ಘಟ್ಟಗಳ ಪರಿಸರ ಸಂರಕ್ಷಣೆ ಮತ್ತು ಅಲ್ಲಿಯ ಜನರ ಅಭಿವೃದ್ಧಿಗಾಗಿ ಸುಸ್ಥಿರ ಅಭಿವೃದ್ಧಿಗಾಗಿ ಹಲವಾರು ಸಲಹೆಗಳನ್ನು ನೀಡಿದೆ. ಈ ಸಲಹೆಗಳನ್ನು ನೀಡುವಾಗ ಕೆಳಕಂಡ ಅಂಶಗಳನ್ನು ಅದು ಆಧರಿಸಿದೆ. ಮಾಧವ್ ಗಾಡ್ಗಿಲ್ ವರದಿ ಅಥವಾ WGEEP ವರದಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸಚಿವಾಲಯಗಳು ಹಾಗೂ ಭಾಗಿದಾರರ ಅಭಿಪ್ರಾಯ, ರಾಜ್ಯ ಸರ್ಕಾರಗಳ ಜೊತೆಯಲ್ಲಿ ಸಮಿತಿಯು ನಡೆಸಿದ ಸಭೆಗಳು, ಸಮಿತಿಯ ಪ್ರಶ್ನಾವಳಿಗಳಿಗೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರ ಸಚಿವಾಲಯಗಳು ಸಲ್ಲಿಸಿದ ಉತ್ತರಗಳು, ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಈ ವರದಿಯನ್ನು ತಯಾರಿಸಲಾಗಿದೆ. ಈ ವರದಿಯನ್ನು ಎರಡು ಭಾಗಗಳನ್ನಾಗಿ ವಿಭಜಿಸಿದೆ. 1ನೇ ವಿಭಾಗದಲ್ಲಿ 8 ಅಧ್ಯಾಯಗಳಿದ್ದು ಅವುಗಳ ವಿವರ ಹೀಗಿದೆ. 1. ಪಶ್ಚಿಮ ಘಟ್ಟಗಳ ವಿಶೇಷತೆ, ಈ ಸಮಿತಿಯ ರಚನೆಯ ಹಿನ್ನೆಲೆ, ಸಮಿತಿಗೆ ನೀಡಿದ ಗುರಿಗಳು ಅಥವಾ ಕಾರ್ಯಸೂಚಿ, ಇವುಗಳ ವಿವರವನ್ನು 1ನೇ ಅಧ್ಯಾಯದಲ್ಲಿ ನೀಡಲಾಗಿದೆ. ಈ ಕುರಿತು ನಾವು ಈಗಾಗಲೇ ಹಿಂದಿನ ಸಂಚಿಕೆಗಳಲ್ಲಿ ಮಾಹಿತಿಯನ್ನು ಪಡೆದಿದ್ದೀವಿ. 2ನೇ ಅಧ್ಯಾಯವು ರಾಜ್ಯ ಸರ್ಕಾರಗಳು, ಕೇಂದ್ರ ಸಚಿವಾಲಯಗಳು ಮತ್ತು ಭಾಗಿದಾರರು ನೀಡಿರುವ ಅಭಿಪ್ರಾಯಗಳ ವಿಶ್ಲೇಷಣೆಯನ್ನು ಹೊಂದಿದೆ. 3ನೇ ಅಧ್ಯಾಯದಲ್ಲಿ ಹವಾಮಾನ ಬದಲಾವಣೆಯಿಂದ ಪಶ್ಚಿಮ ಘಟ್ಟಗಳ ಪರಿಸರದ ಮೇಲೆ ಆಗುವ ಪರಿಣಾಮಗಳು ಮತ್ತು ಅರಣ್ಯ, ಜೀವವೈವಿಧ್ಯತೆ, ಕೃಷಿ, ನೀರು, ನೀರಾವರಿ, ಜಲವಿದ್ಯುತ್ ಯೋಜನೆಗಳಿಗೆ ಉಂಟಾಗಬಹುದಾದ ಸಮಸ್ಯೆಗಳು ಮತ್ತು ಅವುಗಳನ್ನು ಎದುರಿಸಲು ಮಾಡಬಹುದಾದ ಉಪಾಯಗಳ ಕುರಿತು ಬೆಳಕು ಚೆಲ್ಲಲಾಗಿದೆ. 4ನೇ ಅಧ್ಯಾಯದಲ್ಲಿ ಪಶ್ಚಿಮ ಘಟ್ಟಗಳ ಎಲ್ಲೆಯನ್ನು ಅಥವಾ ಗಡಿಯನ್ನು ಗುರುತಿಸಲು ಅಳವಡಿಸಿಕೊಂಡ ಕಾರ್ಯವಿಧಾನ ಹಾಗೂ ಪರಿಸರ ಸೂಕ್ಷ್ಮ ವಲಯಗಳನ್ನು ವಿಂಗಡಿಸಲು ಬಳಸಿದ ಮಾನದಂಡಗಳನ್ನು ವಿವರಿಸಲಾಗಿದೆ. ಈ ಮಾನದಂಡಗಳ ಕುರಿತೇ ಹಿಂದಿನ ವರದಿ ಅಂದರೆ ಮಾಧವ್ ಗಾಡ್ಗಿಲ್ ವರದಿಯ ಕುರಿತು ಕೆಲವು ಏನು ಅನುಮಾನಗಳು ಅಥವಾ ವಿರೋಧಗಳು ವ್ಯಕ್ತವಾಗಿದೆ. ಹಾಗಾಗಿ ಇಲ್ಲಿ ಅದರ ಬಗ್ಗೆ ನಾವು ಯಾವ ಈ ಸಮಿತಿಯಲ್ಲಿ ಯಾವ ರೀತಿ ಮಾನದಂಡಗಳನ್ನು ಬಳಸಿದ್ದೀವಿ ಅನ್ನೋದನ್ನು ಈ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ ವಿವರಣೆ ನೀಡಲಾಗಿದೆ. ಇದೇ ಅಧ್ಯಾಯದಲ್ಲಿ ಈ ಹಿಂದೆ ವಿವಿಧ ಸಮಿತಿಗಳು ಅಳವಡಿಸಿಕೊಂಡಂತಹ ಮಾನದಂಡಗಳನ್ನು ಸಹ ಕುರಿತು ಚರ್ಚಿಸಲಾಗಿದೆ. 5ನೇ ಅಧ್ಯಾಯದಲ್ಲಿ ಮಾಧವ್ ಗಾಡ್ಗಿಲ್ ಸಮಿತಿಯ ಸಮಿತಿಯು ಪರಿಸರ ಸೂಕ್ಷ್ಮ ವಲಯಗಳನ್ನು ನಿರ್ಧರಿಸಿದಾಗ ಅದಕ್ಕೆ ಬಂದ ಅಭಿಪ್ರಾಯ ಹಾಗೂ ಟೀಕೆಗಳನ್ನು ಗಮನದಲ್ಲಿ ಇರಿಸಿಕೊಂಡು ವೈಜ್ಞಾನಿಕವಾಗಿ, ವಸ್ತುನಿಷ್ಠವಾಗಿ ಅಂದರೆ ಅಬ್ಜೆಕ್ಟಿವ್ ಮತ್ತು ಪ್ರಾಯೋಗಿಕವಾಗಿ ಸ್ವಾಭಾವಿಕ ವಲಯ ಮತ್ತು ಸಾಂಸ್ಕೃತಿಕ ವಲಯಗಳೆಂದು ವಿಂಗಡಿಸಲು ಅಳವಡಿಸಿಕೊಂಡ ಮಾನದಂಡಗಳನ್ನು ಕುರಿತು ಚರ್ಚಿಸಲಾಗಿದೆ. ಈ ಪ್ರಾಯೋಗಿಕವಾಗಿ ಅಂತಂದರೆ ನಾವು ಕೊಟ್ಟಂಥ ಸಲಹೆ ಅಳವಡಿಸಿಕೊಳ್ಳಲು ಸಾಧ್ಯವಾಗಿರಬೇಕು ಅನ್ನೋದು ಈ ವರದಿಯ ಒಂದು ಉದ್ದೇಶ ಆಗಿತ್ತು. ಇದನ್ನು ಈ ಪಶ್ಚಿಮ ಘಟ್ಟವನ್ನು 2 ವಲಯಗಳಾಗಿ ವಿಂಗಡಣೆ ಮಾಡಲಾಗಿದೆ, ಸ್ವಾಭಾವಿಕ ವಲಯ ಮತ್ತು ಸಾಂಸ್ಕೃತಿಕ ವಲಯ. ಸೊ ಈ ರೀತಿ ವಿಂಗಡಣೆ ಮಾಡಲು ಏನು ಮಾನದಂಡಗಳು ಅದನ್ನು ಸಹ ಇಲ್ಲಿ 5ನೇ ಅಧ್ಯಾಯದಲ್ಲಿ ಚರ್ಚೆಯನ್ನು ಮಾಡಲಾಗಿದೆ. 24 ಚದರ ಮೀಟರ್ ರೆಸೊಲ್ಯೂಷನ್ ಇರುವ ದತ್ತಾಂಶಗಳನ್ನು ಬಳಸಿಕೊಂಡು ಗ್ರಾಮವನ್ನು ಒಂದು ಘಟಕವನ್ನಾಗಿ ಬಳಸಿಕೊಳ್ಳಲಾಗಿದೆ. ಇದು ಬಹಳ ಮುಖ್ಯವಾದ್ದು. ಇಲ್ಲಿ ದತ್ತಾಂಶಗಳನ್ನು ತಗೊಂಡಾಗ ದೂರ ಸಂವೇದಿ ಉಪಗ್ರಹಗಳ ಸಹಾಯದಿಂದ ಈ ಅಂಕಿಅಂಶಗಳನ್ನು ಪಡೆಯಲಾಗಿದೆ. ಇದು ಬಹಳ ಉತ್ತಮ ಗುಣಮಟ್ಟದ ಕ್ಯಾಮರಾಗಳನ್ನು ಬಳಸಿದ್ದರಿಂದ 24 ಚದರ ಮೀಟರ್ ಒಂದು ವಿಸ್ತಾರದಲ್ಲೂ ಸಹ ಏನಿದೆ ಅನ್ನೋದನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಇಂತಹ ಒಂದು ದತ್ತಾಂಶವನ್ನು ಬಳಸಿಕೊಂಡು ಒಂದು ಹಳ್ಳಿಯನ್ನು ಒಂದು ಘಟಕವನ್ನಾಗಿ ಬಳಸಿಕೊಂಡು ಈ ವಿಂಗಡಣೆಯನ್ನು ಮಾಡಲಾಗಿದೆ. 6ನೇ ಅಧ್ಯಾಯದಲ್ಲಿ HLWG ಸಮಿತಿಯು ಅಂದರೆ ಈ ಕಸ್ತೂರಿ ರಂಗನ್ ಸಮಿತಿ ಪರಿಸರವನ್ನು ಉಳಿಸಿಕೊಂಡು ಸುಸ್ಥಿರ ಮತ್ತು ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಹೊಂದಲು ಮಾಡಬಹುದಾದ ಕಾರ್ಯವಿಧಾನಗಳನ್ನು ತಿಳಿಸಿದೆ. ಈ ಅಧ್ಯಾಯವು ಪರಿಸರ ಸೂಕ್ಷ್ಮ ವಲಯದಲ್ಲಿ ಗಣಿಗಾರಿಕೆ, ಇಂಧನ ಉತ್ಪಾದನೆ, ಕೈಗಾರಿಕೆ, ಮೂಲಭೂತ ಸೌಕರ್ಯ ಮುಂತಾದ ಯೋಜನೆಗಳನ್ನು ಜಾರಿಗೊಳಿಸಲು ಇರಬೇಕಾದ ನಿಯಮಗಳನ್ನು ವಿವರಿಸಲಾಗಿದೆ. ಹಸಿರು ಅಭಿವೃದ್ಧಿ ಪ್ರೋತ್ಸಾಹ ಮಾಡಲು ಬೇಕಾದ ಹಣಕಾಸಿನ ನೆರವಿನ ಕುರಿತು ಸಹ ಹೇಳಲಾಗಿದೆ. ಇದಲ್ಲದೆ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಬರುವ 29 ಜಾಗತಿಕ ಹೆರಿಟೇಜ್ ಸ್ಥಳಗಳನ್ನು ನಿರ್ವಹಿಸಲು ಉಂಟಾಗಬಹುದಾದ ಸಮಸ್ಯೆಗಳನ್ನು ಸಹ ಇದೇ ಅಧ್ಯಾಯದಲ್ಲಿ ಚರ್ಚಿಸಲಾಗಿದೆ. 7ನೇ ಅಧ್ಯಾಯದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬೇಕಾದ ನೆರವು ಮತ್ತು ಮೇಲ್ವಿಚಾರಣೆ ನಡೆಸಲು ಕೇಂದ್ರ ಅಂದರೆ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಮಾನಿಟರಿಂಗ್ ಸೆಂಟರ್ ಇವನ್ನು ಸ್ಥಾಪಿಸುವ ಕುರಿತು ಹೇಳಲಾಗಿದೆ. ಈ ಕೇಂದ್ರವು ರಾಜ್ಯ ಸರ್ಕಾರಗಳಿಗೆ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದಂತೆ ತಾಂತ್ರಿಕ ನೆರವು ನೀಡಲು ಮತ್ತು ಈ ಪ್ರದೇಶದ ಸುಸ್ಥಿರ ಅಭಿವೃದ್ಧಿ ಮಾಡಲು ಸಹಾಯವನ್ನು ನೀಡುತ್ತದೆ. 8ನೆಯ ಅಧ್ಯಾಯದಲ್ಲಿ ಅಂದರೆ ಮೊದಲನೇ ಭಾಗದ ಕಡೆ ಅಧ್ಯಾಯ ಅತಿರಪಳ್ಳಿ ಗುಂಡ್ಯಾ ಜಲವಿದ್ಯುತ್ ಯೋಜನೆಗಳ ಸಾಧಕ ಬಾಧಕಗಳ ಕುರಿತು ವಿಶ್ಲೇಷಣೆ ನಡೆಸಿದೆ. ಇದಲ್ಲದೆ ಸಿಂಧುದುರ್ಗ ಮತ್ತು ರತ್ನಗಿರಿ ಜಿಲ್ಲೆಯಲ್ಲಿ ಗಣಿಗಾರಿಕೆ ಮತ್ತು ಗೋವಾ ರಾಜ್ಯದಲ್ಲಿ ಗಣಿಗಾರಿಕೆಯ ಕುರಿತು ವಿಶ್ಲೇಷಣೆಯನ್ನು ಮಾಡಲಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ವರದಿಯು ಸಮಿತಿಗೆ ನೀಡಲಾಗಿದ್ದ ಕಾರ್ಯಸೂಚಿಯ ಎಲ್ಲ ವಿಷಯಗಳನ್ನು ಚರ್ಚಿಸಿ ತೀರ್ಮಾನವನ್ನು ನೀಡಿದೆ. ಸೊ ಇದು ಈ ವರದಿಯಲ್ಲಿ ಇರುವ ಮೊದಲನೇ ಭಾಗದ ಸಂಕ್ಷಿಪ್ತ ವಿವರ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ಪಡೆಯೋಣ. ಎಲ್ಲರಿಗೂ ನಮಸ್ಕಾರ.
15: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
3: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ಬರಿಗೂ ಸೇರಿ.
2: ಹೌದಾ, ಅದ್ ಹೇಗೆ?
3: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
4: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
8: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ

0: ಸಾಲ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
1: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಗೌರಿ ಗಣೇಶ ಹಬ್ಬ ಸಹ ಬಂದಾಯ್ತು. ಹಾಗಾದ್ರೆ ಈ ಗೌರಿ ಗಣೇಶ ಹಬ್ಬದಲ್ಲಿ ಏನೆಲ್ಲ ವಿಶೇಷತೆ ಇದೆ, ಈ ಹಬ್ಬವನ್ನ ಹೇಗೆ ಆಚರಿಸ್ತಾರೆ, ಈ ಎಲ್ಲ ಸಮಗ್ರ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಹಾಗೆ ಈ ಗೌರಿ ಗಣೇಶ ಹಬ್ಬಕ್ಕೆ ಏನಾದ್ರೂ ಇತಿಹಾಸ ಇದೆಯಾ, ಇವೆಲ್ಲವನ್ನ ಕೂಡ ತಿಳಿದುಕೊಳ್ಳೋಣ ಸ್ನೇಹಿತರೆ.
3: ಹಾಗಾದ್ರೆ ನಾವು ಮೊದಲಿಗೆ ಗೌರಿ ಹಬ್ಬವನ್ನ ಹೇಗೆ ವಿಶೇಷ ರೀತಿಯಲ್ಲಿ ಆಚರಿಸೋದು ಅಂತ ಹೇಳಿ ನೋಡೋಣ. ಈ ಗೌರಿ ಹಬ್ಬ ಮತ್ತೆ ಗಣೇಶ ಹಬ್ಬವನ್ನ ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು ಇಲ್ಲೆಲ್ಲ ಗೌರಿ ಹಬ್ಬವನ್ನ ಬಹಳ ವಿಶೇಷ ರೀತಿಯಲ್ಲಿ ಆಚರಿಸ್ತಾರೆ. ಗೌರಮ್ಮ ತನ್ನ ತಂದೆ ತಾಯಿ ಮನೆ ಭೂಲೋಕಕ್ಕೆ ಅಂಥೇಳಿ ಬರ್ತಾಳೆ. ಅಮ್ಮ ಭೂಲೋಕಕ್ಕೆ ಹೋಗಿರೋದನ್ನ ನೋಡಿದಂತ ಗಣಪತಿ ಕೂಡ ಅಮ್ಮನನ್ನ ಕರ್ಕೊಂಡು ಹೋಗೋದಕ್ಕೆ ಭೂಲೋಕಕ್ಕೆ ಬರ್ತಾನೆ ಅನ್ನೋದು ಪ್ರತೀತಿ. ಹಾಗಾಗಿ ಈ ಹಬ್ಬದಲ್ಲಿ ತವರು ಮನೆಯವರು ವಿವಾಹಿತ ಮಹಿಳೆಯರಿಗೆ ಬಾಗಿನವನ್ನ ಕೊಟ್ಟು, ಅರಿಶಿನ ಕುಂಕುಮವನ್ನ ಕೊಟ್ಟು ಹೆಣ್ಮಕ್ಳನ್ನ ತುಂಬಾ ಆಧಾರದಿಂದ ನೋಡ್ಕೊಳ್ತಾರೆ. ಹಾಗೆ ಮುತ್ತೈದೆಯರಿಗೆ ಕೂಡ ಕರೆದ್ಬಿಟ್ಟು ಅರಿಶಿನ ಕುಂಕುಮ ಕೊಡುವ ಪದ್ಧತಿ ಗೌರಿ ಹಬ್ಬದಲ್ಲಿ ನಾವು ನೋಡ್ತೀವಿ. ಗೌರಿ ಹಬ್ಬದಲ್ಲಿ ಹೆಣ್ಮಕ್ಳ ಹಬ್ಬ ಆದ್ರಿಂದ ಹೆಣ್ಮಕ್ಳಿಗೆ ವಿಶೇಷವಾಗಿ ಅರಿಶಿನ ಕುಂಕುಮವನ್ನ ಕೊಟ್ಟು, ಅವರಿಗೆ ಬಾಗಿನವನ್ನ ಕೊಟ್ಟು ಆಧರಿಸೋದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಸ್ನೇಹಿತರೆ, ನಾವಿವತ್ತು ಗೌರಿ ಹಬ್ಬದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮ್ ಜೊತೆಗೆ ಇವತ್ತು ಶಿವಮೊಗ್ಗದವರೇ ಆದ ಸಂತೃಪ್ತಿ ಎಸ್ ನಾಯಕ್ ಅವರು ಇದ್ದಾರೆ. ಇವರು ಗೌಡ ಸಾರಸ್ವತ ಜನಾಂಗದಲ್ಲಿ ಗೌರಿ ಹಬ್ಬವನ್ನ ಹೇಗೆ ವಿಶೇಷ ರೀತಿಯಲ್ಲಿ ಆಚರಿಸ್ತಾರೆ ಅಂತ ಹೇಳಿದರೆ ಕೇಳೋಣ. ಬನ್ನಿ ಮೇಡಮ್. ನಮಸ್ತೆ.
4: ನಮಸ್ಕಾರ ಮೇಡಮ್.
3: ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಈ ಗೌರಿ ಹಬ್ಬವನ್ನ ನೀವು ಹೇಗೆ ಆಚರಿಸ್ತೀರಾ ಅಂತ ಹೇಳ್ಬೋದಾ?
4: ನಮ್ ಸಂಪ್ರದಾಯದಲ್ಲಿ ಗೌರಿ ಹಬ್ಬ ಅಂದ್ರೆ ಒಂದು ಶ್ರೇಷ್ಠವಾದ ಹಬ್ಬ. ಅದು ಸ್ವರ್ಣ ಗೌರಿ ವ್ರತ ಅಂತಾನೆ ಹೇಳ್ತಾರೆ. ಆಕ್ಚುಲಿ ಕನ್ನಡದಲ್ಲೂ ಅದನ್ನೇ ಹೇಳೋದು. ಅದೇ ನಾವು ಅದಕ್ಕೆ ವಾಯಣ ಅಂತ ಹೇಳ್ತೀವಿ. ಕೊಂಕಣಿಯಲ್ಲಿ ಅದಕ್ಕೆ ವಾಯಣ ಅಂತ ಹೇಳ್ತೀವಿ. ಬಾಗ್ನ, ಅದು ಗೌರಿ ಬಾಗ್ನ ಅಂತಾನು ಹೇಳ್ತೀವಿ. ಅದು ಹೇಗೆ ಅಂದ್ರೆ ಭಾದ್ರಪದ ಶುಕ್ಲದಲ್ಲಿ, ಶುಕ್ಲ ಪಕ್ಷದಲ್ಲಿ ಗಣಪತಿ ಹಬ್ಬ ಒಂದಿನ ಹಿಂದೆ ಬರುತ್ತೆ, ಇಲ್ಲಾಂದ್ರೆ ಗಣಪತಿ ಹಬ್ಬದ ದಿವಸನೇ ಅದನ್ನ ನಾವು ಆಚರಿಸ್ತೀವಿ. ಹೇಗೆ ಅಂದ್ರೆ ಅದು ಒಂದ್ ಕೆಲವ್ರಿ ಮೊದ್ಲೆಲ್ಲ ಫೋಟೋ ಇಟ್ಕೊಂಡು ಅದನ್ನ ಎದುರುಗಡೆ ಕಾಯಿಯನ್ನೆಲ್ಲ ಇಟ್ಟು ಅದಕ್ಕೆ ಅಲಂಕಾರ ಮಾಡಿ ಪೂಜೆ ಮಾಡ್ತಿದ್ದೆವು. ಈಗಲೂ ಅದು ಕೆಲವು ಕಡೆ ರೂಢಿಯಲ್ಲಿ ಬಂದಿದೆ. ಇನ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಗೌರಿ ತರ್ತಾರೆ, ಗೌರಿ ಮೂರ್ತಿ. ಗೌರಿಗೆ ಮೂರ್ತಿನೂ ಅಷ್ಟೇ, ಜಾಸ್ತಿ ವಾಡಿಕೆ ಇಲ್ಲ. ಆದ್ರೆ ಕೆಲವ್ರು ಮಾಡ್ಕೊಂಡ್ ಬಂದಿದ್ರ ನಿಮಿತ್ತ ಅದನ್ನ ಹಾಗೆ ಗೌರಿ ಮೂರ್ತಿ ಅಂತಂದು ಅದ್ರ ಎಡಿಗಡೆ ನಾವು ಒಂದ್ ಬುಟ್ಟಿಲಿ ಕಾಯಿ ಎಲ್ಲ ಅಲಂಕಾರ ಮಾಡಿ ಇಟ್ಟಿವಿ. ಅದ್ರ ಎದುರುಗಡೆನೆ ಹಾಗೆ ನಾವು ಪೂಜೆ ಮಾಡೋದು ಒಂದು ಪ್ರತೀತ. ಅದು ಹೇಗೆ ಅಂದ್ರೆ ಮತ್ತೆ ಕಾಯಿ ಅಂದ್ರೆ ಕೆಲವರೆಲ್ಲ ಮೊದ್ಲಿಂದ ಒಂದು 7-15 ಹಾಗೆ ಬೆಸ ಸಂಖ್ಯೆಯಲ್ಲಿ ನಾವು ಅದನ್ನ ಪೂಜೆ ಮಾಡೋದು, 7, 9, 16 ಹೀಗೆ. ಕೆಲವರಿಗೆ ಅದು ಕಮ್ಮಿ ಆಗತ್ತೆ ಅನ್ಸುತ್ತೆ, ಕಮ್ಮಿ ಆದ್ರೆ ಅದನ್ನ ಜಾಸ್ತಿ ಮಾಡ್ಬಹುದು. ಒಂದ್ಸತಿ ಅದನ್ನ ನಾವು ಜಾಸ್ತಿ ಮಾಡಿದ ನಂತರ ಅದನ್ನ ನಾವು ಕಮ್ಮಿ ಮಾಡೋ ಹಾಗೆ ಇಲ್ಲ.
3: ತೆಂಗಿನಕಾಯನ್ನ ಬೆಸ ಸಂಖ್ಯೆಯಲ್ಲೇ ಇಡ್ಬೇಕು.
4: ಹೌದು ಬೆಸ ಸಂಖ್ಯೆಯಲ್ಲಿ. ಈಗ ಕಮ್ಮಿ ಅಂದ್ರೆ 7 ಬಿಟ್ರೆ ಮತ್ತೆ 9, 16 ಹಾಗೆ ಬೆಸ ಸಂಖ್ಯೆಯಲ್ಲೇ ಜಾಸ್ತಿ ಮಾಡೋದು. ಕೆಲವ್ರದ್ದು ಅತ್ತೆಯವರು ಮುತ್ತೈದೆಯಲ್ಲಿ ಹೋದ್ರೆ ಅವ್ರದ್ದೊಂದು 5 ಕಾಯಿನು ಮತ್ತೆ ಇವ್ರು ಪೂಜೆ ಮಾಡಕ್ಕೆ ಬರುತ್ತೆ. ಓಕೆನಾ? ಹೀಗೆ ಅದನ್ನ ಒಂದ್ಸತಿ ನಾವು ಜಾಸ್ತಿ ಮಾಡಿದ ನಂತರ ಮತ್ತೆ ಅದನ್ನ ನಾವು ಕಮ್ಮಿ ಮಾಡಂಗಿಲ್ಲ. ಯಾವ್ದು ಜಾಸ್ತಿ ಮಾಡ್ತಾನೆ ಹೋಗ್ಬೇಕು, ಕಮ್ಮಿ ಮಾಡಂಗೆ ಇಲ್ಲ. ಹೀಗೆ ಮತ್ತೆ ಕಾಯಿ ಬಾಗಿನಕ್ಕೆ ನಾವು ಕೆಲವು ಹೇಗೆ ಮಾಡ್ತೀವಿ ಅಂದ್ರೆ, ಇವಾಗ ಕೃಷ್ಣಾಷ್ಟಮಿ ಆಗತ್ತೆ, ಅಷ್ಟಕ್ಕೆ ಅದಕ್ಕಿಂತ ಮೊದ್ಲು ಏನು ನಾವು ತಂದಿಡೋದಾಗ್ಲಿ ಏನು ಇದು ಮಾಡೋದಿಲ್ಲ. ಒಂದು 10 ದಿವಸದ ಮೊದ್ಲೇನೆ ಅದು ಕಾಯಿ ಬಾಗ್ನಕ್ಕೆ ನಾವು ರೆಡಿ ಮಾಡ್ಕೋಬೇಕು. ಅದಕ್ಕೆ ಬಾಗ್ನಕ್ಕೆ ಮಂಗಳದ ದ್ರವ್ಯಗಳು ಬೇಕಾಗತ್ತೆ. ಅರಿಶಿನ, ಕುಂಕುಮ, ಸಿಂಧೂರ, ಗಂಧ, ಕಾಡಿಗೆ, ಸಣ್ಣ ಕನ್ನಡಿ, ಸಣ್ಣ ಕನ್ನಡಿಗೆ ಬರ್ತಾವಲ್ಲ ಅದೊಂದು, ಅದು ನಾವು ಬುಟ್ಟಿ ಒಂದು ರಚಿಸ್ತೇವೆ ಅದರಲ್ಲಿ ಇಡಬೇಕು. ಮತ್ತೆ ಬಾಚಣಿಗೆ 4 ಸಣ್ಣ ಸಣ್ಣದು ಗೌರಿ ಬಳೆಗಳು ಅಂತ ಬರ್ತವೆ, ಕಪ್ಪು ಬಳೆ. ಅದು ಮತ್ತೆ ಒಂದು 5 ಮಾರಷ್ಟು ದಾರ ತರಬೇಕು, ವಾಯಣಾ ದಾರ ಅಂತಾನೆ ಹೇಳ್ತೀವಿ.
5: ಯಾವ್ದು
4: ಹೊರಗಡೆ ಅಂಗಡಿ
5: ಯಾವ ಕಲರಿಂದ
4: ಅದು ಒಂಥರ ಕೆಂಪು ಮತ್ತೆ ಬ್ಲಾಕ್ ಬರುತ್ತೆ. ಅಂಗಡಿಯಲ್ಲಿ ಗೌರಿ ಬಾಗ್ನದ್ದು ದಾರ ಕೊಡಿ ಅಂತ ಹೇಳಿದ್ರೆ ಅವ್ರು ಕೊಡ್ತಾರೆ. 5 ಮಾರೇ ಬೇಕು, ಅದಕ್ಕಿಂತ ಕಮ್ಮಿ ಅದನ್ನ ಇಡಂಗಿಲ್ಲ. 5 ಮಾರಿದ್ದು ಒಂದು ದಾರನ ತಂದು ಅದು ಇದ್ರಲ್ಲಿ ಬುಟ್ಟಿಲಿ ಇಡೋದು. ಮತ್ತೆ ಪ್ರತಿ ಸತಿ ನಾವು ಪೂಜೆ ಮಾಡ್ಬೇಕಾದ್ರು ಹೊಸ ಬುಟ್ಟಿ ಬುಟ್ಟಿನೇ ಇರ್ಬೇಕು. ಹೊಸತಿದೆ ಆದ್ರೆ ಹಳೇದಿದೆ ಇಲ್ಲ, ಹೊಸ ಬುಟ್ಟಿಯಲ್ಲೇ ನಾವ್ ಅದನ್ನ ಗೌರಿ ಬಾಗ್ನವನ್ನ ರೆಡಿ ಮಾಡಿ ಹೊಸ ಬುಟ್ಟಿನೇ ಇದ್ ಮಾಡ್ಬೇಕು. ಮತ್ತೆ ಅಷ್ಟೇ ಅಲ್ಲದೆ ಗೌರಿ ಬಾಗ್ನಕ್ಕೆ ಅಷ್ಟಮಿ ನಂತರನೇ ರೆಡಿ ಮಾಡ್ಬೇಕು ಅಂತ ಹೇಳದ್ನಲ್ಲ, ಅದು ಫಸ್ಟ್ ಈಗ ಒಂದೀಗ ಹತ್ತು ದಿವಸ ಇರ್ಬೇಕಾದ್ರೆ ಕಾಯಿ ಜುಟ್ಟು ಇದೆಲ್ಲ ತೆಗೆದು ಎಲ್ಲ ಇಡ್ಬಹುದು. ಇನ್ನೇನ್ ನಾಳೆ ಹಬ್ಬ ಅಂದಾಗ ಇವತ್ತು ನಾವು ಅದಕ್ಕೆ ಶೃಂಗಾರ ಮಾಡ್ತೀವಿ. ಶೃಂಗಾರ ಅದು ಹೇಗೆ ಶೃಂಗಾರ ಅಂದ್ರೆ ಆ ಒಂದು ಕಾಯಿ ಕಣ್ಣಿರುತ್ತಲ್ಲ ನೋಡಿದಿರಲ್ಲ, ಮೂರು ಕಣ್ಣಿರುತ್ತೆ, ಆ ಮೂರು ಕಣ್ಣಲ್ಲಿ ಮೂರು ಇದ್ರಲ್ಲಿ ಎರಡು ಹತ್ರ ಪಕ್ಕ ಪಕ್ಕದಲ್ಲಿರುವ ಕಣ್ಣಿಗೆ ಕಾಡಿಗೆ ಹಚ್ಚಿ ಮತ್ತೆ ಮುಖ ಹಿಡಿದಾಗ ಮುಖ ಕಾಣಿಸುತ್ತಲ್ವಾ, ಅದಕ್ಕೆ ಒಂದು ಸರ್ಕಲ್ ಹಾಕ್ತೀವಿ ನಾವು, ಶೇಡಿ ಅಂತ ಹೇಳ್ತೀವಿ. ಅಂದ್ರೆ ಈಗ ಚಾಕ್ ಪೀಸ್ ಇದೆ, ಆಗ ಶೇಡಿ ಅಂತ ಮಾಡ್ತಾ ಇದ್ರು ಮನೇಲಿ. ಆ ಶೇಡಿಯಲ್ಲಿ ಒಂದು ಫಸ್ಟ್ ಮುಖದ ಶೇಪಿಗೆ ಒಂದು ಸರ್ಕಲ್ ಮಾಡ್ತೀವಿ, ಕಾಯಿಗೆ ಸರ್ಕಲ್ ಮಾಡಿ ಫಸ್ಟ್ ಕಣ್ಣಿಗೆ ಕಾಡಿಗೆ ಹಚ್ಚಿತೀವಿ. ಆಮೇಲೆ ಗಲ್ಲಕ್ಕೆ ಅಂದ್ರೆ ಅದು ಆ ಮುಖ ಶೇಪ್ ಬಂದಾಗ ಕಾಯಿ ಆ ಕಡೆ ಈ ಕಡೆ ಕಣ್ಣು ಪಕ್ಕದಲ್ಲಿ ಎರಡು ಅರಿಶಿನದ್ದು ಹೀಗೆ ಒಂದು ಹಚ್ತೀವಿ. ಆಮೇಲೆ ಕಣ್ಣಿನ ಮೇಲೆ ಅಂದ್ರೆ ಎರಡು ಕಾಳಿಗೆ ಹಚ್ಚಿದ ಮೇಲೆ ಅಲ್ಲಿ ಕುಂಕುಮ ಇಡ್ತೀವಿ, ಕುಂಕುಮ ಇಟ್ಟು ಅದ್ರ ಮೇಲೆ ಗಂಧ ಇಡ್ತೀವಿ. ಆಯ್ತಾ, ಇನ್ನು ಒಂದು ಕಣ್ಣು ಉಳಿಯತ್ತಲ್ಲ ಅಲ್ಲಿಗೆ ನಾವು ಸಿಂಧೂರನ್ನ ಅಲ್ಲಿ ಇಡ್ತೀವಿ. ಆಗ ನೀಟಾಗಿ ಅದು ಮುಖ ತರನೇ, ಗೌರಿ ಮುಖ ತರನೇ ಕಾಣಿಸ್ತೀವಿ. ಹಾಗೆ ಅದು ಗೌರಿ ನಾವು ಕಾಯನ್ನ ರೆಡಿ ಮಾಡ್ಕೊಂಡು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತೀವಿ.
3: ಗೌರಿ ಹಬ್ಬದಲ್ಲಿ ಗೌರಿಯನ್ನ ತೆಂಗಿನಕಾಯಿಲಿ ಹೇಗೆಲ್ಲ ಅಲಂಕಾರ ಮಾಡಿ ಪೂಜೆಗೆ ರೆಡಿ ಮಾಡ್ತಾರೆ ಎಂಬುದನ್ನ ಸಂತೃಪ್ತಿ ಎಸ್ ನಾಯಕ್ ಅವರು ತಿಳಿಸಿದ್ರು. ನಂತರದಲ್ಲಿ ಪೂಜಾ ವಿಧಾನವೆಲ್ಲ ಹೇಗೆಲ್ಲ ಇರುತ್ತೆ ಅಂತೇಳಿ ಹೇಳ್ತಾರೆ ಕೇಳೋಣ. ಅಷ್ಟೆಲ್ಲ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ಜಾನಪದ ಕಾರ್ಯಕ್ರಮ.
2: ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಗೌರಿ ಹಬ್ಬದ ವಿಶೇಷತೆಯ ಕುರಿತು.
4: ಶಿವಮೊಗ್ಗದವರೇ ಆದಂತಹ ಸಂತೃಪ್ತಿ ಎಸ್ ನಾಯಕ್ ಅವರು ಗೌರಿ ಹಬ್ಬಕ್ಕೆ ಹೇಗೆಲ್ಲ ತಯಾರಿಯನ್ನ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಈಗ ಈ ಗೌರಿ ಹಬ್ಬಕ್ಕೆ ಪೂಜೆಗೆ ಏನೆಲ್ಲ ಕ್ರಮಗಳಿದೆ, ಹಾಗೆ ಈ ಪೂಜಾ ವಿಧಾನದ ಬಗ್ಗೆ ಹೇಳ್ತಾರೆ, ಕೇಳೋಣ ಬನ್ನಿ. ಮೇಡಮ್, ಗೌರಿ ಹಬ್ಬಕ್ಕೆ ತಯಾರಿ ಹೇಗೆಲ್ಲ ಇರುತ್ತೆ ಅಂತ ಹೇಳಿದ್ರಿ, ಈಗ ಪೂಜಾ ವಿಧಾನ ಎಲ್ಲ ಹೇಗಿರುತ್ತೆ, ಏನೇನೆಲ್ಲ ಜೋಡಿಸ್ಕೊಳ್ಳುವ ಕ್ರಮ ಇದೆ?
5: ಮತ್ತೆ ಪೂಜೆ ದಿನ 5 ನಮೂನೆ ಹೂವು, 5 ಬಗೆದು ಎಲೆ, ಹೂವಿನ ಎಲೆಗಳು, 5 ಬಗೆದು ಹಣ್ಣುಗಳು, ಮತ್ತೆ ಇದೆಲ್ಲ ನಾವು ಅದನ್ನ 5 ಬಗೆದೇ ರೆಡಿ ಆಗ್ಬೇಕು. ಪಂಚಕಜ್ಜಾಯ ಇದೆಲ್ಲ 5 ನಾವು ರೆಡಿ ಮಾಡ್ಕೋಬೇಕು. ಎಷ್ಟೇ ಬಂಗಾರ ಇವೆಲ್ಲ ಇದ್ರು ನಮ್ ಕೈಗಳಿಗೆ ನಾವು ಅದನ್ನ ಇದು ಗಾಜಿನ ಬಳೆ ಹಾಕ್ಲೇಬೇಕು. 2 ಗಾಜಿನ ಬಳೆ ಹಾಕ್ಬಿಟ್ಟೆ ನಾವು ಪೂಜೆಗೆ ರೆಡಿ ಆಗ್ಬೇಕು. ಇದೆಲ್ಲ ಹೀಗೆ ನಡ್ಕೊಂಡು ಬರ್ತಾ ಇದೆ. ಮತ್ತೆ ಈಗ ನಮ್ ತವ್ರ ಮನೆಯವ್ರೀಗ ಪ್ರತಿ ವರ್ಷನೂ ಅದು ನಾವೇ ತಂದ್ ಮಾಡೋದಿಲ್ಲ, ತವ್ರ ಮನೆಯವರು ನಮ್ ಗೌರಿದು ಬಾಗ್ನ ಅಂತ ಕಳಿಸ್ತಾರೆ, ತವ್ರ ಮನೆಯವರೇ ಕಳಿಸ್ತಾರೆ. ಆದ್ರಿಂದಾನೇ ನಾವು ಅವ್ರು ಕಳಿಸಿದ್ದ ಕಾಯಿಲ್ಲಿ ಎಲ್ಲ ಅದನ್ನೆಲ್ಲ ಮಾಡ್ಕೊಳ್ಳೋದು. ಮತ್ತೆ ಅಷ್ಟೇ ಅಲ್ಲದೆ ಮತ್ತೆ ಮಣ್ಣಿನ ಹಣತೆ, ಎಷ್ಟೇ ಈಗ ಗೌರಿ ಅವ್ರ ಗೌರಿ ಬಾಗ್ನದೊಟ್ಟಿಗೆ ನಮ್ಗೆ ಮದುವೆ ಆಗಿದ್ ಹೊಸದ್ರಲ್ಲಿ ಹಣತೆ ಕೊಟ್ಟಿರ್ತಾರೆ, ಅಂದ್ರೆ ಬೆಳ್ಳಿದ ಹಣತೆ 7 ಕೊಡ್ತಾರೆ. ಕೆಲವ್ರು ಕೊಡ್ತಾರೆ, ಇದ್ದವ್ರು ಕೊಡ್ತಾರೆ, ಆಲ್ಮೋಸ್ಟ್ ಎಲ್ಲರೂ ಕೊಡ್ತಾರೆ. ಆ ಅಲ್ದೇನೆ ಪ್ರತಿ ವರ್ಷ 2 ಅಥವಾ 5 ಮಣ್ಣಿನ ಹಣತೆನೂ ಇಡ್ಬೇಕು. ಇದಲ್ದೆ ಮಣ್ಣಿನ ಹಣತೆ ಇಡ್ಲೇಬೇಕು. ಇಟ್ಬಿಟ್ಟು ಅದು ಕಾಯಿ ಮೇಲೆ, ನಾವೀಗ ಅಲಂಕಾರ ಮಾಡಿದ ಕಾಯಿ ಇದೆಯಲ್ಲ, ಬುಟ್ಟಿಯಲ್ಲೆಲ್ಲ ಇಟ್ಟಿರ್ತೀವಲ್ಲ, ಅದ್ರ ಮೇಲೆ ಒಂದೊಂದು ಕಾಯಿ ಮೇಲೆ ಒಂದೊಂದು ಹಣತೆನ ಇಡ್ತೀವಿ. ಬಿಟ್ಟು ಅದಕ್ಕೆ ಫುಲ್ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿ.
4: ಈ ಪೂಜೆ ಮಾಡಿರುವಂತ ಬುಟ್ಟಿ ಇದೆಯಲ್ಲ, ಆ ಬುಟ್ಟಿಯಲ್ಲಿ ಏನೆಲ್ಲ ಹಾಕಿರ್ತೀರ?
5: ಮತ್ತೆ ಬುಟ್ಟಿಲಿ ಏನೇನ್ ಇರ್ಬೇಕು ಅಂದ್ರೆ ಸೌತೆಕಾಯಿ, 2 ಕಬ್ಬಿನ ಗಂಟು, ಮತ್ತೆ ಇದು ಕಾಡಿಗೆ, ಇದೆಲ್ಲ ನಾ ಹೇಳಿದ್ವಲ್ಲ ಉಳಿದಿದ್ದು. ಈಗ ನಾವು ಅಲಂಕಾರ ಮಾಡಿ ಸಿಂಧೂರ, ನಿಮ್ಗೆ ಕಾಡಿಗೆ, ಅರಶಿನ, ಕುಂಕುಮ, ಬಳೆ ಏನಾದ್ರೂ ತಂದಿದ್ದು ಈಗ ನಾವು ಪೂಜೆಗೆಲ್ಲ ಹಚ್ಚಿ ಉಳಿದಿರೋದು ಅದನ್ನ ಬುಟ್ಟಿಲಿ ಇಡ್ಬೇಕು. ನಾವು ಬುಟ್ಟಿಲಿಟ್ಟು ಹೌದು ಉಳಿದಿದ್ದನ್ನ ಬುಟ್ಟಿಲಿಟ್ಟು ಅದನ್ನ ಪೂಜೆಗೆ ರೆಡಿ ಮಾಡಿ ಇಡೋದು. ಅಷ್ಟೇ ಅಲ್ದೆ ಮತ್ತೆ ಈಗ ಅದು ಗೌರಿ ತರೋರ್ದು, ಈಗ ಗೌರಿ ಹೇಗೆ ಇದಿಷ್ಟು ನಮ್ದು ಕಾಯಿ ಇದೆಲ್ಲ ರೆಡಿ ಆಯ್ತಲ್ಲ, ಕೆಲವ್ರು ಗೌರಿ ತಂದು ಮಾಡ್ತಾರೆ. ಗೌರಿ ತಂದು ಮಾಡೋದು ಹೇಗೆ ಅಂದ್ರೆ, ಗೌರಿ ತಂದು ಹೇಗ್ ಮಾಡೋದು ಅಂದ್ರೆ, ಗಣಪತಿ ಮಾಡಿರ್ತೀವಲ್ಲ ಎಲ್ಲರ ಮನೇಲಿ, ಈಗ ಗೌರಿ ಇಡೋ ಶಾಸ್ತ್ರ ಇಲ್ಲ, ಅದ್ರಗೋಸ್ಕರ ಇಡೋ ಈಗ ಗಣಪತಿ ಇಡೋರು ಯಾರಾದ್ರೂ ಹೇಳಿದ್ರೆ ಅವ್ರ ಹತ್ರ, ಈಗ ಗಣಪತಿ ಅವ್ರ ಹತ್ರ ಗೌರಿ ಒಂದು ರೆಡಿ ಮಾಡಿ ಅಂತ ಹೇಳಿರ್ತಾರೆ. ಆ ಗೌರಿಯನ್ನ ತರ್ಬೇಕಾದ್ರೆ, ಇವ ನಾಳೆ ಗೌರಿ ಹಬ್ಬ ಅಂದ್ರೆ ಇವತ್ತು ತಂದಿಡ್ಬೇಕು ನಾವು ಅದನ್ನು. ಇವತ್ತು ಅದು ಒಂದು ಹರಿವಾಣದಲ್ಲಿ ಒಂದು 2 ಅಕ್ಕಿ, ಮತ್ತೆ ಅವ್ರಿಗೆ ದಕ್ಷಿಣೆ, ಹೂವು, ಒಂದು ಹಣ್ಣು, ಈ ತರ ಅದನ್ನ ತಕೊಂಡು ಹೋಗಿ ಮನೆ ಯಜಮಾನ್ರು ಅಥವಾ ಯಾರಾದ್ರೂ ಬೆಳೆದಿರೋ ಗಂಡ್ ಮಕ್ಳಾದ್ರೂ ನಡೆಯುತ್ತೆ, ಅವ್ರು ತಕೊಂಡು ಹೋಗಿ ಅದನ್ನ ಅಲ್ಲಿ ಕೊಟ್ಬಿಟ್ಟು ಅವ್ರು ಗೌರಿ ಕೊಡ್ತಾರೆ. ಗೌರಿ ಕೊಟ್ಟಾಗ ಅವ್ರಿಗೆ ಹಣ್ಣು ಮತ್ತೆ ಕಾಣಿಕೆ ಅದನ್ನ ನಾವು ಅಕ್ಕಿ ಏನ್ ತಗೊಂಡು ಹೋಗಿರ್ತೀವೋ ಅದನ್ನ ಅವ್ರಿಗೆ ಕೊಟ್ಬಿಟ್ಟು ಗೌರಿಯನ್ನ ನಾವು ಮನೆಗೆ ತಗೊಂಡ್ಬಂದು ಇದ್ ಮಾಡೋದು. ಆ ಗೌರಿ ತಂದು ಈಗ ಮನೆ ಸೀದಾ ಒಳಗ್ ಬರಂಗಿಲ್ಲ, ಗೌರಿ ತಂದು ಮನೆ ಬಾಗಿಲ ಹತ್ರ ನಿಂತಾಗ ಗೌರಿಗೆ ಕೆಂಪು ನೀರ್ ಮಾಡಿ ನಿವಾಳಿಸ್ತಾರೆ. ಕೆಂಪು ನೀರ್ ಮಾಡಿ ನಿವಾಳಿಸ್ಬಿಟ್ಟು ನಾವು ಸೀದಾ ಮೂರು ದಾರಿಗಿರೋ ಕಡೆ ಅದನ್ನ ಹಾಕ್ಬಿಟ್ಟು ಗೌರಿ ತಂದವ್ರ ಕಾಲ್ ಮೇಲೆ ನೀರ್ ಹಾಕಿ ಗೌರಿಯನ್ನ ಒಳಗ್ ಕರ್ಕೊಳ್ತೀವಿ.
6: ಗೌರಿ
5: ಅದು ಮತ ಹೌದು, ಆ ಗೌರಿಯನ್ನ ನಾವು ಕಡೆಗೆ ಯಾರು ಮುಟ್ಟದೆ ಇರೋ ಜಾಗದಲ್ಲಿ ಸ್ವಲ್ಪ ಜಾಗ್ರತೆಯಾಗಿ ದೇವ್ರ ಕೋಣೆಯಲ್ಲಿ ಇಟ್ಬಿಡ್ತೀವಿ. ಇದು ಗೌರಿ ತಂದು ಮಾಡೋರ್ದು ಮನೆಯಲ್ಲಿ ಹೀಗೆ ಹಾಗೆ ವರ್ಷದಲ್ಲಿ ಅಂದ್ರೆ ಈಗ ಮದುವೆ ಆಗಿದ ವರ್ಷ ಅಂದ್ರೆ ಹೊಸ ವರ್ಷ ಹೊಸ ಮದುಮಕ್ಳಲ್ಲ ಆ ವರ್ಷದಲ್ಲಿ ಇದ್ ಬರುತ್ತಲ್ಲ ಗೌರಿ ಹಬ್ಬ ಆಗ್ಲೂ ಅವರು 101 ಕಾಯಿಯನ್ನೇ ಪೂಜೆ ಮಾಡ್ಬೇಕು. ಈಗ ಫಸ್ಟ್ ಮದ್ವೆ ದಿವಸ ಗಂಡಿನ ಮನೆಯವ್ರು ತರ್ತಾರೆ ಯಾಕಂದ್ರೆ ಅವ್ರದ್ದು ವಾಡಿಕೆ ಇರುತ್ತೆ. ಈ ಹಬ್ಬಕ್ಕೆ ಬಂದಾಗ ಹಬ್ಬಕ್ಕೆ ತಾಯಿ ಮನೆಯವರೇ ಗೌರಿಯನ್ನ ಇದು ತಂದ್ಕೊಡ್ಬೇಕು 101 ಕಾಯಿ ಅದಕ್ಕೆ ಏನೇನ್ ಸಾಹಿತ್ಯ ಬೇಕೋ ಅದಷ್ಟು ತವರು ಮನೆಯವರೇ ತಂದ್ಕೊಡ್ಬೇಕು.
6: ಈ ಸಂಪ್ರದಾಯ ಈಗಲೂ ಇದೆಯಾ?
5: ಈಗ್ಲೂ ಇದೆ, ಇವತ್ತಿಗೂ ನಡೀತಾ ಇದೆ, ಇವತ್ತಿಗೂ ಎಲ್ಲದೂ ಹಾಗೆ ನಡ್ಕೊಂಡು ಬರ್ತಾ ಇದೆ. ಅದನ್ನು ಅಷ್ಟೇ ಕುಲದೇವರಿಗೆ ದೇವ ಇವರಿಗೆ ಭಟ್ರಿಗೆ ಆಮೇಲೆ ತಾಯಿ ಮನೆಯವರಿಗೆ ತಾಯಿ ಎರಡು ಬಾಗ್ನ ಬರುತ್ತೆ. ಶ್ರೇಷ್ಠ ಅಲ್ಲ ತಾಯಿ, ತಾಯಿಗೆ ಎರಡು ಬಾಗ್ನ ಕೊಡ್ತಾರೆ. ಅದ್ರಲ್ಲಿ ಒಂದು ಬಾಗ್ನ ತಾಯಿಗೆ ಇಟ್ಕೊಂಡು ಇನ್ನೊಂದು ಬಾಗ್ನವನ್ನ ಮಗಳಿಗೆ ವಾಪಸ್ ಕೊಡ್ತಾರೆ. ಹೌದು, ಅದು ಯಾವ್ದ್ರಲ್ಲಿ ಬರುತ್ತೆ? ಇದು ನಮ್ದು ಗೌರಿ ಹಬ್ಬ ದಿವಸ ಪೂಜೆ ಮಾಡಿರೋದು, ಪೂಜೆ ಮಾಡಿದ್ರದ್ದು. ಅದಾದ ನಂತರ
4: ಪೂಜಾ ಕ್ರಮ ಎಲ್ಲ ಹೇಳಿದ್ರಿ. ಈಗ ಗೌರಿ ಹಬ್ಬದಲ್ಲಿ ಗೌರಿಗೆ ನೈವೇದ್ಯ ಅಂತ ಹೇಳಿ ಏನಾದ್ರು ವಿಶೇಷ ಅಡುಗೆಗಳನ್ನು ಮಾಡ್ತೀರಾ? ಹೇಗೆ
5: ನೈವೇದ್ಯಕ್ಕೆ ಬಂದು ನಮ್ಗೆ ಪಂಚಕಜ್ಜಾಯ, ಅವಲಕ್ಕಿ ಪಂಚಕಜ್ಜಾಯ, ಮತ್ತೆ ಇದ್ರದ್ದು ಹೆಸರು ಕಾಳು ಇದೆಲ್ಲ ಅದರಲ್ಲಿ ಪಂಚಕಜ್ಜಾಯ ಮಾಡ್ತಾರೆ. ಹೆಸರು ಕಾಳು ಹುರಿದ್ಬಿಟ್ಟು ಅದನ್ನ ಪಂಚಕಜ್ಜಾಯ ತರ ಮಾಡ್ತಾರೆ. ಅದಷ್ಟೇ ಅಲ್ಲದೆ ಈಗ ಹಣ್ಣು ಕಾಯಿ ಅದೆಲ್ಲ ಐದೈದು ಟೈಪ್ ಅಲ್ಲಿ ಬರುತ್ತಲ್ಲ, ಹಣ್ಣು ಕಾಯಿ, ಐದು ನಮ್ಮನೇದು ಹೂವು, ಐದು ನಮ್ಮನೇದು ಫ್ರೂಟ್ಸ್ ಬರುತ್ತಲ್ಲ, ಅದರಲ್ಲಿ ಇದೊಂದು ಬಂತು. ಅದಾದಂತೆ ಅಡುಗೆಯಲ್ಲಿ ಅಂದ್ರೆ ನಮ್ಗೆ ಸ್ಪೆಷಲ್ ಆಗಿ ಅಡುಗೆಗೆ ಅನ್ನ ಸಾರು ಇದೆಲ್ಲ ಮಾಮೂಲಿ ಅಲ್ವಾ, ಖೀರಿ ಅಂತ ಮಾಡ್ತೀವಿ. ಒಂದು ಖೀರಿ ಅಂತ ಅಂದ್ರೆ ಬೆಳ್ತಿಗೆ ಅಕ್ಕಿಯನ್ನ ಬೇಯಿಸ್ಬಿಟ್ಟು ಅದು ಹೇಗಾಗತ್ತೆ, ಅರಿಶಿಣದ ಎಲೆ ಇದೆ ಅಲ್ಲ, ಅರಿಶಿಣದ ಎಲೆನ ಗಂಟು ಮಾಡಿ ಅದನ್ನ ನಾವು ಅಕ್ಕಿ ಬೇಯಿಸ್ಬೇಕಾದ್ರೆ ಹಾಕೋದು, ಅಕ್ಕಿ ಬೇಯಿಸ್ಬೇಕಾದ್ರೆ ಹಾಕ್ಬಿಟ್ಟು ಆಮೇಲೆ ಕಾಯಿ ಹಾಲು ತೆಗೆದು ಒಂದು ಅಥವಾ ಎರಡು ಕಡಿ ಇದು ಕಾಯಿ ಹಾಲು ತೆಗೆದು ಅದಕ್ಕೆ ಹಾಕ್ಬಿಟ್ಟು ಅದು ಊಟ ಮಾಡಿ ಅದರಲ್ಲಿ ಆ ದಿವಸ ಅದನ್ನ ಸಪ್ಪೆನೆ ಊಟ ಮಾಡ್ಬೇಕು, ಉಪ್ಪು ಹಾಕಂಗಿಲ್ಲ. ಮತ್ತೆ ಹರವೆ ಸೊಪ್ಪಿಂದು ಪಲ್ಯ ಮಾಡ್ಬೇಕು, ಅದಕ್ಕೂ ಉಪ್ಪು ಹಾಕಂಗಿಲ್ಲ. ಯಾಕೆ ಅಂದ್ರೆ ಅಪ್ಪ ಗೌರಿ ಬಾಗ್ನ ಕೊಡ್ಬೇಕಾದ್ರೆ ಅವಳಿಗೆ ಉಪ್ಪು ಕೊಡಕ್ಕೆ ಮರ್ತು ಬಿಟ್ಟಿರ್ತಾರೆ.
6: ಆಯ್ತಾ,
5: ಅದ್ರಗೋಸ್ಕರ ಎಲ್ಲಾ ಅಡ್ಗೆಗೂ ಉಪ್ಪು ಹಾಕದೆ ಮಾಡಕ್ ಆಗಲ್ಲ ಅಂತ ಹೇಳಿ ಅದೆರಡು ಅಡ್ಗೆಯನ್ನ ನಾವು ಉಪ್ಪು ಹಾಕದೆ ಮಾಡ್ತೀವಿ. ಆ ಎರಡು ಅಡ್ಗೆನ ಆ ದಿವಸ ಹಾಗೆ ಬಳಸ್ತಾರೆ, ಉಪ್ಪು ಹಾಕದೆ ಬಳಸ್ತಾರೆ. ಬೇಕಾದವ್ರು ಅದನ್ನ ಎಲೆ ಮೇಲೆ ಬಳಸಿದ ನಂತರ ಬೇಕಾದ್ರೆ ಅದನ್ನ ನಾವು ಸ್ವೀಕರಿಸ್ಬೇಕು, ಇಲ್ಲ ಅಂದ್ರೆ ಈಗ ಯಾರು ಪೂಜೆ ಮಾಡ್ತಾರೋ ಅವ್ರು ಅದನ್ನ ಹಾಗೆ ಅಂದ್ರೆ ಉಪ್ಪು ಹಾಕ್ದೇನೆ ತಿಂತಾರೆ, ಅದು ಸ್ಪೆಷಲ್. ಮತ್ತೆ ಐದು ರೀತಿಲಿ ಪೋಡಿ ಮಾಡ್ತೀವಿ. ಪೋಡಿ ಅಂದ್ರೆ ಎಣ್ಣೆಲಿ ಕರೆದು ಇದ್ ಮಾಡ್ತೀವಲ್ಲ, ಅದು ಯಾವ್ದು ಇದು ಮಾಡ ಹಾಗ್ಲ, ಸುವರ್ಣಗೆಡ್ಡೆ, ಬಾಳೆಕಾಯಿ, ಮತ್ತೆ ಮೆಣಸು, ಜೀವ ಗುಜ್ಜೆ ಈ ತರ. ಆದ್ರೆ ಆ ದಿವಸ ನಾವ್ ಇದು ಮಾಡಂಗಿಲ್ಲ, ಯಾವ್ದು ಹೂಕೋಸು ಫ್ಲವರ್ ಕೋಸು ಆ ಇದಕ್ಕೆ ಬರೋದಿಲ್ಲ ಅಡುಗೆಗೆ, ಆ ದಿವಸದ ಅಡುಗೆಗೆ ಬಳಸ್ಬಾರ್ದು. ಅದು ಮೂಲಂಗಿ ಇದೆಲ್ಲ ನಾವು ಹಬ್ಬದ ದಿನಗಳಲ್ಲಿ ಈ ತರಕಾರಿಗಳನ್ನ ಯಾವ್ದು ಬಳಸಂಗಿಲ್ಲ. ಗರ್ಜ ಹೌದು ಹಾಗೆ. ಮತ್ತೆ
4: ಅಂದ್ರೆ ನಮ್ಮ ಹಿರಿಯರು ತಮ್ಮ ಸುತ್ತಮುತ್ತ ಸಿಗುವಂತಹ ತರಕಾರಿಗಳನ್ನೇ ಬಳಸ್ತಿದ್ರು ಅಂತ ಹೇಳಿ ಈ ಹಬ್ಬದಿಂದ ತಿಳ್ಕೊಳ್ಬಹುದಲ್ವಾ ಮೇಡಮ್?
5: ಹೌದು, ಇರಬಹುದು. ಗೆಣಸು ಅದನ್ನೆಲ್ಲ ಅದೇ ಆಗ ಏನ್ ಸಿಕ್ತಿತ್ತು ಮಾಡ ಹಾಗ್ಲ, ಅದನ್ನ ಕಾಡಲ್ಲೇ ಸಿಗ್ತಾ ಇತ್ತು ಆಗ ಎಲ್ಲ ಹಾಗೆ ಅಲ್ವಾ. ಆ ಮಾಡ ಹಾಗ್ಲ ಬಾಳೆಕಾಯಿ ಮನೆಯಲ್ಲೇ ಆಗ್ತಾ ಇತ್ತು. ಆಯ್ತಾ, ಗೆಣಸು ಮಾಮೂಲಿ ಆಗ ಎಲ್ಲ ತಿಂತಾ ಇರೋದು ಅದು ಗೆಣಸಿತ್ತು. ಸೊ ಅದನ್ನ ಕೈಗೆ ಸಿಗುವಂತದ್ದು ಒಂದ್ ನಾಲ್ಕೈದು ಐಟಮ್ ಅಂತ ತೆಗ್ದ್ಬಿಟ್ಟು ಅವ್ರ ಐದು ಬಗೆ ಪೂಡಿ ಮಾಡ್ಕೊಂಡು ಅಂದ್ರೆ ತಿಂತ ಇದ್ರು. ಈಗ ನಾವು ದಿನನಿತ್ಯದಲ್ಲಿ ಒಳ್ಳೆ ಎಲ್ಲಾ ತರಕಾರಿ ಸಿಗತ್ತೆ ಅದ್ ತಿಂತಾ ಇದ್ವಿ, ಆಗ ಸಿಗ್ತಾ ಇರ್ಲಿಲ್ಲ. ಆ ಟೈಮಲ್ಲಿ ಆದ್ರೆ ಎಲ್ಲಾದ್ರೂ ಹುಡ್ಕೊಂಡು ಹೋಗಿ ತಂದು ಮಾಡ್ಕೊಂಡು ತಿಂತಾ ಇದ್ರು, ಅದು ಒಂದು ಪ್ರತೀತ ಇರಬಹುದು. ಹೌದು,
4: ಗೌರಿ ಹಬ್ಬದಲ್ಲಿ ಏನೆಲ್ಲ ಆಚರಣೆಗಳಿರುತ್ತೆ, ಹೀಗೆಲ್ಲ ನಾವು ಹಬ್ಬಕ್ಕೆ ಜೋಡಿಸ್ಕೊಳ್ತೀವಿ, ಈ ಎಲ್ಲ ಮಾಹಿತಿಯನ್ನ ಸಂತೃಪ್ತಿ ಎಸ್ ನಾಯಕ್ ಅವರು ತಿಳಿಸಿದ್ರು. ನಂತರದಲ್ಲಿ ಈ ಗೌರಿ ಹಬ್ಬದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ ಕೇಳೋಣ. ಅಷ್ಟೆಲ್ಲ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಪರ್ವತೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್.
1: ಇದುವರೆಗೆ ಶಿವಮೊಗ್ಗದವರೇ ಆದಂತಹ ಸಂತೃಪ್ತಿ ಎಸ್ ನಾಯಕ್ ಅವರು ಗೌರಿ ಹಬ್ಬದಲ್ಲಿ ಹೀಗೆಲ್ಲ ಗೌರಿ ಹಬ್ಬವನ್ನ ಆಚರಿಸ್ತೀವಿ ಅಂತ ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ. ಮೇಡಮ್, ಪೂಜೆಗೆ ಏನೆಲ್ಲ ತಯಾರಿ ಮಾಡ್ಕೊಳ್ತೀರಾ?
2: ಪಂಚಕಜ್ಜಾಯ ಆರತಿ, ಐದು ತರದ ಆರತಿಗಳು ಇದೆಲ್ಲ ರೆಡಿ ಮಾಡ್ಕೊಂಡು ಗೌರಿಗೆ, ಗೌರಿ ಬಾಗ್ನಕ್ಕೆ ನಾವು ಒಂದು ಬಂಗಾರ, ನಾವು ತೊಡುವಂತ ಬಂಗಾರ ಒಂದು ಹಾಕಿರ್ತೀವಿ, ಅದನ್ನು ಅದಕ್ಕೆ ಅಲಂಕಾರ ಮಾಡಿ ಹಾಕ್ತೀವಿ. ಅದನ್ನೆಲ್ಲ ಅಂದ್ರೆ ಬಂದು ಬಟ್ರು ಅಷ್ಟು ತರ ಇದೆಲ್ಲ ಮಾಡಿ ಗಂಡ ಹೆಂಡತಿ ಕೈಯಲ್ಲೇ ಪೂಜೆ ಮಾಡಿಸ್ತಾರೆ. ಹೌದು, ಪೂಜೆ ಮಾಡಿಸ್ತಾರೆ. ಮತ್ತೆ ಅದೇ ಗೌರಿ ಬಾಗ್ನ ಇಟ್ಟು, ಗೌರಿ ಇಟ್ಟವರು ರಾತ್ರಿ ಈಗ ವಿಸರ್ಜನೆ ಆದ ನಂತರ ಅದನ್ನ ನದಿಗೆ ತಗೊಂಡು ಹೋಗಿ ಬಿಡೋದು ಅಷ್ಟೇ. ಮತ್ತೆ ಇದನ್ನೇನು ಮಾಡಂಗಿಲ್ಲ. ಕಾಯಿ ಎಲ್ಲರಿಗೂ, ಯಾರು ಮುತ್ತೈದೆಯರು ಬರ್ತಾರೋ ನಮ್ಮವ್ರ ಮುತ್ತೈದೇವ್ರಿಗೆ ಕೊಡೋದು. ಅಂದ್ರೆ ಆ ಕಾಯಿ ಯಾವ್ದಕ್ಕೂ ಹಾಕಂಗಿಲ್ಲ, ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಅಥವಾ ಇತರೆ ಅಡುಗೆಗಳಿಗೆ, ಈಗ ನಾನ್ ವೆಜ್ ಅಡುಗೆಗಳಿಗೆಲ್ಲ ಆ ಗೌರಿ ಬಾಗ್ನವನ್ನ ನಾವು ಅದು ಯೂಸ್ ಮಾಡಂಗಿಲ್ಲ.
3: ಸಿಹಿ ಮಾಡ್ಬಹುದ?
2: ಸಿಹಿ ಮಾಡ್ಬಹುದು, ಸಿಹಿ ಮಾಡ್ಬಹುದು. ಈಗ ಚಟ್ನಿ ಈ ತರ ಇಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಇರೋದಕ್ಕೆ ನಾವು ಅದನ್ನ ಯೂಸ್ ಮಾಡ್ಬೋದು. ಅದನ್ನ ಬಿಟ್ಟು ಬೇರೆ ಇದಕ್ಕೆ ನಾವು ಅದನ್ನ ಯೂಸ್ ಮಾಡಂಗಿಲ್ಲ. ಈಗ ಮತ್ತೆ ಪೂಜೆ ಮಾಡಿದವರು ಒಂದೇ ಕಾಯನ್ನ, ಅಂದ್ರೆ ಒಂದ್ ಗೌರಿ ಬಾಗ್ನ ಒಂದೇ ಈಗ ಉಳಿತು ಅಂತ ಹೇಳಿ ಅವ್ರ ಅದಷ್ಟನ್ನು ಯೂಸ್ ಮಾಡಂಗಿಲ್ಲ, ಅದನ್ನ ಕೊಟ್ಟೆ ಖಾಲಿ ಮಾಡ್ಬೇಕು. ಅವ್ರು ಒಂದೇ ಒಂದು ಅದು ಮನೆ ದೇವರಿಗಂತ ಇಟ್ಟಿರ್ತಾರಲ್ಲ, ಅದನ್ನ ಅವರು ಅದನ್ನ ಉಪಯೋಗಿಸ್ತಾರೆ. ಓಕೆ ಓಕೆ, ಧನ್ಯವಾದ ಮೇಡಮ್.
1: ನಿಮಗೂ ಸಹ ಧನ್ಯವಾದಗಳು ಮೇಡಮ್. ಗೌರಿ ಹಬ್ಬದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಗೌರಿ ಹಬ್ಬವನ್ನ ಹೇಗೆ ಆಚರಿಸಬೇಕು, ಹಾಗೆ ನಿಮ್ಮನೆಯಲ್ಲಿ ಗೌರಿ ಹಬ್ಬವನ್ನ ಹೇಗೆಲ್ಲ ಆಚರಿಸ್ತೀರಾ, ಈ ಎಲ್ಲ ಮಾಹಿತಿಯನ್ನ ತಿಳಿಸಿದ್ರ. ಮತ್ತೊಮ್ಮೆ ಧನ್ಯವಾದಗಳು. ನಂತರದಲ್ಲಿ ಸಂತೆಕಡೂರಿನವರೇ ಆದಂತಹ ಶ್ರೀಮತಿ ವಾಗ್ದೇವಿ ಶ್ರೀನಿವಾಸ್ ಗೌಡ್ರು ನಮ್ಮ ಜೊತೆಗಿದ್ದಾರೆ. ಇವರು ಗೌರಿ ಹಬ್ಬವನ್ನ ಹೇಗೆ ಆಚರಿಸ್ತಾರೆ, ಹಾಗೆ ಗೌರಿ ಹಬ್ಬದ ಒಂದು ಹಾಡನ್ನ ಕೂಡ ಹೇಳಿದ್ದಾರೆ, ಕೇಳೋಣ ಬನ್ನಿ.
4: ಗೌರಿ ಹಬ್ಬ ಇದು ಹೆಂಗಸರಿಗೆ ಬಹಳ ಮುಖ್ಯವಾದ ಹಬ್ಬ. ಈ ಹಬ್ಬವನ್ನು ಎಲ್ಲರೂ ಆಚರಿಸುತ್ತಾರೆ. ಗೌರಿಯನ್ನು ತಾಯಿ ಜಗದಾಂಬೆ ಎನ್ನುತ್ತಾರೆ. ಅದಕ್ಕೆ ಅವಳು ವರ್ಷಕ್ಕೊಮ್ಮೆ ನಮ್ಮನ್ನೆಲ್ಲ ನೋಡಲು ಭೂಮಿಗೆ ಬರುತ್ತಾಳೆ ಅಂತ ನಮ್ಮ ಜನರಲ್ಲಿ ಒಂದು ಕಲ್ಪನೆ ಇದೆ. ತಾಯಿ ಮನೆಗೆ ಬಂದ್ರೆ ಎಲ್ಲರಿಗೂ ಸಂತೋಷ ಅಲ್ವೇ? ಅದಕ್ಕಾಗಿ ಹೆತ್ತೈದೆಯರು ಈ ಹಬ್ಬವನ್ನು ವಿಶೇಷವಾಗಿ ಆಚರಿಸುತ್ತಾರೆ. ಅಷ್ಟೇ ಅಲ್ಲ, ಹೆಂಗಸರು ಅರಶಿನ, ಕುಂಕುಮ, ಬಾಗಿನ ಇತ್ಯಾದಿಗಳನ್ನು ಒಬ್ಬರಿಗೊಬ್ಬರು ಕೊಡುತ್ತಾರೆ. ಗೌರಿಗೆ ಹೂರಣದ ಹೋಳಿಗೆ ಮಾಡಿ ನೈವೇದ್ಯವನ್ನು ಮಾಡುತ್ತಾರೆ. ತಾಯಿ ಗೌರಿಯನ್ನು ಭಕ್ತಿಯಿಂದ ಹಾಡಿ ಪೂಜಿಸುತ್ತಾರೆ. ಗೌರಿ ಪೂಜೆಯ ಹಾಡು: ತಾಯೇ

0: ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್. ಗೌರಿ ಹಬ್ಬಕ್ಕೆ ಸಂಬಂಧಿಸಿದಂತೆ ಒಂದು ಹಾಡನ್ನ ಹೇಳುವ ಮೂಲಕ ನಮ್ಮ ಕೇಳುಗರಿಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರಿ. ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ಸಂತೆಕಡೂರಿನವರೇ ಆದಂತಹ ಶ್ರೀಮತಿ ವಾಗ್ದೇವಿ ಶ್ರೀನಿವಾಸ್ ಗೌಡ್ರು ಗೌರಿ ಹಬ್ಬದ ಆಚರಣೆ ಹಾಗೆ ಗೌರಿ ಹಬ್ಬಕ್ಕೆ ಸಂಬಂಧಿಸಿದಂತ ಒಂದು ಹಾಡನ್ನ ಕೂಡ ಹೇಳಿದ್ರು. ನಂತರದಲ್ಲಿ ಈ ವರ್ಷ ಗೌರಿ ಹಬ್ಬ ಮತ್ತೆ ಗಣೇಶ ಹಬ್ಬ ಒಂದೇ ದಿನ ಬಂದಿರೋದ್ರಿಂದ ಎರಡೂ ಹಬ್ಬವನ್ನ ವಿಶೇಷ ರೀತಿಯಲ್ಲಿ ಎಲ್ಲರೂ ಆಚರಿಸ್ತಾರೆ. ಹಾಗಾದ್ರೆ ಗಣೇಶ ಹಬ್ಬದಲ್ಲಿ ಏನೆಲ್ಲ ವಿಶೇಷತೆ ಇದೆ ಅನ್ನೋದನ್ನ ನಂತರದಲ್ಲಿ ನೋಡೋಣ. ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕ್ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಗೌರಿ ಹಬ್ಬದ ವಿಶೇಷತೆ ಏನು, ಗೌರಿ ಹಬ್ಬವನ್ನ ಹೇಗೆಲ್ಲ ಮಾಡ್ತಾರೆ ನಮ್ಮ ಹೆಣ್ಮಕ್ಳು ಅನ್ನೋದನ್ನ ನೋಡಿದ್ವಿ. ಈಗ ಗಣೇಶ ಹಬ್ಬ. ಈ ವರ್ಷ ಗೌರಿ ಹಬ್ಬ ಮತ್ತೆ ಗಣೇಶ ಹಬ್ಬ ಎರಡು ಹಬ್ಬಗಳು ಒಟ್ಟಿಗೆ ಬಂದಿರೋದ್ರಿಂದ ನಾವು ಗಣೇಶ ಹಬ್ಬದ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಾವು ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಗಣೇಶ ಹಬ್ಬವನ್ನ ವಿಜೃಂಭಣೆಯಿಂದ ಎಲ್ಲರೂ ಆಚರಿಸ್ತಾರೆ. ಈ ಗಣೇಶ ಹಬ್ಬಕ್ಕೆ ಪೌರಾಣಿಕ ಕತೆ ಕೂಡ ಇದೆ. ಗಣೇಶ ಪಾರ್ವತಿ ದೇವಿಯ ಸೃಷ್ಟಿ ಅಂತ ನಂಬಲಾಗುತ್ತೆ. ಭಗವಾನ್ ಶಿವ ಇಲ್ಲದೆ ಇರುವಾಗ ಪಾರ್ವತಿ ದೇವಿ ತನ್ನ ಮೈಯಲ್ಲಿದ್ದ ಶ್ರೀಗಂಧದಿಂದ ಗಣೇಶ ಮೂರ್ತಿಯನ್ನ ಸೃಷ್ಟಿಸಿದ್ಲು. ಮತ್ತೆ ತಾನು ಸ್ನಾನಕ್ಕೆ ಹೋಗುವಾಗ ಗಣೇಶನನ್ನ ಕಾವಲಿಗಾಗಿ ನಿಲ್ಲಿಸಿ ಹೋಗ್ತಾಳೆ. ತಾಯಿಯ ಸೂಚನೆಯಂತೆ ಗಣೇಶ ಮನೆಯ ಬಾಗ್ಲನ್ನ ಕಾಯ್ತಾ ಇರ್ತಾನೆ. ಆಗ ಶಿವನಿಗೆ ಇದರ ಬಗ್ಗೆ ಗೊತ್ತಿಲ್ಲದೆ ಶಿವ ಮನೆಗೆ ಬರ್ತಾನೆ. ಆಗ ಶಿವನನ್ನ ತಡೆದು ನಿಲ್ಲಿಸ್ತಾನೆ ಗಣೇಶ. ತನ್ನ ತಾಯಿ ಹೇಳಿದರೆ ಒಳಗೆ ಯಾರನ್ನು ಬಿಡಬಾರ್ದು ಅಂತ ಹೇಳಿದಾಗ ಗಣೇಶನ ಮೇಲೆ ಕೋಪ ಮಾಡ್ಕೊಳ್ತಾನೆ. ಜೊತೆಗೆ ಅವನ ತಲೆಯನ್ನ ಕತ್ತರಿಸ್ತಾನೆ. ಇದನ್ನ ತಿಳಿದ ಪಾರ್ವತಿ ಕೋಪಗೊಳ್ತಾಳೆ. ಹಾಗೆ ಕಾಳಿಯ ದೇವತೆಯ ರೂಪವನ್ನ ತಾಳ್ತಾಳೆ. ಅವಳು ತನ್ನ ಮಗನನ್ನ ಪುನಃ ಬದುಕಿಸಿಕೊಡ್ಬೇಕು ಅಂತ ಹೇಳಿದಾಗ ಉತ್ತರ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗಿರುವವರ ತಲೆಯನ್ನ ಕಳೆದು ತಂದ್ರೆ ಅದನ್ನ ಗಣೇಶನಿಗೆ ಜೀವವನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಅದೇ ಪ್ರಕಾರ ಉತ್ತರ ದಿಕ್ಕಿನಲ್ಲಿ ಮಲಗಿರುವಂತಹ ಒಂದು ಆನೆಯ ಮರಿಯ ತಲೆಯನ್ನ ತಂದ್ಬಿಟ್ಟು ಗಣೇಶನ ದೇಹಕ್ಕೆ ಜೋಡಿಸಿ ಅವನಿಗೆ ಪುನಃ ಜೀವವನ್ನ ಕೊಡ್ತಾನೆ ಶಿವ. ಹೀಗೆ ಗಣೇಶನಿಗೆ ಇರುವಂತಹ ಪೌರಾಣಿಕ ಕಥೆಯ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಗಣೇಶ ಹಬ್ಬವನ್ನ ಎಲ್ಲರೂ ಮನೆಗಳಲ್ಲಿ, ದೇವಾಲಯಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶನ ವಿಗ್ರಹವನ್ನ ಇಟ್ಟು ಪೆಂಡಲ್ಗಳನ್ನ ಇರಿಸಿ ಎಲ್ಲ ಕಡೆ ಪೂಜೆ ಮಾಡೋದನ್ನ ನಾವು ನೋಡ್ತೀವಿ. ಹಾಗೆ ಗೌರಿ ತನ್ನ ತಂದೆ ಮನೆಗೆ ಅಂಥೇಳಿ ಗೌರಮ್ಮ ಭೂಲೋಕಕ್ಕೆ ಬಂದಾಗ ತನ್ನ ತಾಯಿಯನ್ನ ಕರ್ಕೊಂಡು ಹೋಗೋದಕ್ಕೆ ಅಂಥೇಳಿ ಗಣೇಶ ಬರ್ತಾನೆ. ಆದ್ರಿಂದ ಗಣೇಶನಿಗೂ ಕೂಡ ಈ ಹಬ್ಬವನ್ನ ಆಚರಿಸಿ ಗಣೇಶನಿಗೆ ವಿಧ ವಿಧವಾದಂತಹ ಅಡುಗೆಗಳನ್ನ ಮಾಡಿ ನೈವೇದ್ಯವನ್ನ ಮಾಡ್ತಾರೆ. ಗಣೇಶನಿಗೆ ಪ್ರಿಯವಾದ ಮೋದಕ, ಕಡುಬು, ಚಕ್ಲಿ, ಕರ್ಜಿಕಾಯಿ ಇವೆಲ್ಲವನ್ನ ಮಾಡಿ ನೈವೇದ್ಯವನ್ನ ಮಾಡ್ತಾರೆ. ಹಾಗಾದ್ರೆ ಸ್ನೇಹಿತರೆ, ನಾವಿವತ್ತು ಈ ಗಣೇಶ ಹಬ್ಬದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮ್ ಜೊತೆಗೆ ಇವತ್ತು ವಾಣಿ ಚಿಕ್ಕೇರೂರವ್ರು ನಮ್ ಜೊತೆಗಿದ್ದಾರೆ. ಇವರು ಈ ಗಣಪತಿ ಹಬ್ಬವನ್ನ ಹೇಗೆ ಆಚರಿಸ್ತಾರೆ ಅವ್ರ ಮನೇಲಿ ಅಂತ ಹೇಳಿದರೆ ಕೇಳೋಣ. ಬನ್ನಿ ಮೇಡಮ್, ನಿಮ್ಮ ಮನೆಯಲ್ಲಿ ಗಣಪತಿ ಹಬ್ಬವನ್ನ ಹೇಗೆ ಆಚರಿಸ್ತೀರಾ ಮೇಡಮ್?
5: ಈ ಗಣೇಶ ಚತುರ್ಥಿ ಹಬ್ಬ ಭಾದ್ರಪದ ಮಾಸದೊಳಗ ಶುಕ್ಲ ಪಕ್ಷದೊಳಗ ಬರೋ ಚೌತಿ ದಿವಸ ಈ ಗಣಪತಿ ಹಬ್ಬ ಬರ್ತದ. ಅವತ್ತಿನ ದಿನ ನಾವು ಪ್ರತಿಯೊಬ್ಬರ ಮನೆಯೊಳಗ ಈ ಗಣಪತಿ ಮೂರ್ತಿಯನ್ನ ಕೂಡಿಸಿ ಪೂಜಿಸ್ತಾರ. ಕೆಲವೊಬ್ರು ತಮ್ ತಮ್ಮ ಮನಿ ಒಳಗ ಹೆಂಗ ಸಂಪ್ರದಾಯ ಇರ್ತದ ಹಂಗ ಒಂದಿನ, ಮೂರ್ ದಿನ, ಐದಿನ, ಏಳು ದಿನ, ಹನ್ನೊಂದಿನ ಹಿಂಗ ಗಣಪತಿ ಮೂರ್ತಿ ಇಟ್ಟು ಪೂಜಿಸ್ತಾರ. ನಮ್ಮ ಮನೆಯೊಳಗೆ ನಾವೇನ್ ಮಾಡ್ತೀವಿ ಅಂದ್ರೆ ನಾವು 5 ದಿನ ಗಣಪತಿ ಮೂರ್ತಿಯನ್ನ ಇಡ್ತೇವಿ. ನಾವು ಮೊದಲೆಲ್ಲ ಪೇಂಟಿನಿಂದ ಮಾಡಿದ್ದ ಗಣಪತಿ ತರ್ತಿದ್ವಿ, ಆದ್ರೆ ಈಗ ನಾವು ಅಂತ ಮೂರ್ತಿ ತರೋದು ಬಂದ್ ಮಾಡೇವಿ. ನಾವು ಯಾವಾಗ್ಲೂ ಮಣ್ಣಿನ ಮೂರ್ತಿಯನ್ನ ನಾವು ಕೂಡಿಸ್ತಿ ಕತ್ತಿ. ಒಂದ್ 5-6 ವರ್ಷ ಆತು ನಮ್ಮ ಮಣ್ಣಿನಿಂದ ಮಾಡಿದಂತ ಗಣಪತಿ ಮೂರ್ತಿಯನ್ನ ತಗೊಂಡ್ಬರ್ತೀವಿ. ಈ 2 ವರ್ಷ ತಂದಾತು ನನ್ನ ಮಕ್ಕಳು ಮಗ ಮಗಳು ಸೇರಿನ ಮನೆಯೊಳಗ ಗಣಪತಿ ಮೂರ್ತಿಯನ್ನ ಮಾಡ್ಲಿಕ್ಕತ್ತಾರ. ಅವರಿಬ್ಬರು ಅಂತೂ ಈ ನಮ್ಮ ಧಾರವಾಡದಲ್ಲಿರುವಂತಹ ಪರಿಸರ ಶಾಲೆ ಬಾಲಬಳಗ ಶಾಲೆ ವಿದ್ಯಾರ್ಥಿಗಳವರು ಅಲ್ಲಿ ಸ್ಕೂಲ್ನೊಳಗ ಕಲಿಸ್ಕೊಡ್ತಾರ ಗಣಪತಿ ಮೂರ್ತಿ ಹೆಂಗ್ ಮಾಡೋದು ಎಲ್ಲಾ ತರದ ಮೂರ್ತಿಗಳನ್ನ ಅವ್ರು ಕಲಿಸ್ಕೊಡ್ತಾರ. ಹಂಗಾಗಿ ಅವ್ ನನ್ನ ಎರಡು ಮಕ್ಕಳು ಮನೆಯಲ್ಲಿನ ಗಣಪತಿ ಮೂರ್ತಿಯನ್ನ ಮಾಡ್ತಾರ. ಸಣ್ಣದಾದ್ರೂ ಅಡ್ಡಿ ಇಲ್ಲ, ಅದನ್ನ ಭಕ್ತಿ ಮುಖ್ಯ ಅಲ್ಲ, ಅದಕ್ಕ ಅರಿಶಿನ ಕುಂಕುಮ ಗಂಧದಿಂದ ಅಲಂಕಾರ ಮಾಡಿ ಅದನ್ನ ಮಾಡ್ತೀವಿ. ಅದಕ್ಕ ಆಮೇಲೆ ಗರಿಕೆ ಎಲ್ಲಾ ಬರ್ದರ್ಥದ ಪುಷ್ಪಗಳನ್ನ ತಂದು ಇರಿಸ್ತೇವಿ. ಮಾವಿನ ತರಳ ತೋರಣವನ್ನ ಕಟ್ತೀವಿ. ಆಮೇಲೆ ನೈವೇದ್ಯಕ್ಕ ನಾವೇನ್ ಮಾಡ್ತೇವಿ ಅಂದ್ರ ಕಡ್ಲಿ ಬೇಳೆ ಮತ್ತ ಬೆಲ್ಲ ಎರಡೂ ಸೇರಿಸಿ ಹೂರ್ಣ ಮಾಡ್ತೀವಿ. ಆಮೇಲೆ ಗೋಧಿ ಹಿಟ್ಟಿನೊಳಗ ಅದನ್ನ ಹೂರ್ಣ ತುಂಬಿ ಅದಕ್ಕ ನಾವು ಕುಚ್ಚಿದ ಕಡಬು ಅಂತ ಹೇಳ್ತೀವಿ. ಅದನ್ನ ಹೊಗೆ ಒಳಗ ಬೇಯಿಸ್ತೇವಿ. ಆಮೇಲೆ ಬೆಲ್ಲ ಹಸಿ ಕೊಬ್ಬರಿ ಅದದ್ದು ಹೂರ್ಣ ಮಾಡಿ ಅಕ್ಕಿ ಹಿಟ್ಟು ಬೇಯಿಸ್ಕೊಂಡು ಅದ್ರೊಳಗೆ ಇಟ್ಟು ಮೋದಕ ಮಾಡ್ತೀವಿ. ಅದನ್ನು ಕೂಡ ಹೊಗೆ ಒಳಗ ಬೇಯಿಸ್ತೀವಿ. ಆಮೇಲೆ ಅನ್ನ ಪಾಯಸ ಮಾಡಿದೀವಿ, ಎರಡು ಮೋದಕ ಕಡುಬುಗಳನ್ನೆಲ್ಲ ಇಟ್ಟು ಗಣಪನಿಗ ನೈವೇದ್ಯ ಮಾಡ್ತೀವಿ. ಆಮೇಲೆ 5ನೇ ದಿವಸ ಏನ್ ಮಾಡ್ತೀವಿ ಅಂದ್ರ ಕರಿಗಡುಬು ಮತ್ತ ಕರಿದ ಮೋದಕ ಮಾಡಿ ನೈವೇದ್ಯ ಮಾಡ್ತೀವಿ. ಅವತ್ತಿನ ದಿನ ನಾವು ಗಣಪತಿ ಮೂರ್ತಿಯನ್ನ ವಿಸರ್ಜನೆ ಮಾಡ್ತೀವಿ. ಒಂದು ದೊಡ್ಡ ಬಕೆಟ್ ನೊಳಗ ಅಥವಾ ಒಂದ್ ದೊಡ್ಡ ಪಾತ್ರೆ ಒಳಗ ನೀರ್ ಹಾಕಿ ನೀರ್ ತುಂಬಿಸಿ ಅದು ಗಣಪತಿ ಮೂರ್ತಿಯನ್ನ ಬಿಡ್ತೇವಿ. ಆಮೇಲೆ ಒಂದ್ ವಾರದ ನಂತರ ಮೂರ್ತಿ ಎಲ್ಲಾ ಮಣ್ಣೆಲ್ಲ ಕರಗಿದ ಮೇಲೆ ಆ ನೀರನ್ನ ನಾವು ಗಿಡಗಳಿಗೆ ಹಾಕ್ಬಿಡ್ತೀವಿ.
4: ಮೇಡಮ್, ಈ ರೀತಿಯ ಪರಿಸರ ಸ್ನೇಹಿ ಗಣಪತಿ ಹಬ್ಬವನ್ನ ಎಷ್ಟು ವರ್ಷದಿಂದ ಆಚರಿಸ್ತಾ ಇದ್ದೀರಾ?
5: ಇದನ್ನ ನಾವು 4 ವರ್ಷ ಅಥವಾ 14-15 ವರ್ಷ ಆಗಿವತ್ತು ನಾವು ಇದೇ ತರ ಗಣಪತಿ ವಿಸರ್ಜನೆಯನ್ನ ಮಾಡ್ಕೋತ ಬಂದೇವಿ.
4: ಧನ್ಯವಾದಗಳು ಮೇಡಮ್. ಗಣಪತಿ ಹಬ್ಬವನ್ನ ಪರಿಸರ ಸ್ನೇಹಿಯಾಗಿ ಹೇಗೆಲ್ಲ ಆಚರಿಸ್ತೀರಾ? ನಿಮ್ಮ ಮನೆಯಲ್ಲಿಯೇ ಗಣಪತಿ ಮೂರ್ತಿಯನ್ನ ಮಾಡಿ ಅದಕ್ಕೆ ಪೂಜೆ ಮಾಡ್ತೀವಿ, ನಂತರದಲ್ಲಿ ಅದನ್ನ ಒಂದು ಬಕೆಟ್ ಅಲ್ಲಿ ವಿಸರ್ಜನೆ ಮಾಡಿ ಆ ನೀರನ್ನ ಗಿಡಗಳಿಗೆ ಹಾಕ್ತೀರಿ, ಹೀಗೆ ನಾವು ಪರಿಸರ ಸ್ನೇಹಿ ಗಣಪತಿ ಹಬ್ಬವನ್ನ ಆಚರಿಸ್ತೀವಿ ಅಂತ ಹೇಳಿ ಮಾಹಿತಿಯನ್ನ ತಿಳಿಸಿದ್ರಿ. ಧನ್ಯವಾದಗಳು ಮೇಡಮ್. ಕೇಳಿದ್ರಲ್ಲ ಸ್ನೇಹಿತರೆ, ಧಾರವಾಡದವರೇ ಆದ ವಾಣಿ ಚಿಕ್ಕೇರೂರವರು ಗಣಪತಿ ಹಬ್ಬವನ್ನ ಹೇಗೆ ಪರಿಸರ ಸ್ನೇಹಿಯಾಗಿ ಆಚರಿಸ್ತಾರೆ ಅಂತ ಹೇಳಿ ತಿಳಿಸಿದ್ರು. ನಂತರದಲ್ಲಿ ನ್ಯಾಮತಿಯವರೇ ಆದ ದತ್ತಾತ್ರೇಯ ಅವರು ಇದ್ದಾರೆ, ಅವರು ಕೂಡ ಗಣಪತಿ ಹಬ್ಬವನ್ನ ಹೇಗೆ ಆಚರಿಸ್ತಾರೆ, ಹಿಂದೆಲ್ಲ ಗಣಪತಿ ಹಬ್ಬ ಹೇಗಿತ್ತು, ಈಗ ಹೇಗಿದೆ, ಈ ಎಲ್ಲ ಮಾಹಿತಿಯನ್ನು ಹೇಳ್ತಾರೆ. ಕೇಳೋಣ. ಅಷ್ಟರಲ್ಲಿ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀಮತಿ ವಾಗ್ದೇವಿ ಶ್ರೀನಿವಾಸ್ ಗೌಡ್ರು ಇವರು ಹಾಡಿದಂತಹ ಹಾಡು ನಿಮ್ಮ ಮುಂದೆ.

0: ಧನ್ಯವಾದಗಳು.
1: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಧಾರವಾಡದವರೇ ಆದಂತಹ ವಾಣಿಶ್ರೀ ಚಿಕ್ಕೇರೂರು ಅವರು ಗಣೇಶ ಹಬ್ಬದ ಆಚರಣೆಯನ್ನ ಹೇಗೆ ಮಾಡ್ತಾರೆ ಅವ್ರ ಮನೆಯಲ್ಲಿ ಅಂತೇಳಿ ತಿಳಿಸಿದ್ರು. ಈಗ ನಮ್ಮ ಜೊತೆಗೆ ನ್ಯಾಮತಿಯವರೇ ಆದಂತಹ ಶ್ರೀಯುತ ದತ್ತಾತ್ರೇಯ ಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಈ ಗಣಪತಿ ಹಬ್ಬದ ಆಚರಣೆ ಕುರಿತು ಮಾತಾಡಿದ್ದಾರೆ, ಕೇಳೋಣ ಬನ್ನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸರ್ ನಿಮಗೂ.
2: ಗಣೇಶ ಹಬ್ಬದ ಶುಭಾಶಯಗಳು.
1: ಸರ್ ಗಣೇಶ ಹಬ್ಬವನ್ನ ನಿಮ್ಮ ಮನೆಯಲ್ಲಿ ಹೇಗೆ ವಿಶೇಷವಾಗಿ ಆಚರಿಸ್ತಾರೆ ಅಂತ ಹೇಳ್ಬೋದಾ ಸರ್?
2: ಈ ಗಣಪತಿ ಹಬ್ಬ ಅಂದ್ರೆ ನಮಗೆ ನಮ್ಮ ಹಳೆ ನಮ್ಮ ಬಾಲ್ಯದ ನೆನಪು ಬರುತ್ತೆ. ಯಾಕಂದ್ರೆ ಈಗಿನ ಗಣಪತಿ ಹಬ್ಬಗಳೆಲ್ಲ ಆಡಂಬರ ಅದ್ದೂರಿತನಗಳೆಲ್ಲ ಆಗಿದೆ. ಅವಾಗ ಗಣಪತಿ ಹಬ್ಬ ಅದ್ದೂರಿತನದಲ್ಲೂ ಒಂದು ವೈಚಾರಿಕತೆ ಅಥವಾ ಮತ್ತು ಗ್ರಾಮೀಣ ಸೊಗಡಿನ ರೀತಿಯಲ್ಲಿ ಹಬ್ಬಗಳು ನಡೀತಾ ಇದ್ವು. ಮನೇಲಿ ಹಬ್ಬ ಅಂದ್ರೆ ಮಾಯಿನ್ ಸೊಪ್ಪು ತರೋದು, ತೋರಣ ಕಟ್ಟೋದು, ಬಳಕನ್ ಕಟ್ಟೋದು, ಈ ತರದ್ದೆಲ್ಲ ಮಾಡ್ತಾ ಇದ್ರು. ನಮ್ಮೂರಲ್ಲಿ ಮುಂಚೆ ಗಣಪತಿ ತರೋದು ಹಬ್ಬದ ಮುಂಚೆನೆ ಅಂದ್ರೆ ಗಣಪತಿ ಹಬ್ಬ ಶುರು ಆಗ ಇದೆ ಅಂತ ಒಂದು ವಾರಕ್ಕೆ ಮುಂಚೆನೆ ನಾವು ಗಣಪತಿ ನೋಡ್ಕೊಂಬರೋದು. ಗಣಪತಿ ಮಾಡೋ ಮನೆಯಲ್ಲಿ ಬಣ್ಣ ಹೊಡೆದೇ ಇರೋದಿಲ್ಲ, ಬಣ್ಣ ಹೊಡೆದ ಮುಂಚೆ ನೋಡ್ಕೊಂಬರೋದು, ಆಮೇಲೆ ಬಣ್ಣ ಹೊಡೆದಾದ್ಮೇಲೆ ನೋಡ್ಕೊಂಬರೋದು. ಅದರಲ್ಲಿ ಹಿಂಭಾಗ ಹಿಂಬದಿಯಲ್ಲಿ ನಮ್ಮ ಮನೆ ಹೆಸರು ಬರೆಸಿ ನಾವು ಬುಕ್ ಮಾಡೋದಂತ ಅವಾಗೇ ಟೈಮಲ್ಲಿ ಬುಕ್ ಮಾಡಿಸೋದು ಅಂತ. ಬಣ್ಣ ಯಾವ್ದು ಹೊಡಿತೀರಾ, ಅದು ಇದು ಹೊಡಿತೀರಾ, ಅದು ಬಣ್ಣ ಆ ಬೇಡ, ಇದು ಬಣ್ಣ, ಬಸವಣ್ಣ ಇದೆಯಾ ಪಕ್ಕದಲ್ಲಿ, ಹಾವಿದೆಯಾ, ಇಲಿ ಇದೆಯಾ ಅನ್ನೋದ್ರೆಲ್ಲ ಮಾತಾಡ್ತಾ ಇದ್ರು. ಗಣಪತಿ ತಾ ಮನೆಯಲ್ಲಿ ಟೇಬಲ್ ಎಲ್ಲ ಇಟ್ಟು ಎಲ್ಲ ಬಟ್ಟೆಯಿಂದ ಅಲಂಕಾರ ಮಾಡಿ ಬಣ್ಣ ಪೇಪರ್ ತಂದವು ಎಲ್ಲ ಹಚ್ಚಿ ಮಾಡೋದು ಎಲ್ಲ ಮಾಡ್ತಾ ಇದ್ರು. ಜೊತೆಗೆ ಮನೆಯಲ್ಲಿ ಶಾಸ್ತ್ರೋತವಾಗಿ ಕಡುಬು ಮತ್ತೆ ಗಣಪತಿ ಬೇಕಂತ ಉಂಡೆ ಈ ಥರದ್ದೆಲ್ಲ ಮಾಡಿ ಸಂಭ್ರಮ ಮಾಡೋರು. ಮುಂಚೆ ಅವಾಗೆಲ್ಲ ಸಣ್ಣ ಇದ್ದ ಮುಂಚೆ ಕೂಡ ತಿನ್ನಂಗಿದ್ದಿಲ್ಲ, ತಿನ್ಬಾರ್ದು, ಅಲ್ಲಿ ಬೆಳೆದಾರೆ, ಹೆಣ್ಣು ಮಕ್ಳಿಗೆ ಮಾತ್ರ ಕೊಡ್ಬೇಕು ಆತರ ಎಲ್ಲ ಹೇಳ್ತಿದ್ರು. ಮನೆಯಲ್ಲಿ ಅವ್ರವ್ರ ನಿಗದಿ ಮಾಡಿದಂಥ ಮನೆಯಲ್ಲಿ ಗಣಪತಿಯನ್ನು ತೆಗೆದುಕೊಂಡು ಎಲ್ಲರೂ ಮತ್ತೆ ಒಂದು ರೋಡಲ್ಲಿ ಸೇರ್ತಿದ್ವಿ. ಆ ರೋಡಿಂದ ಕನಿಷ್ಠ ಒಂದು 25 ಗಣಪತಿ ಶುರುವಾಗಿ ದೊಡ್ಡ ಬ್ಯಾಂಡ್ ಸೆಟ್ಟಿಂದ ಎಲ್ಲರ ಮನೆಗೂ ಒಂದೊಂದು ಮನೆಗೆ ನಿಲ್ಲಿಸ್ತಾ ಅವ್ರ ಮನೆ ತಗೊಂಡು ಹೋಗ್ತಾರೆ. ಈ ಥರ ಒಂದು 20-25 ಮನೆಯಲ್ಲಿ ಗಣಪತಿ ತಗೊಂಡೋಗಿ ಅವರ ಮನೆ ಪೂಜೆ ಮಾಡೋದು ಒಂದು ಸಂಪ್ರದಾಯ ಸೊಗಸು ಆ ರೀತಿಯಲ್ಲಿ ನಡೆಯೋದು ಆ ಟೈಮಲ್ಲಿ.
1: ಹಿಂದಿನ ಕಾಲದಲ್ಲ ಗಣಪತಿ ಹಬ್ಬ ಹೇಗೆ ವಿಶೇಷವಾಗಿ ಆಚರಿಸ್ತಿದ್ರು? ಗಣಪತಿ ಹಬ್ಬ ಶುರು ಆಗೋದಕ್ಕೂ 2-3 ದಿನದ ಮೊದಲೇ ಗಣಪತಿ ಮಾಡುವವರ ಮನೆಗೆ ಹೋಗಿ ಗಣಪತಿಯನ್ನ ನೋಡ್ಕೊಂಡು ಬರ್ತಿದ್ವಿ, ಇಂಥದೇ ಗಣಪತಿಯನ್ನ ತಗೊಂಡು ಹೋಗ್ಬೇಕು ಅಂತ ಸೆಲೆಕ್ಟ್ ಮಾಡ್ತಿದ್ವಿ. ಹಾಗೆ ಮನೆಯಲ್ಲಿ ಕೂಡ ಎಲ್ಲರೂ ವಿಜೃಂಭಣೆಯಿಂದ ಈ ಗಣಪತಿ ಹಬ್ಬವನ್ನ ಆಚರಿಸ್ತಿದ್ವಿ ಎನ್ನುವುದರ ನ್ಯಾಮತಿಯವರೇ ಆದ ದತ್ತಾತ್ರೇಯವರು ತಿಳಿಸಿದ್ರು. ಧನ್ಯವಾದಗಳು ಸರ್. ಗಣೇಶ ಹಬ್ಬದ ಕುರಿತು ಸಾಕಷ್ಟು ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಿಂದೆಲ್ಲ ಗಣಪತಿ ಹಬ್ಬ ಹೇಗೆ ನಡೀತಿತ್ತು ಎಂಬುದನ್ನ ತಿಳಿಸಿದ್ದಕ್ಕೆ ಧನ್ಯವಾದಗಳು.
3: ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಗೌರಿ ಮತ್ತು ಗಣೇಶ ಹಬ್ಬದ ಆಚರಣೆಯ ವಿಶೇಷತೆ ಕುರಿತು ಮಾಹಿತಿಯನ್ನ ತಿಳ್ಕೊಂಡ್ವಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಜಾನಪದ ಕಾರ್ಯಕ್ರಮಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ಜಾನಪದ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.
7: ಹಲೋ ಗೆಳೆಯರೇ.
8: ಹಾಯ್
9: ರೂಪಾ, ರೇಖಾ, ಏನ್ ಸಮಾಚಾರ?
8: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
10: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
11: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ ಜೆ ಸ್ಮೈಲಿಂಗ್ ಶ್ವೇತ

ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ

ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಇದೀಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
6: ಪ್ರೀತಿ ಸಿಹಿ ಅನಿಸುವಾಗ ಬೆಳದಿಂಗಳು ತಂಪಾಗಿರುತ್ತೆ, ಆದರೆ ಕಹಿ ಅನುಭವಗಳು ಏನಾದರೂ ಆಯಿತು ಅಂದರೆ ತಂಪಾದ ಬೆಳದಿಂಗಳು ಏನಾಗುತ್ತೆ ಗೊತ್ತಾ?

ಪ್ರೀತಿ ಮಾಡೋರಿಗೆ ವಿರಹ ತಪ್ಪಿದ್ದಲ್ಲ. ಪ್ರೀತಿಯಲ್ಲಿ ಎಷ್ಟು ಸುಖ ಸಿಗುತ್ತೋ ವಿರಹದಲ್ಲೂ ಅವ್ರಿಗೆ ಅಷ್ಟೇ ಸುಖ ಸಿಗುತ್ತೆ. ಅದೇ ನಿಜವಾದ ಪ್ರೀತಿ. ಈ ನಿಜವಾದ ಪ್ರೇಮಿಗಳಿಗೆ ವಿರಹ ಅನ್ನೋದು ಪಾಸಿಂಗ್ ಕ್ಲೌಡ್ಸ್ ಇದ್ದಾಗೆ. ಪೂರ್ಣಚಂದ್ರ ಕಪ್ಪು ಮೋಡಗಳ ಮರೆಯಿಂದ ಹೊರಬಂದಾಗ ಈ ಭೂಮಿಗೆ ಹೇಗೆ ಸಂತೋಷ ಆಗುತ್ತೋ, ಹಾಗೆ ವಿರಹದ ತೆರೆ ಸರಿದು ಪ್ರೇಮಿಗಳು ಮತ್ತೆ ಒಂದಾದಾಗ ಅವರ ಆನಂದಕ್ಕೆ ಎಲ್ಲೇನೇ ಇರೋದಿಲ್ಲ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಕು.
3: ಮಗ, ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
4: ಓಕೆ,
5: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
4: ಓಕೆ,
6: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ
7: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
8: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
9: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
10: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕತೆಯನ್ನು ಕೇಳಲಿದ್ದೀರಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಸತಿ ಸಾವಿತ್ರಿ ಹರಿಕತೆ. ಹರಿಕತೆ ವಾಚನ ಮಾಡುವವರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು. ಹಾರ್ಮೋನಿಯಂ ಎ ಗೋಪಾಲಕೃಷ್ಣ ಮಲ್ಯ. ತಬಲ ಎಂ ಲಕ್ಷ್ಮೀನಾರಾಯಣ್ ಭಟ್. ತಂಬೂರಿ ಲಕ್ಷ್ಮಣ್ ದಾಸ್.

ಪರಮಾತ್ಮನೇ ಮಂಗಲಮಯವಾದ ಸೃಷ್ಟಿಯಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮವೇ ಸರ್ವಶ್ರೇಷ್ಠ ಅಂತ ನಮ್ಮ ಶಾಸ್ತ್ರಗಳು ಸ್ಪಷ್ಟಪಡಿಸುತ್ತಾರೆ. ಅದರಲ್ಲಿಯೂ ಕೂಡ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಪುರುಷಾರ್ಥ ಚತುಷ್ಟಯಗಳನ್ನು ಹೊಂದಲೋಸ್ಕರವಾಗಿ ಅಧಿಕಾರಿಯಾಗಿರತಕ್ಕಂಥ ಈ ಮನುಷ್ಯ, ಇವನ ಜನ್ಮವೇ ಸರ್ವಶ್ರೇಷ್ಠ. ಆದರೆ ಅರ್ಥಕಾಮಗಳು, ಧರ್ಮ ಮತ್ತು ಮೋಕ್ಷ ಅಂತಕ್ಕಂಥ ಆ ಎರಡು ದಡಗಳ ಮಧ್ಯದಲ್ಲಿ ಹರಿಯುತ್ತಾ ಇರಬೇಕು. ಧರ್ಮದಿಂದ ಅರ್ಥವನ್ನು ಗಳಿಸಿ ಅದನ್ನು ಮೋಕ್ಷಕ್ಕೆ ವಿರುದ್ಧವಲ್ಲದ ಕಾಮದಲ್ಲಿ ತೊಡಗಿಸಬಹುದಾಗಿರತಕ್ಕಂಥ ಆದರ್ಶವಾಗಿರತಕ್ಕಂಥ ಜೀವನವನ್ನೇ ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಸಂಸಾರ ಜೀವನ ಅಂತ ಕರೆದಿರತಕ್ಕಂಥ. ಆ ಸಂಸಾರ ಹೇಗಿರಬೇಕು ಅಂತ ಪ್ರಸನ್ನ ವೆಂಕಟದಾಸರು ಸ್ಪಷ್ಟಪಡಿಸುತ್ತಾರೆ.

ಗಳಿಂದ ಯುಕ್ತವಾದ ಸಂಸಾರದಲ್ಲಿ ಇದ್ದು ಇಂದ್ರಿಯಗಳನ್ನು ಗೆದ್ದು ವಿಷಯ ಭೋಗಗಳನ್ನು ಒದ್ದು ಅಧ್ಯಾತ್ಮ ಸುಖವನ್ನು ಮೆದ್ದು ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತ ಎಚ್ಚರಿಸ್ತಾ ಇದ್ದಾನೆ. ಸತಿ ಇದ್ದರೆ ಸಮಹಿತದವಳಾಗಿ ಪತಿಯ ಮನೋಭಾವವನ್ನು ಅರಿತು ಉತ್ತಮ ಸದ್ಗತಿಗೆ ಸಾಧನೆ ಮಾಡತಕ್ಕಂಥ ಸತಿ ಇರಬೇಕಂತೆ. ಮಗನಿದ್ದರೆ ಹೇಳಿದ ಮಾತನ್ನು ಕೇಳಿ ತನ್ನ ಪರಂಪರೆಯನ್ನು ಮುನ್ನಡೆಸತಕ್ಕಂಥ ಅಧ್ಯಾತ್ಮವಾದಂತಹ ಸಂಸ್ಕಾರವುಳ್ಳ ಮಗನಿರಬೇಕಂತೆ. ಸಂಪತ್ತಿದ್ದರೆ ಸತ್ಪಾತ್ರಕ್ಕೆ ದಾನಕ್ಕೆ ಅರ್ಹವಾಗಬೇಕಂತೆ. ನೀ ಗೃಹಸ್ಥನಾಗಿ ಮನೆ ಮಾಡಿಕೊಂಡಿದ್ದವನಾದರೆ ಅತಿಥಿ ಪೂಜೆ ಹಸಿದು ಬಂದವರಿಗೆ ನಿತ್ಯ ಅನ್ನಪಾನಾದಿಗಳನ್ನು ಸತ್ಕರಿಸಬೇಕಂತೆ. ವಿರಕ್ತಿಯುಕ್ತವಾದಂತಹ ಭಕ್ತಿ, ಶುಭಮತಿ, ದುಷ್ಕೃತಿಗಳನ್ನೆಲ್ಲ ಬಿಡತಕ್ಕಂತಹ ಧೈರ್ಯ, ತನ್ನ ಇಡೀ ಜೀವನದ ಎಲ್ಲ ಭೋಗಗಳು ಸ್ಥಾನಮಾನ ಗೌರವಗಳು ಭಗವಂತನ ಪ್ರಸಾದವೆಂಬುದಾಗಿ ತಿಳಿದುಕೊಂಡು ಜನನ ಮರಣಗಳೇ ಮಹಾನ್ ಚಕ್ರದಿಂದ ಬಿಡುಗಡೆ ಹೊಂತಿಯಾದರೆ ಸಂಸಾರವೇ ನಿನಗೆ ಶ್ರೇಷ್ಠವೆನಿಸುತ್ತದೆ. ಆದ್ದರಿಂದ ಜ್ಞಾನಿಗಳು ಸಂಸಾರದಲ್ಲಿ ಇದ್ದರೂ ಕೂಡ ಕಂಸಾರಿಯ ಪದಪಾಂಶವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೇಗಿರಬೇಕು ಸಂಸಾರದಲ್ಲಿ? ನೀರಿನ ಮೇಲೆ ದೋಣಿ ಇದ್ದ ಹಾಗೆ. ನೀರಿನ ಮೇಲೆ ದೋಣಿ ಇದ್ರೆ ಭಯವಿಲ್ಲ, ದೋಣಿ ಒಳಗೆ ನೀರು ಬಂದರೆ ಮಾತ್ರ ಭಯವಂತೆ. ಆದ್ದರಿಂದ ನೀನು ದಾನ ಧರ್ಮಾದಿಗಳನ್ನು ಮಾಡಿ ಸಮಾಜದ ಋಣವನ್ನು ತೀರಿಸಿ ದೇಹಋಣ, ದೇವಋಣ, ಋಷಿಋಣ, ಆತ್ಮಋಣಾದಿ ಈ ಪಂಚ ಋಣಗಳಿಂದ ಮುಕ್ತನಾಗಬೇಕಾಗ್ತದೆ. ಅಂತಹ ಒಂದು ಆದರ್ಶವಾದ ದಿವ್ಯ ಸಂಸ್ಕಾರವುಳ್ಳ ಸಂಸಾರವನ್ನ ಸತೀ ಸಾವಿತ್ರಿ ಸತ್ಯವಾನನ ಜೊತೆಗೆ ನಡೆಸಿದ್ದಾಳೆ. ಮಹಾಭಾರತದಲ್ಲಿ ಧರ್ಮರಾಜಾದಿಗಳಿಗೆ ಮಾರ್ಕಂಡೇಯ ಮಹಾಮುನಿಗಳು ಈ ದಿವ್ಯವಾದಂಥ ಸಾವಿತ್ರಿ ಚರಿತ್ರೆಯನ್ನು ಹೇಳ್ತಾರೆ. ಅದನ್ನು ಕೇಳಿ ನಾವು ಪುನೀತವಾಗೋಣವಂತೆ.

ರಾಜ ಅಶ್ವಪತಿ ಮದ್ರದೇಶದ ದೊರೆ, ರಾಜನ ವಿಶೇಷವಾಗಿರತಕ್ಕಂತಹ ಕೃಪೆಗೆ ಪಾತ್ರರಾದ ಪ್ರಜೆಗಳು ಧರ್ಮನಿಷ್ಠರಾಗಿದ್ದಾರೆ. ಆಸೀನ್ ಮದ್ರೇಶು ಧರ್ಮಾತ್ಮ ರಾಜ ಪರಮ ಧಾರ್ಮಿಕ ಬ್ರಹ್ಮಣ್ಯಶ್ಚ ಮಹಾತ್ಮ ಚ ಸತ್ಯಸಂಧೋ ಜಿತೇಂದ್ರಿಯ. ರಾಜನಾದವನು ರಾಷ್ಟ್ರ ರಂಜನೆಗಾಗಿರುವವನಾದ್ದರಿಂದ ಸಂಯಮಾದಿಗಳಿಂದ ಧರ್ಮ ಮಾರ್ಗದಲ್ಲಿ ಸದಾ ಕಾಲ ನಡೆದು ಪ್ರಜೆಗಳಿಗೆ ಮಹಾ ಆದರ್ಶವನ್ನು ತೋರಿಸ್ತಾ ಇದ್ದನಂತೆ. ಅಂತಹ ಆ ಮದ್ರದೇಶಾಧಿಪತಿ ರಾಜನಿಗೆ ಯಾವ ಕೊರತೆಯೂ ಇಲ್ಲ. ಒಂದೇ ಒಂದು ದುಃಖ ಇದೆ, ಈ ಕುಲವನ್ನು ಬೆಳಗಿಸತಕ್ಕಂತಹ ಸತ್ಸಂತಾನ ಇಲ್ಲವಲ್ಲ, ಅದೇ ಚಿಂತೆ, ಬೇರೆ ಯಾವ ದುಃಖ ಇಲ್ಲ. ಅದಕ್ಕಾಗಿ ಸವಿತ್ವಾಂತರ್ಗತನಾದ ಶ್ರೀಮನ್ನಾರಾಯಣನನ್ನ, ಆ ಗಾಯತ್ರಿ ನಾಮಕರನ್ನು ಸದಾ ಕಾಲ ಪೂಜಿಸಿ ಚಿಂತಿಸಿ ಯಜ್ಞಯಾಗಾದಿಗಳಿಂದ ಅನೇಕಾನೇಕ ಸತ್ರಗಳನ್ನು ನಡೆಸಿ ಆ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಿ ಕೆಚ್ಚಿ ಮಾಡ್ತಾ ಇದ್ದಾನೆ.

ಲಕ್ಷ ಗಾಯತ್ರಿ ಯಜ್ಞಾದಿಗಳನ್ನು ಮಾಡಿದ್ದ. ನಿರಂತರ ನಾರಾಯಣನನ್ನು ಉಪಾಸನೆ ಮಾಡ್ತಾ ನನ್ನ ಆಸೆಯನ್ನು ಪೂರ್ಣ ಮಾಡು ಅಂತ ಪ್ರಾರ್ಥನೆ ಮಾಡುವಾಗ ಅದೊಂದು ದಿನ ಸವಿತ್ವಾಂತರ್ಗತನಾದ ಶ್ರೀಮನ್ನಾರಾಯಣನೇ ಸೂರ್ಯನಾರಾಯಣ ದರ್ಶನವಿತ್ತು. ಏನ್ ನಿಂಗೆ ಅಪೇಕ್ಷೆ ಅಂದ್ರೆ, ತುಷ್ಟಾಸಿಯದಿ ಮೇ ದೇವ ವರಮೇಕಂ ವ್ರಣೌಮ್ಯಹೋ, ಒಂದೇ ಒಂದು ವರವಣ್ಣನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸಂತಾನಂ ಪರಮೋ ಧರ್ಮ ಇತ್ಯಾಹುರ್ಮಾಂ ವಿಜಾತಯ. ಜ್ಞಾನಿಗಳಿಂದ ಕೇಳಿದ್ದೇನೆ, ಸಂಸಾರ ರೂಪಿ ವೃಕ್ಷಕ್ಕೆ ಸಂತಾನಮೇ ಫಲವೆಂಬುದಾಗಿ ಅಂಥ ಸಂತಾನಹೀನನಿದ್ದೇನೆ ನಾನು, ಅನುಗ್ರಹ ಮಾಡುವೆ. ಸೂರ್ಯನಾರಾಯಣನಂದ್ರಂತೆ ರಾಜ ಚಿಂತೆ ಬೇಡ ನನಗೆ. ಜನಿಪಳೈ ಕನ್ಯೆ ಅನುಮಾನಗಳು ಬೇಡ. ನಿನ್ನಲ್ಲಿ ಒಬ್ಬಾಕೆ ತೇಜೋ ಸಂಪನ್ನಳಾದ ಕೀರ್ತಿವಂತಳಾದ ಕನ್ಯೆ ಜನಿಸುತ್ತಾಳೆ.

ಪತಿವ್ರತೆಯೊಳು ಆಕೆ ಅಗ್ರಳು. ಹೆಣ್ಣು ಮಗು ಹುಟ್ಟುತ್ತದೆ ಎಂದು ಕೇಳಿ ದುಃಖವಾಗಲಿಲ್ಲ. ಈ ಗಂಡು ಹೆಣ್ಣು ಇದು ಮುಖ್ಯವಲ್ಲ, ಚೇತನನ ಯೋಗ್ಯತೆ ಮುಖ್ಯ. ಸೂರ್ಯನಾರಾಯಣನ ಪ್ರಸಾದವಾಗಿ ನನಗೆ ದೊರಕುತ್ತದೆ ಎಂದು ಸಂತೋಷ ಪಡ್ತಾನೆ. ಸಂವತ್ಸರ ಕಳೆವ ಅನಿತರಲ್ಲಿ ಅಲೌಕಿಕವಾದಂತಹ ಸೌಂದರ್ಯದಿಂದ ಯುಕ್ತವಾದ ಹೆಣ್ಣು ಮಗುವನ್ನು ಪಡೆದಿದ್ದಾನೆ. ಸವಿತ್ವಾಂತರ್ಗತನಾದ ನಾರಾಯಣನ ಅನುಗ್ರಹದಿಂದ ಜನಿಸಿದವಳಾದ್ರಿಂದ ಮಗುವಿಗೆ ಸಾವಿತ್ರಿ ಅಂತ ನಾಮಕರಣ ಮಾಡಿದ್ದಾರೆ.

ಅಲೌಕಿಕವಾಗಿರತಕ್ಕಂಥ ಸೌಂದರ್ಯ ಇದು. ಮುದ್ದನಿಂದ ಸಾವಿತ್ರಿಯನ್ನು ಸಾಕಿ ಸಲಹಿದರು ಪ್ರೇಮದಿಂದ. ಕನ್ಯಾಪಿತೃತ್ವ ಆಗಾಗ ಆಗಾಗ ಅಂತರಂಗಕ್ಕೊಂದು ವೇದನೆ ಉಂಟಾಗ್ತಾ ಇದೆ. ಇಂದಲ್ಲ ನಾಳೆ ಈಕೆಯನ್ನ ವಿವಾಹದ ಸಂಸ್ಕಾರಗಳಿಂದ ದಾನ ಮಾಡಿಕೊಡಬೇಕಾಗ್ತದೆ. ಆ ಮಗಳ ಹಿತವನ್ನು ಮತ್ತೆ ಮತ್ತೆ ಚಿಂತನೆ ಮಾಡ್ತಾ ಇರುವಂತೆ ಪ್ರವರ್ಧಮಾನನಾಗಿದ್ದಾಳೆ ಸಾವಿತ್ರಿ.

ವಿವಾಹ ವಯಸ್ಸು ಬಂದಾಗ ಸಾವಿತ್ರಿಯನ್ನ ಆಗಾಗ ನೋಡ್ತಾ ಆ ವಿಯೋಗದ ಆ ಭವಿಷ್ಯದ ದುಃಖವನ್ನು ಈಗಲೇ ಅನುಭವಿಸುತ್ತಾನೋ ಎಂಬಂತೆ ಉತ್ತಮವಾಗಿರತಕ್ಕಂಥ ಕುಲಜನಾದ ಧರ್ಮಿಷ್ಠನಾದಂಥ ವರ್ಣನ ಹುಡುಕ್ತಾ ಇದ್ದ. ಅನೇಕ ಗಂಡುಗಳು ಬಂದು ನೋಡುತ್ತಾರೆ ಈ ಸಾವಿತ್ರಿಯನ್ನ, ಅಪಾರ ತೇಜಸ್ಸನ್ನು ಕಂಡು ಈಕೆಗೆ ಪತಿಯಾಗುವ ಯೋಗ್ಯತೆ ನಮಗೆ ಯಾರಿಗೂ ಇಲ್ಲ ಅಂತ ಪ್ರತಿಯೊಬ್ಬರು ಹಿಂದಕ್ಕೆ ಹೋಗ್ತಾ ಇದ್ದ. ತಾಂತು ಪದ್ಮ ಪಲಾ ಸಾಕ್ಷಿ ಭಾರತ

0: ಈ ಸುಂದರಿಯನ್ನು ಕಂಡು ಇವಳನ್ನು ವರಿಸುವ ಭಾಗ್ಯವೇ ನಮಗಿಲ್ಲ ಅಂತ ಭಯಗೊಂಡೇ ಹಿಂತಿರುಗುತ್ತಾರೆ ಎಲ್ಲರೂ ಕೂಡ.
1: ಅತಿ ಚಲುವೆಯು ಶಶಿವದನಿ,
0: ಸಾವಿತ್ರಿ ರೂಪ, ಆ ತೇಜಸ್ಸು, ಆ ನುಡಿ, ಆ ವರ್ಚಸ್ಸು,
1: ಬರಿಯ ಮೆರುಗಿನ ಲೌಕಿಕ ರಾಜಪುತ್ರರು ಯಾರು ಆಕೆಯನ್ನು ವರಿಸುವ ಧೈರ್ಯ

ಶಸ್ತ್ರಶಾಸ್ತ್ರಗಳ ಅಭ್ಯಾಸವಾಗಿದೆ. ರಾಜಕಾರ್ಯದಲ್ಲಿ ನುರಿತವಳಾಗಿದ್ದಾಳೆ, ಪ್ರಜೆಗಳ ಪ್ರೀತಿಗೆ ಪಾತ್ರಳಾಗಿದ್ದಾಳೆ.

ಮಗಳನ್ನು ಕಂಡಾಗಲೆಲ್ಲ ಮನಸ್ಸಿಗೆ ದುಃಖವಾಗ್ತದೆ. ಬಾಡಿದ ಮುಖದಿಂದ ಕುಳಿತ ತಂದೆಯನ್ನು ಮಾತನಾಡಿಸ್ತಾಳೆ. ಆಗ ಹೇಳ್ತಾನೆ, ಮಗಳೇ,

0: ಭರ್ತರಿ ಪುತ್ರಶ್ಚ ವಾಚ್ಯೋ ಮಾತರ ರಕ್ಷಿತ. ಮಗಳೇ, ಸರಿಯಾದ ವಯಸ್ಸಿನ ಮಗಳಿಗೆ ಮದುವೆ ಮಾಡದಿರುವ ತಂದೆ, ಋತುಕಾಲದಲ್ಲಿ ಸತಿಯನ್ನು ಕೂಡದ ಪತಿ, ತಂದೆ ತೀರದ ಮೇಲೆ ತಾಯಿಯನ್ನು ಕಾಪಾಡದ ಪುತ್ರ, ಇವರು ಮೂವರೂ ಕೂಡ ತಿರಸ್ಕೃತರು, ಮೃತಪ್ರಾಯರಂತಲೇ ತಿಳಿಯಬೇಕು ಇವರನ್ನು. ನನಗಂಥ ಸ್ಥಿತಿ ಪ್ರಾಪ್ತಿ ಆಯ್ತಲ್ಲ ಮಗು, ನಿನಗೆ ಯೋಗ್ಯನಾದ ಪತಿಯನ್ನು ಹುಡುಕುವ ಯೋಗ್ಯತೆ ನನಗಿಲ್ಲ. ಆದ್ರಿಂದ ಮಗಳೇ, ಕ್ಷಾತ್ರ ಪದ್ಧತಿಗನುಗುಣವಾಗಿ ನಿನಗೆ ಬೇಕಾದಂಥ ಪತಿಯನ್ನ ನೀನೇ ಸ್ವಯಂವರ ಪದ್ಧತಿ ಅಂತ ವರಿಸಿಕೊ, ನಿನಗೆ ಬೇಕಾದಂಥ ಪತಿಯನ್ನು ನೀನೇ ಹುಡುಕಿಕೋ ಎಂದಾಗ ತಂದೆಗೆ ಪ್ರಣಾಮವನ್ನು ಗೈದು ಅನೇಕಾನೇಕ ಅಂಗರಕ್ಷಕರಿಂದೊಡಗೂಡಿ ತೀರ್ಥಯಾತ್ರೆಯ ನೆಪದಿಂದ ಹೊರಡುತ್ತಾಳೆ. ತಂದೆಗೆ ಸ್ಪಷ್ಟಪಡಿಸುತ್ತಾಳೆ,
1: ಪರಿಮೆರುಗಿನ ಲೌಕಿಕರ ಮನುಜರ ಸಿರಿ ಶಾಶ್ವತವಲ್ಲೆನು.
0: ನನಗೆ ಭೋಗ ಪ್ರಧಾನವಾದಂತಹ ಜೀವನ ಬೇಕಾಗಿಲ್ಲ ತಂದೆ.
1: ಪರಿಮೆರುಗಿನ ಲೌಕಿಕರ ಮನುಜರ

ವಿಷಯೋಪಭೋಗದ ಕಾಲ ಕಳೆಯತಕ್ಕಂತಹ ಪುರುಷರನ್ನು ನಾನೆಂದೂ ಬಯಸೋದಿಲ್ಲ. ನನಗೆ ಬೇಕಾದ ಪತಿಯನ್ನು ನಾನು ಹುಡುಕೊಳ್ಳುತ್ತೇನೆ ಎಂಬ ವಿಷಯವನ್ನು ತಂದೆಗೆ ತಿಳಿಸಿ ಹೊರಡ್ತಾಳೆ. ಏವಂ ತೀರ್ಥೇಶು ಸರ್ವೇಷು ಧನೋತ್ಸರ್ಗಂ ನೃಪಾತ್ಮಜ, ಅನೇಕಾನೇಕ ಮಂಗಲ ತೀರ್ಥ ಕ್ಷೇತ್ರವನ್ನು ಸಂದರ್ಶಿಸಿ ಅಲ್ಲಿಯ ನಿಯಮಗಳನ್ನೆಲ್ಲ ಪಾಲಿಸಿ ತಾನು ಧನವನ್ನ ಸತ್ಪಾತ್ರಗಳಿಗೆ ದಾನಗೈತ. ಕುರುವತಿ ದ್ವಿಜ ಮುಖ್ಯಾನಾಂ ತಂ ತಂ ದೇಶಂ ಜಗಾಮಹ. ಯಾವ ಯಾವ ತೀರ್ಥಕ್ಷೇತ್ರಗಳ ದೇಶಗಳಿಗೆ ಹೋಗ್ತಾಳೋ ಅಲ್ಲಿದ್ದಂಥ ಬ್ರಾಹ್ಮಣರಿಗೆ ಜ್ಞಾನಿಗಳಿಗೆ ಸತ್ಪಾತ್ರಗಳನ್ನು ದಾನ ಧರ್ಮಾದಿಗಳು ನಡೆಸ್ತಾ ಬರ್ತಾಳೆ. ಆ ಯಾತ್ರಾ ಸಂದರ್ಭದಲ್ಲಿ ಮಧುವನಕ್ಕೆ ಆಗಮಿಸಿದ್ದಾಳೆ. ಆ ಮಧುವನದಲ್ಲಿ ಸುಂದರವಾದ ಆಶ್ರಮವೊಂದನ್ನು ನೋಡುತ್ತಾಳೆ. ಮನಸ್ಸಾ ಕಡೆಗೆ ಸೆಳೆಯಿತು. ಬಂದು ನೋಡಿದರೆ ಅಲ್ಲಿ ಶಾಲ್ವದೇಶದ ದೊರೆಯಾದ ಧ್ವಿಮತ್ಸೇನ ದೃಷ್ಟಿಹೀನಾಗಿ ತನ್ನ ರಾಜ್ಯವನ್ನೂ ಕಳೆದುಕೊಂಡು ತಪಸ್ಸಿನಲ್ಲಿ ಕಾಲ ಕಳೆಯುವಿ ರಾಜರ್ಷಿ ಧ್ವಿಮತ್ಸೇನನ್ನು ನೋಡುತ್ತಾಳೆ. ಅವನ ಬಳಿಯಲ್ಲೇ ಚಿತ್ರಾಶ್ವನಾಮಕನಾದ ಅವನ ಮಗ, ಚಿತ್ರಕಲೆಯಲ್ಲಿ ಮಹಾ ನಿಪುಣ, ಅಷ್ಟೇ ಸುಂದರ, ಗುಣಾಢ್ಯ, ಸಂಯಮಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಾಳೆ ಆ ಚಿತ್ರಾಶ್ವನನ್ನು. ಆ ಏನು ಸುಂದರನಿದ್ದಾನೆ! ಆ ಸೌಂದರ್ಯ ಜೊತೆಗೆ ಮುಗ್ಧತೆ ಇದೆ. ತಪಸ್ವಿಗಳಂತಿದ್ದ, ದೈವಯೋಗದಿಂದ ಮನಸ್ಸು ನಟ್ಟಿದೆ. ನಟ್ಟ ದೃಷ್ಟಿಯಿಂದ ಮತ್ತೆ ಮತ್ತೆ ನೋಡುತ್ತಾಳೆ. ಕ್ಷಾತ್ರನಿಮ ಸ್ವಯಂವರ ಪದ್ಧತಿಯಂತೆ ಬೇಕಾದ ಪತಿಯನ್ನು ಒರಿಸಿಕೋ ಅಂತ ತಂದೆ ಹೇಳಿದ ಮಾತು ಸ್ಮರಣಕ್ಕೆ ಬಂದು ನೋಡ್ತಾ ಇದ್ದಾಳೆ. ಮಾತನಾಡಿಸೋಣ ಇವರನ್ನು. ಸನಿಹಕ್ಕೆ ಬಂದಿದ್ದಾಳೆ. ದ್ವಿಮತ್ಸೇನನ್ನು ವಂದಿಸಿ

ಬಳಿಗೆ ಬಂದು ಯುಮತ್ಸೇನನ್ನು ಮಾತಾಡಿಸ್ತಾ ತಾನು ಬಂದ ಉದ್ದೇಶವನ್ನು ತಿಳಿಯು ಪಳಿ, ನಾನು ಇವನನ್ನೇ ಪತಿಯಾಗಿ ವರ್ಣ ಮಾಡಿಕೊಡ್ತೇನೆ, ನಿಮ್ಮ ಸೇವೆಯಲ್ಲಿ ನನ್ನ ಆಯುಷ್ಯ ಭಾಗವನ್ನು ಕಳೆಯುತ್ತೇನೆ, ನಾನು ಅಶ್ವಪತಿಯ ಮಗಳು ಸಾವಿತ್ರಿ ನನ್ನ ಹೆಸರು. ಆಗ ದ್ಯುಮತ್ಸೇನಂತ ಮಗಳೇ, ನಿನ್ನ ತಂದೆ ನನ್ನ ಗೆಳೆಯ, ಆದ್ರೆ ನಿನಗೆ ಯಾಕೆ ಈ ತಪಸ್ವಿ ಜೀವನ? ರಾಜ್ಯ ಕಳ್ಕೊಂಡವ ನಾನು, ದುಃಖಿ ನಾನು, ಪ್ರಾರಬ್ಧಕ್ಕೆ ಬಲಿಯಾಗಿರತಕ್ಕಂಥವ ನಾನು. ಬೇಡ ತಂದ, ಯೋಗ್ಯನಾಗಿರತಕ್ಕಂಥ ವರ್ಣನಿಗೆ ಜಗತ್ತಲ್ಲಿ ಬೇರೆ ಸಿಗ್ತಾರೆ. ಛಲ ಮಾಡಿದ್ದಾಳೆ, ನೀವು ಸಮ್ಮತಿಸಿದ್ರೆ ನನ್ನ ತಂದೆಯನ್ನು ನಾನು ಒಪ್ಪಿಸ್ತೇನೆಂಬುದಾಗಿ ಯಾತ್ರೆಯಿಂದ ಹಿಂದಕ್ಕೆ ಬಂದಿದ್ದಾಳೆ. ಬಂದವಳೆ ತಂದೆಗೆ ನಮಸ್ಕರಿಸಿ ಹೇಳ್ತಾ ಇದ್ದಾಳೆ, ಕಂಡೆ ತಾಪಸ ವೃದ್ಧ ಸೇವ್ಯನ ಕಂಡೆ ಬಹುಕಲೆಗಳ

0: ತಂದೆ ನಿಶ್ಚಯಿಸಿ ಹನುಮನದಲ್ಲಿ ಅಂದೆ ಪತಿ ಎಂದವನವರಿಸಿದೆ. ಇಂದು ಪೊರಡೈ ಕಂಡು ಶ್ವಶುರನ ಮುಂದೆ ಮಾತಾಡು.
1: ಅವನೇ ನನ್ನ ಪತಿ ಅಂತ ನಾನು ನಿರ್ಣಯ ಮಾಡಿದ್ದೇನೆ. ದಿವತ್ಸೇನ ಮಹಾರಾಜನು ಬಂದು ನೀನು ಮಾತನಾಡಬೇಕು ಅಂದಾಗ ದೈವಯೋಗದಿಂದಲೇ ಆಗಮಿಸಿದಂತಹ ನಾರದರನ್ನ ಕುರಿತು ಪ್ರಶ್ನೆ ಮಾಡಿದರೆ ಅವರಂದರೂ ಯೋಗ್ಯನಾದ. ಆದರೆ
0: ಏಕೋ ದೋಷೋಸ್ತಿ ನಾನ್ಯೋಸ್ಯ ಸೋದ್ಯ ಪ್ರಭೃತಿ ಸತ್ಯವಾನ್.
1: ಆ ಸತ್ಯವಾನನಲ್ಲಿ ಅಥವಾ ಚಿತ್ರಾಂಶನಲ್ಲಿ ಯಾವ ದೋಷವೂ ಇಲ್ಲ. ಆದರೆ ಒಂದು ದೋಷ ಇದೆ.
0: ಸಂವತ್ಸರೇಣ ಕ್ಷೀಣಾಯು ದೇಹ ಜ್ಞಾತಂ ಕರಿಷ್ಯತಿ.
1: ಇವನು ಕ್ಷೀಣ ಆಯು, ಒಂದೇ ವರ್ಷ ಇವನಿಗೆ ಆಯುಷ್ಯ ಉಳಿದಿದೆ. ನಿನ್ನ ಮಗಳಿಗಿದ್ರೆ ವೈಧವ್ಯ ಬರಬಹುದು, ವಿಚಾರ ಮಾಡು ಅಂದ್ರೆ ಆಕೆಂದಳು
0: ದೀರ್ಘಾಯು ರಥವಲ್ಪಾಯು ಸುಗುಣೋ ನಿರ್ಗುಣೋಪಿ ಸಕೃದ್ವೃತೋ ಮಯಾ ಭರ್ತ ನ ದ್ವಿತೀಯಂ ಮೃಣೋಮ್ಯಹಂ.
1: ತನ್ನ ನಿರ್ಣಯ ಹೇಳ್ಬಿಟ್ಲು. ಅಲ್ಪಾಯವಾಗಲಿ ದೀರ್ಘಾಯವಾಗಲಿ ಯಾವಾಗ ಒಮ್ಮೆ ಮನಸ ನಾನು ಆತನನ್ನು ಬರೆಸಿದ್ದೇನೋ ಅವನೇ ನನ್ನ ಪತಿ, ಅವನೇ ನನ್ನ ಸರ್ವಸ್ವ. ಆದ್ರಿಂದ ನಾನು ಅವನು ಸ್ವೀಕಾರ ಮಾಡಿ ಆಯಿತು. ಇನ್ನು ಯಾರನ್ನ ನಾವು ಚಿಂತನೆ ಮಾಡಿದ್ರು ಬೇರೆ ಎಲ್ಲಾ ಪುರುಷರೂ ಕೂಡ ನನಗೆ ಪರಪುರುಷರು ಅನ್ನಿಸುತ್ತಾರೆ. ನಾನು ನಿರ್ಣಯ ಮಾಡಿದ್ದೇನೆ, ಭಗವಂತನ ಸಂಕಲ್ಪದಂತೆ ಇದು ನಡೆಯಲಿ. ಆ ನನ್ನ ಪತಿಯ ಅಂತರ್ಯಾಮಿಯಾದ ಪರಮಾತ್ಮನ ವಿಶೇಷವಾಗಿರತಕ್ಕಂಥ ಅನುಗ್ರಹ ನನಗೆ ಇಡುತ್ತದೆ, ಅವಶ್ಯವಾಗಿ ಈ ಕಾರ್ಯ ಮಾಡುತ್ತೇನೆ ಎಂಬುದಾಗಿ ಆ ಭಗವಾನ್ ಸೂರ್ಯನಾರಾಯಣನನ್ನು ಸ್ಮರಿಸುತ್ತಾ ತನ್ನ ನಿಶ್ಚಿತವನ್ನು ತಂದೆಗೆ ತಿಳಿಯಪಡಿಸಿದ್ದಾಳೆ. ಇವನೇ ನನ್ನ ಪತಿಯಾಗಲಿಕ್ಕೆ ಯೋಗ್ಯ ಎಂಬುದಾಗಿ ತಿಳಿಯಪಡಿಸುತ್ತಾಳೆ.
0: ಲಕ್ಷ್ಮೀರಮಣ ಗೋವಿಂದ ಗೋವಿಂದ.
1: ಒಮ್ಮೆ ನಾನು ಮನಸ್ಸ ಆವರಿಸಿದ ಬಳಿಕ ನನ್ನ ಮನಸ್ಸನ್ನು ಎಂದೂ ಬದಲಿಸತಕ್ಕಂಥ ನಿರ್ಣಯದಂತೆ ವೈಭವೇತ ಕ್ರಮದಿಂದ ವಿವಾಹ ನಡೆದಿದೆ. ಮಗಳನ್ನು ಬೀಳ್ಕೊಡುವಾಗ ಅಪಾರ ವೇದನೆ ಉಂಟಾಗಿದೆ ಮನಸ್ಸಿಗೆ.
0: ಕಂದ
1: ಮಗಳನ್ನು ಬರಸಳನ್ನು ಬಿಗಿದಕ್ಕೆ ಮುಂಡ

ಹೊಸೀತಾಯಿದೆ ಮಗು, ನಿನ್ನ ವಿಯೋಗ ಹೇಗೆ ಸಹಿಸು? ಈ ರಾಜ್ಯದಲ್ಲಿ ಯಾವ್ಯಾವ ವಸ್ತುಗಳನ್ನು ಅಪೇಕ್ಷಿತವೋ, ನೀನು ಏನೇನು ಬಯಸ್ತೀಯೋ ಅದನ್ನೆಲ್ಲ ಕೊಂಡು ಹೋಗ ಮಗು, ಇದೆಲ್ಲ ಇರೋದು ನಿನಗೋಸ್ಕರ. ವೃದ್ಧನಾದ ಅಶ್ವಪತಿಯ ತಂದೆಯ ಕಣ್ಣೀರು ಒರೆಸಿ ಮಾತಾ ಪಿತೃಗಳು ನಮಸ್ಕಾರ ಮಾಡಿ

ಅಪ್ಪ, ನನಗಿದು ಒಂದರಲ್ಲೂ ಅಪೇಕ್ಷೆ ಇಲ್ಲ. ನನ್ನ ಪತಿಗೆ ಅನುಕೂಲವಾಗಿ ನಾನು ಇರಬೇಕು. ಅವನ ತಪಸ್ವಿ ಇದ್ದಾನೆ, ವಾನಪ್ರಸ್ಥಾಶ್ರಮದಲ್ಲಿದ್ದಾರೆ ನನ್ನ ಶ್ವಶುರ ಮಾಬ್ದು, ಅವರ ಸೇವೆ ಮಾಡಿಕೊಂಡು ನಾನು ಇರಬೇಕು. ಅಪ್ಪ, ಇದು ಒಂದು ನನಗೆ ಬೇಡವೆಂಬುದಾಗಿ ಸಾಮಾನ್ಯ ವಸನದ ಹೊರಡತಕ್ಕಂಥ ಮಗಳನ್ನು ಕಂಡು, ಮಗಳೇ, ಈ ವಯಸ್ಸಿನಲ್ಲಿ ವೈರಾಗ್ಯ ನನಗೆ ಬರಬೇಕಾಗಿತ್ತು, ನೀನು ವಿರಕ್ತಳಾಗಿ ಮಾತು ಹೇಳ್ತಾ ಇದ್ದಿ. ಸಂಪತ್ತು ದೂರ ಮಾಡಿದ ಹಾಗೆ ಮನ

ಆಗಾಗ ಒನಕ್ಕೆ ಬಂದು ದರ್ಶನ ಕೊಡಬೇಕು ತಂದೆ ನನಗೆ, ಬರುತ್ತೇನೆ ಎಂಬುದಾಗಿ ಹೊರಟಿದ್ದಾಳೆ. ಕಣ್ಣೀರ ಕೋಡಿ ಹರಿಯಿತಾದರೂ ಕೂಡ ಸಂಸಾರದಲ್ಲಿ ಸಂಯಮವೇ ಮುಖ್ಯವಾದುದು. ಅಶ್ವಪತಿ ಅದನ್ನು ಮರೆತಿದ್ದಾರೆ. ಸಾವಿತ್ರಿ ತಪಸ್ವಿ ಜೀವನ ಕಣಿಯಾಗಿದ್ದಾಳೆ. ಒಂದು ವರ್ಷ ಮಾತ್ರ ತನಗೆ ಪತಿ ಆಯುಷ್ಯ ಆಕೆ ತಿಳಿದಿದ್ದಾಳೆ. ಸತ್ಯವಾನನನ್ನ ಚಿತ್ರಾಶ್ವನನ್ನ ಎಡಬಿಡದೆ ಅವನು ಎಲ್ಲಿ ಹೋಗ್ತಾನೋ ಅಲ್ಲಿ ಹೋಗಿ ಅವನ ಕೂತಾಗ ನಿಂತಾಗ ನಡೆವಾಗ ನುಡಿವಾಗ ಎಲ್ಲವೂ ಅವನ ಬೆಂಬಲಕ್ಕೆ ಹಿಂದೆ ಮುಂದಿದ್ದು ತನ್ನ ಪತಿಯನ್ನ ಸರ್ವಥಾ ರಕ್ಷಣೆಗೆ ಮನಗೈದಿದ್ದಾಳೆ. ಅಹೋರಾತ್ರಿ ಆ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡುತ್ತಾ ಇದ್ದಾಳೆ. ನನ್ನ ಆಯುಷ್ಯ, ನನ್ನ ಸರ್ವಸ್ವ, ನನ್ನ ಮಾಂಗಲ್ಯ ಭಾಗ್ಯ ಉಳಿಸು.

ಪಕ್ಷ, ಮಾಸಗಳು ಉರುಳಿವೆ, ತಿಂಗಳು 11 ಆಗಿದೆ. ಪತಿ ಸಾವಿಗಷ್ಟೇ ಹತ್ತಿರವಾದ ಎಂಬ ಚಿಂತೆ ಸಾವಿತ್ರಿ ಹೆಚ್ಚುತ್ತಾ ಇದೆ. ಬರೀ 3 ದಿನ ಉಳಿದಿದೆ. ಕಠೋರವಾದಂಥ ಉಪವಾಸದಲ್ಲಿ ಮಗ್ನಳಾಗಿದ್ದಾಳೆ. ಜಪತಪಾದಿಗಳಿಂದ ದೇಹ ಕ್ಷೀಣವಾಗಿದೆ. ತನ್ನ ಆಯುಷ್ಯವನ್ನೇ ಧಾರೆಯಲ್ಲಿಗೆ ಸಿದ್ಧಳಾಗಿದ್ದಾಳೆ. ದಿನಗಳದಂತೆ ಅನುಷ್ಠಾನ ಹೆಚ್ಚುತ್ತಾ ಹೆಚ್ಚುತ್ತಾ ಬರಿಯ 3 ದಿನ ಉಳಿದಿದೆ. ಅಂದು

ಅವಳು ಪ್ರಾರ್ಥನೆ ಕಠಿಣ ವ್ರತ ನಿತ್ಯ ಮಾಂಗಲ್ಯವನ್ನು ಕೊಡತಕ್ಕಂಥ ಸಮಸ್ತ ದೇವದೇವತೆಗಳಿಗಾಗಿ ಹರಕೆ ಅಂದು ಕೊನೆಯ ದಿನ ಮೊದಲ ರಾತ್ರಿ ಜಾಗರಣೆ ಇದ್ದು ನಾಳೆ ನನ್ನ ಮಾಂಗಲ್ಯ ಭಾಗ್ಯ ಕಿತ್ಕೊಂಡು ಹೋಗ್ತಾಳೆ. ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡ್ತಾಳೆ.

ಪ್ರಕೃತಿಯನೆಯಬದಂತೆ ಸೂರ್ಯೋದಯವಾಗಿದೆ. ಪತಿಯ ಆಯುಷ್ಯದ ಕೊನೆಯ ದಿನ ಅಂತ ಚಿಂತಿಸ್ತಾಳೆ. ಸತ್ಯವಾನನಿಗೆ ಒಂದು ತಿಳಿಯದು. ಎಂದಿನಂತೆ ಕಾಷ್ಟ ಸಂಗ್ರಹಕ್ಕಾಗಿ ಹೊರಡುವಾಗ ನಾ ಬರುತ್ತೇನೆ ಅಂತ ಹೊರಟಿದ್ದಾಳೆ. ತಡೆದರೂ ಕೇಳದೆ ಆ ಪತಿ ಹಿಂದೆ ಹೊರಟಿದ್ದಾಳೆ. ವನ ವೈಭವಗಳನ್ನೆಲ್ಲ ವರ್ಣಿಸ್ತಾ ಬರ್ತಾರೆ. ಇದೇಕೆ ನಿನ್ನ ಮುಖ ಬಾಡಿದೆ ಸಾವಿತ್ರಿ, ನೋಡಿದಂತಹ ವೈಭವ ಇಲ್ಲಿ

0: ಮಣಿ ನೋಡು ವನವ, ವನವಾರ ಮಣಿ ನೋಡು ವನವ, ವನ
1: ಆ ಕಪ್ಪಾದ ಮೋಡುಗಳು ನೋಡು, ಆ ಕಡೆ ಬೆಳ್ಳಗಿನ ಮಲ್ಲಿಗೆ ಅಂತಿರತಕ್ಕಂಥ ಮೇಘಂಗಳು ಬಂದದ್ರ ಜೊತೆ ಸೇರತಕ್ಕಂಥದ್ದು ನೋಡು. ಆ ಮೋಡಗಳು ಕಂಡ್ರೆ ಕಾಲ ಯಮನ ವಾಹನದ ಕೋಣಗಳಂತೆ ಕಾಣಿಸುತ್ತದೆ ನನಗೆ. ಎಲ್ಲಿಂದಲೋ ಬಿರುಗಾಳಿ ಬಂದ ಆ ಮೋಡಗಳನ್ನು ಚದುರಿಸುವುದು ಕಂಡ್ರೆ ಮೃತ್ಯುವೇ ಬಂದು ಎಲ್ಲವನ್ನು ನಾಶ ಮಾಡುವಂತೆ ಕಾಣಿಸುತ್ತಿತ್ತು. ಒಂದೊಂದು ಮಾತು ಕೂಡ ತೀವ್ರವಾಗಿ ಇರಿದಂತೆ ಕಾಣಿಸುತ್ತದೆ ಮನಸ್ಸಿಗೆ. ಯಾವ ವನವರಣ್ಯವೂ ಆಕೆ ಕಿವಿಗಿಡಿಸಿತು. ನಳಿತೋಳುಗಳಿಂದ ಪತಿಯನ್ನಡಿಗಡಿಗೆ ಅಪ್ಪಿಕೊಂಡು ಹೇಗೆ ಹೇಳಲಿ ಎಂಬುದಾಗಿ ತಡೆದು ವಿರಳ ವಿರಳ ಶಬ್ದಗಳಿಂದ ಸ್ವಾಮಿನ್ ಕೊಂಚ ವಿಶ್ರಾಂತಿಯಲ್ಲಿರೋಣ. ಇದ್ದಕ್ಕಿದ್ದಂತೆ

ನೆರಳು ಮೋಡ ಸುಳಿದಂತೆ ಕಾಣಿಸುತ್ತದೆ. ಹೀಗೆ ತಿರುಗಿ ನೋಡ್ತಾ ಇದ್ದಾಳೆ, ಯಾರಿವನು? ಅಚ್ಚರಿಯಿಂದ ಹೀಗೆ ತಿರುಗಿ ನೋಡ್ತಾ ಇರುವಂತೆ

ನಾನು ಯಾರಿಗೂ ಕಾಣಿಸುವವನಲ್ಲ, ನೀ ಪತಿವ್ರತೆ, ನಿನ್ನಲ್ಲಿ ಮಾತು ಮಾತಾಡ್ತೇನೆ. ತಿರುಗಿ ನೋಡ್ತಾ ಇದ್ದಾಳೆ, ನಡುಕು ಉಂಟಾತ್ಮೆಗೆ ಪ್ರಕಾರ.

వశంగతం అంగుష్ట మాత్రం పురుషం నిశ్చకర్చయోబలాత్. ಸತ್ಯವಾರಣ ಅಂಗುಷ್ಟ ಮಾತ್ರವಾಗಿರತಕ್ಕಂತಹ ಜೀವಚೇತನವನ್ನು ಪಾಶದಿಂದ ಬದ್ಧವಾಗಿ ಸೆಳೆಯುತ್ತಾ ಇದ್ದ. ಸೆಳೆಯುತ್ತಿರೇ ಪ್ರಾಣವನು ಸತಿ ಬಳಸಿ ಬಿಗಿದ

ಸಾವಲ್ವೇ ಜಗತ್ತಲ್ಲಿ ಅನಿವಾರ್ಯವಾದುದು, ಅದೊಂದೇ ಅಲ್ವೇ ಸತ್ಯ. ಯಮ ಪ್ರಾಣವನ್ನು ಸೆಳೆದೊಯ್ಯುವಾಗ ಪತಿವ್ರತೆಯಾದ ಸಾವಿತ್ರಿ ಜಡ ದೇಹವನ್ನು ತಾನು ಅಲ್ಲೇ ಪತಿಯ ಸನಿಹದಲ್ಲೇ ಇಟ್ಟು ಸ್ವರೂಪ ದೇಹದಿಂದ ಆ ಮಹಾಯೋಗಿನಿ ಪತಿಯ ಪ್ರಾಣವನ್ನು ಬೆನ್ನಟ್ಟುತ್ತಾಳೆ. ಪ್ರಕಾರ ಶರೀರ ಬೇರೆ ಬೇರೆ ಆಗಿದ್ರೂ ಕೂಡ ಆ ಒಂದಾಗಿರತಕ್ಕಂತಹ ಜೀವಾತ್ಮ ಹೊರಟೆ ಜೊತೆ ತನ್ನ ಹಿಂದೆ ಬರತಕ್ಕಂತಹ ಜ್ಯೋತಿರ್ಮಯ ಸ್ವರೂಪದ ಸಾವಿತ್ರಿಯ ಸ್ವರೂಪ ದೇಹವನ್ನು ಕಂಡು ಯಮದೇವರು ಆಶ್ಚರ್ಯ ಪಡ್ತಾರೆ. ಪ್ರಪಂಚದಲ್ಲಿ ಎಲ್ಲೂ ಇಂಥ ಸತಿಪತಿಗಳನ್ನು ಯಮ ಈ ತನಕ ನೋಡಿರಲಿಲ್ಲ. ಆ ಪತಿಯ ಹಿಂದೆ ತನ್ನ ದೇಹವನ್ನತ್ತಿಟ್ಟು ಸ್ವರೂಪ ದೇಹದಿಂದ ಬರತಕ್ಕಂಥ ಸಾವಿತ್ರಿಯನ್ನು ಕಂಡು, ಮಗಳೇ ಸಾವಿತ್ರಿ ಯಾಕೆ ಬರ್ತೀಯಮ್ಮ ನನ್ನ ಜೊತೆಗೆ, ಯಮದೇವನೇ ನನ್ನ ಪತಿ ಎಲ್ಲಿದ್ದಾನೋ ಅಲ್ಲಿ ನಾನು ಇರಬೇಕಾದ ನ್ಯಾಯವಲ್ವೇ. ಯತ್ರ ಮೇ ನೀಯತೆ ಭರ್ತಾ ಸ್ವಯಂ ವಾ ಯತ್ರ ಗಚ್ಛತಿ, ಅವನು ಎಲ್ಲಿ ಹೋಗ್ತಾನೋ ಅಲ್ಲಿ ನಾನು ಇರಬೇಕಾದ ನ್ಯಾಯ. ಆದ್ದರಿಂದ ಅವನು ಹಿಂದೆ ಬರ್ತಾ ಇದ್ದೇನೆ, ನನ್ನ ಪತಿ ಹಿಂದೆ ನಾನು ಬರೋದ್ರಲ್ಲಿ ತಪ್ಪೇನು? ಅವನಿಗೆ ಯಾವ ಗತಿಯೋ, ಅವನಿಗೆ ಯಾವ ಸ್ಥಾನಮಾನವೋ ಅದೆಲ್ಲ ನನ್ನದಾಗ್ತದೆ. ಯಮದೇವನಂದ, ಬರಬೇಡ ಮಗಳೇ, ಹಾಗಿಲ್ಲ, ಅವನ ಆಯುಷ್ಯ ಇಲ್ಲಿಗೆ ತೀರಿದೆ, ನೀನು ಪೂರ್ಣಾಯುಷ್ಯ ಇರಬೇಕಾದವಳು. ನೀನು ನನ್ನ ಹಿಂದೆ ಬರ್ತಾ ಇದ್ದಿ, ನಿನಗೇನು ಅಪೇಕ್ಷೆ ಇದೆ ಹೇಳು, ಯಾತಕ್ಕೋಸ್ಕರ ಬರ್ತಿ? ನೀ ಏನು ಕೇಳ್ತೀಯೋ ಅದನ್ನು ಕೊಡ್ತೇನೆ, ಬೇಕಾದ ಕೇಳು ಮಗಳು. ಸಾವಿತ್ರಿ ಅಂದಳು, ಬೇಕಾದ ಕೇಳಲೆ. ಹಾ, ನಿನ್ನ ಗಂಡನ ಹೊರತು, ನಿನ್ನ ಪತಿಯ ಪ್ರಾಣದ ಹೊರತು ಬೇರೆ ಯಾವ್ದು ಬೇಕಾದ್ರೂ ಕೇಳ್ಕೊಡ್ತೇನೆ. ಆ ಕೇಂದ್ರಳು ಯಮಧರ್ಮರಾಜ, ಎಂಥ ದಯಾಳು ನೀನು, ನೀನು ಕ್ರೂರನೆಂಬುದಾಗಿ ನಿನ್ನನ್ನು ಕಂಡರೆ ಜನ ಹೆದರುತ್ತಾ ಇದ್ದಾರೆ. ನಿನ್ನ ಹೃದಯ ಎಷ್ಟು ಮೃದುವಾಗಿದೆ,

ಧರ್ಮರಾಜ, ಚ್ಯುತಃ ಸ್ವರಾಜ್ಯಾತ್ ವನವಾಸಮಾಶ್ರಿತೋ ವಿನಷ್ಟ ಚಕ್ಷುಃ

ನಾನು ಹುಟ್ಟಿದ ಮನೆಯಲ್ಲಿ ನನಗೇನು ಕೊರತೆ ಇಲ್ಲ. ನಾನು ಪತಿಗ್ರಹಕ್ಕೆ ಬಂದವಳು, ನನ್ನ ಮಾವಂದರಿಗೆ ಕಣ್ಣಿಲ್ಲ, ಅವರಿಗೆ ದೃಷ್ಟಿ ಬರುವಂತೆ ಕರುಣಿಸು, ಕಳೆದು ಹೋದ ರಾಜ್ಯವೂ ಮರಳಿ ದೊರಕುವಂತೆ ಮಾಡು. ಓಹೋ, ನಿನಗಾಗಿ ನೀ ಬೇಡ್ತಾ ಇಲ್ಲ ಪತಿವ್ರತಿ, ನಿಸ್ವಾರ್ಥವಾದಂತ ನಿನ್ನ ಪ್ರಾರ್ಥನೆ ನಡೆಸಿಕೊಡ್ತೇನೆಂಬುದಾಗಿ ಹಾಗೆ ಆಗಲಿ ಅಂತ ಯಮದೇವರ ಅನುಗ್ರಹ ಮಾಡಿ ನಿನ್ನ ಮಾವಂದರಿಗೆ ಕಣ್ಣು ಬರುತ್ತದೆ, ರಾಜ್ಯ ಮರಳಿ ಸಿಗುತ್ತದೆ, ಸುಖಿಯಾಗಿರುತ್ತೆ, ನೀನು ಹೋಗು ಮಗಳೇ ಹೋಗು. ಅತಿವೇಗದಿಂದ ಶೈಮನೀಪುರಕ್ಕೆ ತನ್ನಾಲಯಕ್ಕೆ ಆ ಸತ್ಯವಾನನ ಪ್ರಾಣವನ್ನು ಸೆಳೆದೊಯ್ತಾ ಇದ್ದಾನೆ ಯಮ. ಮತ್ತೆ ತಿರುಗಿ ನೋಡಿದರೆ ಸಾವಿತ್ರಿಯ ಪರಮಚೇತನ ಹಿಂದೆ ಬರ್ತಾ ಇದೆ, ಹಿಂದೆ ಬರ್ತಾ ಇದೆ. ಯಮದೇವ ನಿಂತು ಕೇಳ್ತಾನೆ, ಮಗಳೇ ಇನ್ನೂ ಯಾಕೆ ಬರ್ತಾ ಇದ್ದೆ, ಇನ್ನೇನು ಆಸೆ ಇದೆ ನಿನಗೆ, ಏನು ಕೇಳಬೇಕು ಅಂತಿದೆ? ಆ ಯಮದೇವನಲ್ಲಿ ಪ್ರಾರ್ಥನೆ ಮಾಡ್ತಾಳೆ, ಮತ್ತೇನು ಅಪೇಕ್ಷೆ ನನಗಿಲ್ಲ, ಆದರೆ ನನ್ನ ತಂದೆಗೆ ನಾನೊಬ್ಬಳೆ ಮಗಳು, ರಾಜ್ಯಕ್ಕೆ ಉತ್ತರಾಧಿಕಾರಿಗಳಿಲ್ಲ ಅಂತಕ್ಕಂತ ಚಿಂತೆ ಇದೆ ನನ್ನ ತಂದೆಗೆ, ಮಕ್ಕಳಿಲ್ಲ ಅಂತ ಸದಾ ಕಾಲ ಕೊರಗು ಕೂಡ ಇದೆ.

पितरस्तु ते शुभे कृते नरामेन नराधिपात्मज। मगळे सावित्री केळ केळ येनु ನನ್ನ ತಂದೆ ಗಂಡು ಮಕ್ಕಳು ಬೇರೆ ಇಲ್ಲ, ರಾಜ್ಯಕ್ಕೆ ಉತ್ತರಾಧಿಕಾರಿಗಳಿಲ್ಲ, ಅವನಲ್ಲಿ ಯಥೇಷ್ಟ ಸಂತಾನವಾಗಿ ರಾಜ್ಯ ಸುರಕ್ಷಿತವಾಗಲಿ, ನನ್ನ ತವರ ಮನೆಯಲ್ಲೂ ಏನು ಕೊರತೆ ಇರಕೂಡು. ಪ್ರಸನ್ನನಾದಂತಹ ಯಮದೇವ ಮತ್ತಿಳಿಯಪಡಿಸಿದ, ಚಿಂತೆ ಬೇಡ, ನಿನ್ನ ತವರ ಮನೆಯಲ್ಲಿ ಅಪಾರವಾಗಿರತಕ್ಕಂತಹ ಸಂಪತ್ತು, ಸಕಲ ಭೋಗ ಭಾಗ್ಯಗಳು ದೊರಕುವುದರ ಜೊತೆಗೆ ನೂರಾರು ವೀರರು ಧೀರರು ಗುಣವಂತರಾಗಿರತಕ್ಕಂಥ ಪುತ್ರರು ಜನಿಸುತ್ತಾರೆ. ಚಿಂತೆ ಮಾಡಬೇಡ ಮಗಳೇ, ಇನ್ನು ಬಳಲಬೇಡ, ಹೋಗು ಅಂತ ತನ್ನ ವಾಹನವನ್ನು ವೇಗಗೊಳಿಸಿ ಯಮದೇವರ ಅಂತರಿಕ್ಷದಲ್ಲಿ ಹೊರಟು ಹೋಗುವಾಗ ಆ ಮಹಾಪತಿವ್ರತ ಸಾವಿತ್ರಿ ದಿವ್ಯಚೇತನ ಮತ್ತೆ ಹಿಂದ್ ಬರ್ತಾ ಇದೆ. ಮಹಾಕಾಲನಾದಂತಹ ಶಿವನನ್ನು ಮತ್ತೆ ಮತ್ತೆ ಚಿಂತಿಸ್ತಾಳೆ. ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡ್ತಾಳು, ತಂದೆ ನೀನು ಆರೋಗ್ಯ ಭಾಗ್ಯ ಸುಖವನ್ನೆಲ್ಲ ಕೊಡತಕ್ಕಂಥವ, ನನ್ನ ಪತಿ ನನಗೆ ಮರಳಿ ಸಿಗುವ ಹಾಗೆ ಮಾಡಬೇಕು ಅಂತ ಚಿಂತಿಸ್ತಾ ಹಿಂದಿಂದ ಬರ್ತಾ ಇರುವಂತೆ ಯಮದೇವರು ತಿರುಗಿ ನೋಡುತ್ತಾಳೆ. ಮಗಳೇ, ಇನ್ನೂ ಬರ್ತಾ ಇದ್ದೇ, ಏನು ಅಪೇಕ್ಷೆ, ಏನು ಬೇಕು ಹೇಳು. ಆಗಂದಳು, ನನಗೇನು ಆಸೆ ಇಲ್ಲ,

0: ನಿತ್ಯ ಸುಮಂಗಲಯನಿಸು. ಸಾವಿತ್ರಿ ಎಂದಳು ಯಮದೇವ, ನನ್ನ ಪತಿಗ್ರಹದಲ್ಲೂ ಕೂಡ ಸರ್ವ ಸಂಪತ್ತು, ಸಂತಾನಗಳು, ಭೋಗಭಾಗ್ಯ ಕರುಣಿಸಿದ್ದಿ. ನಾನು ಹುಟ್ಟಿದ ಮನೆಯಲ್ಲಿ, ತಂದೆಯ ಮನೆಯಲ್ಲೂ ಸಾಕಷ್ಟು ವೈಭವ ಕಾಣಿಸ್ತಿ. ಆದ್ರೆ ನನಗೇನು ಕೊಟ್ಟ ಹಾಗಾಯ್ತು? ಬೇಕಾದ ಕೇಳು, ನನಗಂದಿದ್ದೀಯಲ್ಲ, ನನಗೂ ಸಂತಾನದ ಆಸೆ ಇದೆ, ನನ್ನ ಕುಲ ಪರಂಪರೆ ಬೆಳೆಯಬೇಕಾಗಿದೆ, ಪುತ್ರವತಿಯಾಗಲಿಲ್ಲ ಎಂಬ ಚಿಂತೆ ನನಗೂ ಇದೆ ಎಂದಾಗ ಆಕೆಯ ಆ ಸದ್ಗುಣ, ನಿಷ್ಠೆ, ಪಾತಿವೃತ್ಯ, ತೇಜಸ್ಸು, ನಿಸ್ವಾರ್ಥತೆ, ನಿಷ್ಕಾಮತೆಗಳನ್ನು ಕಂಡು ಯಮಧರ್ಮರಾಜ ಕೇಳ್ತಾನೆ ಆನಂದದಿಂದ. ಕೇಳ ಮಗಳೇ, ಬೇಕಾದ್ದು ಕೇಳು, ನನ್ನ ನಿತ್ಯ ಸುಮಂಗಲೆಯಾಗಿಸು, ತಥಾಸ್ತು ಅಂದು ಹಾಗೆ ಆಗಲಿ. ತಕ್ಷಣ ಅಂದಳು, ಹಾಗಾದ್ರೆ
1: ಸತ್ಯವಾಹನಗೆ ಪ್ರಾಣವ ಬರಿಸು,
0: ನಾನು ಸುಮಂಗಲೆಯಾಗಬೇಕಾದ್ರೆ

ಯಮದೇವರು ಸತ್ಯವಾರನಿಗೆ ಪ್ರಾಣವನ್ನು ಕರುಣಿಸಿ ನಿನ್ನಲ್ಲಿಯೂ ಸತ್ಸಂತಾನವಾಗಲೆಂಬುದಾಗಿ ಅನುಗ್ರಹ ಮಾಡ್ತಾರಂತೆ. ಅಂಥ ಪತಿವ್ರತ ಸಾವಿತ್ರಿಯ ಕಥೆ ಕೇಳಿದವರಿಗೆ ನಿತ್ಯ ಸೌಮಾಂಗಲ್ಯ ಭಾಗ್ಯಗಳು ವೃದ್ಧಿಯಾಗ್ತಾವಂತೆ.

0: ಇದುವರೆಗೂ ನೀವು ಕೇಳಿದ್ದು ಸತಿ ಸಾವಿತ್ರಿ ಹರಿಕತೆ. ಹರಿಕತೆ ವಾಚನ ಮಾಡಿದವರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು. ಹಾರ್ಮೋನಿಯಂ ಎ ಗೋಪಾಲಕೃಷ್ಣ ಮಲ್ಯ, ತಬಲಾ ಎಂ ಲಕ್ಷ್ಮೀನಾರಾಯಣ್ ಭಟ್ಟ, ತಂಬೂರಿ ಲಕ್ಷ್ಮಣ್ ದಾಸ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
2: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
3: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
1: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
4: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ. ಬನ್ನಿ, ಅವಕಾಶ ಪಡೆದುಕೊಳ್ಳಿ.
5: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಚೌಡಿಕೆ ಪದಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೇನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
5: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
6: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ.

0: ಹೋ ಗಜಾನನ.
1: ಕಲ್ಯಾಣ ಬಾಲಕ ಕಲ್ಯಾಣವಾಗಲಿ, ಮೇಲೆ ಕೇಳು.
0: ಗಜಾನನ, ನಾನು ಆಡುವ ಶ್ರೀ ಬೀರಲಿಂಗೇಶ್ವರನ ಆಟದಲ್ಲಿ ಯಾವ ತರದ ವಿಘ್ನದ ಗಾಳಿ ಸುಳಿಯಲಾರದಂತ ವರವನ್ನು ಕೊಡುಜಿಯ.
1: ಸೇವಕ, ನೀನು ಆಡು ಶ್ರೀ ಬೀರಣ್ಣ ದೇವರ ಆಟದಲ್ಲಿ ಯಾವ ತರದ ವಿಘ್ನದ ಗಾಳಿ ಸುಳಿಯಬಾರದೆಂದು ವರವನ್ನು ಕೊಟ್ಟಿದ್ದೇನೆ ಇಡೀ ಸೇವಕ.
0: ಆಗಲಿಪ್ಪ.
2: ಹೇ ದೇವ ಮಹಾದೇವ, ನಿನ್ನ ಪೂಜದ ಸಕಲ ವಸ್ತು ತಂದು ನಾನು ಸಂತೋಷದಿಂದ ಪೂಜೆಯನ್ನು ಮಾಡಿದ್ದೇನೆ. ಆದರೂ ನನ್ನ ಮನಸ್ಸಿನಲ್ಲಿ ಕಾಶಿಗೆ ಹೋಗಬೇಕೆಂದು ವಿಚಾರ ಬಂದಿದೆ. ಕಾಶಿಗೆ ಹೋದರೆ ಪರಮಾತ್ಮನ ಭಕ್ತಿಯನ್ನು ಯಾರು ಮಾಡುವರು? ಇದು ಸಮಸ್ಯೆ ದೊಡ್ಡದು. ನಾಳಿನ ಪೂಜೆಯಲ್ಲಿ ನಾನು ಪರಮಾತ್ಮನಿಗೆ ವಿಚಾರ ಮಾಡಿ ಕೇಳುತ್ತೇನೆ ಕಾಶಿಗೆ ಹೋಗುವುದು.
3: ಹೋ ಹೋ, ಭಕ್ತ ಶಿರೋಮಣಿಯಾದಂತಹ ನಾರಾಯಣನೇ.
2: ಶಂಕರ,
3: ಪ್ರತಿನಿತ್ಯ ಆಗುವ ಪೂಜವು ವಿಂದೇಕವಾಗಲಿಲ್ಲ ನಾರಾಯಣ. ನಿನ್ನ ಮನಸ್ಸಿನಲ್ಲಿ ಏನು ಆಲೋಚನೆ ನಡೆದಿರುವುದು ಬೇಗನೆ ತಿಳಿಸು ನಾರಾಯಣ.
2: ನಾನು ಕಾಶಿಗೆ ಹೋಗಬೇಕೆಂದು ವಿಚಾರ ಮಾಡಿದ್ದೆ ಪರಮಾತ್ಮ. ನಾನು ಕಾಶಿಗೆ ಹೋದರೆ ನಿನ್ನ ಪೂಜೆಯನ್ನು ಯಾರು ಮಾಡುವರು? ಯಾರಿಗೆ ಹಚ್ಚಬೇಕೆಂದು ನಾನು ಗೂಢ ವಿಚಾರದಲ್ಲಿ ನಿನ್ನ ಪೂಜೆ ಮಾಡುತ್ತಿದ್ದ ಪರಮಾತ್ಮ.
3: ಹೋ ಹೋ ನಾರಾಯಣನ್, ನೀನು ಕಾಶಿಗೆ ಹೋಗೋದಕ್ಕೆ ಚಿಂತೆಯನ್ನ ಮಾಡಬೇಡ. ನಿನ್ನ ತಂಗಿಯಾದ ಸೂರಮ್ಮದೇವನು ಬ್ರಹ್ಮದೇವನಿಗೆ ಕೊಟ್ಟು ಆತನ ಲಗ್ನವನ್ನ ಮಾಡಿಸಿ ಆತನ ತಂದೆ ನನ್ನ ಪೂಜಕ್ಕೆ ನೇಮಿಸಿ ನೀನು ಸಂತೋಷದಿಂದ ಕಾಶಿ ಯಾತ್ರೆ ಮಾಡಿ ಬಾ ತಿಳಿತೆ ನಾರಾಯಣ.
2: ಶಂಕರ,
3: ನಾರಾಯಣ,
2: ಈಗ ನನಗೆ ಸಂತೋಷವಾಯಿತು ಪರಮಾತ್ಮ. ನಾನು ಮನೆಗೆ ಹೋಗಿ ಮಡದಿಗೆ ವಿಷಯವನ್ನು ತಿಳಿಸಿ ಲಗ್ನವನ್ನು ಮಾಡಿ ತಮ್ಮ ಪೂಜಕ್ಕೆ ಬ್ರಹ್ಮದೇವನನ್ನು ನೇಮಿಸಿ ನಾನು ಕಾಶಿಗೆ ಹೋಗಿ ಬರುತ್ತೇನೆ. ಶಂಕರ, ಆಶೀರ್ವಾದ ಮಾಡು ಪರಮಾತ್ಮ.
3: ತಥಾಸ್ತು ನಾರಾಯಣ, ಹೋಗಿ ಬಾ.
2: ಹೇ ಪ್ರೇಮದ ಮಡದಿ ನೀಲಲಕ್ಷಣ ದೇವಿ, ಈಗ ನೀನು ತಡ ಮಾಡಬೇಡ. ಶೂರಮ್ಮ ದೇವಿಯನ್ನು ಕರೆಸಿ, ಬಡಜಿಯನ್ನು ಕರೆಸಿ, ಲಗ್ನದ ಸಿದ್ಧತೆಯನ್ನು ತಯಾರು ಮಾಡು ಪ್ರಾಣ ಸುಂದರಿ.
4: ಆಗಲಿ ಪತಿದೇವ. ತಮ್ಮ ಬ್ರಹ್ಮದೇವ.
5: ಏನಮ್ಮ,
4: ನೀನಾದ್ ಬಾರಪ್ಪ.
5: ಆಗಲಮ್ಮ, ನಾನಾದ್ರೂ ಬರ್ತೇನೆ.
4: ತಂಗಿ ಶೂರಮ್ಮ ದೇವಿ.
6: ಏನಮ್ಮ,
4: ನೀನಾದ್ ಬಾರಮ್ಮ.
6: ಆಗಲಮ್ಮ, ನಾನಾದ್ರೂ ಬಂದಿದ್ದೇನೆ.
4: ಕಲ್ಲವಕ್ಕ ಮಲ್ಲವಕ್ಕ.
1: ಏನಮ್ಮ,
4: ಶೂರಮ್ಮದೇವಿ ಹೆಸರಿನ ಹತ್ರ ನೀವಾದ್ರೂ ಬರ್ ನೋಡ.
1: ಆಗಲಮ್ಮ, ಬಂದೆವು.
4: ಅಪ್ಪ ಬಿಡ್ಜಿ ಅಣ್ಣ.
7: ಏನಮ್ಮ,
4: ನೀನಾದ್ ಬಾರಪ್ಪ.
7: ನಾನಾದ್ರೂ ಬಂದೆನಮ್ಮ, ಬಂದೆನಮ್ಮ, ಬಂದೆನಮ್ಮ.

0: ಅಪ್ಪ ಬ್ರಹ್ಮದೇವ ಪೂಮಾಲನ್ನು ನಿಮ್ಮ ಸತಿಯವರು ಕೊರಳಲ್ಲಿ ಧರಿಸರಿ.
1: ಆಗಲಿ ಬಿಡಿಜಣ್ಣ.
0: ಅಮ್ಮ ಸುರಮ್ಮದೇವಿ
2: ಏರ ಬಿಡಿಜಣ್ಣ.
0: ಈ ಪೂಮಾಲನ್ನು ನಿಮ್ಮ ಪತಿದೇವರು ಕೊರಳಲ್ಲಿ ಧರಿಸರಿ. ಆ ತಾರ ಬಲಂತು ದೇವಾ ಚಂದ್ರ ಬಲಂತು ದೇವಾ. ಏನಮ್ಮ ನೀಲಲೋಚನೆ ದೇವಿ ಅಕ್ಷತಾದ್ರು ಎಲ್ಲರ ಕೈ ಕೊಡಮ್ಮ.
2: ಆಗಲಿ ಬಿಡಿಜಣ್ಣ.
0: ಆ ಸೂರ ಬಲಂತು ದೇವಾ ಸುಮೂರ್ತ ಸಾವಧಾನ ಕ್ಷತ ಸಮಯಪ ವಗಿರ್ ವಗಿರ್ ವಗಿರ್ ವಗಿರ್ ವಗಿರ್ ಪಾ ಬ್ರಹ್ಮದೇವ.
1: ಏನು ಬಡಿಜಣ್ಣ
0: ನಿಮ್ಮ ಸತ್ಯವ್ರ ಹೆಸರು ಹೇಳಕ್ಕೆ ಬೇಕು ನೋಡಪ್ಪ.
1: ಆಗಲಿ ಬಡಿಜಣ್ಣ, ಹೆಸರಾದ್ರೂ ಹೇಳ್ತೇನೆ ಕೇಳು. 10 ರೂಪಾಯಿ ಸೀರಿ ಮುತ್ತಿನ ಉಡಕ್ಕಿ ಮುತ್ತಿನ ದಂಡೆಗಡೆ ಅವನು ಮುತ್ತಾಯಿ ತನಕ ಹೋಗ್ತಾಳೆ ಸೂರಮ್ಮದೇವಿ ನೋಡ ಬಡಿಜಣ್ಣ.
0: ಸೂರಮ್ಮದೇವಿ
2: ಏನು ಬಡಿಜಣ್ಣ
0: ನಿಮ್ಮ ಪತಿದೇವ್ರ ಹೆಸರು ಹೇಳಕ್ ಬೇಕು ನೋಡಮ್ಮ.
2: ಹೋಮದ ಕಂಬಳಿಯನ್ನು ಹೊತ್ತು ನೇಮದ ಬೆತ್ತವನ್ನು ಹಿಡಿದು ಹಾಲ ಸಮುದ್ರ ಕೀಲ ಸಮುದ್ರ ಸತ್ಯಾಳ ಸಮುದ್ರದ ದಾಟಿ ಜಂಬು ಬೆಟ್ಟದಲ್ಲಿರುವ ಹೂಕಾಯನ್ನು ತಂದು
0: ತಂದು
2: ಆ ಪರಮಾತ್ಮನ ಪೂಜೆ ಮಾಡುವಂತ
0: ಮಾಡುವಂತ
2: ಬ್ರಹ್ಮದೇವ ಬ್ರಹ್ಮದೇವ ಅನ್ನುತ್ತಾರೆ ನೋಡು ಬಿಡಿ.
0: ಆಗಲಮ್ಮ ಆಗಲಿ ಸಂತೋಷ. ಏನಮ್ಮ ನೀಲಲೋಚನೆ ದೇವಿ.
2: ಏನು ಬಿಡಿಜಣ್ಣ,
0: ನನ್ನ ದಕ್ಷಿಣ ಕೊಟ್ಟು ಬಿಡಮ್ಮ, ನಾನು ಹೋಗಿ ಬರುತ್ತೇನೆ.
2: ನಿನ್ ದಕ್ಷಿಣ ತೆಗೆದುಕೊಂಡು ಹೋಗಿ ಬರ್ರಿ ಬಿಡಿಜಣ್ಣ.
0: ಹೋಗಿ ಬರುತ್ತೇನೆ.
3: ಬ್ರಹ್ಮದೇವ
1: ಮಾವನವರೇ,
3: ನೀನು ಹಾಮದ ಕಂಬಳಿ ನೇಮದ ಬೆತ್ತ ಭಂಡಾರ ಭರಣಿ ಹೂವಿನ ದುರುಡಿ ಸಿತಾಳ ಬಿಂದಿಗೆಯನ್ನು ತೆಗೆದುಕೊಂಡು ಹಾಲ ಸಮುದ್ರ ಕೀಲು ಸಮುದ್ರ ಸಪ್ಪಾಳ ಸಮುದ್ರ ಹೂವ ತಂದು ಪರಮಾತ್ಮನ ಪೂಜವನ್ನು ಮಾಡಬೇಕು. ನಾನು ಕಾಶಿಗೆ ಹೋಗಿ ಬರುತ್ತೇನೆ, ತಿಳಿಯುತ್ತೆ ಬ್ರಹ್ಮದೇವ.
1: ಆಗಲಿ ಮಾವನವರೇ, ಈಗ ನಾನು ತಡ ಮಾಡದೆ ಪರಶಿವನ ಪೂಜೆಗೆ ಹೋಗುತ್ತೇನೆ.

0: ಓಹೋ ಬ್ರಹ್ಮದೇವ
1: ಶಂಕರ,
0: ನಾರಾಯಣನು 12 ವರ್ಷ ಸೇವೆ ಮಾಡಿದರೂ ಇದೇ ಸೇವೆ ಮಾಡಿರುವನು. ಈ ಸೇವೆವು ನನಗೆ ವೈದ್ಯವಿಲ್ಲ. ನೀನು ಆಲ ಸಮುದ್ರ ಕೀಲ ಸಮುದ್ರ ಸಪ್ತಾಳ ಸಮುದ್ರ ಚಿಕ್ಕವಾಗಿ ಜಂಬ ಬೆಟ್ಟದಲ್ಲಿ ರೂಕಾಯಿಯನ್ನು ತಂದು ನನ್ನ ಪೂಜೆ ಮಾಡುದಿದ್ದರೆ ಮಾಡು, ಇಲ್ಲದಿದ್ದರೆ ನೀನು ನಿನ್ನ ಮನೆಗೆ ಹೋಗು, ನಾನು ನನ್ನ ಗುಡಿಯಲ್ಲಿ ಇರ್ತೇನೆ, ತಿಳಿತೆ ಬ್ರಹ್ಮದೇವ.
1: ಶಂಕರ ಪರಮೇಶ್ವರ, ತಾಯಿ ತಂದಿ ಪುಣ್ಯ ಇರಲಿ, ಮ್ಯಾಲ ನಿಮ್ಮ ದಯ ಇದ್ದರೆ ಹಾಲ ಸಮುದ್ರ ಕೀಲ ಸಮುದ್ರ ಸಪ್ಯಾಳ ಸಮುದ್ರ ಜಂಬು ಬೆಟ್ಟದಲ್ಲಿರುವ ಹೂಕಾಯನ್ನು ತಂದು ಸಂಜೆಯನ್ನು ಸೇವೆ ತೆಗೆದುಕೊಂಡರೆ ಮುಂಜಾನೆ ಪೂಜೆಗೆ ತಂದು ಭಕ್ತಿ ಮಾಡುತ್ತೇನೆ ಪರಮಾತ್ಮ, ಇದಕ್ಕೆ ತಮ್ಮ ಆಶೀರ್ವಾದ ಮಾಡಬೇಕು.
0: ತಥಾಸ್ತು ಬ್ರಹ್ಮದೇವ, ಹೋಗಿ ಬಾ.
1: ಗುರು ಹೇಳಿದಂತೆ ಈಗ ನಾನು ಹಾಲ ಸಮುದ್ರ ಕೀಲ ಸಮುದ್ರ ಸಪ್ಯಾಳ ಸಮುದ್ರ ಜಂಬು ಬೆಟ್ಟದಲ್ಲಿ ಬಂದಂತೆ ಆಯಿತು. ಈಗ ನಾನು ಹೂವಿನ ಬಣ್ಣದಲ್ಲಿ ಹೋಗುತ್ತೇನೆ. ಹೋಹೋ, ಏನು ಸುವಾಸಿಕ, ಏನು ಮಕರಂದ! ರಾಯಿ ಚೆಂಡುವ, ಚಿಟ್ಟು ಚೆಂಡುವ, ಗುಲಾಬದ ಹೂವ, ಗುರುವಾಸದ ಹೂವ, ಕೇಸರಿಯ ಖ್ಯಾದಿಗಿ, ನೀರನ ಮಲ್ಲಿಗಿ, 10 ಕೊರಳದ ಹೂವ, ಒದ್ದಿ ಭರಣಿ ತುಂಬಿದ್ದೇನೆ. ಈಗ ನಾನು ತಡ ಮಾಡದೆ ಪರಶಿವನ ಪೂಜಕ್ಕೆ ಹೋಗುತ್ತೇನೆ.

0: ಓಹೋ, ಶಾಂತಾ ಭಕ್ತಿಭಾವದ ಪೂಜವಿದು ಬ್ರಹ್ಮದೇವನ ಪೂಜವು. ನಾರಾಯಣನು ಅನ್ನು 12-24 ವರ್ಷ ಸೇವೆ ಮಾಡಿದರೂ ನಾರಾಯಣನ ಸೇವೆವು ನನಗೆ ವ್ಯಗ್ಯವಾಗಲಿಲ್ಲ. ಬ್ರಹ್ಮದೇವನ ಪೂಜವು ಪವಿತ್ರ ಪೂಜೆ ಆಗಿರುವುದು. ಇನ್ನ ಮೇಲೆ ನನ್ನ ಪೂಜವು ಬ್ರಹ್ಮದೇವನೇ ಮಾಡಲಿ. ಸೇವಕನಿಗೆ ತಿಳಿಸಿ ಆಜ್ಞೆಯನ್ನ ಮಾಡಿ ನಾರಾಯಣನನ್ನ ಒಳಗೆ ಬರಕೂಡದಂತೆ ಮಾಡುತ್ತೇನೆ. ಓಹೋ ಸೇವಕ,
1: ನಮೋ ನಮೋ ಶಂಕರ.
0: ನಾರಾಯಣನನ್ನ ಒಳಗೆ ಬರಕೂಡದಂತೆ ಅನ್ನ ಆಜ್ಞೆಯನ್ನ ಮಾಡಬೇಕು ಸೇವಕ.
1: ಆಗಲಿ ಶಂಕರ.
2: ಹೇ ಪ್ರೇಮದ ಮಡದಿ ನೀಲಲಕ್ಷಣ ದೇವಿ.
1: ಏನು ದೇವ?
2: ನಾವು ಕಾಶಿ ಯಾತ್ರದಲ್ಲಿ ಬಾಳಿದಾನ, ಕಬ್ಬಧಾನ, ಅನ್ನದಾನ, ವಸ್ತ್ರಧಾನವನ್ನು ಮುಗಿಸಿಕೊಂಡು ತಿರುಗಿ ಬಂದೆವು. ಇನ್ನ ಮೇಲೆ ಪರಮಾತ್ಮನ ಪೂಜ್ಯಕ್ಕೆ ಹೋಗಿ ಬರುತ್ತೀನಿ ಪ್ರಾಣ ಸುಂದರಿ.
1: ಪತಿದೇವ ಸಂತೋಷದಿಂದ ಹೋಗಿ ಆ ಶಿವನ ದರ್ಶನ ತೆಗೆದುಕೊಂಡ ಬರಿ ಪತಿದೇವ.
2: ಆಗಲಿ ಪ್ರಾಣ ಪ್ರಿಯಳೆ. ಅಹೋ ಏನು ಚಮತ್ಕಾರವಿದು! ಕೈಲಾಸ ವಾಸವು ಮಕರಂದ ಹಿಡಿದಿರುವುದೇ. ನನ್ನಕ್ಕಿಂತಲೂ ಆ ಬಂಜ ಬ್ರಹ್ಮನ ಸೇವಿನಿ ಶ್ರೇಷ್ಠವಾದಂತೆ ಕಾಣುತ್ತದೆ. ಬ್ರಹ್ಮದೇವ, ಈಗ ನಾನು ಪರಮಾತ್ಮನಿಗೆ ಸುಳ್ಳವನ್ನು ಹೇಳಿ ಬಂಜ ಬ್ರಹ್ಮನ ಸೇವೆಯನ್ನು ಬಿಡಿಸುತ್ತಿದ್ದರೆ ನಾರಾಯಣನೇ ಅಲ್ಲ, ತಡಮಾಡಲಿ ಹೋಗುತ್ತೇನೆ ಪರಶಿವನ ಬೆಟ್ಟಿಗೆ.
3: ನಾರಾಯಣ ಗೌಡರೇ, ನಿಮಗೆ ಒಳಗೆ ಹೋಗಲಕ್ಕೆ ಅಪ್ಪಣಿಲ್ಲ. ಏಕಲ್ಲರ ಶಂಕರನ ಆಜ್ಞೆಯಾಗಿರುತ್ತದೆ.
2: ನಾನು ಕಾಶಿ ಯಾತ್ರವನ್ನು ಮಾಡಿಕೊಂಡು ಬಂದಿರುವೆನು, ಅಲ್ಲಿಂದ 3 ಮಾತು ತಂದಿರುವೆನು. ಈ ಪರಮಾತ್ಮನಿಗೆ ನಾನು ತಿಳಿಸೋದಕ್ಕೆ ಬಂದಿರುವೆನು. ನೀನು ನನಗೆ ಒಳಗೆ ಬಿಡಬೇಕು ಸೇವಕ.
1: ಕೇಳ್ಕೊಂಡ್ಬರ್ತೀರಿ, ಕೇಳ್ಕೊಂಡ್ಬರ್ತೀರಿ. ನಮಸ್ಕಾರಿಪ್ಪ ಗೌಡ್ರು, ಕೇಳ್ಕೊಂಡ್ಬರ್ತೀನಿ.
2: ತಡಮಾಡಲಿ ಕೇಳಿಕೊಂಡವ
1: ಹೋಗ್ತೀನಿರಿಪ್ಪ. ನಮಸ್ಕಾರಿಪ್ಪ, ನಮಸ್ಕಾರಿ. ನಮೋ ನಮೋ ಶಂಕರ.
0: ತಥಾಸ್ತವಾಗಲಿ ಸೇವಕ, ಮೇಲೆ ಕೇಳು.
1: ಶಂಕರ
0: ಸೇವಕ,
1: ನಾರಾಯಣ ಅವರು ಗೌಡರು ಕಾಶಿಯಲ್ಲಿ ಕಬ್ಬದಾನ, ಅನ್ನದಾನ, ವಸ್ತ್ರದಾನ ಎಲ್ಲ ಮಾಡಿಕೊಂಡು ಬಂದಿರುವರಂತೆ. ಅಲ್ಲಿಂದ 3 ಮಾತು ತಂದಿರುವರು. ತಮ್ಮ ಅಪ್ಪಣೆ ಆದರೆ ಒಳಗೆ ಬಿಡುತ್ತೇನೆ ಭಗವಂತ.
0: ನಾರಾಯಣನನ್ನು ಒಳಗೆ ಬರಮಾಡುವಂತನಾಗು ಸೇವಕ.
1: ಆಗಲಿ ಭಗವಂತ. ಓ ನಾರಾಯಣ ಗೌಡರೇ, ಶಂಕರನ ಆಜ್ಞೆಗಿರುತ್ತದೆ, ಒಳಗೆ ಹೋಗರಿ.
2: ನಮೋ ನಮೋ ಶಂಕರ.
0: ತಥಾಸ್ತವಾಗಲಿ ನಾರಾಯಣ, ಮೇಲೆ ಕೇಳು.
2: ನಾನು ಕಾಶಿ ಯಾತ್ರವನ್ನು ಮಾಡಿಕೊಂಡು ಬಂದಿರುವೆನು, ಅಲ್ಲಿಂದ 3 ಮಾತು ತಂದಿರುವೆನು.
0: ನೀನ ಕಾಶಿಯಿಂದ ತಂದಿರುವ 3 ಮಾತವು ಯಾವಿರುವು ಬೇಗನೆ ತಿಳಿಸು ನಾರಾಯಣ.
2: ಮುಂಜಾನೆ ಅದು ಒಟ್ಟಿದ ಕುಳುಬಾನು ನೋಡಬಾರದು, ಸಿಡಿ ಹರಿದ ಗಿಡವನ್ನು ನೋಡಬಾರದು. ನೀನು ಈ ಹುಟ್ಟ ಬಂಜಿ ಕೈಲೆ ಮುಟ್ಟಿ ಸೇವಾ ತೆಗೆದುಕೊಳ್ಳಬಾರದು. ಇವೇನನ್ನು 3 ಮಾತು ಶಂಕರ.
0: ಓಹೋ ನಾರಾಯಣನೇ.
2: ಶಂಕರ,
0: ಇನ್ನ ಮುಂದೆ ಆತನ ಕಡೆಯಿಂದ ಪೂಜೆಗೊಳ್ಳುವುದಿಲ್ಲ, ಇನ್ನ ಮೇಲೆ ನನ್ನ ಪೂಜೆವು ನೀನೇ ಮಾಡಬೇಕು ನಾರಾಯಣ.
2: ಆಗಲಿ ಶಂಕರ.
4: ದಿನಾಲು ಚಂದ್ರನ ಕಿರಣದಂತಿರುವ ಮುಖದ ಕಳಿವು ಇವತ್ತಿನ ದಿವಸ ಬಾಡಿದ ಕಾರಣವೇನು ಪತಿನಾಥ? ಯಾರೇನು ಅಂದಿರುವರು, ಯಾರೇನು ಆಡಿರುವರು, ಬೇಗ ಬೇಗನೆ ತಿಳಿಸರಿ ಪ್ರಾಣನಾಥ.
5: ಪ್ರಿಯಳೇ,
4: ಪತಿನಾಥ
5: ನಿಮ್ಮಣ್ಣನಾದ ನಾರಾಯಣನು ಪರಮಾತ್ಮನ ಮುಂದೆ ಬಂಜಿಯಿಂದ ಸೇವೆ ತೆಗೆದುಕೊಳ್ಳಬಾರದೆಂದು ಹೇಳಿದನು. ಅದಕ್ಕೆ ಪರಶಿವನು ಒಪ್ಪಿರ್ತಾನೆ. ಇದನ್ನು ಕೇಳಿ ಭೂಮಿಯ ಮೇಲೆ ಬದುಕಬಾರದು ಎಂದು ಆಗಿದೆ. ಪ್ರಿಯಳೇ, ಬದುಕಬಾರದು ಎಂದು ಆಗಿದೆ.
4: ಪತಿನಾಥ,
5: ಪ್ರಿಯಳೇ,
4: ಆ ಭಗವಂತ ನಮಗೆ ಸ್ವತಿಪತಿಗೆ ಮಕ್ಕಳು ಕೊಟ್ಟಿದರೆ ನನ್ನಣ್ಣ ನಮಗೆ ಅನ್ನುವ ಕಿಮ್ಮತ್ತವೇನು ಪತಿನಾಥ? ಕಿಮ್ಮತ್ತವೇನು ಪತಿನಾಥ?
5: ಪ್ರಿಯಳೇ,
4: ತಮ್ಮಂತವರು ಇಟ್ಟೇ ಮಾತಿಗೆ ಚಿಂತಿಸಿ ಕುಳಿತರೆ ನನ್ನಂತ ಹೆಣ್ಣ ಬಾರಿಗೆ ಗತಿಯೇನು ಆಗುವುದು ಪ್ರಾಣನಾಥ? ಗತಿಯೇನು ಆಗುವುದು ಪತಿನಾಥ?
5: ಪ್ರಿಯಳೇ,
4: ನಾನು ಈಗಲ್ಲೇ ಮುತ್ತಿನಾರ್ಥ ಹಚ್ಚಿಕೊಂಡು ಕೈಲಾಸಕ್ಕೆ ಹೋಗಿ ಒಂಟಗಲ್ಲಿ ಮಗ ನಿಂತು ಕಠೋರವಾದ ಭಕ್ತಿಯನ್ನು ಮಾಡಿ ಮಕ್ಕಳ ಪುತ್ರ ಸಂತಾನನ್ನು ಪಡೆದುಕೊಂಡು ಬರುವೆನು. ತಮ್ಮ ಉತ್ಸಾಹ ಏನಿರುವುದು ಏನಿಲ್ಲ ಬೇಗನೆ ತಿಳಿಸ್ರಿ ಪ್ರಾಣನಾಥ.
5: ಪ್ರಿಯಳೇ,
4: ಪತಿನಾಥ
5: ನಿನಗೆ ಮಂಗಲವಾಗಲಿ, ಹೋಗಿ ಬಾ ಪ್ರಿಯಳೇ.

0: ಮಾಡಬೇಕಾಗಿರುವುದು? ಹುಟ್ಟಿಸಲು ಬಲ್ಲಿ, ಕೊಲ್ಲಲು ಬಲ್ಲಿ, ಅದನ್ನು ನಾನೇನು ಹೇಳಲಿ ಶಂಕರ? ನಾನು ಪುತ್ರ ಸಂತಾನ ಒಂದೇ ಬಿಡುತ್ತೇನೆ. ನೀವು ಮಕ್ಕಳವರೂ ಪ್ರಸಾದ ಕೊಡದಿದ್ದರೆ ತಮ್ಮ ಪಾದ ಮೇಲೆ ಬಿದ್ದು ನನ್ನ ಪ್ರಾಣನ್ನು ಕಳೆದುಕೊಳ್ಳುತ್ತೇನೆ.
1: ಅಮ್ಮ ಸೂರಮ್ಮ,
0: ಶಂಕರ,
1: ನೀನು ಬೇಡುವ ಮಕ್ಕಳವರ ಪ್ರಸಾದವನ್ನು ಬಿಟ್ಟು ಮತ್ತೇನು ಬೇರೆ ಇದ್ದರೆ ಬೇಡುವು, ತಕ್ಷಣದಲ್ಲಿ ಕೊಟ್ಟು ಕಳಿಸುತ್ತೇನೆ. ಏಕೆಂದರೆ ನಿನ್ನ ದೈವದಲ್ಲಿ ಮಕ್ಕಳಿರುವುದಿಲ್ಲ, ಆದ ಕಾರಣ ನಾನು ಕುಡಲಕ್ಕೆ ಬರುವುದಿಲ್ಲ. ಬಂದ ದಾರಿ ಹಿಡಿದ ಸುಮ್ಮನೆ ಹೊರಟ್ಟು ಹೋಗಿ ಬಿಡಮ್ಮ, ಸುರಮ್ಮ ದೇವಿ ಪುಣ್ಯತಾಯಿ.
0: ಅಯ್ಯೋ ಶಂಕರ, ಮರಳಿ ಹೋಗಿ ಬಂದಿತ್ತ ಮುಖವು ತೋರಿಸಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಪಾದ ಮೇಲೆ ಬಿದ್ದು ನನ್ನ ಪ್ರಾಣನ ಕಳೆದುಕೊಳ್ಳುತ್ತೇನೆ. ಜೈ ಶಂಕರ.
1: ಸುರಮ್ಮ ಸ್ವಲ್ಪ ಸಮಾಧಾನವಾಗಮ್ಮ. ಓಹ್ ಸೂರಮ್ಮ ದೇವಿಯನ್ನ ಮುಂದಾಟ ಮಾಡುತ್ತಿರುಳು, ಪ್ರಾಣ ಕೊಡಲಕ್ಕೆ ಕೂಡ ಸಿದ್ಧಳಾಗಿರುವಳು. ಇದಕ್ಕೆ ನಾನು ಏನು ವಿಚಾರ ಮಾಡಲಿ? ಹೌದು, ಯಮ್ಯವಟ್ಟಿ ಯಮರಾಯನದ ಮಗನು ಕೊನೆ ಸೂರ ದೈತ್ಯನು ಮೂರ ಲೋಕದಲ್ಲಿ ಮೀರಿ ನಿಂತಿರುವನು. ದೇವದೇವತೆಗಳಿಗೆಲ್ಲ ದಾಳಿ ತಂದಿರುವನು, ಕೆಟ್ಟು ಓಡಿಸಿರುವನು. ಆಗಲಿ, ಈಗ ನನ್ನ ಅರ್ಧ ದೇಹವನ್ನು ತಾಳಿ ಸೂರಮ್ಮ ದೇವಿಯ ಗರ್ಭದಲ್ಲಿ ಜನಿಸಿ ಕೋಣೇಶೂರ್ನ ಮರ್ದನವನ್ನ ಮಾಡಲೇಬೇಕು, ಸೂರಮ್ಮ ದೇವಿಗೆ ಕಾರಿಕವರ ಪ್ರಸಾದವನ್ನ ಕೊಡಲೇಬೇಕು. ಅಮ್ಮ ಸೂರಮ್ಮ ದೇವಿ,
0: ಶಂಕರ,
1: ನೀನ ಬೇಡುವ ಮಕ್ಕಳವರ ಪ್ರಸಾದವನ್ನ ಕೊಡುತ್ತೇನೆ, ತೆಗೆದುಕೊಳ್ಳಮ್ಮ ಸೂರಮ್ಮ ದೇವಿ.
0: ಧನ್ಯ ಪರಮಾತ್ಮ, ಧನ್ಯಳಾದನು.
1: ನೀನು ಇಲ್ಲಿಂದ ಮನೆಗೆ ಹೋದ ಬಳಿಕ ಜಗಲಿ ಮೇಲೆ ಜ್ಯೋತಿಯನ್ನ ಚೇನಲ್ಲ ಲಿಂಗ ಪೂಜೆಯನ್ನ ಮಾಡಿ ನಾನು ಕೊಟ್ಟಿರುವ ಕಾರಿಕವರ ಪ್ರಸಾದವನ್ನ ಸ್ವೀಕಾರ ಮಾಡಿದರೆ ಸೂರ ಕಿರಣದಂತ ಮಗು ಜನಿಸೋನಮ್ಮ ಸೂರಮ್ಮ ದೇವಿ.
0: ಆಗಲಿ ಶಂಕರ, ನಾನಿನ್ನ ಹೋಗಿ ಬರುತ್ತೇನೆ.
1: ತಥಾಸ್ತು ಸುರಮ್ಮ ದೇವಿ, ಹೋಗಿದ
0: ಪತಿನಾಥ.
2: ಪ್ರಿಯಳೆ,
0: ತಮ್ಮ ವಚನದಂತೆ ಪುತ್ರ ಸಂತಾನನ್ನು ಪಡೆದುಕೊಂಡ ಬಂದ್ರವೇನು? ಆ ಬರುವಾಗ ಪರಮಾತ್ಮನು ಒಂದೇ ಒಂದು ಶಬ್ದ ನುಡಿದಿರುವನೇ ಪತಿನಾಥ, ನುಡಿದಿರುವನೇ.
2: ಅದ್ಯಾವ ಶಬ್ದ ಪ್ರಿಯಳೆ?
0: ಪತಿನಾಥ.
2: ಪ್ರಿಯಳೆ,
0: ನೀವಿಬ್ಬರು ಸ್ವತಿಪತಿ ಕೂಡಿ ಜಗಲಿ ಮೇಲೆ ಜೋಡೆರಡು ದಿವ್ಯವನ್ನು ಹಚ್ಚಿ ಆ ಪರಮಾತ್ಮನ ಪೂಜೆಯನ್ನು ಮಾಡಿ ಮಂತ್ರದ ಮೇಲೆ ಕುಳಿತುಕೊಂಡು ನಾನು ಕೊಟ್ಟ ಕಾರಿಕವರು ಪ್ರಸಾದನ್ನು ಸ್ವೀಕಾರ ಮಾಡಿಸಿದರೆ ಸೂರ್ಯ ಕಿರಣದಂತಹ ಮಗ ಜನಿಸುವುದೊಂದು ನುಡಿದಿರುವನೆ ಪತಿನಾಥ, ತೆಗೆದುಕೊಳ್ಳರಿ ಆ ಭಗವಂತ ಕೊಟ್ಟ ಕಾರಿಕವರು ಪ್ರಸಾದನ್ನು.
2: ತೆಗೆದುಕೊಂಡನು ಪರಮಾತ್ಮ ಕೊಟ್ಟ ಕಾರಿಕವರ ಪ್ರಸಾದವನ್ನು. ನನಗೂ ಸಂತೋಷವಾಯಿತು ಪ್ರಿಯಳೆ,
0: ನನಗೂ ಆನಂದವಾಗಿರುವುದು ಪತಿನಾಥ. ನಿಜವಾದಿತು ಶಿವನವರು ಪ್ರಸಾದ. ಒಂದು ದಿನ ಅಂದರೆ ಒಂದು ತಿಂಗಳಾದಂತೆ, ಎರಡು ದಿನ ಅಂದರೆ ಎರಡು ತಿಂಗಳಾದಂತೆ, ಮೂರು ದಿನ ಅಂದರೆ ಮೂರು ತಿಂಗಳಾದಂತೆ, ನಾಲ್ಕು ದಿನ ಅಂದರೆ ನಾಲ್ಕು ತಿಂಗಳಾದಂತೆ ಆಲತ್ತಿರುವುದು, ಐದು ದಿನ ಅಂದರೆ ಐದು ತಿಂಗಳಾದಂತೆ ಆಲತ್ತಿರುವುದು, ಗರ್ಭದಲ್ಲಿ ಅರವಡಿಸಿದ ಕಂದಲು ಮೂಡಿದಂತೆ ಆಗಿರುವುದು, ಬಯಕಿವು ಬಯಸಲತ್ತಿರುವುದು, ಬಯಕಿವು ಎಣ್ಣೆಗೆ ಕಾಡಲತ್ತಿರುವುದು. ಇಂಥ ಸಮಯದಲ್ಲಿ ನನ್ನ ಹಣದ ತಾಯಿದ್ದರೆ ಸ್ವಚ್ಛನ ಮಗಳು ಬಸರೆಂದು ಬೈಕೆಯ ಬುತ್ತಿಯನ್ನು ಮಾಡಿ ತಂದು ಊಟ ಮಾಡಿಸಿ ಹೋಗುವವಳು. ನಾನು ಯಾರ ಕೈಯಿಂದ ಊಟ ಮಾಡಲಿ ಅಮ್ಮ, ಯಾರ ಕೈಯಿಂದ ಊಟ ಮಾಡಲಿ? ಯಾರಾದರೂ ಕೂಡ ನನ್ನ ತವರ ಮನೆಯವರು ಬಂದ ಮೇಲೆ ಅವರ ಕೈಯಲ್ಲಿ ಇದೇ ಸುದ್ದಿಯನ್ನು ಹೇಳಿ ಕಳಿಸಿ ನನ್ನ ಅಣ್ಣನನ್ನು ಕರೆಸಿಕೊಳ್ಳುತ್ತೇನೆ. ಅವರು ಬರುವ ದಾರಿ ನೋಡುತ್ತಾ ನಾನು ನನ್ನ ಮನೆಯಲ್ಲೇ ಕುಳಿತುಕೊಳ್ಳುತ್ತೇನೆ.

0: ಮುತ್ತಿನ ಬಳಿ ಕಾಂಜಿನ ಬಳಿ ಚಿಕ್ಕಿ ಬಳಿ ಬಳಿ ಬೇಕ ನಮ್ಮ ಬಳಿ.
1: ಏನು ಬಳಗಾರನಂತೆ ದನಿ ಕೇಳಿ ಬರತ್ತಿರುವುದು, ಆದ್ರೆ ಮುಂದಕ್ಕೆ ಹೋಗಿ ನೋಡುತ್ತೇನೆ.
2: ಆ ಬಳಿ ಬೇಕೆ ನಮ್ಮ ಬಳಿ, ಹರಳಿನ ಬಳಿ ಮುತ್ತಿನ ಬಳಿ ಕಾಂಜಿನ ಬಳಿ ಚಿಕ್ಕಿಯ ಬಳಿ ಬಳಿ ಬೇಕೆ ನಮ್ಮ ಬಳಿ.
1: ಬಳಗಾರಣ್ಣ.
2: ಏನಮ್ಮ?
1: ತಾನು ಯಾವ ಊರಿನವನು ಅಪ್ಪ?
2: ನಾನು ನಗರಿ ಪಟ್ಟಣದವನಮ್ಮ.
1: ಯಾರು ಕಾಲಣ್ಣವೇನು?

0: ಕೂತ್ಕೋಮ್ಮ.
1: ಮನೆಯಲ್ಲಿ ಆದ್ರೂ ಬಾ ಕಾಲಣ್ಣ.
0: ಆಗಲಿ ಮಾತಾಯಿ.
1: ಮಣಿ ಹಾಕಿದ್ದೇನೆ, ಕುಳಿತುಕೋ ಕಾಲಣ್ಣ.
0: ಆಗಲಿ ಮಾತಾಯಿ.
1: ಕಾಲಣ್ಣ, ಯಾವ ತರದ ಬಳಿ ತುಂಬಿದೆ ಕಾಲಣ್ಣ?
0: ತಾಯಿ ಸುರಮದೇವಿ.
1: ಕಾಲಣ್ಣ,
0: ಬಂಗಾರ ಬಳಿ, ಮುತ್ತಿನ ಬಳಿ, ಚಿಕ್ಕಿ ಬಳಿ, ಚಕ್ಕಿ ಬಳಿ ಸಹ ತುಂಬಿ ನೋಡ ನಮ್ಮವ್ವ.
1: ನಿನ್ನ ಬಂಗಾರ ಬಳಿ, ಮುತ್ತಿನ ಬಳಿ, ಹರಳದ ಬಳಿ, ಚಿನ್ನದ ಬಳಿ, ಚಿಕ್ಕಿಯ ಬಳಿಯ ಮೇಲೆ ನನ್ನ ಆಸೆ ಇಲ್ಲ ಕಾಲಣ್ಣ. ಐದೈದು ಹಸಿರ ಕಡ್ಡಿ ಬಳಿನೇ ಇಡಿಸೋಪ್ಪ.
0: ನಿನ್ನ ಇಚ್ಛೆ ಅಂತ ಐದೈದು ಹಸಿರು ಕಡ್ಡಿ ಬಳಿ ಇಡಿಸ್ತೀನಿ, ಬಾರ ನಮ್ಮವ್ವ.
1: ಆಗಲಿ ಕಾಲಣ್ಣ.
0: ಕೈಗೆ ಬಳಿ ಚೆನ್ನಾಗಿ ಇರಲಿಲ್ಲ ನೋಡ ನಮ್ಮವ್ವ.
1: ಹೌದು ಕಾಲಣ್ಣ, ಕೈಗೆ ಬಳಿ ಚೆನ್ನಾಗಿ ಹೊಳಿತಿರ್ಬೇಕು ಕಾಲಣ್ಣ.
0: ಆಗಲಿ ಮಾತಾಯಿ, ನಾನಿನ್ನು ಹೋಗಿ ಬರ್ತೀನಮ್ಮ.
1: ಕಾಲಣ್ಣ, ನಂದೊಂದು ವಿಷಯ ಇರುವುದು ಕಾಲಣ್ಣ.
0: ಅದೇ ಆ ವಿಷಯ ಮಾತಾಯಿ, ಸುರಮದೇವಿ ಬೇಗನೆ ತಿಳಿಸಮ್ಮ.
1: ಆ ಭಗವಂತನು ಕಲ್ಯಾಣ ಮಾಡಿರುವನು. ನಾನು 5 ತಿಂಗಳ ಗರ್ಭಿಣಿ ಇರುವೆನು. ಸಣ್ಣಕ್ಕೆ ಶಾವಗಿ, ಸುರುಳಿಯ ಹೋಳಿಗೆ, ಅಕ್ಕಿಯ ಅನ್ನ, ಕರದ ಕಾರ್ಚಿಕಾಯಿನಲ್ಲಿ ಉಪ್ಪಿನಕಾಯಿ, ಎನ್ನ ಜಮ ಬೀಡತ್ತಿರುವುದು. ಇಂಥ ಸಮಯದಲ್ಲಿ ನನ್ನ ಹಣದ ತಾಯಿ ಇದ್ದರೆ ಬೈಕೆಯ ಬುತ್ತಿಯನ್ನು ತರಿಸಿ ಊಟ ಮಾಡಿಸಿ ಹೋಗುವವಳು. ನಾನು ಯಾರ ಕೈಯಿಂದ ಊಟ ಮಾಡಲಿ ಕಾಲಣ್ಣ, ಯಾರ ಕೈಯಿಂದ ಊಟ ಮಾಡಲಿ ಕಾಲಣ್ಣ?
0: ತಾಯಿ,
1: ನೀನು ಇಲ್ಲಿಂದ ಹೋಗಿ ಸ್ವತಃ ನನ್ನ ಅಣ್ಣನಿಗೆ ಬೆಟ್ಟಾಗಿ ಬೇಗನೆ ಬೈಕೆಯ ಬುತ್ತಿಯನ್ನು ತೆಗೆದುಕೊಂಡು ತಡ ಮಾಡದೆ ಬಾ ಎಂದು ಹೇಳು ಕಾಲಣ್ಣ, ಬಾ ಎಂದು ಹೇಳು ಕಾಲಣ್ಣ.
0: ಆಗಲಿ ಮಾ ತಾಯಿ. ತಾಯಿ ಸುರಮದೇವಿ.
1: ಕಾಲಣ್ಣ,
0: ನಿಮ್ಮ ಅಣ್ಣನಿಗೆ ಹೋದ ಕೂಡಲೇ ಹೇಳಿ ಕಳಿಸಿ ಕೊಡ್ತೀನಮ್ಮ, ನಾನಿನ್ನು ಹೋಗಿ ಬರುತ್ತೇನೆ.
1: ನೀನು ಸಂತೋಷದಿಂದ ಹೋಗಿ ಬಾ ಕಾಲಣ್ಣ.
0: ಆಗಲಿ ಮಾ ತಾಯಿ.

0: ನಮಸ್ಕಾರ ಗೌಡ್ರೆ, ನಮಸ್ಕಾರ.
1: ಏಕೆ ಕಾರಣ ನಮ್ಮ ಕಡೆಗೆ ಬಂದಂತೆ ಆಯಿತು. ಮತ್ತೇನು ತಂದ್ರಿ ಹೊಸ ಸುದ್ದಿ?
0: ತಂದಿದ್ದೇನ್ರಿ ಗೌಡ್ರೆ, ಹೊಸ ಸುದ್ದಿ ಏನೋ ತಂದಿದ್ದೇನ್ರಿ.
1: ಏನು ತಂದ್ರಿ?
0: ತಾಯಿ ಸೂರಮ್ಮ ದೇವರು 5 ತಿಂಗಳ ಗರ್ಭಿಣಿಗಳು ಬೇಗನೆ ಬಂಕೆ ಬುತ್ತಿಯನ್ನು ತೆಗೆದುಕೊಂಡು ಬಾ ಎಂದ ಹೇಳರು ನಿಮ್ಮ ತಂಗಿ ಸೂರಮ್ಮ ದೇವರು ಗೌಡ್ರೆ. ಹಾಕ್ರಿ ಗೌಡ್ರ,
1: ನಾನು ಬೈಕಿ ಬುತ್ತಿಯನ್ನು ತೆಗೆದುಕೊಂಡು ಚಂದನಗಿರಿಗೆ ಕೊಟ್ಟು ಬರುತ್ತೇನೆ. ನೀನು ನಿನ್ನ ಮನೆಗೆ ಹೋಗು ಕಾಲಣ್ಣ.
0: ಮರಿಬೇಡ್ರಿ, ತಾಯಿ ಸೂರಮ್ಮದೇವರು ಬಹಳ ದುಃಖ ಮಾಡಿ ಹೇಳ್ರಿಪ್ಪ.
1: ನಾನೇಕೆ ಮರೆಯಲಿ?
0: ಆಗಲ್ರಿಪ್ಪ, ನಾನು ಹೋಗಿ ಬರ್ತೇನ್ರಿ.
1: ಹೋಗಿ ಬಾ ಕಾಲಣ್ಣ.
0: ನಮಸ್ಕಾರ, ಹೋಗಿ ಬರ್ತೇನ್ರಿ.
1: ಸೂರಮ್ಮ ದೇವಿ 5 ತಿಂಗಳ ಗರ್ಭಿಣಿ, ತಂಗಿ ಹೊಟ್ಟಿರಿ ಹೆಣ್ಣು ಹುಟ್ಟಿರ ಗಂಡಿಗೆ ಮೂಲ, ಗಂಡ ಹುಟ್ಟಿರ ಹೆಣ್ಣಿಗೆ ಮೂಲ. ಮನೆಗೆ ಹೋಗಿ ಮಡದಿಗೆ ವಿಷಯವನ್ನು ತಿಳಿಸಿ ಬೈಕ್ ಬುತ್ತಿಯನ್ನು ಮಾಡಿಸಿ. ಯಾರಿಗೆ ಗೊತ್ತಿಲ್ಲದಂತೆ ಈ ಬುತ್ತಿಯಲ್ಲಿ ಸವನ್ನು ಬೆರೆಸಿ ನಾನು ನಮ್ಮ ತಂಗಿಯನ್ನು ಕೊಲ್ಲದಿದ್ದರೆ ನಾರಾಯಣನೇ ಅಲ್ಲ. ಹೇ ಪ್ರೇಮದ ಮಡದಿ ನೀಲಲಕ್ಷಣ ದೇವಿಯೇ.
2: ಏನ್ರಿ ಪತಿದೇವ?
1: ಸೂರಮ್ಮ ದೇವಿ 5 ತಿಂಗಳ ಗರ್ಭಿಣಿ, ಕಾಲಣ್ಣನ ಕೈಯಲ್ಲಿ ಹೇಳಿ ಕಳಿಸಿದ್ದಾಳೆ. ಆ ದೇವಿಗೆ ಬೈಕನ್ನು ಬಯಸಲತ್ತಿರುವುದು. ನಾನು ಸಂತೆಯನ್ನು ಮಾಡಿಕೊಂಡು ಬರುವ ಅಕ್ಷರದಲ್ಲಿ ನೀನು ಭುತ್ತಿಯನ್ನು ಸಿದ್ಧಪಡಿಸು ಪ್ರಾಣ ಸುಂದರಿ.
2: ಪರಿದೇವ, ತಂಗಿ ಸೂರಮ್ಮ ಹುಟ್ಟಿ ಹುಟ್ಟಿದ ಕಂದನು, ಹೆಣ್ಣು ಹುಟ್ಟಿದರೆ ನನ್ನ ಮಗನಿಂದ ತೆಗೆದುಕೋತೀನಿ, ಗಂಡ ಹುಟ್ಟಿದ ನನ್ನ ಮಗಳನ್ನು ಕೊಡ್ತೀನಿ. ಪತಿದೇವ,
1: ನಾನು ಹೇಳಿದಟ್ಟೆ ನೀನು ಕೇಳು.
2: ಆಗಲೇ ಪತಿದೇವ, ಪತಿದೇವ ತೆಗೆದುಕೊಳ್ಳಲಿ ಬುತ್ತಿಗಂಟನು. ಪತಿದೇವ,
1: ಈ ಬುತ್ತಿಗಂಟವನ್ನು ತೆಗೆದುಕೊಂಡೆನು. ಯಾರಿಗೆ ಗೊತ್ತಿಲ್ಲದಂತೆ ಈ ಬುತ್ತಲ್ಲಿ ಇಸವನ್ನು ಬೆರೆಸಿದ್ದೇನೆ. ನನ್ನ ಕಾರಾಸ್ತನದ ಕೊಲ್ಲಿ ಹಬ್ಬಿಸಲೇಬೇಕು. ತಂಗಿ ಕೊಲಿ, ತಂಗಿ ಕಂದನ ಕೊಲಿ, ತಡಮಾಡದೆ ಹೋಗುತ್ತೇನೆ ಚಂದನಗಿರಿಗೆ.
3: ನಾನು ಹೇಳಿದ ಸುದ್ದಿಯನ್ನು ಆ ಬಳಗಾರ ಕಾಲಣ್ಣನು ಹೇಳಿದನೋ ಅಥವಾ ಇಲ್ಲೋ, ಹೌದು ಹೇಳಲಿಕ್ಕಾಗಿ ಏನೋ ಸ್ವಲ್ಪ ಅಡತಡಿ ಆಗಿರಬಹುದು. ಇನ್ನೂ ಆದರೆ ಕೂಡ ನನ್ನ ತವರ ಮನೆಯ ದಾರಿ ನೋಡುತ್ತಾ ಬೀಸು ಕಲ್ಲಿಗೆ ಸ್ವಲ್ಪ ತಲೆಕೊಟ್ಟು ಬರೆಯಿಕೊಳ್ಳುತ್ತೇನೆ, ಇಸರಂತಿ ತೆಗೆದುಕೊಳ್ಳುತ್ತೇನೆ.
4: ಅಮ್ಮ ಸೂರಮ್ಮ, ಏಳುವ ಎಚ್ಚರಗೂ ಸತ್ಯ ನುಡಿಯನ್ನ ಕೇಳು. ನಿಮ್ಮಣ್ಣನು ಹೊರಟಿದ್ದಾನೆಯೇ ಇಸದ ಬುತ್ತಿಯನ್ನು ತೆಗೆದುಕೊಂಡು. ನಿಮ್ಮಣ್ಣನ ತಂದ ಬುತ್ತಿಯನ್ನು ಪ್ರೀತಿಯಿಂದ ಊಟ ಮಾಡಬೇಡ. ನಿಮ್ಮ ಮನೆಯಲ್ಲಿ ಸಾಕಿರುವ ಬೆಕ್ಕಿ 2 ತುತ್ತು ಹಾಕಿ ನೋಡು, ಆಮೇಲೆ ಊಟ ಮಾಡು. ನಿಮ್ಮಣ್ಣನ ತಂದ ಬಳಿ ದಂಡಿ ದಾರ ಮೊದಲ ಮಾಡಿ ದಮ್ಮಿನಿಂದ ತೊಡಬೇಡ. ನಿನ್ನ ಮನೆಯಲ್ಲಿರುವ ನಡಗಂಬಿಗೆ ಏರಿಸಿ ನೋಡು, ಆಮೇಲೆ ತೊಡು. ಏಳು ಏಳು ಎಚ್ಚರಾಗೋ ಸತ್ಯ ನುಡಿಯನ್ನ ಕೇಳು.
3: ಏನು ಸ್ವಪ್ನದಲ್ಲಿ ಶಬ್ದ ಹೀಗೇಕೆ ಕೇಳಿ ಬಂದಿರುವುದು? ನನ್ನಣ್ಣ ನನಗೇಕೆ ಸಾಕವನು? ಇಲ್ಲ, ಇದು ಎಲ್ಲ ಸುಳ್ಳು. ನನ್ನಣ್ಣ ತಂದ ಬುತ್ತಿಯನ್ನು ಅಣ್ಣ ತಂಗಿ ಕೂಡಿ ನಾನು ಊಟ ಮಾಡುತ್ತೇನೆ. ಅಣ್ಣ ಬರುವ ದಾರಿ ನೋಡುತ್ತಾ ಕುಳಿತುಕೊಳ್ಳುತ್ತೇನೆ.
1: ಹೇ ತಂಗಿ ಸೂರಮ್ಮ ದೇವಿ.
3: ಯಾರು ಅಣ್ಣವೇನು?
1: ಹೌದು ತಂಗಿ ಸೂರಮ್ಮ ದೇವಿ.
3: ಅಣ್ಣ
1: ಈ ಬುತ್ತಿಗಂಟವನ್ನು ತೆಗೆದುಕೊರಮ್ಮ.
3: ಆಗಲಣ್ಣ, ಬುತ್ತಿಗಂಟನ್ನು ತೆಗೆದುಕೊಂಡಿದ್ದೇನೆ, ಕೈಕಾಲು ಮಧ್ಯಲಾದರೂ ಮಾಡೋಣ.
1: ಈಗ ನಾನು ಕೈಕಾಲು ಮಧ್ಯ ಮಾಡದಂತೆ ಆಯ್ತಮ್ಮ.
3: ಮನೆಯಲ್ಲಿ ಆದ್ರೂ ಬಾ ಅಣ್ಣ.
1: ಆಗಲಿ ತಂಗಿ.
3: ಅಣ್ಣ
1: ಸೂರಮ್ಮ ದೇವಿ,
3: ತಾವೆಲ್ಲ ಆರಾಮದಿಂದ ಇದ್ರೇನು ಅಣ್ಣ?
1: ಎಲ್ಲ ಆರಾಮದಿಂದ ಇರುವರು ತಂಗಿ.
3: ನನ್ನ ಅತಿಗೆ ಹೇಗಿರುವಳು ಅಣ್ಣ?
1: ಅವರು ಆರಾಮದಿಂದ ಇರುವರು.
3: ಆಗಲಿ ಅಣ್ಣ, ತವರು ಮನೆ ಸುದ್ದಿ ಕೇಳಿದ ಕೂಡಲೇ ನನಗಾದ್ರೂ ಸಂತೋಷವಾಯ್ತು ನೋಡುವಣ್ಣ.
1: ಹೌದಮ್ಮ.
3: ಅಣ್ಣ
1: ಸೂರಮ್ಮ ದೇವಿ,
3: ತಾನು ಸ್ವಲ್ಪ ಊಟ ಆದ್ರೂ ಮಾಡುವಣ್ಣ.
1: ನನಗೆ ನಿನ್ನ ಮನೆಯಲ್ಲಿ ಊಟ ಮಾಡಲಿಕ್ಕೆ ಅವಕಾಶ ಇಲ್ಲ ತಂಗಿ.
3: ಏಕೆ ಅಣ್ಣ?
1: ಬಣ್ಣನ ಚವಡಿಯಲ್ಲಿ ನ್ಯಾಯ ನಿಂತಿರುವುದು 700 ಎಮ್ಮಿಗೆ ಆಳಿಲ್ಲ ತಂಗಿ, ನಾನು ಹೋಗಬೇಕಾಗ್ಯದಮ್ಮ.
3: ಅಯ್ಯೋ ಅಣ್ಣ, ಅಟ್ಟು ನಿನ್ನ ಮನೆ ಕಡೆ ಅಡತಡಿ ಕೆಲಸಿದ್ದರೆ ಇನ್ನೂ 4-6 ದಿವಸ ಬಿಟ್ಟು ಬರಬೇಕಾಗಿತ್ತು ಅಣ್ಣ, ಬಿಟ್ಟು ಬರಬೇಕಾಗಿತ್ತು ಅಣ್ಣ.
1: ಸೂರಮ್ಮದೇವಿ.
3: ಅಣ್ಣ
1: ಹಾಗೇನು ತಿಳ್ಕೋಬಾರದಮ್ಮ. ನಾನು ಮತ್ತೊಮ್ಮೆ ಬಂದಾಗ 4-6 ದಿವಸ ನಿನ್ನ ಮನೆಯಲ್ಲಿ ನಿಂತು ಊಟ ಮಾಡಿ ಹೋಗುತ್ತೇನೆ ತಂಗಿ. ನಾನು ನಿನ್ನ ಮನೆಯಲ್ಲಿ ಈಗ ಊಟ ಮಾಡುವುದಿಲ್ಲ.
3: ಅಯ್ಯೋ ಅಣ್ಣ, ನೀನು ಊಟ ಮಾಡದೆ ಹೋದರೆ ನಿನ್ನ ತಂಗಿಯ ಕಳ್ಳು ತಳಮಳಾಗುವುದು ಅಣ್ಣ, ತಳಮಳಾಗುವುದು. ಊಟ ಮಾಡಿಕೊಂಡು ಹೋಗೋಣ.
2: ಶಿವರಾಮದೇವಿ
3: ಅಣ್ಣ,
2: ಈಗ ನೀನು ಎಷ್ಟಾಲು ಬರೆಯದ್ರೆ ನಾನು ನಿನ್ನ ಮನೆಯಲ್ಲಿ ಊಟ ಮಾಡುವುದಲ್ಲ ತಂಗಿ. ನಾನು ಮತ್ತೊಮ್ಮೆ ಬಂದಾಗೆ ಊಟ ಮಾಡಿ ಹೋಗುತ್ತೀನಿ ತಂಗಿ, ನಾನು ಹೋಗಿ ಬರ್ತೀನಮ್ಮ.
3: ಸಂತೋಷದಿಂದ ನೀನು ಹೋಗಿ ಬಾ ಅಣ್ಣ. ನನ್ನ ಅಣ್ಣನಿಗೆ ನಾನು ಎಷ್ಟೊಂದು ಆದ ಪರವರೆ, ನನ್ನ ಅಣ್ಣ ಊಟ ಮಾಡದೆ ಹೋದವೇನು ಅಮ್ಮ, ಊಟ ಮಾಡದೆ ಹೋದವೇನು? ಏನು ನನ್ನ ತವರ ಮನೆ ಮೇಲೆ ನಾನು ಅಂತಾದೇನು ಅಪರಾಧ ಮಾಡಿ ಬಂದಿರುವೇನು ಅಮ್ಮ, ಅಪರಾಧ ಮಾಡಿ ಬಂದಿರುವೇನು ಅಣ್ಣ? ನೆರಮನೆ ಹೊರಮನೆ ಬಾರಿಯರು ಕೇಳಿದರೆ ನಾನು ಏನಂದ ಹೇಳಲಿ ಅಣ್ಣ, ಏನಂದು ಉತ್ತರ ಕೊಡಲಿ ಅಣ್ಣ?
2: ಹೌದು,
3: ನನ್ನಣ್ಣ ತಂದ ಬುತ್ತಿಯನ್ನು ನಾನು ಈಗ ಊಟ ಮಾಡುತ್ತೇನೆ.
1: ಆಯ್ತು ನನ್ನ ಕೆಲಸವು. ಇಸದ ಬುತ್ತಿಯನ್ನು ತಂದ ಕೊಟ್ಟೆನು. ಹೊತ್ತ ಮುಣುಗಿದ್ರೊಳಗಾಗಿ ಸತ್ತ ಸುದ್ದಿಯನ್ನು ಕೇಳಲೇಬೇಕು. ನಾನು ನಗರಿ ಪಟ್ಟಣಕ್ಕೆ ಹೋಗಿ ಬರುತ್ತೇನೆ.
3: ನಾನು ಊಟಕ್ಕೆ ಕೂತ ಸಮಯದಲ್ಲಿ ನನ್ನ ಮನೆಯಲ್ಲಿರುವ ಸಾಕಿದ ಬೆಕ್ಕಾದ್ರೂ ಬತ್ತವೇನು? ಹೌದು, ಇದು ಆದ್ರೆ ಕೂಡ 3 ತಿಂಗಳ ಗರ್ಭಿಣಿ ಇರುವುದು. ನಾವು ಮಾತುಗಳವರು ಆಳ ಕೊಟ್ಟು ಹೇಳಿ ಕಳಿಸಿ ಬುತ್ತಿ ಬಾನನ್ನು ತರಿಸಿ ಊಟ ಮಾಡುವವರು. ಇದು ಆದ್ರೆ ಕೂಡ ಮೂಕ ಕಾಡ ಪ್ರಾಣಿ ಇರುವುದು. ಇದಕ್ಯಾರ ತಾಯಿ ಇರುವರು, ಇದಕ್ಯಾರು ತಂದಿ ಇರುವರು? ಇದೇ ನಾನು ಎತ್ತಿದ ತುತ್ತನ್ನು ನನ್ನ ಮನೆಯಲ್ಲಿರುವ ಸಾಕಿದ ಬೆಕ್ಕಿಗೆ ಹಾಕುತ್ತೇನೆ. ಆಮೇಲೆ ನಾನು ಸಂತೋಷದಿಂದ ಊಟ ಮಾಡುತ್ತೇನೆ. ಅಯ್ಯೋ ಅಣ್ಣ, ಅಯ್ಯೋ ಅಣ್ಣ, ಬುತ್ತಿಯಲ್ಲಿ ಈಸ ಬೆರೆಸಿದೇನು ಅಣ್ಣ, ಬುತ್ತಿಯಲ್ಲಿ ಈಸ ಬೆರೆಸಿದೇನು ಅಣ್ಣ? ಅಯ್ಯೋ ಶಿವ ಶಿವ, ನಾನು ಬೆಕ್ಕಿಗೆ ಒಂದ ತುತ್ತನ್ನ ಹಾಕಿದ ಕೂಡಲೇ ಬೆಕ್ಕ ತಿಂದು ಸತ್ತ ಹೋಯ್ತವೇನು ಅಮ್ಮ, ಸತ್ತ ಹೋಯ್ತವೇನು ಅಣ್ಣ? ಅಯ್ಯೋ ಅಣ್ಣ, ಬುತ್ತಿಯಲ್ಲಿ ಈಸ ಬೆರೆಸುವಕ್ಕಿಂತ ಮೊದಲು ಕಡಗದಿಂದ ನಿನ್ನ ತಂಗಿಯ ಶಿರ ಬಿಡಿಸಬೇಕಾಗಿತ್ತು ಅಣ್ಣ, ಶಿರ ಬಿಡಿಸಬೇಕಾಗಿತ್ತು ಅಣ್ಣ. ಅಯ್ಯೋ ಅಣ್ಣ.
5: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
6: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
5: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
7: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಹೆಣ್ಣಾಗಿ ಈ ಜಗತ್ತಿನಲ್ಲಿ

0: ಜನಸವಾರದು ಅಮ್ಮ ಜನಸವಾರವು ಹೆಣ್ಣಾಗಿ ಜನಿಸುವಕ್ಕಿಂತ ಮೊದಲು ಅಡವಿಯಲ್ಲಿ ಒಂದು ಆಲದ ಮರನಾಗಿ ಜನಿಸಿದರೆ ನಾಲ್ಕಾರ ಮಂದಿ ಸಾಧು ಸತ್ಪುರುಷರ ನೆರಳಿಗೆ ಕುತ್ತು ಆನಂದ ಪಡೆಯುತ್ತಿದ್ದರು. ಈ ಹೆಣ್ಣಿನ ಜನ್ಮ ಗಿಡದಕ್ಕಿಂತಲೂ ಹೀನಾಗಿ ನಡೆಯುತ್ತವೇನು ಅಮ್ಮ ಹೀನಾಗಿ ನಡೆಯುತ್ತವೇನು. ನನ್ನಣ್ಣ ತಂದ ಹಸರ ಬಳಿ ಸೀರಿ ಕುಬ್ಬಸ ದಂಡಿ ದಾರ ಮೊದಲು ಮಾಡಿ ನಡಗಂಬಿಗೆ ಏರಿಸುತ್ತೇನೆ. ಆಮೇಲೆ ನಾನು ಸಂತೋಷದಿಂದ ನನ್ನ ಅಣ್ಣ ತಂದ ಸೀರೆಯನ್ನು ದಮ್ಮಿನಿಂದ ತುಡುಗುತ್ತೇನೆ. ಅಯ್ಯೋ ಅಣ್ಣ, ಅಯ್ಯೋ ಅಣ್ಣ, ನಡಗಂಬಿಗೆ ಸೀರೆ ಏರಿಸಿ ಕೊಡಬೇಕಂದ್ರೆ ಉಡುಗುಡಲಿಲ್ಲವೇನು ಅಣ್ಣ, ಉಡುಗುಡಲಿಲ್ಲವೇನೋಪ್ಪ. ನಡಗಂಬಿಗೆ ಏರಿಸಿದ ಕೂಡಲೇ ಸೀರೆಗೆ ಬೆಂಕಿ ಹತ್ತಿ ಸೀರೆ ಸುಟ್ಟವಾಯಿತು ಅಣ್ಣ, ಸುಟ್ಟವಾಯಿತು ಅಣ್ಣ. ಅಯ್ಯೋ ಅಣ್ಣ, ನಂದಂತ ದುರ್ದೈವ ಇರುವುದು ಅಣ್ಣ, ನಂದಂತ ದುರ್ದೈವ ಇರುವುದು. ಸ್ವಪ್ನವು ಸತ್ಯವಾಯಿತು. ಇನ್ನು ಮುಂದೆ ನಾನು ಇದೇ ಬುತ್ತಿಯನ್ನು ಹಿತ್ತಲ ದೊಡ್ಡಿಯಲ್ಲಿ ಹುಗಳಿ ಬೇರೆ ಒಂದು ಪಂಚ ಅಮೃತಡಿಯನ್ನು ಮಾಡಿ ನಾನು ತವರ ಮನೆಯ ಬುತ್ತಿಯನ್ನು ಬೀರಿ ಬಿಡುತ್ತೇನೆ. ನಾನು ಮನೆಯಲ್ಲೇ ಅಡಿಗೆ ಮಾಡುತ್ತೇನೆ. ತಂಗಿ ಮಲ್ಲಮ್ಮ.
1: ಏನು ತಾಯಿ ಸುರಮದೇವಿ, ನಮ್ಮನ್ನು ಹೇಗೆ ಕರೆಸಿ ತಾಯಿ?
0: ಈ ಬೈಕೆಯ ಬುತ್ತಿಯನ್ನು ಬೀರುವ ಸಲುವಾಗಿ ನಿಮ್ಮನ್ನು ನಗರಿಯ ಪಟ್ಟಣದಿಂದ ಚಂದನಗಿರಿಗೆ ನನ್ನ ಮನೆಯಲ್ಲಿ ನಾನು ಕರೆಸಿರುವೆನು ನಮ್ಮ.
1: ಅಯ್ಯ ತಾಯಿ ಸುರಮದೇವಿ.
0: ತಂಗಿ,
1: ಬೈಕೆಯ ಬುತ್ತಿಯನ್ನು ತೆಗೆದುಕೊಂಡು ಯಾರು ಬಂದಿರ ನನ್ನ ತಾಯಿ?
0: ಬೈಕೆಯ ಬುತ್ತಿಯನ್ನು ತೆಗೆದುಕೊಂಡು ಸ್ವತಃ ನನ್ನ ಅಣ್ಣ ಬಂದಿರುವನ ಮಾಯಿ ಬೈಕೆಯ ಬುತ್ತಿಯನ್ನು ತೆಗೆದುಕೊರಮ್ಮ.
1: ನಿನ್ನ ಅಣ್ಣ ಎಲ್ಲಿರೋರಮ್ಮ?
0: ತಂಗಿ ಮಲ್ಲಮ್ಮ.
1: ಏನು ತಾಯಿ ಸುರಮದೇವಿ,
0: ಬೇಗನೆ ಬುತ್ತಿಯನ್ನು ಕೊಟ್ಟು ತನ್ನೂರಿಗೆ ತಾನು ಹೊರಳಿ ನನ್ನಣ್ಣ ಹೋಗಿರುವನು ನಮ್ಮ.
1: ಆಗ್ಲಿ ತಾಯಿ ಸುರಮದೇವಿ, ನಾನು ಇನ್ನು ಹೋಗಿ ಬರ್ತೀನಮ್ಮ.
0: ನೀನು ಸಂತೋಷದಿಂದ ಹೋಗಿ ಬಾ ತಂಗಿ ಮಲ್ಲಮ್ಮ.
2: ಚಂದನಗಿರಿ ಸುದ್ದಿ ಇನ್ನೇಕೆ ಬರಲಿಲ್ಲ? ನಾನು ಕೊಟ್ಟ ಇಸದ ಬುತ್ತಿ ಊಟ ಮಾಡದಂತೆ ಕಾಣುವುದಿಲ್ಲ. ಊಟ ಮಾಡಿದರೆ ಹತ್ತ ಮಣದರೊಳಗಾಗಿ ಸತ್ತ ಸುದ್ದಿಯನ್ನು ಕೇಳಲೇಬೇಕಾಗಿತ್ತು, ಊಟ ಮಾಡಿಲ್ಲ. ಚಂದನಗಿರಿಗೆ ಭೋಗಾರ ಕಾಳಣ್ಣನು ಹೋಗಿ ಬರುವನು, ಅವನ ಬಂದ ಮೇಲೆ ಚಂದನಗಿರಿ ಸುದ್ದಿಯನ್ನು ಕೇಳುತ್ತೀನಿ. ಆ ಕಾಳಣ್ಣನು ಹೋಗಿ ಬರಲಿ.
0: ದಿನವೂ ಪೂರ್ಣ ತುಂಬಿದಂತೆ ಆಗಿರುವುದು, ಬಾಣಿತನ ಸಮೀಪಕ್ಕೆ ಬಂದಿರುವುದು. ಬಾಣಿತನ ಆಗುವ ಸಮಯದಲ್ಲಿ ಕೂಸಮಾಸ ನೋಡಿ ಬೌಳಿಕೆ ಬಂದು ನೆಲಕ್ಕೆ ಬಿದ್ದರೆ ನನ್ನನ್ನು ಎತ್ತವರು ಯಾರು ಅಮ್ಮ, ಇಳುವವರು ಯಾರು? ಯಾರಾದರೂ ಕೂಡ ನನ್ನ ತವರ ಮನೆಯವರು ಬಂದ ಮೇಲೆ ಅವರ ಕೈಯಲ್ಲಿ ಇದೇ ವಿಷಯವನ್ನು ತಿಳಿಸಿ ಇಬ್ಬರು ಸೂರಗಿತ್ತನನ್ನು ಕರೆಸಿಕೊಳ್ಳುತ್ತೇನೆ.
3: ಬಳಿ ಬೇಕೇನಮ್ಮ ಬಳಿ, ಹರಿದು ಬಳಿ, ಮುತ್ತಿನ ಬಳಿ, ಕಾಂಜಿನ ಬಳಿ, ಚಿಕ್ಕ ಬಳಿ, ಬಳಿ ಬೇಕೇನಮ್ಮ ಬಳಿ.
0: ಯಾರು ಕಾಳಣ್ಣವೇನು?
3: ಹೌದು, ನಾನು ಕಾಳವಿರೋನಮ್ಮ.
0: ನಂದೊಂದು ವಿಷಯ ಇರುವುದು ಕಾಳಣ್ಣ.
3: ಅದೇ ವಿಷಯ ಅಮ್ಮ, ಬೇಗನೆ ತಿಳಿಸಮ್ಮ.
0: ದಿನವೂ ಪೂರ್ಣ ತುಂಬಿದಂತೆ ಆಗಿರುವುದು, ಬಾಣಿತನ ಸಮೀಪಕ್ಕೆ ಬಂದಿರುವುದು. ಬಾಣಿತನದ ಸಮಯದಲ್ಲಿ ಇಬ್ಬರು ಸೂಲಗಿತ್ತರು ಬೇಕೇ ಬೇಕು. ನೀನು ಇಲ್ಲಿಂದ ಹೋಗಿ ಸ್ವತಃ ನನ್ನ ಅಣ್ಣನಿಗೆ ಭೇಟಿಯಾಗಿ ಬೇಗನೆ ಇಬ್ಬರು ಸೂಲಗಿತ್ತರನ್ನು ಕೊಟ್ಟು ಕಳಿವೆಂದು ಹೇಳು ಕಾಳಣ್ಣ.
3: ಆಗಲಿ ಮಾತಾಯಿ, ನಾನು ಇಲ್ಲಿಂದ ಹೋದ ಕೂಡಲೇ ಮಣ್ಣನಿಗೆ ಹೇಳಿ ಇಬ್ಬರು ಸೂಲಗಿತ್ತರನ್ನು ಕೊಟ್ಟು ಕಳಿಸುತ್ತಿದ್ದೇನೆ ತಾಯಿ. ಸುರಮದೇವಿ, ನಾನಿನ್ನು ಹೋಗಿ ಬರುತ್ತೇನೆ.
0: ನೀನು ಸಂತೋಷದಿಂದ ಹೋಗಿ ಬಾ ಕಾಳಣ್ಣ.
3: ಆಗಲಿ ಮಾತಾಯಿ. ನಮಸ್ಕಾರ ಗೌಡ್ರೆ. ನಮಸ್ಕಾರ ರೀ.
2: ನಮಸ್ಕಾರ ಕಾಳಣ್ಣ. ಮತ್ತೇನು ಹೊಸ ಸುದ್ದಿ ತಂದ್ರಿ?
3: ನಿನ್ನೆ ಬೆಳಿ ವ್ಯಾಪಾರಕ್ಕೆ ಚಂದನಗಿರಿಗೆ ಹೋಗಿದ್ರಿಪ್ಪ. ತಾಯಿ ಸುರಮದೇವರು ಭೇಟಿಯಾಗಿದ್ದಾರೆ ಗೌಡ್ರೆ.
2: ಭೇಟಿಯಾಗಿ ನಿನಗೆ ಏನು ಹೇಳಿದ್ರು ಕಾಳಣ್ಣ?
3: ತಾಯಿ ಸುರಮದೇವರು, ದಿನವೂ ಪೂರ್ಣ ತುಂಬಿದಂತೆ ಆಗಿರೋದು ಗೌಡ್ರೆ. ಬಾಣಿತನ ಸಮಯದಲ್ಲಿ ಇಬ್ಬರು ಸೂಲಿಗಿತ್ತರು ಬೇಕೆಂದು ಹೇಳಿರೋರು ನಿಮ್ಮ ತಂಗಿ ಸುರಮದೇವರು ಗೌಡ್ರೆ.
2: ಹೇ ಕಾಳಣ್ಣ.
3: ಯಾಕ್ರಿಪ್ಪ?
2: ಆ ಸೂಲಿಗಿತ್ತರನ್ನು ಕೊಟ್ಟು ಕಳಿಸುತ್ತೇನೆ, ನೀನು ನಿನ್ನ ಮನೆಗೆ ಹೋಗು ಕಾಳಣ್ಣ. ಇದಕ್ಕೆ ಏನು ವಿಚಾರ ಮಾಡಲಿ? ಸೇವಕನಿಗೆ ತಿಳಿಸಿ ಸೂಲಿಗಿತ್ತರನ್ನು ಕರೆಸಿ ಅವರಿಗೆ ಗುಪ್ತಲೆ ತಿಳಿಸಿ ಚಂದನಗಿರಿಗೆ ಕಳಿಸಿ ನಾನು ನಮ್ಮ ತಂಗಿಯ ಕಂದನನ್ನು ಕೊಲೆ ಮಾಡುತ್ತಿದ್ದರೆ ನಾರಾಯಣನೇ ಅಲ್ಲ. ಹೇ ಸೇವಕ.
4: ನಮಸ್ಕಾರಪ್ಪ. ನಮಸ್ಕಾರ. ನಮಸ್ಕಾರ. ಯಾಕೆ ಹೋದ್ರಿ ನನಗ
2: ಸೇವಕ?
4: ಓರಿಪ್ಪ,
2: ಈಗ ನೀನು ತಡಮಾಡದೆ ಹೋಗಿ ಆ ಸೂಲಗಿತ್ತರನ್ನು ಕರೆದುಕೊಂಡು ಬಾ ಸೇವಕ.
4: ಸುಳ್ಳು ಹೇಳಿ ಬಾ ಅಂದ್ರೆ?
2: ಹೇ, ನಾನು ಹೇಳಿದಟ್ಟೆ ಕೇಳು.
4: ನೀವೇ

0: ಬರ್ತಾರಲ್ರಿ ಬಗವ್ರ
1: ಸೂಲಗಿತ್ತರನ್ನ ಕರೆದುಕೊಂಡು ಬಾ ಅಂದೆ.
0: ಹೆಂಗನ್ರಿ ಕರ್ಕೊಂಬರ್ತೀನಿ ಸೂಲಗಿತ್ತರ ಕರ್ಕೊಂಬರ್ತೀನಿ ಹೋಗಿ ತಳಮಾಡಲೇ ಹೋಗ್ತೀನಿ ಇಲ್ಲಿ ಬಿಟ್ರಿ ಬೆಂಗಳೂರು ಬೆಂಗಳೂರು ಬಿಟ್ರಿ ಬಿಜಾಪುರ ರೀ ಮತ್ತೆ ಸೂಲಗಿತ್ತರ ಮನೆ ಹೋಗಿ ಬರ್ತೀನಿ ಗೌಡ್ರ ಮುಂದರೆ ಸೂಲಗಿತ್ತರ ಕರ್ಕೊಂಬರ್ತೀನಿ ಅಂತ ಹೇಳಿದೀನಿ. ಅವ್ರು ನೋಡ್ರಿ ಒಂದೇ ಜಾಗದಲ್ಲಿರೋರು ಅಲ್ಲ, ಅವ್ರು ನೋಡ್ರಿ ಸೋಬಾನ್ದಾಗಿರೋರು, ಆಮೇಲೆ ಕುಬ್ಸ ಮಾಡಲ್ಲಿರೋರು, ಹಡದಲ್ಲಿರೋರು, ತೋಟ್ಲ ಹಾಕಲ್ಲಿರೋರು, ಅದು ಎಲ್ಲ ಸಿಗಲಿಲ್ಲ ಅಂದ್ರೆ ಮತ್ತೊಂದು ಪುನಾರಿ ಲಗ್ನ ಮಾಡಕ್ಕೂ ಹೋಗವ್ರಿ ಅವ್ರು. ಮನೆಗದಲ್ಲಿ ಹೋಗಂಗ್ ಹೋಗ್ಬೇಕಲ್ಲ.

0: ಕಾಣಿಸ್ತಾರ್ರಿ? ಇನ್ನ ವಿಚಾರ ನೋಡ್ತೀನಿ. ಮೂಲೆ ಮನೆ ಸುಬ್ಬವ್ವ
1: ಯಾರ ತಮ್ಮ?
0: ನಾನೇ ನಾನಮ್ಮವ್ವ, ನಾನೇ ನಾನೇ.
1: ಯಾರ ನಾವೇ ನಾಗಪ್ಪನ ತಮ್ಮ?
0: ಇಲ್ರಿ, ಕಟ್ಟ ಮಾಡೋಲಾಗಪ್ಪ.
1: ಐ ತಮ್ಮ, ಹಿಂಗ್ಯಾಕ ಮಾತಾಡ್ತೀಪ್ಪ? ಪೂರ ಕಾಣಿಸ್ತದಿ.
0: ಇರ್ಲಾಕ್ ಬಿಡ್ರಿ, ಅಂದ್ರೆ ಮನೆಗೆ ಏನ್ ಮಾಡಾಕತ್ತೀರಿ?
1: ಐ ತಮ್ಮ, ದೊಡ್ಡ ಕೆಲಸ ಅದಪ್ಪ.
0: ದೊಡ್ಡ ಕೆಲಸ ಅಂದ್ರ
1: ಗಂಡಕ್ಕೆ ಮನೆ ಕುಡಿಸೋದು?
0: ಯಾಕೆ ಮಕ್ಳ ಹತ್ರ ಆಗಿಲ್ಲನ?
1: ಅವನೇನ ಸೊಚ್ಚಲ ಮಗ ನೋಡ್ತಮ್ಮ.
0: ಸೊಚ್ಚಲ ಮಗ ಅವನೇ?
1: ಅಲ್ಲ ತಮ್ಮ, ಮಗಳ ಮಗ.
0: ನಾನು ಅದೇ ಅಂದ, ನಮ್ಮ ಮಗಳ ಮಗ ನಿನ ಗಂಡ ಆಗಿ ಆತನ. ಇರ್ಲಾಕ್ ಬಿಡ್ರಿ, ನಾರಾಯಣಗೌಡರು ಕರೆದ್ರೆ ಸಟ್ಟ ಬಂದ್ ಬಿಡ್ರಿಲ್ಲ.
1: ಬೇಗನೆ ಬರ್ತೇವು, ನಡೀತಮ್ಮ.

0: ಸೂರಿಗಿತ್ತರೆ
1: ನೋಡ್ರ.
0: ಚಂದನಗಿರಿಯಲ್ಲಿ ನಮ್ಮ ತಂಗಿ ಸೂರಮ್ಮ ದೇವಿ ಬಾಣುತ್ತಾನಿರುವುದು, ಬಾಣುತ್ತಾನದ ಸಲುವಾಗಿ ನಿಮ್ಮನ್ನು ಕರೆಸಿರುವನು. ಸೂಲಿಗಿತ್ತರೆ
1: ನೋಡ್ರ,
0: ನಂದೊಂದು ಬೇರೆ ಕೆಲಸ ಇರುವುದು.
1: ಅದ್ಯಾವ ಕೆಲಸ ರೀ ಗೌಡ್ರ?
0: ಈ ಮಾತು ಯಾರು ಮುಂದೆ ಹೇಳಬಾರದು.
1: ಯಾರ ಮುಂದೆ ಹೇಳದಿಲ್ರಿ ಗೌಡ್ರ, ನಮ್ಗೆ ಕುನ ನಿಮ್ಗೆ ಗುರ್ತ್ರಿ.
2: ಅಲ್ಲ ನನಗೆ
1: ಏನ ಸುಬ್ಬಿ,
2: ಯಾರ ಮುಂದೆ ಹೇಳಿದ್ರೆ ಸೋದಕ್ಕೆಲ್ಲ ನಿನ್ನ ಬಾಯ ಮಣ್ಣು.
1: ಮತ್ ಹ್ಯಾಂಗ
2: ಬಲ್ಲವ್ರು ಒಂದ್ ಮಾತು ಹೇಳಾರ ಸುಳ್ಳಲ್ಲಂತ.
1: ಅಯ್ಯಯ್ಯ ಏನ್ ಹೇಳ್ರಿ ಸುಬ್ಬಿ,
2: ಗಂಡಸೂರ್ ಅಂತ ಕೂಸ್ಗೊಳ್ ನಿಂದ್ರಂಗಿಲ್ಲತ್ತ.
1: ಅಯ್ಯೋ ಹೆಂಗ್ ನೋಡ,
2: ಹೆಣ್ಮಕ್ಳ ಬಾಯಾಗ ಮಾತ್ ನಿಂದ್ರಂಗಿಲ್ಲತ್ತ. ನಾಳೆ ನಾವೆಲ್ಲರ ಕಸ ಕಡ್ಡಿ ತೆಗೆಯಲ್ಲಿ ಹೋಗಲಿ, ಮಾತು ಅನವರೇ ನೋಡೋದಾಗಿ ಪಕ್ಕ ವಿಚಾರ ಮಾಡಿ ಕೇಳು.
1: ಯಾಕಲ್ ನೋಡ್ ಸುಬ್ಬಿ, ಯಾರ ಮುಂದೆ ಹೇಳುದಿಲ್ರಿ ಗೌಡ್ರ.
0: ಸೂರಿಗಿತ್ತರೆ
1: ಗೌಡ್ರ,
0: ನೀವು ಚಂದನಗಿರಿಗೆ ಹೋಗಿ ನಮ್ಮ ತಂಗಿ ಬಾಣಿತಾನ ಸಮಯದಲ್ಲಿ ಸೂರಮ್ಮ ದೇವಿ ಕಣ್ಣವನ್ನು ಕಟ್ಟಿ ಕೂಸಿನ ಕೊಲಿ ಮಾಡಿ ಕೂಸಿನ ರಕ್ತಿನಲ್ಲಿ ನನ್ನ ದಸ್ತವನ್ನು ತಸೊಂಡು ಬರಬೇಕು. ಸೂರಿಗಿತ್ತರೆ

0: ನಮ್ಮ ನಿತ್ತಲ ಸೀರ್ ಕಳಿತ ಸುಬ್ಬಿ
1: ಗೌಡ್ರ, ಈ ಕೆಲಸ ನಮ್ಮ ಕಡಿಂದ ಸಾಪ್ ಸಾಪ್ ಆಗೋದಿಲ್ಲ ನೋಡ್ರಿ ಗೌಡ್ರ.
0: ನನ್ನ ಕಡಿಂದ ಆಗೋದು ನೋಡ್ರಿ ಗೌಡ್ರ.
2: ಹೇ ಸೋರ್ಗಿತ್ತರೆ
1: ಗೌಡ್ರ,
2: ನಾನು ಹೇಳಿದಕ್ಕೆ ನೀವು ಕೇಳಿರಿ.
0: ಇಲ್ಲದಿದ್ದರಿ,
2: ಇಲ್ಲದಿದ್ದರೆ ನಿಮ್ಮ ಇಬ್ಬರನ್ನು ನಗರಿ ಪಟ್ಟಣವನ್ನು ಬಿಟ್ಟು ಹೊರಗೆ ಹಾಕಿ ಬಿಟ್ಟನೆ ಸೋಲಿಗಿತ್ತರೆ.
1: ಏನಾಗಿ?
0: ಏನ
1: ಇದೊಂದು ದೊಡ್ಡ ಕೆಲಸ ಬಿಡ ನೀನ.
0: ಅದ್ಯಾಂಗ ಸುಬ್ಬಿ?
1: ಅಲ್ಲ ಅನಾಗಿ,
0: ಏನ
1: ಕಾಲು ಮುಂದಾಗಿ ಹುಟ್ಟಿದ್ರ ಕಾಲು ತುಟ್ಟನು, ಚೆಂಡು ಮುಂದಾಗಿ ಹುಟ್ಟಿದ್ರ ಚೆಂಡು ತುಟ್ಟನು. ಈ ಕೆಲಸ ಮಾಡ್ಕೊಂಬಂದ್ರೆ ಬೆಳಕ ಪಗಾರ ಏನು ಕೊಡ್ತಾರೆ ಕೇಳನಾಗಿ.
0: ಯಾಕಲ್ ನೋಡ ಸುಬ್ಬಿ, ಗೌಡ್ರ ಈ ಕೆಲಸ ಮಾಡ್ಕೊಂಡು ಬಂದ್ ನಮ್ಮ ಪಗಾರ ಏನ್ ಕೊಡ್ತೀರಿ ಗೌಡ್ರ?
2: ಸೋಲಿಗಿತ್ತರೆ
0: ಗೌಡ್ರ,
2: ನಾ ಹೇಳು ಕೆಲಸ ನೀವು ಮಾಡಿಕೊಂಡು ಬಂದರೆ ನಾನು ನಿಮ್ಮ ಚೆಲ್ಲಿರುವವರಿಗೆ ಹರಿಲಾರು ಸೀರಿ ಉಡಿಸುವೆನು.
1: ನಾಗಿ,
0: ಏನ ಸುಬ್ಬಿ,
1: ನನ್ನ ಸೀರೆ ದಿಂಡಿಗೆ ಬಂದ ನೋಡ.
0: ಅಲ್ಲ ಸುಬ್ಬಿ,
1: ಏನಾಗಿ
0: ನಂದು ಸೀರೆ ಕುಂಡಿ ಪದ್ರೆ ಯಾರ್ದ ನೋಡ.
1: ಅಲ್ಲ ಅನಾಗಿ,
0: ಏನ
1: ಹರಿಲಾರಿ ಸೀರೆ ಅಂದ್ರ ಅರ್ಥ ಆಯ್ತಾನೆ ನನಗ?
0: ಅಯ್ಯೋ ನನಗ ಅರ್ಥ ಆಲಿ ನೋಡ ಸುಬ್ಬಿ.
1: ಹರಿಲಾರಿ ಸೀರೆ ಅಂದ್ರ ಊರ ಮುಂದಿನ ಮಾನನ ಹೊಲ ನನ್ನ ಹೆಸರ್ಲೆ ಹಸ್ತ ನಂದಂಗ.
0: ಅಯ್ಯೋ ಹೈ ನೋಡ,
1: ಹೊಲ ಎಂದ್ರೆ ಹರಿದಿತ್ತಾನ.
0: ಅಯ್ಯೋ ಅದ್ಯಾಂಗ ಹರಿತದ ಸುಬ್ಬಿ?
1: ಅದರಂತೆ ವಚನ ತಗೋರ.
0: ಯಾಕಲ್ ನೋಡ ಗೌಡ್ರ, ಅದರಂತೆ ವಚನ ಕೊಟ್ಟು ಬಿಡ್ರಿ.
2: ಇದರಂತೆ
0: ನೀವೇನು ಹರಿಲಾರಿ ಸೀರೆ ಉಡಿಸ್ತೀನಿ ಅಂದ್ರಲ್ಲ.
2: ನಾ ಹೇಳೋ ಕೆಲಸ ನೀವು ಮಾಡಿಕೊಂಡ ಬರ್ತೀನಿ, ನನಗೆ ನನಗೆ ವಚನ ಕೊಡರಿ.
1: ಅಯ್ಯೇ ಗೌಡ್ರ, ಅಕ್ಕಿ ವಚನ ಅಕ್ಕಿಂತಕ್ಕಿರ್ಲಕ್ಕ, ನಿಮ್ಮ ವಚನ ನಿಮ್ಮಂತಕ್ಕಿರ್ಲಕ್ಕ, ನಿಮ್ಮ ದಸ್ತುರುಂಬಲ ಕೊಟ್ಟು ಬಿಡ್ರಿ ಗೌಡ್ರ. ಅಗತ್ಯವಾಗಿ ನಿಮ್ಮ ಕೆಲಸ ಮಾಡ್ಕೊಂಬರ್ತೇವ್ರಿ ಗೌಡ್ರ.
2: ಈ ದಸ್ತವನ್ನು ತೆಗೆದುಕೊಂಡು ತರ ಮಾಡಲು ಚಂದನಗಿರಿಗೆ ಹೋಗಿ ಬರ್ರಿ, ಸೋಲಿಗಿತ್ತರೆ.
0: ಗೌಡ್ರ
1: ನಾಗಿ,
0: ಏನಾಯ್ತ ಸುಬ್ಬಿ?
1: ದರ್ಪದ ಗೌಡ್ರದು
0: ಐ ಬಿಡ ನಿನ್ನ ಮನೆಯಾಗ ಪಿಂಜಾರ ಹೊರಗೆ ಸರ್ದಾರ. ಇಂಥ ಗೌಡ್ರು ದಿನ ನೋಡ್ತಾವ ಗೊತ್ತಿಲ್ಲ ಏನು ಸುಬ್ಬಿ ನಿನಗೆ?
1: ಅನ್ನ ಬೇಡ, ನಿನ್ನ ಬಾಯಾಗ ಮಂಡು ಬಂದ್ಗಿಂದಾರು. ಅಲ್ಲ ನಾಗಿ,
0: ಏನ
1: ಚಂದನಗಿರಿ ಸೂರಮದೇವಿ ಸಾರ್ರೆ ಹಿಡಿದೇವು.
0: ಹಿಡಿದೇವು ನೋಡ,
1: ಬಲ್ಲವರು ಒಂದು ಮಾತು ಹೇಳಾರ ಸುಳ್ಳಲ್ಲಂತ.
0: ಅಯ್ಯ ಏನ ಕೇಳ್ಯಾರ ಸುಬ್ಬಿ?
1: ಮಳೆ ಬರುವಲ್ಲ ತಿಳ್ಕೊಂಡು ಕಂಬಳಿ ಬಿಟ್ಟು ಹೋಗಬಾರ್ದಂತ, ಹಸು ಅಗುಲ ತಿಳ್ಕೊಂಡು ಬುತ್ತಿ ಬಿಟ್ಟು ಹೋಗಬಾರ್ದಂತ. ಯಾರು ರೊಟ್ಟಿ ಆದರೂ ಮಾಡ್ಕೊಂಡು ಬೇಗನೆ ಬಾರಮ್ಮ, ಹೋಗರು ಚಂದನಗಿರಿ ಸೂರಮ್ಮ ದೇವಿ ಮಾಡ್ತಾನಕ.
0: ಇಲ್ಲ ಇಬ್ಬರು ಕುಡ್ ಕೂತು ಕಲ್ಲಿಗೆ ಮುಕ್ಕಾಕಿ ಬೀಸ್ಕೊಂಡ್ರು ಬುತ್ತಿ ಕಟ್ಕೊಂಡು ಹೋಗ ನಡಿಯ.
1: ಅಯ್ಯೇ ನಾಗಿ,
0: ಏನ ಸುಬ್ಬಿ,
1: ಜ್ವಾಳನು ಕೊಡ್ಬೇಕು ಬೀಜ ಕೊಡ್ಬೇಕೇನ ನಿನಗ?
0: ಐ ತಂಗಿ ಹಾಕ್ ಬೇಕಾದ್ರೆ ತಂಗಿ ಕೇಳ್ಬೇಕು, ತಂಗಿ ಬೇಕಾದ್ರೆ ಹಾಕ್ ಕೇಳ್ಬೇಕು ನೋಡ.
1: ಆಗಲೇ ಕಾ ಬೀಸು ಕಲ್ಲಿಗೆ ಮುಕ್ಕಾಕಿ ಬೀಸು ನಡಿಯ.

0: ನಾಗಿ
1: ಏನಾಯ್ತ ಸುಬ್ಬಿ?
0: ಬತ್ರಣ್ಣ ತಂಗಿ ಸೂರಾಮದೇವ್ ಮನಿ ಇದೇ ನೋಡ ನಾಗಿ.
1: ಅಯ್ಯ ತೊಲಬಾಗ್ಲ ಏನ್ ದಾಂಡ್ಗದ ಸುಬ್ಬಿ, ಸೂರಾಮದೇವ್ ಮನಿದು
0: ತೊಲಬಾಗ್ಲ ಏನ್ ನೋಡ್ತೇ? ಇವ್ರು ಇದ್ದೊಳಗ್ ಇದ್ದಿರ್ಬೇಕು, ದೊಡ್ಡ ತೊಲಬಾಗ್ಲ ಹತ್ರ ಹಚ್ಚಿರ್ಬೇಕು. ಇರ್ಲಿ ಬಿಡು, ಸೂರಾಮದೇವಿ ಅದ್ರ ಕೇಳು.
1: ಸೂರಾಮದೇವಿ, ಸೂರಾಮದೇವಿ
2: ಯಾರಮ್ಮ?
1: ನಾವು ಸೂಲಿಗಿತ್ತರಮ್ಮ.
0: ತಾಯಿ ಸೂರಾಮದೇವಿ
2: ಏನಮ್ಮ
0: ಎಟದೂರು ಕೊಟ್ಟರ ತಾಯಿ ನಿನಗ? ಅಲ್ಲೇ ಸನ್ನಿಹಾಳಿ ನೋಡಿ ತಿಳುಗುಂದಿಗೆ ಮಕ್ಕಳಾಪುರಕ ಕೊಡಬಾರ್ದೇನ? ವಾ,
2: ಯಾವಾಗಲೂ ಹೆಣ್ಣ ಮಕ್ಕಳಾಗಿ ಹುಟ್ಟಿ ಬಂದ ಮೇಲೆ ಅವರ ಬೀಸಾಣ ಜ್ವಾಳ ಎಲ್ಲಿರುತ್ತಾವ ಅಲ್ಲೇ ಭೋಗ ಕಳಿಬೇಕಾಗ್ತದಮ್ಮ.
1: ಕರೆ ತಾಯಿ ಸೂರಾಮದೇವಿ ನಿಂದು.
2: ಅಮ್ಮ ಸೂರಗಿತ್ತೇರಿ.
1: ಏನು ಸೂರಾಮದೇವಿ?
2: ಏಕೋ ನನ್ನ ಕಣ್ಣಿನಲ್ಲಿ ಕತ್ತಲಿ ಬಿದ್ದಂತೆ ಆಲತ್ತಿರುವುದಮ್ಮ.
0: ತಾಯಿ ಸೂರಾಮದೇವಿ
2: ಅಮ್ಮ
0: ಸೊತ್ತಲು ಬಾಣತನದ ಕಣ್ಣಿ ಕತ್ತಿ ಬಿಡುದು ಸೋಜಿಕದ ನನ್ನ ತಾಯಿ.
2: ಅಮ್ಮ ಸೂರಗಿತ್ತೇರಿ.
0: ಏನು ತಾಯಿ ಸೂರಾಮದೇವಿ?
2: ಏಕೋ ನನ್ನ ಹೊಟ್ಟೆಯಲ್ಲಿ ಆದ್ರೂ ಕೂಡ ಸಂಕಟ ಆದಂತೆ ಆಲತ್ತಿರುವಂದಮ್ಮ.
1: ತಾಳು ಸೂರಾಮದೇವಿ.
2: ಅಮ್ಮ ಅಮ್ಮ ತಾಳಲಾರಿನಮ್ಮ, ಈ ಬೇರೆಯ ತಾಪು ನನ್ನ ಕಡೆಯಿಂದ ತಾಳಲಾರಿ.
1: ತಾಳು ಸೂರಾಮದೇವಿ, ಸ್ವಲ್ಪ ತಾಳು.
0: ಸೂರಾಮದೇವಿ ಸೊತ್ತಲು ಬಸರುಗಳು.
1: ಅಯ್ಯ ಹೈನ್ ನೋಡ,
0: ಕೂಸ ಮಾಂಸ ನೋಡಿ ಕಣ್ಣಿಗೆ ಬಳಿಕೆ ಬಂದರೆ ಬಿಸವರವರು ಬೇಗನೆ ಕಣ್ಣು ಕಟ್ಟ ನಾಗಿ.
1: ಯಾಕಲ್ಲ ನೋಡ ಸುಬ್ಬಿ,
2: ಸೊಂಟಿನಲ್ಲಿ ಸಾವಿರಾರು ಶೇತ್ರ ಬೇರೆ ಹೊಡೆಯತ್ತಿರೋದು ಅಮ್ಮ, ಈ ಬೇರೆಯ ತಾಪು ನನ್ನ ಕಡೆಯಿಂದ ತಾಳಲಾರೇನು ಅಮ್ಮ, ತಾಳಲಾರೇನು.
1: ತಾಳು ಸೂರಾಮದೇವಿ, ಸ್ವಲ್ಪ ತಾಳು.
2: ಶಂಕರ ಪರಮೇಶ್ವರ ಬೇಗನೆ ಕಡೆಗೆ ಮಾಡು ಶಂಕರ.

0: ಅಲ್ಲೆಲ್ಲ ಹೋಗ್ಯಾವ ನಾಗಿ.
1: ನಾನು ಸೊಂಟ ಮುರಿದಾದ ಸುಬ್ಬಿ,
0: ಅದಕ್ಕೆ ನನಗೇನು ಮಾಡಂಗೆ ನಾಗಿ.
1: ನಾನು ಸೊಂಟ ಹಿಡಿದು ಎತ್ತ ಬರ ಸುಬ್ಬಿ. ಇದು ಎಂತ ಸರ್ ಹಿಡ್ಕೊಂಡು ಬಂದಿದೆ ಬುಬ್ಬಣಿ?
0: ಹೋಗಿ ಗೌಡಿ ಭೇಟಿಯಾಗ ನಡಿಯ ನಾಡಿ
1: ನಡಿಯ ಸುಬ್ಬಿ
0: ನಡಿ.
2: ಸೂದಗಿತ್ತರು ಬೈದಾಡುತ್ತಾ ಎತ್ತವಾದರು, ನನ್ನ ಮೇಯ ಹಾಗರಾದ ಕಾರಣವೇನು? ನಾನು ಕಣ್ಣ ಬಿಚ್ಚಿ ನೋಡುತ್ತೇನೆ. ಏನು ಹಾಲಗಲ್ಲ ಹವಳ ತುಟಿ ಬಾವಿಸ ಬಣ್ಣ ಬತ್ತದ ಕಳೆ ಸೂರ್ಯನ ವರ್ಣ ಚಂದ್ರನ ಕಿರಣ ನನ್ನ ಕಂದನ ರೂಪಕ್ಕೆ ಅಳತಿಲ್ಲ. ನನ್ನ ಕಂದನ ಕುರಿ ಕೊಯ್ಯವರು ಯಾರು? ನನ್ನ ತೊಳೆಯ ತೊಳೆಯವರು ಯಾರು ಅಮ್ಮ? ತೊಳೆಯ ತೊಳೆಯವರು ಯಾರು? ಆದ್ರೆ ನನ್ನ ಕಂದನಿಗೆ ನನಗೂ ಸೂರಗಿತ್ತರು ಇಲ್ಲದಂತೆ ಆಯ್ತವೇನು? ಶಂಕರ ಪರಮೇಶ್ವರ, ಬೇಗನೆ ಕಲ್ಲಮ್ಮ ಮಲ್ಲಮ್ಮನನ್ನು ಬರುವಂತೆ ಮಾಡು ಶಂಕರ.
0: ಅಲ್ಲಾಕ ಲಾಕ
1: ಮಲ್ಲವಕ್ಕ,
0: ಸೂರಮ್ಮದೇವಿ ಪ್ರತಿನಿತ್ಯ ತಪ್ಪದೆ ಕಟ್ಟೆಯ ಮೇಲೆ ಕುಳಿತುಕೊಳ್ಳುತ್ತಿದ್ದಳು.
1: ಹೌದು ಮಲ್ಲವಕ್ಕ,
0: ಇವತ್ತಿನ ದಿವಸ ಸೂರಮ್ಮದೇವಿ ಬಣತನ ಅದಂತೆ ಕಾಣುತ್ತದೆ. ಸೂರಮ್ಮದೇವಿ ಅದರ ಕೇಳಕಲ್ಲ ಅಕ್ಕ.
1: ಆಗಿನ ಮಲ್ಲವಕ್ಕ, ಸೂರಮ್ಮದೇವಿ ಸೂರಮ್ಮದೇವಿ
2: ಯಾರಮ್ಮ?
1: ನಾವು ಕಲ್ಲವ ಮಲ್ಲವರಮ್ಮ,
2: ಮನೆಯಲ್ಲಿ ಆದ್ರೂ ಬರ್ ನೋಡಮ್ಮ.
1: ಆಗಲಮ್ಮ.
0: ಅಯ್ಯೇ ತಾಯಿ ಸೂರಮ್ಮದೇವಿ.
2: ಏನಮ್ಮ
0: ಬಾಣತನ ಎಟ್ಟೊತ್ತಾಯ್ತ ತಾಯಿ? ನಿಂದು
2: ಅರ್ಧ ಗಳಿಗೆಯಲ್ಲಿ ಬಾಣತನ ಆಗಿರುವ ನೋಡಮ್ಮ.
0: ಅಯ್ಯ ತಾಯಿ ಸೂರಮ್ಮದೇವಿ, ಅರ್ಧ ಗಳಿಗೆಯಲ್ಲಿ ಬಾಣತನ ಆಗ್ಯಾದತ್ತಾರೆ ಹೇಳ್ತಿ? ನಿನಗೆ ಯಾರು ಸೂಲಿಗೆತ್ತಾರಾದ್ರು ಇಲ್ಲೇನಮ್ಮ?
2: ತಂಗಿ ಕಲ್ಲಮ್ಮ ಮಲ್ಲಮ್ಮ.
0: ಏನು ತಾಯಿ ಸೂರಮ್ಮದೇವಿ,
2: ನೀವೇ ನನ್ನ ಹಣದ ತಂದೆ ತಾಯಿದರು, ಬಂದು ಬಳಗದವರು, ನನ್ನ ಕಂದನ ಸೂಲಗಿತ್ತರು ನೀವೇ ಇರುವರು. ಬೇಗನೆ ಕಂದನ ಹುರಿ ಗಾಳಿಗೊಳ್ಳಬಹುದಮ್ಮ, ಕಂದನ ಹುರಿಯಾದ್ರು ಬಿಡಿದ್ರು ನೋಡಮ್ಮ.
0: ಆಗ್ಲಿ ತಾಯಿ ಸೂರಮ್ಮದೇವಿ. ಅಯ್ಯೇ ಕಲ್ಲವಕ್ಕ.
1: ಏನು ಮಲ್ಲವಕ್ಕ?
0: ಏನು ರೂಪವಂತ ಕಂದು ಹುಟ್ಟ್ಯದ ಕಲ್ಲವಕ್ಕ?
1: ಹೌದು ಮಲ್ಲವಕ್ಕ.
2: ಅಮ್ಮ ಇದು ನನ್ನ ಕಂದಲ್ಲ ಅಮ್ಮ, ಇದು ನಿಮ್ಮ ಕಂದಂದು ತಿಳಿದು ಸಮಾಧಾನದಿಂದ ಎರವಣಿಗೆ ಮಾಡ್ಬೇಕಣ್ಣಮ್ಮ.
0: ಆಗಲಿ ತಾಯಿ ಸೂರಮ್ಮದೇವಿ. ಏನು ಕಲ್ಲವಕ್ಕ?
1: ಏನು ಮಲ್ಲವಕ್ಕ?
0: ಹಿರಿಯರಿ ಬೇರೆ ತೆಗೆದುಕೊಂಡು ಬೇಗನೆ ಬಾರಮ್ಮ.
1: ಆಗಲಿ ಮಲ್ಲವಕ್ಕ.
0: ತಾಯಿ ಸೂರಮ್ಮದೇವಿ.
2: ಏನಮ್ಮ
0: ಮೇಲೆ ಕೇಳತ್ತಾ? ಇನ್ನ ಸೂರಮ್ಮದೇವಿ ಯಾವ ಹೇರ ಪೇರ ಅದಾವು ಮೇಲೆ ಕೇಳು. ಕಲ್ಲವಕ್ಕ
1: ಮಲ್ಲವಕ್ಕ,
0: ಸೂರಮ್ಮದೇವ್ ಮಾಡ್ತಾನ ಆದ್ರೂ ಮಾಡ್ದೆವು
1: ಮಾಡ್ದೆವು
0: ಇದ್ದಂತ ಕೈಯನ್ನ ಐದ ಬಳಿ ಆದ್ರೂ ತಕ್ಕೊಂಡೆವು
1: ತಕ್ಕೊಂಡು ಅಕ್ಕ.
0: ಸೂರಮ್ಮದೇವ್ ಮಾಡ್ತಾನ ಮಾಡಿದೆವು, ಐದ ಬಳಿ ಬಿಡಿಸಿ ಉಡಕ್ಕಿ ಹಾಕಿ ಕಳಿಸಬಾರ್ದೇನ ಕಲ್ಲವಕ್ಕ?
1: ಮಲ್ಲವಕ್ಕ ಇದ್ದುಳವ್ರು ಎಂದೆಂದು ಮಾಡ್ದ ಇಲ್ಲಾರ್ದವ್ರು ಏನೇ ಅಲ್ಲಿ ಒತ್ತಿಟ್ಟು ಮಾಡ್ಕಸ್ತಾರ ಅಕ್ಕ?
0: ನಿಂದು ಕರೆಯದ ಕಲ್ಲವಕ್ಕ.
2: ಅಮ್ಮ ಏನು ಮಾತಾಡ್ತೀರಿ?
0: ಐತ ಸೂರಮ್ಮದೇವಿ, ನಾವೇನು ಮಾತಾಡತ್ತಿಲ್ಲಮ್ಮ. ಬರುವಾಗ ನನ್ನ ಗಂಡಗ ಆರಾಮಿದ್ದಿದ್ದಿಲ್ಲ, ಗುಳಿಗೆ ತಗೊಂಡಾರೋ ಇಲ್ಲೋ ಅಂತ ತಿಳ್ಕೊಂಡು ಮಾತಾಡ್ಕೊತಿದ್ದೆವು ತಾಯಿ ಸೂರಮ್ಮದೇವಿ.
2: ತಂಗಿ ಕಲ್ಲಮ್ಮ ಮಲ್ಲಮ್ಮ.
0: ಏನು ತಾಯಿ ಸೂರಮ್ಮದೇವಿ?
2: ನಾಳೆ ನನ್ನ ಕಂದನ ತೊಟ್ಲಾಕು ಸಮಯದಲ್ಲಿ ಇಬ್ಬರು ನಿಮ್ಮಿಬ್ಬರನ್ನು ಕರೆಸಿ ಗುಳಿಯಾದ ಗುಡ್ಡದ ಕುಸ ತರಿಸಿ ಡಜಾನ ಡಜಾನ ಬಳಿ ಇರಿಸಿ ಉಡಕ್ಕೆ ಹಾಕಿ ಕಳಿಸುತ್ತೇನೆ. ಸಂಜೆನೆ ಮುಂಜೆ ನನ್ನ ಕಂದನಿಗೆ ನೀರು ಹಾಕಲಿಕ್ಕೆ ತೆಪ್ಪಿಸಲಾರದೆ ಇಬ್ಬರು ಬರಬೇಕು ನೋಡಮ್ಮ.
1: ಆಗಲಿ ತಾಯಿ.
3: ಚಂದನಗಿರಿಗೆ ಹಾದ ಸೂರಗಿತ್ತರು ಎನ್ನೇಕೆ ಬರಲಿಲ್ಲ? ಅವರಿಗೆ ಏನಾಗಿರುವುದು? ಬರಲಿ ಬರಲಿ ಸೂರಗಿತ್ತರು ಬರಲಿ. ಅವರು ಬಂದ ಮೇಲೆ ಚಂದನಗಿರಿ ಸುದ್ದಿಯನ್ನು ಕೇಳುತ್ತೇನೆ. ಸೂರಗಿತ್ತರು ಬರಲಿ.
4: ಬಂದೇವ್ರಿ ಗೌಡ್ರ ಬಂದೇವ್ರಿ.
3: ಸೂರಗಿತ್ತರೆ
4: ಗೌಡ್ರ,
3: ಏನಾಗಿದೆ ನಿಮಗೆ?
0: ನಿಮಗೇನ್ ಗೊತ್ತಾಗ್ತದ್ರಿ ಗೌಡ್ರ? ನಾ ಹೋಗದೆ ನೀವು ಹೋಗಿದ್ರ ಆತಿತ್ರಿ ಗೌಡ್ರ ನಿಮ್ ಬರ್ತಾನೆ. ಯಾಕಂದ್ರ ನಿಮ್ ತಂಗಿ ಹೊಟ್ಟಿದ ಹುಟ್ಟಿದ ಕಂದನು ನಾಗಿ ಸೊಂಟದ ಮೇಲೆ ಒದ್ದು ನಾಗಿ ಸೊಂಟ ಮುರಿದಾನ್ರಿ ಗೌಡ್ರ. ಇದು ಅಲ್ಲದೆ ನನ್ನ ಬಾಯಿ ಮೇಲೆ ಒದ್ದು ಬಾಯಲ್ಲೆಲ್ಲ ಪೂರ ಹೋಗ್ಯಾವ್ರು ನೋಡ್ರಿ ಗೌಡ್ರ. ತೋರಿಸಂದ್ರೆ ತೋರಿಸ್ತೀನಿ ನೋಡ್ರಿ ಗೌಡ್ರ. ಬಾಯನ ಅಲ್ಲ
3: ಹೇಳು, ಕೆಲಸ ನೀವು ಮಾಡಿಕೊಂಡ ಬರಲಿಲ್ಲ, ನಾನು ನಿಮಗೆ ಏನು ಕೊಡುವುದಿಲ್ಲ.
4: ಗೌಡ್ರ ದವಾಖಾನಿ ಖರ್ಚರೆ ಕೊಡ್ರಿ ಗೌಡ್ರ.
3: ಅಳುತ್ತ ಮನೆಗೆ ಹೋಗಿರಿ ಸೂಲಗಿತ್ತರೆ.
0: ಏನಾಗಿ
4: ಏನ ಸುಬ್ಬಿ,
0: ಅಳಕೊತ್ ಹೋಗತ್ ಹೇಳ್ತಾರ ದವಾಖಾನಿ ಖರ್ಚು ಕೊಡ್ತಾರ ನಡಿ ಹೋಗುನು.
4: ಅಲ್ಲ ಸುಬ್ಬಿ,
0: ಏನಾಗಿ
4: ಹರಿಲಾರಿ ಸೀರೆ ಉಡಿಸ್ತೀನಿ ಅಂದ್ರೆ ಉಟ್ಕೊಂಡಿಲ್ಲ ನಡಿ, ಇನ್ನು ಹೋಗುನು ಎಳೆದಾಡ್ಕೋತು
0: ನಡಿ.
3: ಈಗ ನಾನು ಬುಡುಬುಡುಕಿನ ದ್ವೇಷವನ್ನು ತೆಗೆದುಕೊಂಡು ತಡ ಮಾಡದೆ ಚಂದನಗಿರಿಗೆ ಹೋಗಿ ನಾನು ನಮ್ಮ ತಂಗಿಯ ಕಂದನ ಕೊಲೆ ಮಾಡುವವರಿಗೆ ನನ್ನ ಜೀವ ಸಮಾಧಾನವಿಲ್ಲ. ತಡಮಾಡದೆ ಹೋಗುತ್ತೇನೆ ಚಂದನಗಿರಿಗೆ.
2: ನನ್ನ ಕಂದ ಹುಟ್ಟಿ 10-13 ದಿವಸ ಮೀರಿ ನಡೆದಿರುವುದು. ಕಂದನ ಕರಿಯಸರೇನು ಜಲ್ವೆಸರೇನು ಯಾವ ನಕ್ಷತ್ರದಲ್ಲಿ ಜನಿಸಿ ಬಂದಿರುವನೆ? ಇದನ್ನು ಯಾರನ್ನು ಕೇಳಲಿ? ಹೌದು, ಊರಿನಲ್ಲಿ ಆಗಲಿ ಓಣಿಯಲ್ಲಿ ಆದರೂ ಕೂಡ ಬುಡುಬುಡಿಕೆನು ಬಂದರೆ ಅವನ ತಕ್ಕ ದಕ್ಷಿಣನ್ನು ಕೊಟ್ಟು ನನ್ನ ಕಂದನ ಶಕುನ ಕರೆದು ಕೇಳುತ್ತೇನೆ.

0: ನನ್ನ ಕನ್ನನ ಶಕುನ ಹೇಳ್ತೇನೆ ಬಿಡು ಹುಡುಕ.
1: ಹೌದಮ್ಮ.
0: ನನ್ನ ಮನೆಯಲ್ಲಿ ಆದ್ರೂ ಬಾರಪ್ಪ.
1: ಆಗಲಮ್ಮ. ಆದರೆ ನಿನ್ನ ಕಂದು ಎಷ್ಟೊತ್ತಿಗೆ ಜನಿಸಿರುವನಮ್ಮ?
0: ಹೇಳುತ್ತೇನೆ ಕೇಳು ಬಿಡು ಹುಡುಕ.
1: ಆಗಲಮ್ಮ.
0: ಐತಾರ ಮಾಸಿ ಮ್ಯಾಲ ಚತುರ ದೇಶಿ ರಾತ್ರಿ ಬಾರದಲ್ಲಿ ನನ್ನ ಕಂದ ಜನಿಸಿ ಬಂದಿರೋನು ನೋಡು ಬಿಡು ಹುಡುಕ.
1: ನಿನ್ನ ಮಗ ಹುಟ್ಟು ನಕ್ಷತ್ರವು ಸುಮಾರಿ ಆದಮ್ಮ.
0: ಏನು, ನನ್ನ ಕಂದ ಹುಟ್ಟಿದ ನಕ್ಷತ್ರ ಸುಮಾರ ಇರುವುದು?
1: ಹೌದಮ್ಮ.
0: ಬಿಡುಬಿಡಿಕೆ ಮತ್ತೊಂದು ಪಾನ ತಿರುವಿ ನೋಡಪ್ಪ.
1: ನಾನು ಮತ್ತೊಂದು ಪಾನ ತಿರುವಿ ಗಣಿತಿ ಕಟ್ಟಿ ನೋಡಿದ್ರೆ ತಾಯಿಗೆ ಪೀಡಕಾರ, ತಂದಿಗೆ ಅರಿಷ್ಟ, ಸೋದರ ಮಾವನಿಗೆ ಮತ್ತಿಟ್ಟು ಅರಿಷ್ಟ. ತಾಯಿ ತಂದಿಗೆ ಹೀನ ಬಂದ ಬಳಗಕ್ಕ ಹೀನ ಚಂದನಗಿರಿಗೆ ನಿನ್ನ ಕಂದ ಹೀನ ಹುಟ್ಟದಮ್ಮ.
0: ಅಯ್ಯೋ ಬಿಡುಬಿಡಿಕೆ, ಯಾವನಾದ್ರೂ ತೋಟಕ ಹೇಳು ಬಿಡ್ಬಿಡಿಕ. ಬಂಗಾರ ಆಕಳು ಮಾಡಿ ದಾನ ಮಾಡುತ್ತೇನೆ, ಬೇಡಿದವರಿಗೆ ಬೇಡುದ್ದೆ ಕೊಡುತ್ತೇನೆ, ಎಮ್ಮಿ ಜನಿಗೆ ಬಿಡುತ್ತೇನೆ. ತೋಟಕ ಹೇಳುವಪ್ಪ.
1: ಮತ್ತೆ ಅವು ತೋಟಕ ಇಲ್ಲಮ್ಮ.
0: ಮತ್ತೇನ ಮಾಡಬೇಕು ಅಪ್ಪ?
1: ಈ ಕಂದನನ್ನು ಅರಣ್ಯದಲ್ಲಿ ಕಡಿದು
0: ಬರಬೇಕು. ಬುಡುಬುಡಕಿನ ಮಾತ ಬುಡುತನ ಸುಳ್ಳ. ದೋಸ್ಕಿನ ಹೆಂಡತಿ ಹಾಸಿಗೆಯಲ್ಲಿ ಸತ್ತರೆ ನಿನ್ನ ಸುದ್ದಿ ನಿನಗೆ ಗೊತ್ತಿಲ್ಲ ಮೂಳ. ನನ್ನ ಕಂದನ ಶಕುನ ನೀನೇನು ಬಲ್ಲಿ? ನನ್ನ ಮನೆಯಲ್ಲಿ ಅರಗಳಿಗೆ ಸಹ ನಿಲ್ಲಬೇಡ, ಮತ್ತೊಮ್ಮೆ ನನಗೆ ಮುಖವು ತೋರಬೇಡ, ಹೊರಟ್ಟ ಹೋಗು ಇಲ್ಲಿಂದ.
1: ಏನಮ್ಮ ನಾರಾಗೆ ಬಂದ ನಿನ್ನ ಮಗನ ಶಕುನ ಹೇಳಿನ?
0: ನನ್ನಣ್ಣ ನಾರಾಯಣನು ಉಂಡು ಊಟ ಕಂಡ ಕನಸ ಪಾತಾಳ ವೇದ ಕೈಲಾಸ ಸುದ್ದಿ ಹೇಳುತ್ತಿರುವನು, ಹೊಡೆದ ದೇವರ ಹಿಡಿದು ಕೊಡುತ್ತಿರುವನು, ಕುಡಿದ ನೀರು ಸಹ ಹೇಳುತ್ತಿರುವನು, ನೀಲಮುತ್ತಿನ ಹೊತ್ತಿಗೆ ಓದುತ್ತಿರುವನು. ನಾನು ಅವನನ್ನು ಕರೆಸಿಕೊಳ್ಳುತ್ತೇನೆ. ನನ್ನ ಅಣ್ಣನನ್ನು ಕರೆಸಿಕೊಳ್ಳುವವರಿಗೆ ನನ್ನ ಜೀವದಲ್ಲಿ ಸಮಾಧಾನವಿಲ್ಲ.
2: ಇರಲಿ, ತಾಯಿ ಸೂರಮ್ಮದೇವಿ ಮನೆಗೆ ಹೋಗಿ ನೀರನ್ನು ಕುಡಿದು ವಿಶ್ರಾಂತಿಯನ್ನು ತೆಗೆದುಕೊಂಡು ಹೋಗುತ್ತೇನೆ. ತಾಯಿ ಸೂರಮ್ಮದೇವಿ
0: ಯಾರು? ಕಾಳಣ್ಣವೇನು?
2: ಹೌದು, ನಾನು ಕಾಳವೀರನಮ್ಮ. ಏನು ಮಾಡ್ಲಕತ್ತಿದೆ ನಮ್ಮವ ಮನೆ ಒಳಗೆ?
0: ಮನೆಯಲ್ಲಿ ಕೆಲಸ ನಡೆದಿರ್ಬೋದು ಕಾಳಣ್ಣ. ನಾನು ಈಗ ಸೂರ್ಯ ಪ್ರಕಾಶವಾದ ಮಗನನ್ನು ಹಡೆದಿದ್ದೇನೆ, ಸ್ವಲ್ಪ ನೋಡು ಕಾಳಣ್ಣ.
2: ನಿನ್ನ ಕಂದನ ರೂಪಕ್ಕೆ ಹೇಳಕ್ಕೆ ಏನು ಅಳತಿಲ್ಲ ಬಿಡ ನಮ್ಮವ. ಹಾಲಗಲ್ಲ ಹೋಳದ ತುಟಿ ಬತ್ತಿಸ ಬಣ್ಣ, ಸೂರ್ಯನ ವರ್ಣ ಚಂದ್ರನ ಕಿರಣ, ಶುದ್ಧ ಬ್ರಹ್ಮದೇವರನ್ನೇ ಹೋತನ ನೋಡ ನಮ್ಮವ್ವ.
0: ಹೌದು, ತಂದಿನ ಹೋತಿರಬಹುದು ಕಾಳಣ್ಣ.
2: ತಾಯಿ ಸುರಮ್ಮದೇವಿ
0: ಕಾಳಣ್ಣ,
2: ಈ ಕಂದನನ್ನು ತೆಗೆದುಕೋರಮ್ಮ, ನಾನೇನು ಹೋಗಿ ಬರುತ್ತೇನೆ.
0: ಕಾಳಣ್ಣ.
2: ತಾಯಿ,
0: ನಂದೊಂದು ವಿಷಯ ಇರುವುದು ಕಾಳಣ್ಣ.
2: ಅದ್ಯಾವ ಕೆಲಸಮ್ಮ? ಬೇಗನೆ ಹೇಳಮ್ಮ.
0: ನೀನು ಇಲ್ಲಿಂದ ಹೋದ ಕೂಡಲೇ ಸ್ವತಃ ನನ್ನ ಅಣ್ಣನಿಗೆ ಭೇಟಿಯಾಗಿ ಬೇಗನೆ ನೀಲ ಮುತ್ತಿನ ಹೊತ್ತಿಗೆಯನ್ನು ತೆಗೆದುಕೊಂಡು ಬಾ ಎಂದು ಹೇಳು ಕಾಳಣ್ಣ.
2: ಆಗಲಿ ಮಾ ತಾಯಿ. ನಮಸ್ಕಾರ ಗೌಡ್ರೆ, ನಮಸ್ಕಾರ ರೀ.
3: ನಮಸ್ಕಾರ ಕಾಳಣ್ಣ. ಏಕೆ ಕಾಳಣ್ಣ, ಮತ್ತೇನು ತಂದಿರಿ ಹೊಸ ಸುದ್ದಿ?
2: ತಂದಿದ್ದೇನ್ರಿ ಗೌಡ್ರೆ, ಹೊಸ ಸುದ್ದಿ ಅನ್ನು ತಂದಿದ್ದೇನ್ರಿ.
3: ಏನು ತಂದಿರಿವಿ?
2: ನಿನ್ನೆ ಬೆಳೆಯಪ್ಪಾರಕ್ಕೆ ಮತ್ತೆ ಚಂದನಗಿರಿಗೆ ಹೋಗಿದ್ರಿಪ್ಪ.
3: ಮುಂದೇನಾಯ್ತು ಕಾಳಣ್ಣ?
2: ತಾಯಿ ಸೂರಮ್ಮದೇವರು ಭೇಟಿಯಾಗಿದ್ದಾರೆ ಗೌಡ್ರೆ.
3: ಭೇಟಿಯಾಗಿ ನಿನಗೂ ಏನು ಹೇಳಿದ್ರು ಕಾಳಣ್ಣ?
2: ತಾಯಿ ಸೂರಮ್ಮದೇವರು ಸೂರ್ಯ ಪ್ರಕಾಶವಾದ ಮಗನನ್ನು ಹಡಿದಿದ್ದಾಳೆ ಗೌಡ್ರೆ. ಮಗನು ಶಕುನನ್ನು ಕೇಳುವುದರ ಸಲುವಾಗಿ ನಿಮ್ಮ ನೀಲ ಮುತ್ತಿನ ಹೊತ್ತಿಗೆಯನ್ನು ತೆಗೆದುಕೊಂಡು ಬಾ ಎಂದು ಹೇಳಿದ್ರು ನಿಮ್ಮ ತಂಗಿ ಸೂರಮ್ಮದೇವರು.
3: ಅಹ್ಹಾ ಕಾಳಣ್ಣ, ನೀನು ಎಂತ ಆನಂದದ ಸುದ್ದಿಯನ್ನು ತಂದಿ ಕಾಳಣ್ಣ. ಈಗ ನಾನು ನೀಲಿ ಹತ್ತಿಗೆಯನ್ನು ತೆಗೆದುಕೊಂಡು ತಡಮಾಡಿ ಚಂದನಗಿರಿಗೆ ಹೋಗುತ್ತೇನೆ. ನೀನು ನಿನ್ನ ಮನೆಗೆ ಹೋಗು ಕಾಳಣ್ಣ.
2: ಆಗ್ರಿಪ್ಪ, ಹೋಗಿ ಬರ್ತೇನೆ. ನಮಸ್ಕಾರ ಗೌಡ್ರೆ.
3: ನಮಸ್ಕಾರ, ಹೋಗಿ ಬಾ ಕಾಳಣ್ಣ. ಈಗ ನಾನು ನೀಲಿ ಹತ್ತಿಗೆಯನ್ನು ತೆಗೆದುಕೊಂಡು ತಡಮಾಡದೆ ಚಂದನಗಿರಿಗೆ ಹೋಗಿ ನಾನು ನಮ್ಮ ತಂಗಿಯ ಕಂದನನ್ನು ಅರಣ್ಯಪಾಲ ಮಾಡುವೆನು. ಈಗ ಚಂದನಗಿರಿಗೆ ಬಂದಂತೆ ಆಯಿತು. ಹೇ ತಂಗಿ ಸೂರಮ್ಮದೇವಿ.
0: ಯಾರು ಅಣ್ಣವೇನು?
3: ಹೌದು ತಂಗಿ.
0: ಮನೆಯಲ್ಲಿ ಯಾರು ಬಾ ಅಣ್ಣ?
3: ನನ್ನನ್ನು ಕರೆಸಿದ ಕಾರಣವೇನಮ್ಮ?
0: ನನ್ನ ಕಂದ ಹುಟ್ಟಿ 10-13 ದಿವಸ ಮೀರಿ ನಡೆದಿರುವುದು. ನನ್ನ ಕಂದನ ಕರಿಯ ಹೆಸರೇನು, ಜನ್ಮೆಸರೇನು, ಯಾವ ನಕ್ಷತ್ರದಲ್ಲಿ ಜನಿಸಿ ಬಂದಿರುವನೇ? ಇದನ್ನು ಕೇಳುವ ಸಲುವಾಗಿ ನಿನ್ನನ್ನು ನಗರಿ ಪಟ್ಟಣದಿಂದ ಚಂದನಗಿರಿಗೆ ನಾನು ಕರೆಸಿರುವೆನು ಅಣ್ಣ.
3: ಸೂರಮ್ಮದೇವಿ.
0: ಅಣ್ಣ,
3: ನಿನ್ನ ಕಂದ ಹುಟ್ಟು ನಕ್ಷತ್ರವು ಸುಮಾರಿ ಆದಮ್ಮ.
0: ನನ್ನ ಕಂದ ಹುಟ್ಟಿದ ನಕ್ಷತ್ರ ಸುಮಾರೇ ಇರುವುದು?
3: ಹೌದಮ್ಮ.
0: ಮತ್ತೊಂದು ಪಾನ ತಿರುವಿ ನೋಡು ಅಣ್ಣ.
3: ಸೂರಮ್ಮದೇವಿ.
0: ಅಣ್ಣ,
3: ನಾನು ಮತ್ತೊಂದು ಪಾನ ತಿರುವಿ ಗಣಿತ ಕಟ್ಟಿ ನೋಡಿದ್ರೆ ತಾಯಿಗೆ ಪೀಡಕಾರ, ತಂದಿಗೆ ಅರಿಷ್ಟ, ಸೋದರ ಮಾವನಿಗೆ ಮತ್ತಿಟ್ಟು ಅರಿಷ್ಟ. ತಾಯಿ ತಂದಿಗೆ ಹೀನ ಬಂದ ಬಳಗಕ್ಕೆ ಹೀನ ಚಂದನಗಿರಿಗೆ ನಿನ್ನ ಕಂದ ಹೀನ ಹುಟ್ಟದ ತಂಗಿ.
0: ಏನು ಅಣ್ಣ, ಇದು ಎಂತ ಶಬ್ದ ಅಣ್ಣ? ಬಂಗಾರ ಹಾಕಲು ಮಾಡಿ ದಾನ ಮಾಡುತ್ತೇನೆ, ಬೇಡಿದವರಿಗೆ ಬೇಡಿದ್ದೆ ಕೊಡುತ್ತೇನು, ಎಮ್ಮೆ ಜನಗಿ ಬಿಡುತ್ತೇನೆ. ಯಾವಾದಾದ್ರೂ ತೋಟಕ ಹೇಳು ಅಣ್ಣ.
1: ಮತ್ತಾವ ತೋಟಕ ಇಲ್ಲಮ್ಮ.
0: ಮತ್ತೇನು ಮಾಡಬೇಕು ಅಪ್ಪ?
1: ಈ ಕಂದನನ್ನು ಅರಣ್ಯದಲ್ಲಿ ಒಯ್ದು ಕರೆದು ಬಂದ.
0: ಅಯ್ಯೋ ಅಣ್ಣ, ಅಣ್ಣ ಇದು ಎಂತ ಶಬ್ದ ಅಣ್ಣ, ಇದು ಎಂತ ಶಬ್ದ ಅಣ್ಣ. ಅಣ್ಣ ಮುತ್ತಿನಂತ ಕಂದನನ್ನು ಒಯ್ದು ನಾನು ಹರಿಯಾಣದಲ್ಲಿ ಕಡದ ಬರಬೇಕೇನು ಅಣ್ಣ, ಕಡದ ಬರಬೇಕೇನು ಅಣ್ಣ. ಅಣ್ಣ ನನ್ನಿಂದಾದ್ರೂ ಹೊಡಿವುದು ಆಗುವುದಿಲ್ಲೋ ಅಣ್ಣ, ನನ್ನಿಂದಾದ್ರೂ ಹೊಡಿವುದು ಆಗುವುದಿಲ್ಲ.
1: ಚೂರಮ್ಮ ದೇವಿ
0: ಅಣ್ಣ,
1: ಈ ಕಂದನಾದರೂ ನನ್ನಿಂದಾದ್ರೂ ಹೊಡುವುದಾಗುವುದಿಲ್ಲಮ್ಮ.
0: ಮತ್ತೇನು ಮಾಡಬೇಕು ಅಣ್ಣ?
1: ನನ್ನ ಮನೆಯಲ್ಲಿ ದೈತ್ಯರಿರುವರು, ಅವರಿಗೆ ನಾಳೆಗೆ ನಾನು ಕೊಟ್ಟು ಕಳಿಸುತ್ತೇನೆ.
0: ಅಯ್ಯೋ ಅಣ್ಣ,
1: ದೈತ್ಯರು ಬರುವ ಅಟ್ಟರದಲ್ಲಿ ನೀನು ಕಂದನ ತೊಟ್ಟಿಲವನ್ನು ಬಾಗಿಲು ಧರಿಗೆ ಇಟ್ಟುಬಿಡು ತಂಗಿ.
0: ಏನು ಅಣ್ಣ?
1: ದೈತ್ಯರು ಬಂದು ತೆಗೆದುಕೊಂಡು ಹೋಗಿಬಿಡುತ್ತಾರೆ.
0: ಅಯ್ಯೋ ಅಣ್ಣ,
1: ನಾನು ಹೋಗಿ ಬರುತ್ತೇನಮ್ಮ.
0: ಕಂದ, 9 ತಿಂಗಳ ಹೊತ್ತು ಎತ್ತಡದ ತಾಯಿಯ ಕಳ್ಳ ತಳಮಳ ಅನಿಸಿದೇನು ಕಂದ, ತಳಮಳ ಅನಿಸಿದೇನು ಕಂದ. ಕಂದ ನಿನ್ನನ್ನು ಜಲ್ಮೆಸರ ಕೇಳುವ ಸಲುವಾಗಿ ನನ್ನ ಅಣ್ಣನನ್ನು ಕರೆಸಿ ಕೇಳಿದ್ರೆ ನನ್ನ ಅಣ್ಣ ಏನಂದ ನುಡದ ಹೋದ ಕಂದ, ಏನಂದು ನುಡದ ಹೋದ ಕಂದ. ಶಂಕರ ಪರಮೇಶ್ವರ ಮೊದಲೇ ಕೊಡಬಾರದು, ಶಂಕರ ಕೊಟ್ಟ ಕಚ್ಚಿದಕ್ಕೊಂಡು ಹೋಗಬಾರದು. ಏನು ನಾನು ಈಗ ನನ್ನ ಅಣ್ಣ ಹೇಳಿದಂತೆ ಮಾಡುತ್ತೇನೆ. ಬಂಗಾರ ತೊಟ್ಟಿಲಕ್ಕೆ ಬೆಳ್ಳಿ ಹಿಡಿಯಕ್ಕೆ ಹತ್ತುತ್ತೇನೆ, 4 ಮೂಲೆಗೆ 4 ಬಿಡಾಣನ್ನು ಇಡುತ್ತೇನೆ, 4 ಮಗೆ ನೀರನ್ನು ಇಡುತ್ತೇನೆ, 7ರಿವೆ ಹಾಸುತ್ತೇನೆ, ರತ್ನದ ಕಂಬಳಿ ಹಾಸಿದ್ದೇನೆ, ಮುತ್ತಿನ ಕಂಬಳಿಯನ್ನು ಹುಚ್ಚುತ್ತೇನೆ. ಆ ದೈತರು ತೊಟ್ಟಿಲನ್ನು ತೆಗೆದುಕೊಂಡು ಹೋಗುವ ಸಮಯದಲ್ಲಿ ಇದೇ ತೊಟ್ಟಿಲನ್ನು ಎತ್ತಿ ಹೊನ್ನ ಹೊರಸಲು ಹೊರಗಿಡುತ್ತೇನೆ. ಆದ್ರೆ ಆ ಮಾ ದೈತರು ತೆಗೆದುಕೊಂಡು ಹೋಗುವುದು 9 ತಿಂಗಳ ಹೊತ್ತು ಎತ್ತಡದ ತಾಯಿಯ ಕಣ್ಣಿಂದ ನೋಡುವುದೇ ಆಗುವುದಿಲ್ಲ ಅಮ್ಮ, ನೋಡುವುದೇ
4: ಆಗುವುದಿಲ್ಲ.
0: ಚಂದನಗಿರಿಯನ್ನು ಬಿಟ್ಟು ನಡೆದೇನು ಕಂದ? ಕಂದ ಆ ಮಾ ದೈತರು ನಿನ್ನನ್ನು ಹರಿಯಾಣದಲ್ಲಿ ಕಡಿಯುವ ಸಮಯದಲ್ಲಿ 9 ತಿಂಗಳ ಹೊತ್ತು ಎತ್ತಡದ ತಾಯಿಯ ಎದಿ ಬದಿ ಬಿಗದರೆ ಹಾಲನ್ನು ಯಾರಿಗೆ ಕುಡಿಸಲಿ ಕಂದ, ಮಗನನ್ನು ಯಾರಿಗೆ ಕರೆಯಲಿ ಕಂದ, ಮಗನೆಂದು ಯಾರಿಗೆ ಕರೆಯಲಿ ಕಂದ. ಶಂಕರ ಪರಮೇಶ್ವರ
5: ಹೆಂಗಮ್ಮ ಮಲ್ಗೆ ಮಾರು,
6: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
5: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
6: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ, ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
7: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಕಣ್ಣು ಅಗರಿ ನಾನು ಈ ಭೂಮಿಯ ಮೇಲೆ ಹೇಗೆ ಇರಲಿಕ್ಕಂದ ಹೇಗೆ ಇರಲಿಕ್ಕಂದ
1: ಈಗ ನನ್ನ ಕೆಲಸವು ಕೈಗೂಡಿದಂತೆ ಆಯ್ತು. ಹೇ ದೈತರೆ, ನೀವು ಚಂದನಗಿರಿಗೆ ಹೋಗಬೇಕು. ದೈತರೆ, ಚಂದನಗಿರಿಯಲ್ಲಿ ನಮ್ಮ ತಂಗಿ ಹೊಟ್ಟಿದೆ ಒಂದು ಹೀನ ಕಂದ ಹುಟ್ಟಿದೆ.
2: ಏನ್ ಮಾಡಂದ್ರೆ
1: ಆ ಕಂದನ ತೊಟ್ಟಿಲವನ್ನು ಅರಣ್ಯದಲ್ಲಿ ಒಯ್ದು ಕೂಸಿನ ಕೊಲೆ ಮಾಡಿ ಕೂಸಿನ ರಕ್ತಿನಲ್ಲಿ ನನ್ನ ದಸ್ತವನ್ನು ತಸೊಂಡು ಬರಬೇಕು. ದೈತರೆ,
2: ನಾವು ದೊಡ್ಡವ್ರು ಏನ್ ಹೇಳ್ತಾರೆ ಬಾಯಿಗಿಸ್ಕೊಂಡು ಇಟ್ಟಿದ್ದೇವು. ಚೋಟ್ ಕೂಸಿನ ಹೊಡೆದ್ರೆ ನಿಮ್ದು ಕಿಮ್ಮತ್ತಿಲ್ಲ, ನಮ್ದು ಕಿಮ್ಮತ್ತಿಲ್ಲ. ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ಮೋಟ ಧಮ್ ಧಮ್ ಇದ್ದವ್ರಿಗೆ ಹೇಳ್ರಿ ಬಾಬಾ, ಒಂದೇಟಿ ಕೊರಕ.
1: ನಾನು ಹೇಳಿದಕ್ಕೆ ನೀವು ಕೇಳಿರಿ,
2: ಇಲ್ಲಾದ್ರೆ
1: ಇಲ್ಲದಿದ್ದರೆ ನಿಮ್ಮ ಇಬ್ಬರನ್ನು ಕಾಂಜಿನ ಕಂಬಿಗೆ ಕಟ್ಟಿ ಚರಣ ಸುಲದ
2: ಹಂಗೇನ್ ಮಾಡ್ಬೇಡಿ ಗೌಡ. ಅದೇನ್ ದೊಡ್ಡ ಕೆಲಸ ಅದೇನ್ ದೊಡ್ಡ ಕೆಲಸ
3: ಅದೇನ್ ಕೆಲಸ ದೊಡ್ಡದು.
2: ಚೋಟ್ ಕುಶಿನ ಹೊಡೆದು ಒಂದ್ ಏಟಿಗೆ ಬಂದೇ ಬಿಡುನು. ಗೌಡ್ರ ಪಗಾರ ಏನ್ ಕೊಡ್ತಾರೆ ಕೇಳು.
3: ನಮ್ ಪಗಾರ ಏನ್ ಕೊಡ್ತೀರಿ?
1: ನಾ ಹೇಳು ಕೆಲಸ ನೀವು ಮಾಡಿಕೊಂಡು ಬಂದರೆ ನಾನು ನಿಮಗೆ ಬೇಡಿದ್ದೆ ಕೊಡುವೇನು.
2: ಏನ್ ಬೇಡದ್ದು ಕೊಡ್ತೀರಿ ದುರ್ಗ? ಏನ್ ಬೇಡ್ಲಿ,
3: ನಿನ್ ಮನಸ್ಸಿಗೆ ಬಂದದ್ದು ಬೇಡು.
2: ಬಾಬಾರಿ, ಒಕ್ಕಲಕ್ಕಿ ನಾಕಲ್ಲಿ ಎರಡು ಕೋಣ 35 ಕೂಡ ನೀರ್ ಕೊಟ್ರ ಬಾಬಾರ್ ಕೆಲಸ ಕೊರಕ.
1: ದಸ್ತವನ್ನು ತೆಗೆದುಕೊಂಡು ತಡ ಮಾಡಿದ ಈ ಕೆಲಸವನ್ನು ಮಾಡಿಕೊಂಡು ಬರೀ ದೈತರೆ.
2: ಆಗ್ಲಿಲ್ಲಪ್ಪ ತರ್ರಿ. ಅಲ್ಲೋ
3: ದುರ್ಗ್ಯಾ,
2: ನೋಡಿ ಇವ್ರ ಮಕ್ಳ ಹತ್ರ ಆಗ್ಯಾವಿಲ್ಲ
3: ಕೆಲಸಿತ್ತು.
2: ಇರ್ಲಕ್ ಬಿಡುಕರೆ, ಇಂದ ಇದು ಕೆಲಸ ಗೌಡ್ರ ಕೆಲಸ ಹಿಡಿದೇವು. ಇನ್ ನಾ ಮುಂದೆ ನೀ ಮುಂದೆ ಒತ್ತು ನಿನ್ನ
3: ನಡಿ ಹಂಗ
2: ಹೋಗುಣ. ನಡಿ
3: ನಡಿ
2: ಬತ್ ನೋಡು,
3: ಬತ್ ನೋಡು
2: ಅಂದ್ರೆ ಕುತ್ತ ಬಾ.
3: ಚಂದನಗಿರಿ ಬತ್ ಅಂದ
2: ಹಿಂಗಂದ ಬರೋಬರಿ ಮತ್ತಾಕಿನ ತೋಟ್ಲ ಹೊರಗೆ ಇಟ್ಟಾರ
3: ತಾಯಿ ಸೂರಮ್ಮ ತೋಟ್ಲ ಹೊರಗೆ ಇಟ್ಟಾಳ.
2: ನೋಡ್ ಒತ್ತು ನಿನ್ನ
3: ಹಿಡಿ
2: ಹಿಡಿ
3: ಹಿಡಿ ಹಿಡಿ. ಏನಾಯ್ತು ನೀ ಬಟ್ಟೆ ಹಿಡಿ, ನಾ ಮ್ಯಾಲ ಹಿಡ್ತೀನಿ.
2: ಏ ಮಗನ ಎಡ್ಡು ಒಂದೇ ಆಯ್ತು, ನೀ ಅಚ್ಚಿಗೆ ಹಿಡಿ, ನಾ ಅಚ್ಚಿಗೆ ಹಿಡಿತೀನಿ.
3: ಹಿಡಿ ಹಂಗ ಬಿಡಬೇಡ. ಏನ್ ದೇವಲ ಭೂತದ ಗಾಳದ ಪ್ರಸಾಸ
2: ಬಟ್ಟೆ ಮಲಿಗೆ ಹೊಡೆದಾರ
3: ನಮ್ ಹೊಟ್ಟೆ. ನಾವು ಒಬ್ಬೊಬ್ರು ಒಂದೊಂದು ಊಟಿಗೆ ಕಳಕ್ಕೆ 35 ಕೂಡ ನೀರ್ ಕುಡ್ತೇವು.
2: ಇಚ್ಚಿಗಡೆ ಗುಡ್ಡ ಅಚ್ಚಿಗಡೆ ಇಡ್ತೇವು, ಅಚ್ಚಿಗಡೆ ಗುಡ್ಡ ತಂದು ಇಚ್ಚಿಗಡೆ ಇಡ್ತೇವು.
3: ಈ ತೋಟ್ಲ ಯಾಕೆತ್ತವಲ್ಲೂ
2: ಉಳ್ಳಾಗಡ್ಡೆ ಒಂದ್ ಏಟಿ ಕಿತ್ತಿನ ನಮ್ಮಲ್ಲಿ ಏನ್ ತೆಪ್ಪಿಗಿಪ್ಪದನ?
3: ನಮ್ಮಲ್ಲಿ ಏನ್ ತೆಪ್ಪದ?
2: ಗಂಡಗ ಚಾಕು ಮೊಮ್ಮಗನ ಗಂಡಗ ಚಾಕು
3: ಕೈಯಾಗಿ ಸಿಗದು ಕಾಲಾಗಿ ಸಿಗದು
2: ಹಾಳಿ ಬೀಳುದು.
3: ಹಾಕಂಗ ಸರ್,
2: ನಮ್ಮ ಮತ್ತವ್ರು ಯಾರಿಗೆ ಹಾಕೋಲ್ಲ, ನಮ್ ನಾವೇ
3: ಇರ್ಲಿ.
2: ಹಿಡಿ ನೆತ್ತು
3: ಹಿಡಿ ಬಿಡಬೇಡ.
0: ಒಂಬತ್ತು ತಿಂಗಳ ಹೊತ್ತು ಹೆತ್ತಡದ ತಾಯಿಯ ಕಣ್ಣಿಂದ ನೋಡಬಾರದನ್ನು ಮರಿಗೆ ಹೋಗಿ ನಿತ್ತರೆ. ಇನ್ನೂ ಇಲ್ಲೇ ಇಟ್ಟಕೊಂಡ ನಿತ್ತಿರೇನೋಪ್ಪ ದೈತರೆ ಕಂದ. ಮತ್ತಾದ್ರು ನಿನ್ನ ತಾಯಿಯ ದರ್ಶನವೇನು ಕಂದ? ದರ್ಶನವೇನು ದೈತರು ಗೋಳ ಮಾಡುತ್ತಾ ಇಲ್ಲೇ ಇಟ್ಟುಕೊಂಡು ನಿತ್ತಿರುವರೇನೋಪ್ಪ ಕಂದ. ಇನ್ನೊಂದು ನಿನ್ನ ತಾಯಿಯ ಮರಿ ಹಾಲಾದ್ರೂ ಕುಡಿಯ ಕಂದ.
2: ಕುಡಿಸ್ಬೇಡ ಮೊದಲೇ
3: ಎತ್ತಲಾಗ್ಯದ
0: ಕಂದ. ಅಯ್ಯೋ ಕಂದ, ಆ ಮಾ ದೈತರ ಕೈಯಲ್ಲಿ ಸಿಕ್ಕು ನಿನ್ನ ಪರಿಸ್ಥಿತಿ ಏನಾಗಿರ್ಬೋದು ನನಗೆ ಗೊತ್ತು ಕಂದ. ಆದ್ರೆ ನೀನು ತಂದೆಯ ತಾಯಿ ಆಚೆಯನ್ನು ಬಿಟ್ಟು ಕಂದ ಆರಣ ದಾರಿ ಹಿಡಿದು ಏನು ಕಂದ? ಆರಣ ದಾರಿ ಹಿಡಿದು ಏನು ಕಂದ?
2: ಸತ್ಯ ಮುಗಿಸವಯ್ಯ, ನಾವು ಹೋಲಕ್ ಟೈಮ್ ಭಾಳ ಆಗ್ತದೆ ನಮಗಿನ್ನ.
0: ಏನು ನನ್ನ ಅಕ್ಕಂದಮನಿಗೆ ನಾನು ಆಶೀರ್ವಾದ ಮಾಡುತ್ತೇನೆ. ಪಲ್ಲಕ್ಕಿ ಪದವಿಯಾಗಲಿ, ನೆಲಕ್ಕಿ ಬಾನೇರಲಿ, ಸಾಲ ಸತ್ತಿಗಾಗಲಿ, ಓಲ ಪಲ್ಲಕ್ಕಾಗಲಿ, ನೆಲೊಳಗಂಗೆ ಹರಿವರಿಗೆ, ಸೂರ್ಯಚಂದ್ರ ಇರುವರಿಗೆ, ಹಳ್ಳಿ ಹಳ್ಳಿಗೆ ಬಿಳಿ ಗುಡಿ ದೇವರಾಗಿ ಜಗತ್ತಿನಲ್ಲಿ ಜೈವೀರಿ ಹೊಡೆದು ನಿತ್ಯ ಮದ ಮಗನಾಗಿ ಮೆರಿ ಕಂದ. ಇದೇ ನಿನ್ನ ತಾಯಿಯ ಕಡೆ ಆಶೀರ್ವಾದ ಕಂದ. ಹೋಗಿ ಬಾ ಕಂದ.

0: ಅಲ್ಲಿ ಹೋದ್ರಿಗ
1: ಏನೋ ಮರ್ಗ
0: ತಾಯಿ ಹರಕೆ ಅಂದ್ರೆ ಹೆಚ್ಚಿನ ನೋಡಿ ಏನೇನು ಕೊಟ್ಲ ಅವ್ರ ತಾಯಿ
1: ಅವ್ರ ತಾಯಿ ಏನೇನು ಹರಕೆ ಕೊಟ್ಲಪ್ಪ ಜಕ್ಕನೆ ಹೇಳ್ತ ನೋಡು ಅವ್ರದು ನಡಿ. ಏ ಮರ್ಗ
0: ಏನ ತೊಂದ್ರಿಗ
1: ಬತ್ತು ಬರ್ರಿ
0: ಏನು ಬತ್ತು
1: ಕಾಡ್ರ ಭೂಮಿ ಕಲ್ಲು ಕಟ್ಟಿದ ಮಾಯಿ ಮಂಡಿಗೆ ಸೋಪ
0: ಭಾರಿ ಜಂಗಲ್ ಅದ
1: ಬಟ್ಟು ಜಂಗಲ್ದಾಗ ಬಂದೇವ ನೋಡು
0: ಇಲ್ಲೇ ತೋಟ್ಲ ಇಳಿಸಿ ಮತ್ತೆ ಹಾಕಿನ ಅನುಮಾನ ಹಿಡಿ ತೋಟ್ಲ ಹಿಡಿ
1: ಇಡು
0: ಹಿಡಿ
1: ಇಡು
0: ಮತ್ತೆ ಅನುಮಾನ ನಾ ಇನ್ನು ಕರ್ಕೆ
1: ಇಲ್ಲಾರದಾರ ನಾನೇ ನಾನು ನಿನ್ನೆ ನೀನು
0: ಹೌದು
1: ಇಬ್ಬರೇ ಅದೇವ ಇಲ್ಲಾರ ಜಂಗಲ್ದಾಗ ಯಾರು ಅದಾರ ಒಬ್ರು ಇಲ್ಲಿ
0: ಯಾರು ಇಲ್ಲ
1: ಸಮಾಧಾನ ನೋಡಿ ಮೋತಿ ನೋಡಿ ಹೊಡೆದು ಹೋಗುನು
0: ಪಟ್ಟೆ ನೋಡೇನ್ ಮೋತಿ
1: ಏ ಕೂಸಿಂಗ್
0: ಮಾಡ್ಲಾಗ್ತದ
1: ಕೂಸದ
0: ಕೂಸ ಪಾರದ ಪೋರ ನಾ ಕೇಳ್ತೀರಿ ಕೂಸತ್ತ
1: ನಾ ಮೋದಿ ಅಟ್ಟೆ ನೋಡಿ ನೋಡಂಗ
0: ಕೆಲಸ ಭಾರಿ ಆಯ್ತಲ್ಲೋ
1: ಏನಾಯ್ತು
0: ಏ ನಾಲ್ಕು ಮೂಲಿಗೆ ನಾಲ್ಕು ಚಚ್ಕದ ಹೋಳಿಗೆವ್ ಹೊಗ್ಗೆ
1: ಮತ್ತೇನೋ
0: ಮ್ಯಾಲ ತುಪ್ಪ
1: ಅದ್ರ ಮೇಲೆ
0: ಉಪ್ಪಿನ ಮ್ಯಾಲ ಉಪ್ಪಿನಕಾಯಿ ಓ ಅಪ್ಪ ಇನ್ನು ಮಂದಿ ಎಟ್ಟು ಹೊಡೆದ ಊಟ ಮಾಡೋದು ಪಟ್ಟೆ
1: ಏ ಹಣ ಮುಂದಿಟ್ಟು ಒಂದ್ ಹೆಂಗ್ ಊಟ ಮಾಡುದು
0: ಹಣ ಇಟ್ಕೊಂಡು ಹೆಂಗ್ ಊಟ ಮಾಡುದು ದುಡ್ಲಾರೆ ಪಗಾರ ಬರ್ತದ ನಮ್ಮ ಮಗನ
1: ಏ ನಿಂದು ಬರೋಬರಿನೇ ಕರೆ ಹಂಗೇನು ಮಾಡೋನ್ ಬೇಡ
0: ಮೊದಲು ಊಟ ಮಾಡುತ್ತೆ
1: ಮೊದಲು ಊಟ ಮಾಡೋದು ರಟ್ಟಾಗಿ ಸಗತಿ ಬರ್ತದ
0: ಒಂದ್ ಎಟ್ಟಿ ಕೊರಕೆ
1: ಊಟ ಮಾಡೋನ್ ಬಾಂಗ
0: ಕುಂಡ್ರೆ ಸಟ್ಟೆ
1: ಕುಂದ್ರು ಏನಾಯ್ತು ತುಸು ತಿನ್ಬೇಕಪ್ಪ
0: ಏನಾಯ್ತು
1: ಪಂಚರಾಮ್ ಕುಮೂಲ್ ಮಾಡವ
0: ಏ ನನ್ನ ಊಟ ಹಂಗೆ ಶಿವ
1: ಈಗ ಏನಕತ್ತಾನ ಹೊಡೆಯಂಗ ಆಗತ್ತಿತ್ತು ನನಗೆ
0: ಮತ್ತೇನಲ್ಲತ್ತು
1: ಈ ಮುತ್ತೇನ ಪ್ರಸಾದ ಏನ್ ತಗೊಂಡೇವಲ್ಲ ಈ ಪ್ರಸಾದ ನನಗೆ ಯಾಕೋ ಬೇರೆ ಬೇರೆ ತಿಳಿಬೇಕದು
0: ಗೌಡ್ರ ಮುಂದೆ ಏನ್ ಹೇಳವ ಮಗನ
1: ಅಂದ್ರೆ ಏನ್ ಮಾಡೋಣ ಈಗ
0: ಇದು ಇಲ್ಲೇ ಕೂಸ್ ಇಲ್ಲೇ ಬಿಟ್ಟು ಬಿಡೋಣ
1: ಇಲ್ಲೇ ಬಿಟ್ಟು
0: ಕಾಡುದ್ರ ಭೂಮಿ ಕಲ್ಲು ಕಟ್ಟಿದ ಬಾಯಿ ಮಲ್ಲಿಗೆ ಸೋಪನ ಭಾರಿ ಜಂಗಲ್ ಅದ
1: ಜಂಗಲ್ ಅದ
0: ಇಲ್ಲೇ ತೋಟ್ಲ ಇಳಿಸ್ಬಿಡುನು ಯಾವ್ದಾದ್ರು ಒಂದು ಬ್ಯಾಟಿ ಎಬಿಸಿ ರಗತ್ ತುಕುನ ಮಾಡ್ಕೊಂಡು ಹೋಗ್ಬಿಡುನು
1: ಹೋಗ್ಬಿಡುಣ ನಡಿ ಹಂಗಾರ ಹೋಗುನು
0: ಹೋಗುನ ನಮಗ್ ಸಿಗು ಬ್ಯಾಟಿ ಯಾವು
1: ನಮಗ್ ಸಿಗು ಬ್ಯಾಟಿ ಹತ್ತಿ ಕಟ್ಟ

0: ಹೆಂಗ್ ಬರ್ತದ ಅಂದೆ.
1: ಹಂಗಾರ ಬಲಿ ಹಾಕಿದ ಅವ್ರು ನಾ ಎಬ್ಸ್ಕೊಂಡ್ ಬರ್ತ
0: ಎಬ್ಸ್ಕೊಂಬ ಸಟ್ಟೆ
1: ಹಿಡಿ ಹೆಂಗ
0: ನಾ ಎಬ್ಸ್ಕೊಂಡ್ ಬರ್ತೀನಿ ಬಲಿ ಹಾಕಿ ಸಟ್ಟೆ
1: ಹಾಕಂಗ ಭಾರಿ ಕೆಂಪಗದ
0: ಇರ್ಲಾಕ್ ಬಿಡು ಕರೆ ಇನ್ನ ಹೋಗಲು ಇನ್ನ ಮತ್ ನಾ ಮುಂದ ನೀ ಮುಂದ ನಾ ಮುಂದ ನೀ ಮುಂದ ನಾ ಮುಂದ ನೀ ಮುಂದ
1: ಹೋಗು ನಡಿ ಕೌಡ್ರ
0: ನಡಿ
1: ಹಾಂಗ
0: ನಡಿ ಬಂದರು ಬಂದರು ಚಂದನಗಿರಿಗೆ ಹಾದು ಧೈತರು ಬಂದರು.
1: ನಮಸ್ಕಾರ ಗೌಡ್ರೆ. ನಮಸ್ಕಾರ ಇಪ್ಪ.
2: ಹೇ ಧೈತರೆ,
1: ಓರಿಪ್ಪ
2: ನಾ ಹೇಳು ಕೆಲಸ ಮಾಡಿಕೊಂಡು ಬಂದ್ರಿ, ಸತ್ಯ ನಿಮ್ಮ ದೇವರಾಣಿ ಮಾಡಿ ಹೇಳು.
0: ಕುಸಿನ ಕಡೆಯ ತೆಳ ಅರಣ್ ಕೊಟ್ಟು ಹಚ್ಚ ಕೊಡಿದ್ರಲ್ಲ, ಕಲ್ಲು ಕಟ್ಟಿದ ಬಾಯಿ ಮಲ್ಲಿಗೆ ಸೋಪನ ಭಾರಿ ಜಂಗಲ್ ಇತ್ರಿ. ಅಲ್ಲಿ ಒಯ್ದು ಬಾಯಿ ಮೇಲೆ ತೊಟ್ಲ ಇಳಿಸದೇವ್ರಿ, ಬಾಯಾಗ ನೀರು ಕುಡಿದ ಮ್ಯಾಲ ನೋಡಿದ್ರಾಗ ಕಡ ಕಡ ಕಡ ಕಡ ಕಡ ಕಡ ಕತ್ತರಿಸಿ ತೋಟ್ಲ ಕೂಸ್ ಮಾಯಾಗ ಹೋಗ್ಬಿಡ್ತೀರಿ. ಸತ್ಯ ರೀ ಇದು,
2: ಈ ಮಾತು ಸತ್ಯ. ಈಗ ನೀವು ನಿಮ್ಮ ಮನೆಗೆ ಹೋಗ್ರಿ, ನಾನು ಮುಂದೇನು ಬರುತ್ತದೆ ನೋಡುತ್ತೇನೆ.
0: ಆದ್ರಿಪ್ಪ
2: ಹೋಗಿ ಬರ್ರಿ ದೈತರೆ.
0: ಯಾಕಲ್ಪ ಹೋಗ್ಬಿಡ್ತೇವ್ರಿ.
3: ಶಿವಶಂಕರ ಗಿರಿಜಾರಮಣ. ಭೂಲೋಕದಲ್ಲಿ ಅರಣ್ಯದಲ್ಲಿ ಕಂದಮ್ಮನ ಅಳುತ್ತಾ ತೊಟ್ಟಿದ್ದದು, ಅದರ ಪರಿಪಾಲನೆಗೆ ಯಾರು ಪತಿದೇವ?
4: ಪಾರ್ವತಿ.
3: ಪತಿದೇವ
4: ಇದೆಲ್ಲ ಮಾಡಿರುವನು ಆ ದುಷ್ಟ ನಾರಾಯಣನು. ತಂಗಿ ಕಂದಮ್ಮನನ್ನು ಗಲಿಸಿ ಕಂದನ ತೊಟ್ಟಿಲವನ್ನು ಅರಣ್ಯದಲ್ಲಿ ತಂದಿಟ್ಟಿರುವನು. ಬೇಗನೆ ಕಂದನ ಪರಿಪಾಲನೆ ಮಾಡುವುದಕ್ಕೋಸ್ಕರ ಭೂಲೋಕಿಗೆ ಹೋಗಲು ನಡೆ ಪಾರ್ವತಿ.
3: ಪತಿದೇವ.
4: ಪಾರ್ವತಿ
3: ಕೂಸ ಬಹಳ ಹಾಳಾಗ್ತಿರುವುದು, ಬೇಗನೆ ಭೂಲೋಕಕ್ಕೆ ಇಳಿರಿ ಪತಿದೇವ.
4: ಆಗಲಿ ಪಾರ್ವತಿ. ಪಾರ್ವತಿ.
3: ಪತಿದೇವ
4: ಇತ್ತವ ಎತ್ತಿಕೋ ಕಂದಮ್ಮನನ್ನು ನಿನ್ನ ಬಗಲಲ್ಲಿ ಕುಡಿಸು ನಿನ್ನ ಮಲಿ ಹಾಲನ್ನು.
3: ಪತಿದೇವ ಎತ್ತಿಕೊಂಡಿದ್ದೇನೆ ಕಂದಮ್ಮನನ್ನು, ಕುಡಿಸಿದ್ದೇನೆ ಮಲಿ ಹಾಲು. ಮಲಿ ಹಾಲು ಭೂಮಿಗೆ ಹಿಂಡಿ ಮಣ್ಣಿನ ಉಂಡಿಯನ್ನು ಮಾಡಿ ಮೂಡಲಾಡದ ಠಂಗಿಗೆ ಹೊಡೆದಿದ್ದೇನೆ ಪತಿದೇವ. ಪ್ರತಿನಿತ್ಯ ಜೇನುತುಪ್ಪದ ರಸವನ್ನು ಉಣ್ಣುವಂತೆ ಮಾಡಿದ್ದೇನೆ.
4: ಪಾರ್ವತಿ.
3: ಪತಿದೇವ
4: ನಾನಾದ್ರೆ ತೊಟ್ಟಿಲವನ್ನು ಎತ್ತಿ ಮೂಡಲೊಡೆದ ಟೊಂಗಿಗೆ ಮೇಲೆತ್ತಿ ಕಟ್ಟಿರುವನು ಪಾರ್ವತಿ.
3: ಆಗಲಿ ಪತಿದೇವ.
4: ಇದು ಅಲ್ಲದೆ ಕೂಸಿಗೆ ಆಡುವುದಕ್ಕೆ ಗಿಳಿಂಡು ಸಹ ತರಿಬಿದ್ದೇನೆ ಪಾರ್ವತಿ.
3: ಹೌದು ಪತಿದೇವ.
4: ಇದು ಅಲ್ಲದೆ ಕಂದನೆ ಪರಿಪಾಲನೆ ಮಾಡುವುದಕ್ಕೆ ಏಳಡಿ ಸರ್ಪಿನ ಕಾವಲು ಸಹ ಇರಿಸಿದ್ದೇನೆ ಪಾರ್ವತಿ.
3: ಸಂತೋಷವಾಯಿತು ಪತಿದೇವ.
4: ಇನ್ನ ಮೇಲೆ ಸಂತೋಷದಿಂದ ಕೈಲಾಸ ಗಮನಕ್ಕೆ ಹೋಗಲು ನಡೆ ಪಾರ್ವತಿ.

0: ಅಕ್ಕ
1: ತಂಗಿ,
0: ಗಂಡ ಕಚ್ಚಿ ಹಾಕಿ ದುಂಡಾಳ ಬಡಗಿಡಿದು ಆಡ ಕಲಿತ ಅರಣ್ಯಕ್ಕಾದ್ರು ಹೋಗ ನಡಿ ಅಕ್ಕ.
1: ಆಗ್ಲಿ ತಂಗಿ.
0: ಅಕ್ಕ
1: ತಂಗಿ,
0: ನಾನೊಂದು ವಿಚಾರ ಹೇಳ್ತೇನೆ, ಚಿತ್ತುಟ್ಟು ಕೇಳುವಕ್ಕ.
1: ಅದೇನು ಬೇಗನೆ ತಿಳಿಸು ತಂಗಿ.
0: ಇವತ್ತಿನ ದಿವಸ ಮೊದಲ ಚಿಕ್ಕ ಭೇಟಿ ನಿನ್ನದು, ಹಿಂದಿನ ಕಡೆ ಚಿಕ್ಕ ಭೇಟಿ ನನ್ನದು ನೋಡುವಕ್ಕ.
1: ಆಗ ತಂಗಿ. ಅಯ್ಯೋ ಶಿವ ಶಿವಶಂಕರ ಪರಮೇಶ್ವರ, ನನ್ನ ಪಾಲಿಗೆ ಬೇಕು ಸಿಕ್ಕಿತ್ತೆ.
0: ಅಕ್ಕ
1: ತಂಗಿ,
0: ಅಳುವ ಕುಸಿರ ಧ್ವನಿಯಾದರೂ ಕೇಳಿ ಬಂತು ನೋಡುವಕ್ಕ. ಇದೇ ಗಿಡದ ಬಳ್ಳಿಯಲ್ಲಿ ತೊಟ್ಟಿರದಲ್ಲಿ ಕಂದನ್ ಹೇಗೆ ಆಡುತ್ತಿರುವನು ನೋಡು ಅಕ್ಕ.
1: ತಂಗಿ ಮಾಯಮ್ಮ.
0: ಏನು ಅಕ್ಕ?
1: ಕಂದನ ಎಡ ಚಂದ ಆಡ್ತಾನೆ ತಂಗಿ.
0: ಹೌದಕ್ಕ.
1: ಈ ಗಿಡದ ಬಳ್ಳಿಯಲ್ಲಿ ಏರಿ ತೊಟ್ಟಿಲನ್ನು ಬಿಚ್ಚಿ ಕುಡ್ದನು ಹಿಡಿಕೋ ತಂಗಿ.
0: ಆಗಲಿ ಅಕ್ಕ.
1: ಅಯ್ಯಯ್ಯೋ ಶಿವ ಶಿವಶಂಕರ ಪರಮೇಶ್ವರ, ನನಗಾದ್ರೂ ಹೇಳಿ ನಾಗಚಂದ್ರ ಕತ್ತಲಿಕ್ಕೆ ಬಂದ. ತಂಗಿ ಮಾಯಮ್ಮ.
0: ಅಕ್ಕ,
1: ಈ ತೊಟ್ಟಿಲಿನ ಕಡೆ ಬಿಚ್ಚು ಆಗುಲ್ ತಂಗಿ.
0: ಅಕ್ಕ
1: ತಂಗಿ,
0: ನೀನು ಹೇಳಿದಂತೆ ನಾನಾದರೂ ಕಂಚಳ ಆಲದ ಮರವನ್ನೇರಿ ತೊಟ್ಟಿಲವನ್ನು ಬಿಚ್ಚಿ ಕೊಡುತ್ತೇನೆ, ನೀನು ತೆಳಗೆ ನಿಂತು ತೆಗೆದುಕೊಳ್ಳು ಅಕ್ಕ.
1: ಆಗಲಿ ತಂಗಿ.
0: ಅಯ್ಯಯ್ಯೋ ಶಿವ ಶಿವಶಂಕರ ಪರಮೇಶ್ವರ, ನನಗಾದ ನಾಗಚಂದ್ರನು ಕತ್ತಲಕ್ಕೆ ಬಂದನಲ್ಲ ನಾಗಚಂದ್ರ.
2: ಹೇ ಮಾಯವ್ವ, ಈ ಕಂದನ ನಾನು ಜೋಪನ ಮಾಡಿರುವನು. ನನ್ನ ಜಾಜವನ್ನು ಕೊಟ್ಟರೆ ನಿನಗೆ ಹಾದಿ ಬಿಡುತ್ತೇನು, ಇಲ್ಲದಿದ್ದರೆ ನಿನಗೆ ನಾನು ಹಾದಿ ಬಿಡುವುದಿಲ್ಲ.
0: ನಾಗಚಂದ್ರ, ನಿನ್ನ ಜಾಜ ಏನಿರುವುದು ಬೇಗನೆ ತಿಳಿಸು ನಾಗಚಂದ್ರ.
2: ಮಾಯಕ್ಕ.
0: ನಾಗಚಂದ್ರ,
2: ವರ್ಷಕ್ಕೊಮ್ಮೆ ನಾಗರಿ ಪಂಚಮಿ ಹಬ್ಬ ಎಂದೆನಿಸಿ ನಾಡನಾರರಿಗೆ ತಮ್ಮ ತವರಿಗೆ ಕರೆಸಿ ಒಂದತ್ತವನ್ನು ಇಡಿಸಿ ಅವರ ಕೊರಳಲ್ಲಿ ಹಂಗನೂಲವನ್ನು ಹಾಕಿಸಿ ಸೂರ್ಯ ಚಂದ್ರ ಇರುವರಿಗೆ ನಿಲಾಳಗಂಗೆ ಹರುವರಿಗೆ ನೂರು ಸುತ್ತಿ ಹಾಲು ಎರಬೇಕು ಮಾಯಮ್ಮ. ಇದೇ ನನ್ನ ಚಾಜ ಇರುವುದು.
0: ಆ ವಿಶೇಷ, ಸೂರ್ಯ ವಂಟ ಮಾರ ಏರುವುದರೊಳಗಾಗಿ ನಿನ್ನ ಹೊತ್ತಿಗೆ ಹಾಲ ಏರಿಸುತ್ತೇನೆ, ದಾರಿ ಬಿಡು ನಾಗಚಂದ್ರ.
2: ಈಗ ನನಗೆ ಸಂತೋಷವಾಯಿತು ಮಾಯಕ್ಕ, ನೀನು ಕಂಚಳದ ಮರವನ್ನು ಏರಿ ಆ ಕಂದನ ತೊಟ್ಟಿಲವನ್ನು ತೆಗೆದುಕೊಂಡು ಹೋಗ ಮಾಯಮ್ಮ, ನನಗೆ ಸಂತೋಷವಾಯಿತು.
0: ಆಗಲಿ ನಾಗಚಂದ್ರ.
1: ತಂಗಿ ಮಾಯಮ್ಮ.
0: ಏನು ಅಕ್ಕ?
1: ತಂತು ತೊಟ್ಟಿಲ ಹಿಡಿಕೊಂಡಿನು, ಈ ಕಂದ ನಂದೋಡು ತಂಗಿ.
0: ಇಲ್ಲಕ್ಕ, ಈ ಕಂದ ನನ್ನದು ನೋಡು ಅಕ್ಕ.
1: ಇಲ್ಲ ತಂಗಿ, ಕಂದ ನನ್ನೋಡು ತಂಗಿ.
0: ಆದಿಶೇಷನಿಂದ ವರವ ಪಡೆದುಕೊಂಡು ಕಂದನನ್ನು ಕೆಳಗೆ ಇಳಿಸಿ ಕೊಟ್ಟಿದ್ದೇನೆ. ಇಲ್ಲ, ಈ ಕಂದ ನನ್ನದೇ ನೋಡು ಅಕ್ಕ.
1: ಇಲ್ಲ ತಂಗಿ, ಕಂದ ನನ್ನೋಡು ತಂಗಿ.
0: ಅಕ್ಕ
1: ತಂಗಿ,
0: ನಾನೊಂದು ವಿಚಾರ ಹೇಳುತ್ತೇನೆ, ಚಿತ್ತಿಟ್ಟು ಕೇಳುವಕ್ಕ.
1: ಅದೇನು ಬೇಗ ತಿಳಿಸು ತಂಗಿ.
0: ನಾವಿಬ್ಬರು ಕೂಡಿಕೊಂಡು ಅರಣ್ಯದಲ್ಲಿ ಜಗಳಾಡುತ್ತಾ ಕುಳಿತರೆ ನಮ್ಮ ನ್ಯಾಯವನ್ನು ಯಾರು ಕೇಳುವರು ಅಕ್ಕ?
1: ಹೌದು ತಂಗಿ.
0: ಇದೇ ತೊಟ್ಟಿಲವನ್ನು ತೆಗೆದುಕೊಂಡು ಹೋಗಿ ಮೂರು ಕಣ್ಣಿನ ಹುತ್ತಿನ ಮೇಲೆ ಇಟ್ಟು

0: ಶಿವ ಶಂಕರ ಪರಮೇಶ್ವರ. ಎಷ್ಟಾದ್ರೂ ಈ ಕಂದನ ಬಾಯಲ್ಲಿ ಆಲಬೀಳಲ್ಲ. ನೀನಾದ್ರೆ ಸುತ್ತಾಕಿ ನೋಡ್ತಂಗಿ
1: ಆಗಲಕ್ಕ ಒಂದು ಸುತ್ತ.

0: ಏನು ಅಕ್ಕ?
1: ತಂಗಿ,
0: ನನ್ನ ಮನೆ ಹಾಲು ಹೇಗೆ ದಾರಿಗಟ್ಟರು ಚುತ್ತಿಟ್ಟು ನೋಡು ಅಕ್ಕ.
1: ತಂಗಿ, ಮಾಯಮ್ಮ.
0: ಏನು ಅಕ್ಕ?
1: ಎಟ್ಟಾದ್ರೆ ಈ ಕಂದ ನಿನ್ನಂತೆ ಮಾಡಿಕೊಂಡು ನನ್ನ ಜೋಡಿ ಮಾತಾಡ್ಬೇಡ, ಹೋಗಿಬಿಡು ತಂಗಿ.
0: ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ ಅಕ್ಕ, ಇವತ್ತು ನಿಜವೂ ಸಹ ನನ್ನ ಜೋಡಿ ಮಾತನಾಡಬಲ್ಲಲ್ಲ ಅಕ್ಕ. ನಾವಿಬ್ಬರು ಕೂಡಿಕೊಂಡು ಈ ಕಂದನನ್ನು ಮನೆಗೆ ತೆಗೆದುಕೊಂಡು ಹೋಗಿ ಮನಕ ಮಗನ ಮಾಡಿ ಜನಕ ತಮ್ಮನೆಂದು ಇಬ್ಬರ ಕೂಡಿ ಕಂದನನ್ನು ಸೊಲವಣ್ಣ ನಡಿಯಕ್ಕ.
1: ಆಗ್ಲಿ ತಂಗಿ.

0: ಅಕ್ಕ
1: ತಂಗಿ,
0: ಈ ಕಂದನ ಹೆಸರನ್ನು ಏನು ಅಕ್ಕ?
1: ತಂಗಿ ಮಾಯಮ್ಮ.
0: ಏನು ಅಕ್ಕ
1: ಈ ಕಂದನು? ನಮ್ಮ ಆಡಕೈತ ಹೋದಲ್ಲಿ ಕಂದ ಸಿಕ್ಕನಿರು.
0: ಹೌದು ಅಕ್ಕ.
1: ಸಿಕ್ಸಿಂಗ್ ಬೀರಾ, ಸಿಕ್ಸಿಂಗ್ ಬೀರಾ ಹೆಸರು ತಂಗಿ.
0: ಆಗಲಿ ಅಕ್ಕ. ಬೀರಣ್ಣ ಬೀರಣ್ಣ ಕುರ್ರ, ಮಾದೇವ ಮಾದೇವ ಕುರ್ರ, ಬೀರಣ್ಣ ಬೀರಣ್ಣ ಕುರ್ರ, ಸಿಕ್ಸಿಂಗ್ ಬೀರಣ್ಣ, ಸಿಕ್ಸಿಂಗ್ ಬೀರಣ್ಣ ಕುರ್ರ.

0: Merriante. ಸಡ್ಲ ಗರ್ಜನೆಯಿಂದ ಅರ್ಬಟ್ಟೆ ಸುತ್ತಾ ಶಾಂತದಲ್ಲಿ ಚಂದ್ರನ ಕಿರಣದಂತೆ, ಉಗ್ರದಲ್ಲಿ ಸೂರ್ಯನ ಕಿರಣದಂತೆ ಭೂಮಿಗಿಳದ ಬಂದೇನು ಅಮ್ಮ ಅಕ್ಕಗಳಿರ.
1: ಏನು ಕಂದ ಬಿರಣ್ಣ,
0: ನನಗೆ ಆಡಲಕ್ಕೆ ಬಿಲ್ಲ ಬಾಣಗಳನ್ನ ತರಿಸಿ ಕುಡಿರಕ್ಕ, ಓರಿಗೆ ಹುಡುಗರ ಜೊತೆ ಆಡಲಕ್ಕೆ ಹೋಗಿ ಬರುತ್ತೇನೆ.
1: ತೆಗೆದುಕೋ ಮುತ್ತಿನ ತಂಡನು, ನಿಮಗೆ ಮಂಗಲವಾಗಲಿ, ಹೋಗಿ ಬಾ ಕಂದ.

0: தங்கி
1: அக்கா
0: பானி எக்கடது பத்தம்மா?
1: அக்கா பானி எக்கடது பத்தனோட?
0: ஐயமானா அக்க தங்கியாரில் இட்டுரித்தன தாய் தந்தித்து ரேட்டு மெரித்திதவ ஹுருகால
1: அக்கா.
0: ஏன தங்கி?
1: நாவ மனிகு ஹாதபலக்க நம்ம ஹிரியாரு கொட ஹாங் ஒடித்தத்து கேளுதிரு ஏன தேழுது அக்கா?
0: தங்கி
1: அக்கா
0: நீர் தர சமயதலி கால் ஜாரி பித்தவு கொட ஒடித்த தேழுனு மனிகாதரு ஹோகு நடியம்மா.
2: கந்தா பிரண்ண ಪ್ರತಿನಿತ್ಯ ಸೂರ್ಯನ ಕಿರಣಂತೆ ಹೊಳೆಯುವ ನಿನ್ನ ಮುಖದ ಕಳೆಯು ಎಂದು ಕುಂದಿದ ಕಾರಣವೇನು? ಯಾರೇ ನಿಂದಿರುವರು, ಯಾರೇ ಮಾಡಿರುವರು ಎನ್ನ ಮುಂದೆ ಬೇಗನೆ ತಿಳಿಸು ಕಂದ.
3: ಏನು ಹೇಳಲಿ ಅಕ್ಕ? ಹೇಳಬೇಕೆಂದರೆ ಈ ಬಾಯಿಂದ ನನಗೆ ಹೇಳುವುದ ಆಗುವಲ್ಲದಕ್ಕ ಆಗುವಲ್ಲದು. ಅಕ್ಕ
2: ಕಂದ ಬೀರಣ್ಣ,
3: ನಾನು ಊರಿಗೆ ಹುಡುಗರ ಜೊತೆ ಆಡಲಿಕ್ಕೆ ಹೋದಾಗ ನನ್ನ ಬಾಣವು ನಾರಿಯರ ಕೊಡಕ್ಕೆ ಬಿಡಿತು ಅಕ್ಕ, ಕೊಡಕ್ಕೆ ಬಿಡಿತು.
2: ಮುಂದೇನಾಯ್ತು ಕಂದ?
3: ನಾರಿಯರು ತಾಯಿಲ್ಲ ತಂದಿ ಇಲ್ಲಂದು ನಿಂದೆಲ್ಲ ಮಾತು ನಾಡಿರುವರು ಅಕ್ಕ.
2: ಶಿವಶಿವಶಂಕರ ಪರಮೇಶ್ವರ,
3: ನನ್ನ ತಾಯಿ ತಂದಿ ಎಲ್ಲಿರುವರು ಬೇಗನೆ ತೋರಿಸು ಅಕ್ಕ, ಬೇಗನೆ ತೋರಿಸು.
2: ಕಂದ ಬೀರಣ್ಣ,
3: ಅಕ್ಕ
2: ನಿನ್ನ ಸಮಾಚಾರ ಹೇಳಿದರೆ ಬಹಳ ದೊಡ್ಡದಿರುವುದು ಕಂದ. ಅದನ್ನು ಕೇಳಬೇಡ ಕಂದ, ಸುಮ್ಮನೆ ಮನೆಗೆ ಹೋಗೋ ನಡಿಯಪ್ಪ.
3: ಅಕ್ಕ
2: ಕಂದ ಬೀರಣ್ಣ,
3: ನೀನು ನನ್ನ ತಾಯಿ ತಂದೆಯರ ಹೆಸರು ಹೇಳಿದರೆ ನಾನು ನಿನ್ನ ಜೊತೆಯಲ್ಲೇ ಬರುತ್ತೀನಿ ಅಕ್ಕ, ಇಲ್ಲದಿದ್ದರೆ ನಾನು ಬರಲಾರೇನ ಅಕ್ಕ, ಬರಲಾರೇನು.
2: ಅಯ್ಯಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ನನ್ನ ಕಂದ ಇವತ್ತಿನ ದಿವಸ ಹಠ ಮಾಡುತ್ತಿರುವನಲ್ಲ. ಕಂದ ಬೀರಣ್ಣ,
3: ಅಕ್ಕ
2: ಹೇಳುತ್ತೇನೆ ಕಿತ್ತುಟ್ಟು ಕೇಳಪ್ಪ.
3: ಅದೇನಿರುವುದು ಬೇಗನೆ ತಿಳಿಸು ಅಕ್ಕ.
2: ನಿನ್ನ ತಂದೆ ಹೆಸರು ಬ್ರಹ್ಮದೇವ, ತಾಯಿ ಹೆಸರು ಸೂರಮ್ಮದೇವಿ, ಚಂದನಗಿರಿಯಲ್ಲಿರುವರು ಕಂದ. ನಿನ್ನ ಸೋದರ ಮಾವನಾದ ನಾರಾಯಣನು ನೀನು ನಿನ್ನ ತಾಯಿ ಗರ್ಭದಲ್ಲಿರುವರಿಗೆ ಕಾಡುತ್ತ ಬಂದಿರುವನು. ನೀನು ಹುಟ್ಟಿದ 13 ದಿವಸದಲ್ಲಿಯೇ ನಿನ್ನ ತೊಟ್ಟಿಲವನ್ನು ದೈತ್ಯರ ಕೈಯಲ್ಲಿ ಕೊಟ್ಟು ಅರಣ್ಯಕ್ಕೆ ಕಳುಹಿಸಿ ಕಡಿ ಎಂದು ಕಳಿಸಿರುವನು. ಆಮೇಲೆ ಆ ಪುಣ್ಯಾತ್ಮ ದೈತ್ಯರು ನಿನ್ನನ್ನು ಹೊಡೆಯದೆ ಬಡಿಯದೆ ಹಾಗೆ ಬಿಟ್ಟು ಬಂದರು ಕಂದ. ಆಮೇಲೆ ಕೈಲಾಸದಿಂದ ಪಾರ್ವತಿ ಪರಮೇಶ್ವರ ಬಂದು ನಿನ್ನನ್ನು ಸಂರಕ್ಷಣೆ ಮಾಡಿರುವರು ಕಂದ. ಇದು ಅಲ್ಲದೆ ನಾವಿಬ್ಬರು ಅಕ್ಕವ ಮಾಯವ ಆಡ ಕಾಯುತ್ತಾ ಅರಣ್ಯಕ್ಕೆ ಹೋಗಿ ನಿನ್ನನ್ನು ತಂದು ಜೋಗಳ ಪಾಡಿ ಬೀರಣ್ಣನೆಂದು ಹೆಸರಿಟ್ಟಿರು ಕಂದ. ಇದೇ ನಿನ್ನ ಕೊನೆಯ ಮಾತಪ್ಪ?
3: ಮುಗಿತು ಮಾಯಕ್ಕ, ಕೊನೆಯ ಮಾತು. ಜೀವದಿಂದಿರುವನೇ ನನ್ನ ಸೋದರ ಮಾವನಾದ ನಾರಾಯಣ, ಅವನ ರುಂಡವನ್ನ ಚಂಡಾಡುತ್ತಾ ಬರುತ್ತೇನೆ ನಗರಿ ಪಟ್ಟಣದಿಂದ ಮಂದನಗಿರಿಗೆ. ಅಮ್ಮ ಹರಟೆ
2: ಬೇಡ ಕಂದ ಬೀರಣ್ಣ, ಬೇಡ ಕಂದ ಬೀರಣ್ಣ.
3: ಅಕ್ಕ
2: ಇದಕ್ಕೆ ನಾನೊಂದು ವಿಚಾರ ಹೇಳುತ್ತೇನೆ ಕಿತ್ತುಟ್ಟು ಕೇಳಪ್ಪ.
3: ಆಗಲಿ ಅಕ್ಕ.
2: ಕಂದ ಬೀರಣ್ಣ,
3: ಅಕ್ಕ
2: ತಾಯಿ ತಂದೆ ಸತ್ತರೆ ಸೋದರ ಮಾವನು ಇರಬೇಕಂತ ಶಾಸ್ತ್ರ ಹೇಳುತ್ತದೆ ಕಂದ, ಶಾಸ್ತ್ರ ಹೇಳುತ್ತದೆ. ಆದ ಕಾರಣ ನೀನು ಹುಲಿಯಂತಿರುವ ಸೊಕ್ಕಿದ ಮಾಮನ ಸೊಕ್ಕನ್ನು ಮುರಿದು ಅವನ ಮಗಳನ್ನು ಲಗ್ನ ಮಾಡಿಕೊಂಡು ಗೆದ್ದು ತಂದರೆ ಅಕ್ಕ ಮಾಯಮ್ಮನ ಮನಸ್ಸಿಗೆ ನೆಮ್ಮದಿ ಆಗುವುದು ಕಂದ.
3: ಅದಕ್ಕೇಕೆ ತಡವಮ್ಮ? ಯಾವದಾದರ ಒಂದು ರೂಪ ಬದಲಾಸಿ ಬಡಿಗೆರ ಭಾವನರ ಕಡೆಯಿಂದ ಅಂತರ ಕುದುರೆಯನ್ನ ಮಾಡಿಸಿ ಆ ಕುದುರೆ ಮೇಲೆ ಕೂಡಿಸಿಕೊಂಡ ಬರ್ತೇನೆ ಅವನ ಮಗಳನ್ನು, ಹೋಗಿ ಬರ್ತೇನೆ ಆಶೀರ್ವಾದ ಮಾಡುವಕ್ಕ.
2: ನಿನಗೆ ಮಂಗಲವಾಗಲಿ, ಹೋಗಿ ಬಾ ಕಂದ.
3: ಆಗಲಿ ಅಕ್ಕ. ನಗರಿ ಪಟ್ಟಣದಲ್ಲಿ ಬಳಿ ಇಡಿಸುತ್ತೇನೆ, ಬರೀ ನಾರಿಯರೇ ರಾಣಿಯರೇ ರಾಜ್ಯ ಪುತ್ರಿಯರೇ.
0: ಏನು ರೂಪ ಅಂತ ಬಳಗಾರನು ಒಮ್ಮಿಂದೊಮ್ಮೆ ನೋಡಿದ ಕೂಡಲೇ ಕಣ್ಣಿಕ್ಕ ತಲುಪಿದಂತೆ ಆಯ್ತು, ಮನಸ್ಸು ಸಂತೋಷ ಆಯ್ತು. ಇಡಿಸಿಕೊಳ್ಳುತ್ತೇನೆ ಬಳಿಯನ್ನು.
3: ಓಹೋ, ಒಮ್ಮಿಂದೊಮ್ಮೆ ನನ್ನ ನೋಡಿದ ಕೂಡಲೇ ಬಳಿ ಇಡಿಸಿಕೊಳ್ಳಲು ತಯಾರವಾದವಲ್ಲ. ನಾನೇನು ಹೀಗೆ ಸಾದಾ ಬಳಿ ಇಡಿಸುವನಲ್ಲ, ನನ್ನ ಹೇಳಿಕೆಯಂತೆ ಮಾಡಿದರೆ ಬಳಿಯಾದರೂ ಇಡಿಸುತ್ತೇನಮ್ಮ ನೀಲಲಕ್ಷಣದೇವಿ.
4: ಬಳಗರಣ್ಣ, ನಿನ್ನ ಹೇಳಿಕೆಯನ್ನು ಬೇಗ ತಿಳಿಸು ಬಳಗರಣ್ಣ.
3: ಅಮ್ಮ ನೀಲಲಕ್ಷಣದೇವಿ.
4: ಬಳಗರಣ್ಣ,
3: ನಿಮ್ಮ ಮನೆಯ ಸಾರಿಸಬೇಕು, ಸುಣ್ಣ ಬಣ್ಣದ ಜೋರ ಬಿಡಬೇಕು, ಮನೆಯ ಮುಂದೆ ಅಂದರ ಹಾಕಬೇಕು, ಅಂದರದಲ್ಲಿ ಹಸಿಗಟ್ಟಿ ಹಾಕಬೇಕು, ನಿನ್ನ ಮಗಳಿಗೆ ಕೈ ಕಂಕಣ ಅಣಿಗೆ ದಂಡೆಯನ್ನು ಕಟ್ಟಿ ಹಸಿಗಟ್ಟಿ ಮೇಲೆ ಕೂಡಿಸಬೇಕು. ನಾನು ಅಲ್ಲಿ ಕುಳಿತ ಬಳಿ ಹಿಡಿಸಿದ ಕೂಡಲೇ ನೀನು ಅಕ್ಕಿಕಾಳನ್ನು ಒಗೆಯಬೇಕು. ಇಷ್ಟೆಲ್ಲ ತಯಾರು ಮಾಡುವೇನಮ್ಮ ನೀಲಲಚ್ಚಣದೇವಿ.
4: ಅಮ್ಮ ಮಗಳೇ,
0: ಬಳಗಾರ ಹೇಳಿದ್ದು ಎಲ್ಲ ಸಿದ್ಧಪಡಿಸಮ್ಮ, ನನಗೆ ಬಳೆ ಇಡೋ ಇಚ್ಛೆ ಆಗಿದೆ.
4: ಆಗಲಿ ಮಗಳೇ. ಸರ್ವ ಸಿದ್ಧತೆ ಮಾಡಿವನು ಮಗಳೇ.
0: ಏನಮ್ಮ
4: ಕಟ್ಟಿಕೋ ಮುತ್ತಿಂದ ನೀನು ಕುಂದ್ರ ಹಸಿಗಟ್ಟಿ ಮೇಲೆ ಬೆಳಗಣ್ಣ ಅಜಿಕಾಸು ಕೊನೆಗೆ ಬಲಿಯಾದ ಹುಡುಗಣ್ಣ.
5: ಆಗಲೇ ಮಾ ನೀನು ಹೇಳಿದಕ್ಕೆ ಬಲಿಯಾದ್ರೆ ಹಿಡಿಸುತ್ತೇನೆ. ಇಡಸದ್ದನ ಬಳೆಗಳನ್ನು ಹೋಗುತ್ತೇನೆ ನಾನು ನನ್ನ ಊರಿಗೆ.
1: ಹೇ ನೀಲಲಕ್ಷಣ ದೇವಿ, ಇದೇನು ಮನೆಯಲ್ಲಿ ಗದ್ದಲ? ನಮ್ಮ ಮನೆಗೆ ಯಾರು ಬಂದಿರುವರು ಪ್ರಾಣ ಸುಂದರಿ?
4: ಪತಿದೇವ ಯಾರು ಬರ್ಲಾಕೇನ್ರಿ? ಬಳಗಾರನು ಬಂದಿದ್ದನು. ಹೀಗೆ ಮನೆ ಸಿಂಗಾರ ಮಾಡಿದ್ರೆ ಬಳಿ ಉಡಿಸ್ತಿದ್ರು. ಪತಿದೇವ ಮನೆಯೆಲ್ಲ ಸುಭಾವಿತ್ತು, ನೀವ್ಯಾಕೆ ಸಮಸ್ಯೆ ತೆಗೆದುಕೊಂಡಿರಿ?
1: ನಾನೇಕೆ ಸಮಸ್ಯೆ ತೆಗೆದುಕೊಳ್ಳಲಿ? ನೀನು ಮಾಡು ಕೆಲಸ ಮಾಡಿಬಿಟ್ಟಿರಿ. ಅವನು ಬಳಗಾರನು ಅಲ್ಲ, ಜಾಲಗಾರನಿದ್ದಾನೆ. ಆ ಬಳಗಾರನ ಬಲಿ ನಮಗೆ ಬಿದ್ದಂತೆ ಆಯಿತು ಪ್ರಾಣ ಸುಂದರಿ.
4: ಏನ್ರಿ ಏನಂದ್ರಿ? ನಿಮ್ಮ ಮಾತಿನ ಅರ್ಥ ನಮಗ ತಿಳಿದಾರೆಂಗಾಯ್ತು. ಮುಂದಿನ ಆಟ ಏನು ಮಾಡುತ್ತಾರೋ ಏನು?
1: ಮಾಡುವನು ಮಾಡುವನು, ನಾನು ಕಾಡಿದಂತೆ ಅವನು ಮಾಡುವನು. ನಿನ್ನ ಮೇಲೆ ಸುತ್ತಮುತ್ತ ನೀರು ಬಿದ್ದಲ್ಲಿ ಏಳಂತಾಸದ ಮಾಡವನ್ನು ಕಟ್ಟಿ ಮಾಡದ ಮ್ಯಾಲೆ ಇಡುವನು ಮಗಳನ್ನು. ನಿನ್ನ ಮೇಲರೆ ಮನಿ ಕಡಿ ಜತ್ತನ ಪ್ರಾಣ ಸುಂದರಿ.
5: ಮಾವನವರ ಕಾರಸ್ಥನು ಇನ್ನೂ ಮುಗಿದಂತೆ ಕಾಣುವುದಿಲ್ಲ. ಮಗಳನ್ನು ಮಾಡದಲ್ಲಿ ಇಟ್ಟಿದ್ದಾನೆ. ಬಡಿಗರ ಬಾಬನ ಲಕ್ಕಡಿಯಿಂದ ಅಂತರ ಕುದುರೆಯನ್ನು ತರಿಸಿ ಮಾಡಕ್ಕೆ ಹೊಡೆಯುತ್ತೇನೆ. ಬಂತು ಮಾಡವು ಹೋಗುತ್ತೇನೆ ಮಾಡದೊಳಗೆ.
0: ಅಯ್ಯೋ ಹೊರಗೆ ಬಂದಂತವರು ಯಾರು?
5: ಮತ್ತೆ ಬೇರೆದವರ ಯಾರು? ನಿನ್ನ ಪ್ರೀತಿಯ ಪುರುಷ ಬೀರಣ್ಣ. ತಡ ಮಾಡಬೇಡ, ಕೋಡು ಕುದುರೆ ಮೇಲೆ ಬಿಡುತ್ತೇನೆ ವಾಯು ಮಾರ್ಗದಿಂದ. ಹೋಗೋಣ ಬೆಳ್ಳಿಗೆರಿ.
1: ಅಹೋ ಯಾವಾಗ ಬಂದಿರುವನು ಬೀರಣ್ಣನು? ತೆಗೆದುಕೊಂಡು ಹೊರಟನು ಮಗಳನ್ನು. ಬೀರಣ್ಣ ನೀನು ಮಾನವನೆಂದು ನಿನ್ನ ತಾಯಿ ಉದರದಲ್ಲಿರುವರಿಗೆ ನಾನು ಕಾಡುತ್ತ ಬಂದಿರುವನು. ನಾನು ಮಾಡಿದ ಪಾಪ ನಾನೇ ಕಳುವುತ್ತೇನೆ. ತಪ್ಪಾಯಿತು, ಕೈ ಮುಗಿತೀನಿ. ಆಶೀರ್ವಾದ ಮಾಡಬೇಕು ಬೀರಣ್ಣ.
5: ಮಾಡಿದ್ದೇನೆ ಆಶೀರ್ವಾದ. ನೀನು ಮಾಡಿದ ಕರ್ಮವನ್ನು ನೀನೇ ಕಳೆ. ತೆಗೆದುಕೊಂಡ ಹೊರಟೆನು ನಾನು ನಿನ್ನ ಮಗಳನ್ನು. ಬಂದೆನಕ್ಕ ಬಂದೆ.
0: ಯಾರು ಬೀರಣ್ಣವೇನು?
5: ಹೌದು ಅಕ್ಕ, ಸೊಕ್ಕಿನ ಮಾವನ ಸೊಕ್ಕವನ್ನು ಮುರಿದ ಅವನ ಮಗಳನ್ನು ಲಗ್ನ ಮಾಡಿಕೊಂಡ ಬಂದಿರುವನು. ನಮಸ್ಕಾರ ಮಾಡು ನನ್ನ ಪಡೆದ ಅಕ್ಕನವರಿಗೆ ಕನ್ಯಕಾಮ್ರತಿ.
0: ನಮಸ್ಕಾರ ಮಾಡುತ್ತೇನೆ ತಾಯಿಯವರಿಗೆ. ಮಂಗಲವಾಗಲಿ ನನ್ನ ಮಗಳಿಗೆ. ಕಂದ ಬೀರಣ್ಣ.
5: ಅಕ್ಕ,
0: ಹುಲಿಯಂತಿರುವ ಸೊಕ್ಕಿನ ಮಾವನ ಸೊಕ್ಕನ್ನು ಮುರಿದು ಅವನ ಮಗಳನ್ನು ಲಗ್ನ ಮಾಡಿಕೊಂಡು ಗೆದ್ದು ತಂದಿದ್ದಕ್ಕೆ ಅಕ್ಕ ಮಾಯಮ್ಮನ ಮನಸ್ಸಿಗೆ ನೆಮ್ಮದಿ ಆಯಿತು ಕಂದ. ಈಗ ನಾನು ನನ್ನ ಹೊರಗೆ ಗೆಳತಿಯರ ಮನೆಗೆ ಹೋಗಿ ಬರುತ್ತೇನೆ. ಒಲೆಯ ಮೇಲೆ ಹಾಲಿರುವುದು, ಹಾಲನ್ನು ಕಾವಲು ಮಾಡು ಕಂದ.
5: ಆಗಲಿ ಅಕ್ಕ, ನೀನು ಹೇಳಿದಂತೆ ನೀನು ಹೋಗಿ ಬರುವವರೆಗೆ ನಾನು ಹಾಲನ್ನು ಕಾಯ್ತಾ ಇಲ್ಲೇ ಕುಳಿತುಕೊಳ್ಳುತ್ತೇನೆ. ನೀನು ಹೋಗಿ ಬಾ ಅಕ್ಕ.
0: ಆಗಲಿ ಕಂದ.
6: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
7: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
6: ಓ ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ.
7: ಏನು ಏನು ವಿಷಯ ಅಮ್ಮ?
6: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
8: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಕಂದ ಬೀರಣ್ಣ
1: ಹಕ್ಕ
0: ಬೆಕ್ಕಿಗೆ ಏನಾಗಿರುವುದು ಕಂದ? ಬೆಕ್ಕವು ಹೇಗೇಕೆ ಬಿದ್ದಿರುವುದಪ್ಪ?
1: ಹಕ್ಕ
0: ಕಂದ ಬೀರಣ್ಣ,
1: ನೀನು ಒಲೆಯ ಮೇಲೆ ಹಾಲವನ್ನಿಟ್ಟು ಹಾಲ ಇಲ್ಲ ಕೈ ಅಂತ ಹೇಳಿ ಹೋಗಿದ್ದೆ ಅಕ್ಕ.
0: ಮುಂದೇನಾಯ್ತು ಕಂದ?
1: ಬೆಕ್ಕವು ಬಂದು ಹಾಲ ಕುಡಿ ಎತ್ತಿತ್ತು ಅಕ್ಕ, ಕುಡಿ ಎತ್ತಿತ್ತು.
0: ಆಮೇಲೆ ಏನಾಯ್ತು ಕಂದ?
1: ನಾನು ಒಂದ ಏಟ ಹೊಡೆದ ಕೂಡಲೇ ಬೆಕ್ಕ ಚಿಡದ ಬಿದ್ದು ಸತ್ತ ಹೋಯಿತು ಅಕ್ಕ, ಸತ್ತ ಹೋಯಿತು.
0: ಶೇ ಮೂರ್ಖ
1: ಅಕ್ಕ,
0: ನೀನು ನನ್ನ ಮನೆಯಲ್ಲಿ ಸಾಕಿದ ಬೆಕ್ಕಿಗೆ ಹೊಡೆದ್ರಿ, ನಾಳೆ ನನ್ನನ್ನಾದ್ರೂ ಹೊಡೆಯುವಿ.
1: ಅಕ್ಕ
0: ನನ್ನ ಮನೆಯಲ್ಲಿ ಅರಿಗಳಿಗೆ ಸಹ ನಿಲ್ಲಬೇಡ, ಮತ್ತೊಮ್ಮೆ ಮುಖವನ್ನು ತೋರಬೇಡ, ಹೊರಟು ಹೋಗಿಬಿಡು ಮೂರ್ಖ.
1: ನೀನು ಹೋಗಂದರೆ ನಾನು ಎಲ್ಲಿಗೆ ಹೋಗಲಕ್ಕ? ನಾನು ನಿನ್ನ ಬಿಟ್ಟು ಹೋಗಲಾರೆನು ಅಕ್ಕ, ಹೋಗಲಾರೆನು.

0: ನನಗೆ ತಮ್ಮನಲ್ಲ. ಇನ್ನು ಮೇಲೆ ನಿನ್ನ ತಾಯಿ ತಂದೆಯರ ಬೆಟ್ಟಿಗೆ ಚಂದನಗಿರಿಗೆ ಹೋಗಿ ಬಿಡುವಿರಣ್ಣ, ನನ್ನ ಮನೆಯಲ್ಲಿ ನಿಲ್ಲಬೇಡಪ್ಪ.
1: ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ ಕನ್ನಿಕಾಮೃತಿ
2: ಪೋತಿದೇವ,
1: ಇನ್ನು ಮೇಲೆ ತಡ ಮಾಡಿದ್ರೆ ತಾಯಿ ತಂದೆಯರ ಬೇಟಿಗೆ ಚಂದನಗಿರಿಗೆ ಹೋಗೋಣ ನಡಿ ಪ್ರಿಯಳೆ.
2: ಆಗಲಿ ಪತಿದೇವ, ಚಂದನಗಿರಿಗೆ ಹೋಗೋ ನಡೆಯರಿ.
1: ಅಮ್ಮ ಅಮ್ಮ ತಾಯಿ.
3: ಯಾರೋಪ್ಪ?
1: ನಾನು ನಿನ್ನ ಮಗನಮ್ಮ.
3: ಬಂಜೆತನ ಹೋಗಲಾಡಿಸುವ ಸಲುವಾಗಿ ಮುತ್ತಿನಾರು ತಚ್ಚಿಕೊಂಡು ಕೈಲಾಸಕ್ಕೆ ಹೋಗಿ ಒಂಟಗಲ್ಲಿ ಬೇಗ ನಿಂತು ಕಠೋರವಾದ ಭಕ್ತಿಯನ್ನು ಮಾಡಿ ಒಂದೇ ಒಂದು ಪುತ್ರ ಸಂತಾನನ್ನು ಪಡೆದುಕೊಂಡು ಬಂದದ್ದೇ ನಿಜ. ಆದರೆ ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ಆ 13 ದಿವಸದ ಕಂದನನ್ನು ಒಯ್ದು ಆ ಮಾ ದೈತ್ಯರ ಕೈಯಲ್ಲೇ ಕೊಟ್ಟು ತೊಟ್ಟಿಲದಲ್ಲಿ ಹಾಕಿ ಆರಣ್ಯಕ್ಕೆ ಕಳಿಸಿರುವೇನು ಅಪ್ಪ, ಆರಣ್ಯಕ್ಕೆ ಕಳಿಸಿರುವೇನು. ನನಗಲ್ಲಿ ಮಕ್ಕಳಿರುವರಪ್ಪ, ಮಗನೆಂದು ನುಡಿಯಬೇಡ ಕಂದ, ಮಗನೆಂದು ನುಡಿಯಬೇಡ. ನಾನು ಮಕ್ಕಳಿಲ್ಲಾರ ಮಾ ಪರದೇಶಿ ಇರುವೆನು.
1: ನಿಜವಮ್ಮ, ನೀನು ಹೇಳುವುದರಲ್ಲಿ ತಪ್ಪೇನು ಇರುವುದಿಲ್ಲ. ಇದೆಲ್ಲ ಮಾಡಿರುವನು ಆ ದುಷ್ಟ ನಾರಾಯಣನು. ದೈತರು ನೀನು ಮಾಡಿದ ಬುತ್ತಿ ಪ್ರಸಾದವನ್ನು ಊಟ ಮಾಡಿ ನನ್ನನ್ನು ಕಡಿಯದೇ ಹಾಗೆ ಬಿಟ್ಟವಾದರಮ್ಮ. ಆಮೇಲೆ ಅಕ್ಕವ ಮಾಯವಾಡ ಕಾಯ್ತ ಬಂದು ನನ್ನನ್ನು ಎತ್ತಿಕೊಂಡು ಜೋಗಳನ್ನ ಪಾಡಿ ಶ್ರೀ ಬೀರಣ್ಣನಿಂದ ಹೆಸರಿಟ್ಟಿರುವರಮ್ಮ. ನಾನು ನಿಜವಾಗಿ ನಿನ್ನ ಮಗನಿರುವೆನಮ್ಮ, ನಿಜವಾಗಿ ನಾನು ನಿನ್ನ ಮಗನಿರುವೆನು.
3: ಪರಮಾತ್ಮನ ವರು ಪ್ರಸಾದ, ಬೆಂಕಿಯಲ್ಲೇ ಸುಡಲಿಲ್ಲ, ನೀರಿನಲ್ಲೇ ಮುಣಗಲಿಲ್ಲ. ಜಗತ್ತಿನಲ್ಲಿ ಜೈಬೀರಿ ಹೊಡೆದು ಮತ್ತಾದ್ರೂ ತಾಯಿಯ ದರ್ಶನಕ್ಕ ಬಂದಿ ಏನು ಕಂದ, ಬಂದಿ ಏನು ಅಪ್ಪ ಕಂದ?
1: ಅಮ್ಮ,
3: ನಾನು ನಿನ್ನ ತಾಯಿಯಲ್ಲ ಕಂದ, ನಿನ್ನ ಮನೆಯಲ್ಲಿ ಸಾಕಿದ ನಾಯಿ ಎಂದು ತಿಳಿ ಜೈ ಬೀರಮ್ಮ.
1: ಇದರಲ್ಲಿ ನಿನ್ನವೇನು ತಪ್ಪಿರುವುದಿಲ್ಲಮ್ಮ. ಇದೆಲ್ಲ ಮಾಡಿರುವನು ಆ ದುಷ್ಟ ನಾರಾಯಣನು. ಸೊಕ್ಕನ ಮಾವನ ಸೊಕ್ಕವನ್ನ ಮುರಿದು ಅವನ ಮಗಳನ್ನ ಲಗ್ನ ಮಾಡಿಕೊಂಡು ಬಂದಿರುವನು. ನಮಸ್ಕಾರ ಮಾಡು ಹೆತ್ತ ನನ್ನ ತಾಯಿಯವರಿಗೆ ಕನ್ಯಕಾಮರತಿ.
4: ನಮಸ್ಕಾರ ಮಾಡುತ್ತೀರ ಅತ್ತೆಯವರಿಗೆ?
3: ಮಂಗಲವಾಗಲಿ ಅನ್ನ ಸೊಸಿಗೆ.
1: ಅಮ್ಮ ತಾಯಿ.
3: ವೀರಣ್ಣ,
1: ಇನ್ನ ಮೇಲೆ ನೀನು ನಗನಗತ್ತೆ ಇರಬೇಕಮ್ಮ.
3: ಆಗಲಿ ಕಂದ, ನೀನು ಹೇಳಿದಂತೆ ಇನ್ನ ಮೇಲೆ ನಾನು ನಗನಗತ್ತಿರುತ್ತೇನೆ ಕಂದ. ಆನಂದ ಸಾಗರ ತುಂಬಿ ತುಳುಕತ್ತಿರುವುದು.
1: ಅಮ್ಮ, ನಾನು ಇದೇ ಸಂತೋಷದಲ್ಲಿ ಗುರು ರೇವಣ ಸಿದ್ಧನ ಹಬ್ಬವನ್ನು ಹುಟ್ಟಿಸಬೇಕಾಗಿದೆ. ಹಬ್ಬದ ಕಾರ್ಯಕ್ಕೆ ಯಾರನ್ನ ಕರೆಸಬೇಕಮ್ಮ?
3: ವೀರಣ್ಣ, ಗುರುವ ರೇವಣ ಸಿದ್ಧನ ಹಬ್ಬದ ಕಾರ್ಯಕ್ಕೆ ತಂಗಿ ಬಂದರೆ ಕಾರಣ ಕಡೆಗೆ ಆಗುವುದು. ನಿನ್ನ ಅಕ್ಕನಾದ ಮಾಯಮ್ಮ ಬಂದರೆ ಗುರುವ ರೇವಣ ಸಿದ್ಧನ ಹಬ್ಬದ ಕಾರ್ಯ ಹಸನಾಗುವುದು. ವೀರಣ್ಣ, ನೀನು ತಡ ಮಾಡದೆ ಮಂದನಗಿರಿಗೆ ಹೋಗಿ ನಿನ್ನ ಅಕ್ಕನಾದ ಮಾಯಮ್ಮನನ್ನು ಗುರುವ ರೇವಣ ಸಿದ್ಧನ ಹಬ್ಬದ ಕಾರ್ಯಕ್ಕೆ

0: ಇದಕ್ಕೊಂಡು ಬಾಕಂದ.
1: ಅಮ್ಮ ನಾನು ಅಲ್ಲಿಗೆ ಹೋಗುವುದಿಲ್ಲಮ್ಮ.
0: ಏಕೆ ದೀರಣ್ಣ?
1: ಹಕ್ಕನ ಸಾಕಿರುವ ಬೆಕ್ಕಿಗೆ ಹೊಡೆದಿರ್ತೇನೆ, ಆದ ಕಾರಣ ನಾನು ಅಲ್ಲಿಗೆ ಹೋಗುವುದಿಲ್ಲ ಅಮ್ಮ, ಅಲ್ಲಿಗೆ ಹೋಗುವುದಿಲ್ಲ.
0: ನೀನು ಅಲ್ಲಿಗೆ ಹೋಗುವುದಿಲ್ಲದಿದ್ದರೆ ದೇವರಗಿಣಿ ಬಪ್ಪಣ್ಣನನ್ನು ಕರೆಸಿ ತಡ ಮಾಡದೆ ಮಂದನಗಿರಿಗೆ ಕಳಿಸಿ ನಿನ್ನ ಅಕ್ಕನಾದ ಮಾಯಮ್ಮನನ್ನು ಕರೆದುಕೊಂಡು ಬಾ ಎಂದು ತಿಳಿಸು ವೀರಣ್ಣ.
1: ಹಾಗಲಿ ಅಮ್ಮ ತಾಯಿ. ಬಪ್ಪಣ್ಣ ಬಪ್ಪಣ್ಣ.
2: ಏಕೆ ವೀರಣ್ಣ?
1: ನೀನೀಗ ಮಂದನಗಿರಿಗೆ ಹೋಗಿ ಅಕ್ಕನಾದ ಮಾಯಮ್ಮನನ್ನ ಕರೆದುಕೊಂಡ ಬಾ ಬಪ್ಪಣ್ಣ. ಅಕ್ಕನ ಮನೆಯ ಮುಂದೆ ಹೂವಿನ ಅಂಗಡಿ ದ್ವಾರ ಬಾಗಿಲಿರುತ್ತದೆ. ಇದನ್ನ ಕೇಳುತ್ತವಾದರೂ ಯಾರಾದರೂ ಹೇಳುವರೋ ಬಪ್ಪಣ್ಣ?
2: ವೀರಣ್ಣ
1: ಬಪ್ಪಣ್ಣ,
2: ಈಗ ನೀನು ಹೇಳಿದಂತೆ ನಾನು ಗುರುರೇವಣ ಸಿದ್ಧನ ಹಬ್ಬಕ್ಕೆ ಅಕ್ಕನನ್ನು ಕರೆದುಕೊಂಡು ಬರುತ್ತೇನೆ ವೀರಣ್ಣ, ಹೋಗಿ ಬರುತ್ತೇನೆ. ಈಗ ನಾನು ಮಂದನಗಿರಿಗೆ ಬಂದಂತೆ ಆಯಿತು, ಅಕ್ಕ ಮಾಯವನ ಮನೆ ನನಗೆ ಗುರುತವಿಲ್ಲ. ಈ ಹಾಲಬಾಯಿ ಮೇಲೆ ಕುಳಿತುಕೊಳ್ಳುತ್ತೀನಿ, ಯಾರಾದರೂ ನೀರಿಗೆ ಬಂದರೆ ಅವರಿಗೆ ಕೇಳಿ ನಾನು ಅಕ್ಕನ ಮನೆಗೆ ಹೋಗುತ್ತೇನೆ.
3: ಏನು ಅಕ್ಕ?
4: ಏನು ತಂಗಿ?
3: ಹಾಲಿ ಹಳ್ಳದ ಬಾವಿಗೆ ನೀರಿಗೆ ಆದರೂ ತರ ಮಾಡಲಾರದೆ ಹೊರಡಿ ಅಕ್ಕ.
4: ಆಗಲಿ ಅಕ್ಕ. ತಮ್ಮ ನೀನು ಯಾರಪ್ಪ?
2: ನಾನು ಚಂದನಗಿರಿ ಅಮ್ಮ.
4: ಇಲ್ಲಿ ಯಾರ ಮನೆಗೆ ಬಂದಿತ್ತಮ್ಮ?
2: ಇಲ್ಲಿ ಅಕ್ಕ ಮಾಯವನ ಮನೆಗೆ ಬಂದಿರಿ. ಇವನು
4: ತಂಗಿ ಮಾಯಕ್ಕ.
3: ಏನಕ್ಕ?
4: ನಿನ್ನ ಮನೆಗೆ ಯಾರಾದರೂ ಬಂದಿದ್ದರು ಸ್ವಲ್ಪ ನೋಡು ಅಕ್ಕ.
3: ಆಗಲಿ ಅಕ್ಕ. ಯಾರು ಬಪ್ಪಣ್ಣವೇನು?
2: ಹೌದು ಅಕ್ಕ.
3: ಏಕೆ ಬಪ್ಪಣ್ಣ ಮನೆ ಕಡೆಗಾದರೂ ಬರಬಾರದೇನಪ್ಪ?
2: ಅಕ್ಕ ನಿನ್ನ ಮನೆ ಹಾದಿ ಗುರುತವಿಲ್ಲದಕ್ಕೆ ನಾನು ಇಲ್ಲಿ ಹಾಲಬಾಯಿ ಮೇಲೆ ಕುಳಿತುಕೊಂಡೇನಕ್ಕ. ಯಾರಾದರೂ ನೀರಿಗೆ ಬಂದರೆ ಅವರಿಗೆ ಕೇಳಿ ನಿನ್ನ ಮನೆಗೆ ಬರಬೇಕಂತೇಳಿ ನಾನು ಇಲ್ಲೇ ಕುಳಿತುಕೊಂಡೇನಮ್ಮ.
3: ಇರಲಿ ಬಿಡು ಬಪ್ಪಣ್ಣ, ಮನೆ ಕಡೆಗಾದರೂ ಹೋಗ ನಡೆಯಪ್ಪ.
2: ಆಗಲಿ ಅಕ್ಕ.
3: ಬಪ್ಪಣ್ಣ
2: ಅಕ್ಕ
3: ನೀನು ಬಂದ ವಿಷಯದ ಒಂದು ಬೇಗನೆ ತಿಳಿಸು ಬಪ್ಪಣ್ಣ.
2: ಅಕ್ಕ
3: ಬಪ್ಪಣ್ಣ,
2: ಬೀರಣ್ಣನು ಗುರುರೇವಣ ಸಿದ್ಧನ ಹಬ್ಬ ಹುಡಿಸಿರುವನು, ನನಗೆ ನಿನಗೆ ಕರಿಲಕ್ಕೆ ಕಳಿಸಿರುವನು.
3: ಹರವರ ತಮ್ಮ ಬೀರಣ್ಣನು ಪರರ ಆಳ ಕೊಟ್ಟ ಕಳಿಸಿರುವನೆ. ಆ ಬೀರಣ್ಣನ ಮಾರಿಗೆ ಎತ್ತ ಹುಟ್ಟಲಿಲ್ಲ, ಬುತ್ತಿ ಹುಟ್ಟಲಿಲ್ಲ. ಆ ಬೀರಣ್ಣನ ಮನೆಯಲ್ಲಿ ಗುರು ರೇವಣ ಸಿದ್ಧನ ಹಬ್ಬವಿದ್ದರೆ ಈ ಅಕ್ಕ ಮಾಯಮ್ಮನ ಮನೆಯಲ್ಲಿ ಪರವತ ಮಲ್ಲಯ್ಯನ ಕವಡಿ ಇಳಿದಿರುವುದು ಸದಾನ ಕಾಲ ದಾಸೋಹಿರುವುದು. ಇದನ್ನು ಬಿಟ್ಟು ಬರುವುದಾಗುವುದಿಲ್ಲ ಬಪ್ಪಣ್ಣ, ನೀನು ಬಂದದಾರಿಡುವು ಸುಮ್ಮನೆ ಹೋಗಪ್ಪ.
2: ಅಕ್ಕ
3: ಅಮ್ಮ ಬಪ್ಪಣ್ಣ
2: ಹಾಗೇನು ತಿಳ್ಕೋಬಾರದಮ್ಮ. ಗುರು ರೇವಣ ಸಿದ್ಧನ ಹಬ್ಬಕ್ಕೆ ಹೋಗೋಣ ನಡೆಯಕ್ಕ, ಹಾಗೇನು ಮಾಡಬೇಡಮ್ಮ.
3: ತಮ್ಮ ಬಪ್ಪಣ್ಣ ನಾನು ಅಲ್ಲಿಗೆ ಬರುವುದಿಲ್ಲ ಬಪ್ಪಣ್ಣ.
2: ಅಕ್ಕ
3: ಬಪ್ಪಣ್ಣ,
2: ಬೀರಣ್ಣನಲ್ಲಿ ಏನಾದರೂ ತಪ್ಪಾದರೂ ಅವನು ತಂದು ನಿನ್ನ ಕಾಲು ಹಿಡಿಸುತ್ತೇನೆ, ಚಂದನಗಿರಿಗೆ ನಡಿಯಕ್ಕ.
3: ತಮ್ಮ ಬಪ್ಪಣ್ಣ,
2: ನೀನು
3: ಎಷ್ಟು ಪರಿಪರಿಯಿಂದ ಬೇಡಿಕೊಂಡರು ನಾನು ಅಲ್ಲಿಗೆ ಬರುವುದಿಲ್ಲ ಅಂತ ತಮ್ಮ ಬೀರಣ್ಣನಿಗೆ ತಿಳಿಸು ಬಪ್ಪಣ್ಣ.
2: ಅಕ್ಕ
3: ಬಪ್ಪಣ್ಣ
2: ನಾನು ಒಂದು ವಿಚಾರ ಹೇಳ್ತೀನಿ ಕೇಳುವಕ್ಕ.
3: ಆಗಲಿ ಬಪ್ಪಣ್ಣ.
2: ನಾನು ಹಳ್ಳಿ ಹೋಗಿ ಚಂದನಗಿರಿಗೆ ಹೋಗಿ ಬೀರಣ್ಣನಿಗೆ ಹೇಳಿ ಅವನನ್ನು ಮಂದನಗಿರಿಗೆ ಕಳಿಸಿ ಗುರು ರೇವಣ ಸಿದ್ಧನ ಹಬ್ಬಕ್ಕೆ ನಾವು ಕರೆದ ಬೈಲಿಲ್ಲ ಅಂದ್ರೆ ನನ್ನ ಹೆಸರು ಬಪ್ಪಣ್ಣನೇ ಅಲ್ಲಕ್ಕ, ನಾನು ಹೋಗಿ ಬರುತ್ತೇನೆ.
3: ಹೋಗಿ ಬರಪ್ಪ.
1: ಓಹೋ ಬಪ್ಪಣ್ಣನು ಒಬ್ಬನೇ ಹೊರಟಂತೆ ಕಾಣುತ್ತದೆಯಲ್ಲ. ಬಂದನು ಬಂದನು ಬರಲಿ, ಬಂದ ಮೇಲೆ ಮಂದನಗಿರಿ ಸಮಾಚಾರವನ್ನು ತಿಳಿದುಕೊಳ್ಳುತ್ತೇನೆ. ಏಕೆ ಬಪ್ಪಣ್ಣ ಅಕ್ಕನವರು ಬರಲಿಲ್ಲವೆ?
2: ಬೀರಣ್ಣ ಅಕ್ಕನವರು ನೊಂದೆದ ಮಾತನಾಡಿ ಹಾಗೆ ಕಳಿಸಿರೋರು ಬೀರಣ್ಣ.
1: ಏನು ಆಡಿರೋರು ಬಪ್ಪಣ್ಣ?
2: ನಿನ್ನ ಮಾರಿಗೆ ಬುತ್ತಿ ಹುಟ್ಟಲಿಲ್ಲ, ಎತ್ತ ಹುಟ್ಟಲಿಲ್ಲ, ಯಾರವರು ತಮ್ಮ ಬೀರಣ್ಣನು ಪರವೂರಾಳ ಕೊಟ್ಟು ಕಳಿಸರೆಂದು ನೊಂದೆದ ಮಾತನಾಡಿರುವರು ಬೀರಣ್ಣ.
1: ಬಪ್ಪಣ್ಣ
2: ಅಕ್ಕ ಆಡಿದ ಮಾತಿಯನ್ನೇ ಎದೆಯಲ್ಲಿ ಬಡಿದು ಬೆನ್ನಿನಿಂದೆ ಪಾರಾದಂತೆ ಆಯ್ತು ಬೀರಣ್ಣ.
1: ಅಕ್ಕನಾದ ಮಾಯಮ್ಮನ ಆಡಿದ ಮಾತು ನೀನೇನ ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ಬಪ್ಪಣ್ಣ.
2: ಇಲ್ಲ ಬೀರಣ್ಣ.
1: ಅಕ್ಕನಾದ ಮಾಯಮ್ಮನನ್ನು ಸ್ವತಃ ನಾನೇ ಹೋಗಿ ನನ್ನ ಅಕ್ಕನನ್ನ ಕರೆದುಕೊಂಡೇ ಬರ್ತೇನೆ ಬಪ್ಪಣ್ಣ, ನಾನೇ ಹೋಗಿ ಬರುತ್ತೇನೆ.
2: ಬೀರಣ್ಣ
1: ಬಪ್ಪಣ್ಣ,
2: ನೀನು ಮಂಗನ ಮರ ಚೇದಿಗೆ ಉಕ್ಕಿನ ಕಡ್ಲಿ ಮೇಸಿ ಉರುಮಾರಿ ಶೀತಳವನ್ನು ಕುಡಿಸಿ ಬಂಗಾರ ಜೀನ ಹೇರಿ ಬೆಳ್ಳಿ ತಂಗ ಬಿಗಿದು ಚೇಜೆ ಗಗನಕ್ಕೆ ಹಾರಿಸಿ ಮಂದನಗಿರಿಗೆ ಹೋಗಿ ಗುರು ರೇವಣ ಸಿದ್ಧನ ಹಬ್ಬಕ್ಕೆ ಅಕ್ಕನನ್ನು ಕರೆದುಕೊಂಡು ಬರಬೇಕು ಬೀರಣ್ಣ, ನೀನು ಹೋಗಿ ಬರಬೇಕಪ್ಪ.
1: ಆಗಲಿ ಬಪ್ಪಣ್ಣ. ಬಂದೇನಕ್ಕ? ಬಂದೇನು.
3: ಯಾರು? ಬೀರಣ್ಣವೇನು?
1: ಹೌದು ಅಕ್ಕ.
3: ಕಂದ, ಬೀರಣ್ಣ.
1: ಅಕ್ಕ,
3: ನಿನಗೆ ಅಲ್ಲ ಸಲ್ಲದ ಮಾತುಗಳನ್ನು ಆಡಿ ನನ್ನ ಮನೆಯಿಂದ ಹೊರಗೆ ಹಾಕಿದ್ದಕ್ಕೆ. ಇದೊಂದು ಮಾತು ತಪ್ಪಾಗಿರುವುದು ಕಂದ, ಇದೊಂದು ಮಾತನ್ನು ಕ್ಷಮಿಸಬೇಕಪ್ಪ.
1: ನಿನ್ನ ಮನೆಯಲ್ಲ ಸಾಕಿರುವ ಬೆಕ್ಕಿಗೆ ಹೊಡೆದಿರ್ತೇನೆ, ಆದ ಕಾರಣ ನನ್ನನ್ನು ಮನೆ ಬಿಟ್ಟು ಹೊರಗೆ ಹಾಕಿರು. ಇದರಲ್ಲಿ ನಿನ್ನದೇನು ತಪ್ಪಿರಲಾರದು ಅಕ್ಕ.
3: ಬೀರಣ್ಣ.
1: ಅಕ್ಕ,
3: ಬುತ್ತಿಯ ಗಂಟವನ್ನು ಕೊಡು ಬೀರಣ್ಣ. ತಮ್ಮ ಬೀರಣ್ಣ.
1: ಅಕ್ಕ,
3: ಬಂಗಾರದ ತಂಬಿಗೆಯಲ್ಲಿ ನೀರನ್ನು ಕೊಡುತ್ತೇನೆ, ಕೈಕಾಲ ಮಚ್ಚಲವಾದರೂ ಮಾಡು ಬೀರಣ್ಣ. ಮನೆಯಲ್ಲಿ ಕಂಬಳಿಯನ್ನು ಹಾಕಿದ್ದೇನೆ, ಊಟವಾದರೂ ಮಾಡಬೇಕಂದ.
1: ಅಕ್ಕ,
3: ಬೀರಣ್ಣ,
1: ನಾನು ಹೀಗೆ ಊಟ ಮಾಡುವುದಿಲ್ಲ ಅಕ್ಕ. ಆಮೇಲೆ ಅರಿಗದ್ದಿಗೆ ಹಾಕಿದ್ರೆ, ಚೇಳಿನ ಅಡ್ಡಿಗೆ ಹಾಕಿದ್ರೆ ಊಟ ಮಾಡುತ್ತೇನೆ ಅಕ್ಕ, ಇಲ್ಲದಿದ್ದರೆ ಊಟ ಮಾಡುವುದಿಲ್ಲ.
3: ತಮ್ಮ ಬೀರಣ್ಣ.
1: ಅಕ್ಕ,
3: ನೀನು ಗುರು ರೇವಣ ಸಿದ್ಧನ ಹಬ್ಬದ ಕಾರ್ಯಕ್ಕೆ ಅಕ್ಕನನ್ನು ಕರೆದುಕೊಂಡು ಹೋಗಲಕ್ಕೆ ಬಂದಿಲ್ಲ, ಕಾಡಲಕ್ಕೆ ಬಂದಿರುವಿ. ನಿನ್ನ ಆಜ್ಞೆಯಂತೆ ನಿನ್ನ ತೇಜಿಗೆ ಉಕ್ಕಿನ ಕಡಲೆಯನ್ನು ಮೀಸಿದ್ದೇನೆ, ಉರಿಬರಿ ಸೀತಾಳಾದರೂ ಕುಡಿಸಿದ್ದೇನೆ. ಇದು ಅಲ್ಲದೆ ಹಾವಿನ ಹರಿ ಗದ್ದಿಗೆ ಮೇಲೆ ಚೇಳಿನ ಅಡ್ಡುಡಿಗೆಯನ್ನು ಹಾಕಿದ್ದೇನೆ. ಊಟವಾದರೂ ಮಾಡಬೇಕಂದ.
1: ಆಗಲಿ ಅಕ್ಕ, ಊಟವಾದರೂ ಮಾಡಿದಂತೆ ವಾಯಿತು. ಇನ್ನ ತಡ ಮಾಡದೆ ಚಂದನಗಿರಿಗೆ ಆದ್ರೆ ಹೋಗೋನು ನಡಿ ಅಕ್ಕ.
3: ಆಗಲಿ ಬೀರಣ್ಣ, ತಡ ಮಾಡಲಾರ್ದೆ ಹೋಗೋ ನಡಿಯಪ್ಪ.
1: ಬಂದೇನಮ್ಮ, ಬಂದೇನು. ಅಕ್ಕನಾದ ಮಾಯಮ್ಮನನ್ನ ಕರೆದುಕೊಂಡ ಬಂದೇನಮ್ಮ, ನೀರಾದರೂ ಕುಡುವಮ್ಮ.
0: ತಂಗಿ ಮಾಯಮ್ಮ.
3: ಏನು ಅಕ್ಕ?
0: ಮನೆಯಲ್ಲೇ ಆದ್ರೂ ಬಾರಮ್ಮ.
3: ಆಗಲಮ್ಮ.
0: ತಂಗಿ ಮಾಯಮ್ಮ.
3: ಏನು ಅಕ್ಕ?
0: ನಾನಾದ್ರೂ ಗುರುವಾರ ಯವಣ ಸಿದ್ಧನ ಹಬ್ಬದ ಕಾರ್ಯಕ್ಕೆ ಸನಾಸಾರಣೆ ಮಾಡಿ, ಮನ ಮೀಸಲು ಮಾಡಿ, ಕಾಯವಜ್ರ ಮಾಡಿ, ತೊಯ್ದ ಮಡಿಯಿಂದ ಮೀಸಲ ನೀರಿನಿಂದ ಜೋಡ್ಯಾಡ ಎಡೆಯನ್ನು ಸಿದ್ಧಪಡಿಸಿರುವೆನು. ನೀನಾದ್ರೆ ಕೂಡ ಜೋಡ್ಯಾಡ ಎಡೆಯಾದ್ರೂ ಸಿದ್ಧಪಡಿಸು ತಂಗಿ ಮಾಯಮ್ಮ.
3: ಆಗಲಿ ಅಕ್ಕ. ಅಕ್ಕ, ನಾನಾದ್ರೂ ತೊಯ್ದ ಮಡಿಯಿಂದ ಮೀಸಲ ನೀರಿನಿಂದ ಜೋಡ್ಯಾಡು ಎಡೆಯನ್ನು ಸಿದ್ಧಪಡಿಸಿದ್ದೇನೆ. ಇನ್ನು ಮೇಲೆ ಗುರು ರೇವಣ ಸಿದ್ಧನ ಹಬ್ಬದ ಕಾರ್ಯಕ್ಕೆ ತಡಮಾಡಲಾರದೆ ಹೋಗಿ ನಡೀರಿ ಅಕ್ಕ.
0: ಹೋಗ್ರು ನಡಿ ತಂಗಿ. ತಂಗಿ ಮಾಯಮ್ಮ. ಆಗಲಿ ಅಮ್ಮ.

0: ಸಂತನ ಹಬ್ಬದ ಕಾರ್ಯವು ಮುಗಿದಂತೆ ಆಯ್ತು. ನನ್ನನ್ನು ಕಳಿಸಿಕೊಡಕ ನಾನು ನನ್ನ ಊರಿಗೆ ಹೋಗುತ್ತೇನೆ.
1: ಇವತ್ತ ಒಂದೇ ದಿವಸ ನೀನು ನಿಲ್ಲುತ್ತಂಗಿ, ನಾಳೆ ನಿನ್ನ ಜೊತೆಯಲ್ಲೇ ನಿನ್ನ ತಮ್ಮ ಬೀರಣ್ಣನನ್ನು ಕೊಟ್ಟ ಕಳಿಸುತ್ತೇನೆ.
2: ಅಕ್ಕ ಬೀರಣ್ಣ, ನನಗೆ ಇನ್ನ ಮೇಲೆ ನಿದ್ರೆ ಬಂದಂತೆ ಆಗಿದೆ. ಮುತ್ತಿನ ಕಂಬಳಿಯನ್ನು ರತ್ನದ ಕಂಬಳಿಯನ್ನು ಹಚ್ಚುವ ಅಕ್ಕ, ಇನ್ನ ಮೇಲೆ ನಾನು ಮನೆಗೆ ಕೊಳ್ಳುತ್ತೇನೆ.
0: ತಮ್ಮ ಬೀರಣ್ಣ,
2: ಅಕ್ಕ
0: ನೀನು ಹೇಳಿದಂತೆ ಮುತ್ತಿನ ಕಂಬಳಿಯನ್ನು ಹಾಕಿದ್ದೇನೆ, ರತ್ನದ ಕಂಬಳಿಯನ್ನು ಹಚ್ಚುತ್ತೇನೆ, ಮನೆಗೆ ಕೊಳ್ಳು ಕಂದ.
2: ಆಗಲಿ ಅಕ್ಕ. ಓಹೋ, ಇದೆಲ್ಲಿಂದ ಬಂತ ಚೀಟಿ? ಹಿರಿವಳಿ ದಂಡಿ ಮೇಲೆ ಮಂಟೂರ್ ಎಂಬ ಕಣಿಯ ಮೇಲೆ ಕೊನೆಸೂರ ಎಂಬ ದೈತ್ಯನು ಬೆಳೆದು ನಿಂತಿರುವನು. ಸಿದ್ಧ ಸದ್ಯರನ್ನೆಲ್ಲ ಅಂಜಿಸಿರುವನಂತೆ ದಿಕ್ಕೆಟ್ಟು ಓಡಿಸಿರುವನಂತೆ. ಅವನವದೆ ಮಾಡಬೇಕಾದರೆ ಶ್ರೀಬೀರಣ್ಣನೇ ಬೇಕೆಂದು ಪರಶಿವನ ಚೀಟಿಯಲ್ಲಿ ಬರೆದಿದ್ದಾನೆ. ತಯಾರಾದಿತೋ ಬೀರಣ್ಣನ ಬಿಲ್ಲ ಬಾಣಗಳ ಚೂರಿಯು ಹೊರಟ್ಟ ವಧೆ ಮಾಡಲಿಕ್ಕೆ.
0: ಬೇಡ ಕಂದ, ಬೀರಣ್ಣ ಬೇಡ ಕಂದ, ಬೀರಣ್ಣ.
2: ಅಕ್ಕ,
0: ಏಕೆಂದರೆ ಅವನು ಮೂರು ಲೋಕಕ್ಕೆ ಮೀರಿದ ಕೋಣೇಶ್ವರ ದೈತ್ಯನಿರುವನು. ಆದ ಕಾರಣ ನಾನು ನಿನ್ನ ಜೊತೆಯಲ್ಲಿ ಬರುತ್ತೇನೆ ಕಂದ.
2: ಬರುವೆ ಅಂತೇಮ್ಮ, ಪಂಚಡಂಗಿ ವಾಯು ಗಂಗಾಳ ಚಂದ್ರಾಮನೆಂಬ ಚಪ್ಪ ಕಡಲಿ ಮೇಲೆ ನಂದಿ ಬಸವಣ್ಣನ ಮೂರ್ತಿಯನ್ನು ಮಾಡಿ ತೊಯ್ದ ಮಡಿಯಿಂದ ಮೀಸಲ ನೀರಿನಿಂದ ಸರ್ವ ವಿದ್ಯೆಯನ್ನು ತೆಗೆದುಕೊಂಡವ ಅಕ್ಕ, ತಡ ಮಾಡು ವಿದ್ಯಕ್ಕೆ ಹೋಗೋಣ.
0: ಆಗಲಿ ಕಂದ. ತಮ್ಮ ಬೀರಣ್ಣ,
2: ಅಕ್ಕ
0: ಆರುತಿಯನ್ನಾದ್ರೂ ಬೆಳಗುತ್ತೇನೆ ಸ್ವಲ್ಪ ನಿನ್ನ ತಮ್ಮ.
2: ಆಗಲಿ ಅಕ್ಕ, ತಡ ಮಾಡಲಾರ್ದೆ ಆರುತಿ ಆದ್ರೆ ಮಾಡು.

0: ಸರಿ ಸಮಾನರು ಯಾರಿಲ್ಲ, ನನ್ನ ಆರ್ಭಟಕ್ಕೆ ನಿಲ್ಲುವರು. ನನ್ನ ಒಸಲಿನಿಂದ ಇಡೀ ಬ್ರಹ್ಮಾಂಡವು ಕದ್ದಿಡುವುದು. ದೇವ ದೇವತೆಗಳಿರಲ್ಲ ದಿಕ್ಕಟ್ಟು ಓಡುವರು. ನಾನು ಮನಗಿಕೊಳ್ಳುವುದಾದರೆ ಒಂದ ಕಿವಿಯನ್ನು ಹಾಸಿಕೊಂಡು ಮತ್ತೊಂದು ಕಿವಿಯನ್ನು ಹಚ್ಚಿಕೊಂಡು ಮನಗುತ್ತೇನೆ. ಯಾರಾದರೂ ಗಳಿಗೆಯಲ್ಲಿ ಬಂದರವರನ್ನು ನುಂಗಿಬಿಡುತ್ತೇನೆ. ಅವು ಪ್ರಾಕರ್ಮ್ಯದಿಂದ ಮೆರುತ್ತೇನೆ ಈ ಭೂಮಿ ಮೇಲೆ. ಇನ್ನು ಮೇಲೆ ಮನಗಿಕೊಳ್ಳುತ್ತೇನೆ.
1: ತಮ್ಮ ಬೀರಣ್ಣ,
2: ಅಕ್ಕ
1: ಮಂಟೂರು ಕಡೆಗಾದ್ರೂ ಯುದ್ಧಕ್ಕೆ ಬೇಗನೆ ಹೋಗೋಣ ನಡಿಕಂದ.
2: ಆಗಲಿ ಅಕ್ಕ, ಮಂಟೂರು ಕಡೆಗಾದ್ರೆ ಬಂದಂತೆವಾಯ್ತು. ಕೋಣೇಶೂರ ದೈತ್ಯನು ದಾವಲ್ಲಿರುವನು, ಬೇಗನೆ ತೋರಿಸು ಅಕ್ಕ.
1: ಆಗಲಿ ತಮ್ಮ. ಕಂದ ಬೀರಣ್ಣ,
2: ಅಕ್ಕ
1: ಕೋಣೇಶೂರ ದೈತ್ಯನು ಇಲ್ಲೇ ಗುಡ್ಡದಲ್ಲಿ ಗುಡ್ಡದಂತೆ ಹೇಗೆ ಮಲಗಿಕೊಂಡಿರುವನು ನೋಡು ಕಂದ.
2: ಮಲಗಿಕೊಂಡಿದೆಯಲ್ಲ ತೊಕ್ಕಿದ ಕೋಣ, ಮಲಗಿದಲ್ಲಿ ಒಡಿದರೂ ಬೀರಣ್ಣನ ಕೀರ್ತಿಯು ಬರುವುದಿಲ್ಲ. ಇದನ್ನ ಎಬ್ಬಿಸಿ ಹೊಡಿತೇನೆ, ಇದರ ಪ್ರಾಣ ಕ್ಷಣಾರ್ಧದಲ್ಲಿ ಕಡಿತೇನೆ ಇದರ ರುಂಡ. ಎದ್ದೇಳು ಏತಿಕೆ ಮನೆಗಿರುವ ಸ್ವಕ್ಕಿದ ಕೋಣೇಶ್ವರ ದೈತ್ಯನೇ.
0: ಯಾರು ನನ್ನನ್ನು ಕೂಗಿ ಎಬ್ಬಿಸುತ್ತ ಬಂದಿರುವನಲ್ಲ, ನಾನು ಯಾರೆಂಬುದು ಆತನಿಗೇನು ಗುರುತವಿರಲಕ್ಕೆ. ಓಹೋ, ಅದೇನು ಸಣ್ಣ ಹುಡುಗನಂತೆ ಕಾಣುತ್ತದೆಯಲ್ಲ, ಅದಕ್ಕೆ ಸುಮ್ಮನೆ ಬೆದರಿಸಿ ಮನೆಗೆ ಕಳಿಸುತ್ತೇನೆ. ಹೋಗಲೇ ಹುಡುಗ, ಸುಮ್ಮನೆ ಮನೆಗೆ ಹೋಗು, ನನಗೆ ನಿದ್ರೆಯು ಬಹಳ ಬಂದಂತೆ ಆಗಿರುವುದು.
2: ಏಕೆ ಕೋಣೆ ದೂರದೈತ ಎನ್ನು ನಿನ್ನ ನಿದ್ರೆಯ ಮುಖದಲ್ಲವೇ? ಒಮ್ಮಿಲೆ ಸುಖದ ನಿದ್ರೆ ಮಾಡು ಅಂತ ಹೇಳು. ಹಸದಿರುವ ಬೀರಣ್ಣನ ಬಾಣ ಇದಕ್ಕೆ ಊಟ ಮಾಡಿಸಬೇಕಾಗಿದೆ ನಿನ್ನ ಪ್ರಾಣ.
0: ಏನು ವೀರಣ್ಣ, ನೀನಿನ್ನು ಸಣ್ಣವನಿರುವಿ. ನನ್ನ ಉಸಲಿಗೆ ಕಲ್ಲು ಮುಳ್ಳು ಗಿಡ ಗಂಟಿ ನನ್ನ ಒಡಲೊಳಗೆ ಬಂದು ಬೀಳಬಹುದು. ಊಸಿನ ನುಂಗಿದ ನನ್ನ ಹೆಸರು ಕೋಣೇಶ್ವರ ದೈತ್ಯನೆಂದು ಮರ್ತದಲ್ಲಿ ಕೀರ್ತಿ ಬರುವುದಿಲ್ಲ, ಅದು ನಿನಗೆ ತಿಳಿಯುವುದಿಲ್ಲ. ಅಲ್ಲೇ ಅಡಿಗೆ ಮನೆಯಲ್ಲಿ ಆಟ ಪಾಠಗಳನ್ನು ಆಡುತ್ತಾ ಕಾಲ ಕಳೆ ಹೋಗುವ ಮೂಲ ನಿನಗೆ ತಿಳಿಯಬೇಕೋ
2: ವಿದ್ಧಿರುವ ಪ್ರಮಾತ್ಮನು ನನ್ನನ್ನು ನಿನ್ನ ಜೊತೆ ಇದ್ದ ಮಾಡಲಿಕ್ಕೆ. ಮೀಸಲಾಗಿರುವುದು ನಿನ್ನ ಪ್ರಾಣವನ್ನು ನನಗಾಗಿ. ಹಿಂದ ಮುಂದಿನ ವಿಚಾರ ಇಲ್ಲದೆ ಇದ್ದ ಕೇಳ ಮುಳ ಬಿಡುತ್ತಿಲ್ಲ ಬಾಣ.
0: ಏನು ಬಿರಣ್ಣ, ನಿನ್ನ ಬಾಣ ಚೋರಿಗಳು ನನಗೆ ಬಂದು ಹುಲ್ಲು ಕಟ್ಟಿ ಹೋಗದಂತೆ ಆಗುವುದು. ಎತ್ತೇನು ನೋಡೋಣ, ಬಿಡುವಿನ ಬಾಣ.
2: ನನ್ನ ಬಾಳಿನ ಹೊಡೆತಕ್ಕ ಪ್ರತಿಮೆಗಿರುವ ನೀರಿನ ರಾಜವು ಗದ್ಗದನೆ ಕುದಿಯುವುದು. ಬ್ರಹ್ಮಾಂಡಲು ಗದ್ಗದನೆಂದು ನಡಗುವುದು. ಆಕಾಶದಲ್ಲಿ ಇರ್ಬ ಚಿಕ್ಕೆಗಳು ಪಳ್ಳ ಪಳ್ಳ ಪಳ್ಳಂದ ಭೂಮಂಡಲಕ್ಕೆ ಒದರಿ ಭೂಮಲದ ಪ್ರದಯ ಪರಿತ್ಕಾರವಾಗುವುದು. ಇನ್ನ ಮೇಲೆ ಹೊಡಿಗನಲ್ಲ ಭೂಮಿ ಆಕಾಶಕ್ಕೂ ಏಕಾಗಿ ಬಿಟ್ಟನ ಬಾಣ ಆರ್ಯ ಹೋಗೋದು ನಿನ್ನ ಪ್ರಾಣ.
1: ಅಯ್ಯಯ್ಯೋ ತಮ್ಮ ಬೀರಣ್ಣ, ನನ್ನ ಕಣ್ಣಿಗೆ ಕತ್ತಲೆ ಬಿದ್ದಂತೆ ಆಯ್ತು ಕಂದ. ಇವರು ಮೂರು ಲೋಕಕ್ಕೆ ಮೀರಿದ ಕೋಣೇಶ್ವರ ದೈತ್ಯರು. ಈತನ ಜೋಡಿ ಯುದ್ಧ ಮಾಡುವುದು ಬೇಡ ಕಂದ, ಸುಮ್ಮನೆ ಮನೆಗೆ ಹೋಗೋಣ ನಡಿ ತಮ್ಮ.
0: ಮಾಯಮ್ಮ, ನಿನ್ನ ತಮ್ಮನಿಗೆ ತಿಳಿಸಿ ಮನೆಗೆ ಕರೆದುಕೊಂಡು ಹೋಗು.
2: ನರ ಮನುಷ್ಯರ ಮೋಸದಿಂದ ಸಕ್ಕಿದ ಕೋಣ ನಿನ್ನ ರುಂಡವನ್ನ ಚಂಡಾಡದಿದ್ದರೆ ಬೀರಣನೇ ಅಲ್ಲ ನೆಲ್ಲ ಮಳ ಇದ್ದಕ್ಕೆ.

0: ಪ್ರಾಣ ಪ್ರಮಾತ್ಮ ನೆನೆಸುತ್ತ ಬಿಟ್ಟ ಬಿಡೋ ನಿನ್ನ ಪ್ರಾಣ.
1: ಅಯ್ಯೋ ಬಡಿತಲ್ಲ ಬೇರೆಣ್ಣನ ಬಾಣಗಳು, ಅಯ್ಯೋ ಬಹಳ ಸಂಕಟವೂ ಆಗ ಹತ್ತಿದೆ, ಪ್ರಾಣ ಕೂಡ ಹೊರಗೆ ಹೋಗದಂತೆ ಆಯಿತು. ಇದಕ್ಕೆ ನಾನು ಏನು ಮಾಡಲಿ ಎಂದು ಮೇಲೆ ಬೀರಣ್ಣನ ಕೂಗಿ ಕರೆ ಹೊತ್ತು ಬಂತಲ್ಲ, ಬಾರಪ್ಪ ಬೀರಣ್ಣ
0: ಎಲ್ಲಿ ಹೋಯಿತೇ ನಿನ್ನ ತೋರತನ, ಮೂರ ಲೋಕಕ್ಕೆ ಮೀರಿ ನಿಂತಿದ್ದೀಯಲ್ಲ, ಅಳುತ್ತ ಬಿದ್ದಿ ಬೀರಣ್ಣನ ಮುಂದೆ ಭೂಮಿಯ ಮೇಲೆ. ಬಂದೆನು ಬಂದೆನು ನಿನ್ನ ಸಮೀಪಕ್ಕೆ ಬಂದೆನು, ನಿನ್ನ ಆಶೆ ವಿಷಯ ಏನಿರುವುದು ಹೇಳಕೊಣೆ ಸುರದಿತ್ತ.
1: ಬೀರಣ್ಣ ನನ್ನ ಆಶೆ ವಿಷಯಗಳನ್ನು ಹೇಳ್ತೇನೆ, ಚಿತ್ತಿಟ್ಟು ಕೇಳು. ನನ್ನ ರುಂಡ ಬಿದ್ದಲ್ಲಿ ಮಂಡಗನೂರು ಎನಿಸಬೇಕು, ದಂಡ ಬಿದ್ದಲ್ಲಿ ಕ್ವಾಣಗನೂರು ಎನಿಸಬೇಕು, ಇದು ಕೋಡ ಬಿದ್ದಲ್ಲಿ ಕೋಲೂರು ಎಂದು ಎನಿಸಿ ಮಧ್ಯ ಮಂಡಲದಲ್ಲಿ ನನ್ನ ಕೀರ್ತಿ ಉಳಿಯಂತೆ ಮಾಡಬೇಕು. ವಿದಕ್ಕೆ ನಿನ್ನ ಆಶೀರ್ವಾದ ಆಗಬೇಕು, ವಿದೇ ನನ್ನ ಬಿಚ್ಚಿರುವ ಬೀರಣ್ಣ.
0: ಏ ಕೋಣಾಸುರದೈತನೆ, ದಂಡ ಬಿದ್ದಲೆ ಕೋಲೂರ, ರುಂಡ ಬಿದ್ದಲೆ ಮುಂಡಗನೂರ, ಕೋಡ ಬಿದ್ದಲೆ ಕೋಲೂರವೆಂದೆನಿಸಿ ಮತ್ತೆ ಲೋಕದಲ್ಲಿ ನಿನ್ನ ಕೀರ್ತಿ ಉಳಿಯಂತೆ ಮಾಡುತ್ತೇನೆ. ಕೆತ್ತಿದ್ದೇನೆ ಬಾಣ, ಮಾಡಿದ್ದೇನೆ ಆಶೀರ್ವಾದ, ಪ್ರಮಾತ್ಮ ನೆನೆಸುತ್ತ ಬೆಟ್ಟ ಬಿಡೋ ನಿನ್ನ ಪ್ರಾಣ.
1: ಪಡೆದನ ಬೀರಣ್ಣನು ನಿನ್ನ ಆಶೀರ್ವಾದವನ್ನು ಬಿಡುತ್ತೇನೆ ನನ್ನ ಪ್ರಾಣವನ್ನು. ಅಯ್ಯೋ
2: ತಮ್ಮ ಬೀರಣ್ಣ,
0: ಅಕ್ಕ
2: ಮೂರು ಲೋಕಕ್ಕೆ ಮೀರಿದ ಕೋಡೇಶ್ವರ ದೈತ್ಯನ ಮರ್ದನ ಮಾಡಿದಂತೆ ಆಯ್ತು.
0: ಹೌದು ಅಕ್ಕ.
2: ಅಕ್ಕ ಮಾಯಮ್ಮನ ಮನಸ್ಸಿಗೆ ನೆಮ್ಮದಿ ಆಯ್ತು ನೋಡು ತಮ್ಮ.
0: ಅಕ್ಕ
2: ತಮ್ಮ ಬೀರಣ್ಣ
0: ನೀನು ಹೇಳಿದಂತೆ ಇನ್ನ ಮೇಲೆ ವನದೇವತೆ ಮಠಕ್ಕಾದ್ರೆ ಹೋಗೋಣ ನಡಿ ಅಕ್ಕ.
2: ಬೇಗನೆ ಹೋಗೋಣ ನೀ ತಮ್ಮ.
3: ವನದೇವತೆ ಮಠಕ್ಕೆ ಯಾರು ಬರಲಿಕ್ಕೆ ಸಾಧ್ಯವಿಲ್ಲ, ನನಗೆ ನಿದ್ರೆ ಬಂದಂತೆ ಆಯ್ತು, ನನ್ನ ಮಠದಲ್ಲಿ ನಕ್ಕು ನಲಿದಾಡುತ್ತ ಮಣಿಗಿಕೊಳ್ಳುತ್ತೇನೆ. ಯಾರಾದರೂ ಗಳಿಗೆಯಲ್ಲಿ ಬಂದರೆ ಅವರನ್ನು ಚರ್ರ ಎಂದು ಸೀಳಿ ನುಂಗಿಬಿಡುತ್ತೇನೆ.
2: ತಮ್ಮ ಬೀರಣ್ಣ,
0: ಅಕ್ಕ
2: ವನದೇವತಿ ಮಠವಾದರೂ ಎಷ್ಟು ಸುಂದರವಾಗಿರುವುದು ನೋಡು ಬೀರಣ್ಣ.
0: ಅಕ್ಕ ಇದು ಸುಂದರವಾದ ಮಠವಲ್ಲಕ್ಕ, ನಮ್ಮನ್ನ ಪರೀಕ್ಷೆ ಮಾಡುವ ಮಠ. ಇವತ್ತೊಂದು ದಿವಸ ಇರಲು ಈ ವನದೇವತಿ ಮಠದಲ್ಲಿ ಜಾಗವಾದರೆ ಕೇಳುವಕ್ಕ.
2: ಅಮ್ಮ ವನದೇವತಿ.
3: ಏನಮ್ಮ
2: ಇವತ್ತೊಂದು ದಿವಸ ಇರಲಕ್ಕೆ ನಿನ್ನ ಮಠದಲ್ಲಿ ಜಾಗ ಆದರೂ ಕುಡು ತಾಯಿ.
3: ಕುಡುವುದಿಲ್ಲ ಜಾಗ ಕುಡುವುದಿಲ್ಲ.
2: ಹಾಗೆ ಮಾಡಬೇಡಮ್ಮ, ಇವತ್ತೊಂದೇ ದಿವಸ ಇರಲಕ್ಕೆ ನಿನ್ನ ಮಠದಲ್ಲಿ ಜಾಗ ಕುಡು ತಾಯಿ.
3: ಏನಮ್ಮ ಮಾಯಮ್ಮ.
2: ಏನು ವನದೇವತಿ,
3: ನಿನ್ನ ಜೊತೆಯಲ್ಲಿ ಇದ್ದವರ ಹೆಸರು ಹೇಳಿದರೆ ಜಾಗ ಕುಡುತ್ತೀನಿ, ಇಲ್ಲದಿದ್ದರೆ ಕುಡುವುದಿಲ್ಲ.
2: ಅಮ್ಮ ವನದೇವತಿ.
3: ಏನಾಯ್ತು
2: ಹೇಳುತ್ತೀರ ಚಿತ್ತುಟ್ಟು ಕೇಳಮ್ಮ.
3: ಹೇಳಮ್ಮ.
2: ನನ್ನ ತಮ್ಮನ ಹೆಸರು ಬೀರಣ್ಣ ಇರುವುದು, ನನ್ನ ಹೆಸರು ಮಾಯಮ್ಮ ಇರುವುದು. ಇವತ್ತೊಂದು ದಿವಸ ಇರಲಕ್ಕೆ ಮಠದಲ್ಲಿ ಜಾಗ ಕುಡುತ್ತಾಯಿ.
3: ಅಲ್ಲೇ ಮಲಗಿಕೊಳ್ಳರಿ, ಅಲ್ಲೇ ಮೂಲೆಯಲ್ಲಿ ಕುಳಿತುಕೊಳ್ಳರಿ.
2: ಆದರಮ್ಮ
3: ಸೂರ್ಯ ಹೊಂಟ ಮಾರಿರುವುದರೊಳಗಾಗಿ ನನ್ನ ಮಠವನ್ನು ಬಿಟ್ಟು ಹೋಗಬೇಕು. ನನಗೆ ನಿದ್ರೆ ಬಂದಂತೆ ಆಯ್ತು, ನನ್ನ ಮಠದಲ್ಲಿ ಮಲಗಿಕೊಳ್ಳುತ್ತೇನೆ.
2: ಆಗಲಮ್ಮ. ತಮ್ಮ ಬೀರಣ್ಣ,
0: ಅಕ್ಕ
2: ಸ್ವಕ್ಕದ ವನದೇವತೆಯು ಕಾಡಿದಂತೆ ಸೂರ್ಯ ಹೊಂಟ ಮಾರು ಏರುವುದರೊಳಗಾಗಿ ಈ ವನದೇವತೆ ಮಠವನ್ನು ನನ್ನಂತೆ ಮಾಡಿಕೊಳ್ಳಬೇಕು ನೋಡು ತಮ್ಮ.
0: ಸೂರ್ಯ ವಂಟ ಮಾರುವತ್ತೇರುವುದರೊಳಗಾಗಲಿ ಈ ಮಠವನ್ನ ನನ್ನಂತೆ ಮಾಡಿಕೊಳ್ಳುತ್ತೇನೆ. ಆಗಲಿ ಅಕ್ಕ.
2: ಆಗಲಿ ತಮ್ಮ.
3: ನನ್ನ ಮಠವನ್ನು ಬಿಟ್ಟು ಹೋಗಬೇಕು ತಿಳಿತೇ ಮಾಯಮ್ಮ.
0: ಯಾರ ನಮ್ಮಠ. ಸುತ್ತಮುತ್ತಲು ತಿರುಗಾಡಿ ನೋಡು, ಯಾರ ಹೆಸರಿನಿಂದಲೇ ಕೇ ಬರೆದಿರುವುದು
3: ಅಲ್ಲಿ ನೋಡಿದರೆ ಮಾಯವ್ವ ಬೀರಪ್ಪ ಇರುವುದು, ಇಲ್ಲಿ ನೋಡಿದರೆ ಮಾಯವ್ವ ಬೀರಪ್ಪ ಇರುವುದು. ಇರಲಕ್ಕೆ ಜೋ

0: ಬೀರಣ್ಣನ ಬಾಣ, ಬೀರಣ್ಣನ ಬಾಣಿನ ಸಂಕಟವು ತಾಳಲಾರೆ ನಮ್ಮ ತಾಳ. ಮೂರ ಲೋಕಕ್ಕೆ ಮೀರಿ ನಿಂತಿದ್ಯಲ್ಲ, ಅಳುತ್ತ ಬಿದ್ದಿ ಬೀರಣ್ಣನ ಮುಂದೆ ಭೂಮಿಯ ಮೇಲೆ. ನಿನ್ನ ಜೈ ಜಯ ಏನಿರುವುದು ಹೇಳು ವನದೇವತಿ.
1: ಬೀರಣ್ಣ
0: ವನದೇವತಿ,
2: ಮರ್ತ್ಯ ಲೋಕದಲ್ಲಿ ನನ್ನ ಕೀರ್ತಿ ಉಳಿಯಂತೆ ಮಾಡಬೇಕು ಬೀರಣ್ಣ, ಮಾಡಬೇಕಪ್ಪ. ಇದೇ ನನ್ನ ಆಸೆ ಇರುವುದು ಬೀರಣ್ಣ, ಇದೇ ನನ್ನ ಆಸೆ ಇರುವುದು.
0: ಕೆತ್ತಿದ್ದನ ಬಾಣ ಮಾಡಿದ್ದೇನೆ ಆಶೀರ್ವಾದ, ಪರಮಾತ್ಮ ನೆನೆಸುತ್ತ ಬೆಟ್ಟ ಬಿಡೋ ನಿನ್ನ ಪ್ರಾಣ.
2: ಪಡೆದನು ಬೀರಣ್ಣ ಆಶೀರ್ವಾದ, ಸಂತೋಷದಿಂದ ಪ್ರಾಣವನ್ನು ಬಿಡುತ್ತೇನೆ.
3: ತಮ್ಮ ಬೀರಣ್ಣ
0: ಅಕ್ಕ,
3: ಪ್ರತ್ಯಲೋಕಕ್ಕೆ ಮೀರಿದ ವರದೇವತೆ ಬರ್ತಾರ ಮಾಡಿದಂತೆ ಆಯ್ತು.
0: ಹೌದು ಅಕ್ಕ.
3: ಅಕ್ಕ ಮಾಯಮ್ಮನ ಮನಸ್ಸಿಗೆ ನೆಮ್ಮದಿಯೇ ನೆಮ್ಮದಿ ನೋಡಕಂದ. ತಮ್ಮ ಬೀರಣ್ಣ
0: ಅಕ್ಕ,
3: ಇನ್ನು ಮೇಲೆ ನಾನು ಇದೇ ತಿಂತಲಿ ಗ್ರಾಮದಲ್ಲಿ ನೆನೆಯುತ್ತೇನೆ. ನೀನು ಇನ್ನು ಮೇಲೆ ಗೋಡಾಗಿರ ಗುಡ್ಡಕ್ಕೆ ತಪಸ್ಸರಿಗೆ ಹೋಗಿ ಬಾ ಕಂದ.
0: ಅಕ್ಕ ಮಾಯಮ್ಮ,
3: ತಮ್ಮ ಬೀರಣ್ಣ,
0: ನೀನು ಹೇಳಿದಂತೆ ನಾನಿನ್ನ ಗೋಡಾಗಿರಿ ಗುಡ್ಡಕ್ಕೆ ತಪಸ್ಸರಿಗೆ ಹೋಗಿ ಬರುತ್ತೇನೆ, ಆಶೀರ್ವಾದ ಮಾಡಬೇಕು ಅಕ್ಕ.
3: ಜಗದಲ್ಲಿ ಕೀರ್ತಿ ಶಾಲೆಯಾಗಿ ಮೆರಿ ತಮ್ಮ,

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಶರಣು ಶರಣಯ್ಯ ಎನ್ನುವಂತ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ಡಾಕ್ಟರ್ ಪಿಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ವಿಜಯ ನಾರಸಿಂಹ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಗೌರಿ ಗಣೇಶ ಹಬ್ಬದ ಹಾರ್ದಿಕವಾದಂತಹ ಶುಭಾಶಯವನ್ನ ಇನ್ನೊಮ್ಮೆ ನಮ್ಮ ಶ್ರೋತೃ ಬಾಂಧವರಿಗೆ ತಿಳಿಸುತ್ತಾ ಇದೀಗ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ಕೇಳಿ ಆನಂದಿಸಿ. ಅದುವೇ ಗಣೇಶನ ಮೇಲಿನ ಈ ಒಂದು ಮಧುರವಾದಂತಹ ಗೀತೆ ನಿಮಗಾಗಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಇಂದು ಗೌರಿ ಗಣೇಶ ಹಬ್ಬದ ಹಾರ್ದಿಕವಾದಂತಹ ಶುಭಾಶಯವನ್ನ ನಮ್ಮ ಶ್ರೋತೃ ಬಾಂಧವರಿಗೆ ತಿಳಿಸುತ್ತಾ ಇದೀಗ ಗಜಮುಖನೆ ಗಣಪತಿಯೇ ಎನ್ನುವಂತ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ವಿಜಯ ನರಸಿಂಹ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಇದು ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಇನ್ನೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕವಾದಂತಹ ಶುಭಾಶಯವನ್ನ ತಿಳಿಸುತ್ತಾ ಇದೀಗ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗಣಪತಿ ನೀಡಲು ಎನ್ನುವಂತ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ವಿಜಯ ನರಸಿಂಹ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ, ಹಾಗೆ ಶ್ರೋತೃ ಬಾಂಧವರೇ ತಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕವಾದಂತಹ ಶುಭಾಶಯವನ್ನ ಕೋರುತ್ತಾ ಈ ಒಂದು ಭಕ್ತಿ ಗೀತೆಯತ್ತ ಸಾಕ್ತಾ ಇದ್ದೀನಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದು ಗೌರಿ ಗಣೇಶ ಹಬ್ಬದ ಹಾರ್ದಿಕವಾದಂತಹ ಶುಭಾಶಯವನ್ನ ನಮ್ಮ ಶ್ರೋತೃ ಬಾಂಧವರಿಗೆ ತಿಳಿಸುತ್ತಾ, ಇದೀಗ ಭಾದ್ರಪದ ಶುಕ್ಲದ ಚೌತಿ ಎಂದು ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ ಡಾಕ್ಟರ್ ಪಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ವಿಜಯ ನಾರಸಿಂಹ ಅವರ ಒಂದು ರಚನೆಯ ಈ ಒಂದು ಗೀತೆಯನ್ನ ಇದೀಗ ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಶ್ರೋತೃ ಬಾಂಧವರಿಗೆಲ್ಲ ಗೌರಿ ಗಣೇಶ ಹಬ್ಬದ ಹಾರ್ದಿಕವಾದಂತಹ ಶುಭಾಶಯವನ್ನು ಕೋರುತ್ತಾ ಇದೀಗ ಭಕ್ತಿಗೀತೆಯತ್ತ ಸಾಕ್ತಾ ಇದ್ದೀನಿ. ಶರವು ಮಹಾಗಣಪತಿ ಎನ್ನುವಂಥ ಒಂದು ಸುಂದರವಾದಂಥ ಭಕ್ತಿಗೀತೆಯನ್ನು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನು ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.